ಎಲ್ಲರಿಗೂ ನಮಸ್ಕಾರ. ಇದು ವಿಜಯಪುರ ಆಕಾಶವಾಣಿ ಕೇಂದ್ರ. ಕಂಪನಕಗಳು 101.8 ಮೆಗಾಹೆರ್ಟ್ಸ್ಗಳು. ಇಂದು 2026 ಇಸ್ವಿ ಆಗಸ್ಟ್ ತಿಂಗಳು 28 ತಾರೀಕು, ಇಂದು ಶುಕ್ರವಾರ. ಇಂದು ನಮ್ಮ ನಿಲಯದ ಬೆಳಗಿನ ಮೊದಲ ಪ್ರಸಾರ ಕಾರ್ಯ ಆರಂಭಿಸುತ್ತಿದ್ದೇವೆ. ಆತ್ಮೀಯ ಕೇಳುಗರಿಗೆಲ್ಲ ಭಾರತಿ ಸೊಣಗಾರ್ ಮಾಡುವ ಶುಭ ಮುಂಜಾವಿನ ಆತ್ಮೀಯ ನಲ್ಮಯ ನಮಸ್ಕಾರಗಳು. ಸಮಯ ನಸುಕಿನ 5:58

ಆಕಾಶವಾಣಿ ವಿಜಯಪುರ. ಈಗ ಕೇಳಿ ನಿಲಯವು ಇಂದು ಬಿತ್ತರೆ ಮಾಡುವ ಕಾರ್ಯಕ್ರಮಗಳ ಮಾಹಿತಿ. ಸರಿಯಾಗಿ 6:10 ವಂದನಾ ಭಕ್ತಿಗೀತೆಗಳ ಕಾರ್ಯಕ್ರಮ ಕೇಳುತ್ತೀರಿ ನಮ್ಮ ನಿಲಯದಿಂದ. 6:30 ಚಿಂತನ ಡಾಕ್ಟರ್ ಮಹೇಶ್ ಭಟ್ ಅವರಿಂದ. 6:35 ನಮ್ಮ ನಿಲಯದಿಂದ ರೈತರಿಗೆ ಸಲಹೆಗಳು ಹಾಗೂ 6:40 ಜಾನಪದ ಸಂಗೀತ ಕಾರ್ಯಕ್ರಮ. ಇದರಲ್ಲಿ ದುರ್ಗಪ್ಪ ಪರ್ಯೆ ಮತ್ತು ಸಂಗಡಿಯರಿಂದ ಗೊಂದಳಿಗೀರ ಪದಗಳನ್ನು ಕೇಳಲಿದ್ದೀರಿ. 7:00 ನಿಲಯದ ಕಾರ್ಯಕ್ರಮಗಳ ಮುಖ್ಯಾಂಶಗಳು. 7:15 ಭಾವಗೀತೆಗಳು. 7:45 8:30 9:30 ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. 9:00 ಚಜ್ಜಿ ರೊಟ್ಟಿ ಚೌಳಿಕಾಯಿ ಕಾರ್ಯಕ್ರಮದ ಮರುಪ್ರಸಾರ. ನಂತರ ಮಿಶ್ರಗೀತೆಗಳ ಕಾರ್ಯಕ್ರಮ ಸ್ಪೆಷಲ್ ಮಿಕ್ಸ್. ಇದರಲ್ಲಿ ಭಕ್ತಿಗೀತೆ, ಭಾವಗೀತೆ, ಜಾನಪದ ಗೀತೆ, ಹಿಂದಿ ಚಿತ್ರದ ಗೀತೆಯನ್ನು ಕೇಳಲಿದ್ದೀರಿ. ಗಾನಗಂಗೆ ಕಾರ್ಯಕ್ರಮ ಮೂಡಿಬರುವುದು 10:00 ಬೆಂಗಳೂರು ನಿಲಯದಿಂದ. 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ರಕ್ಷಾಬಂಧನದ ಸಂದರ್ಭದಲ್ಲಿ ಉಪನ್ಯಾಸಕರು ಹಾಗೂ ಬರಹಗಾರ್ತಿಯಾದ ಹಾಸನದ ಬಿ ಎಂ ಭಾರತಿ ಹಾದಿಗಿ ಅವರಿಂದ ಪ್ರಬಂಧ ರಕ್ಷಾಬಂಧನ. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ. 12:30 ಕೇಳುತ್ತೀರಿ ಆರೋಗ್ಯ ಸಂಚಿಕೆ. ಇದರಲ್ಲಿ ಯುವಜನತೆ ಮತ್ತು ತಂಬಾಕು ಸೇವನೆ ದುಷ್ಪರಿಣಾಮಗಳ ಕುರಿತು ಚಿತ್ರದುರ್ಗ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಅಡಿಯಲ್ಲಿ ಕಾರ್ಯನಿರ್ವ

ನಡೆಸುತ್ತಿರುವ ಜಿಲ್ಲಾ ತಂಬಾಕು ನಿಯಂತ್ರಣ ಕೋಶದ ಆಪ್ತ ಸಲಹೆ ಸೇವಾ ಸಂಯೋಜಕರಾದ ತಿಪ್ಪೇಸ್ವಾಮಿ ಕೆಎಂ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಸಂದರ್ಶಕರು ದ್ಯಾಮಲಾಂಬಿಕಾ ಎಂಎಸ್. ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗದ ಸಹಪ್ರಸಾರದಲ್ಲಿ. ಇನ್ನು ಒಂದು ಗಂಟೆಗೆ ಪ್ರಗತಿ ಪಥ, ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಕುರಿತು ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದಿಂದ. ಮಧ್ಯಾಹ್ನ 2:40 ಗಾಂಧಿ ಸ್ಮೃತಿ. ಇನ್ನು ನಿಲಯದಿಂದ ಸಂಜೆ ಪ್ರಸಾರದಲ್ಲಿ, ಇಂದು ಸಂಜೆ ನಮ್ಮ ನಿಲಯದಿಂದ 5:00 ಕನ್ನಡ ಚಿತ್ರಗೀತೆಗಳು, 5:30 ವಾರಕ್ಕೊಂದು ಕತೆ, 6:00 ನಿಲಯದ ಕಾರ್ಯಕ್ರಮಗಳ ಮುಖ್ಯಾಂಶಗಳು, 6:10 ಚಜ್ಜಿ ರೊಟ್ಟಿ ಚೌಳಿಕಾಯಿ ನೀತಿ ಕತೆ ಸರಣಿ ಕಾರ್ಯಕ್ರಮ ಮೂಡಿಬರುವುದು, 6:30 ಅವಲೋಕನ, 6:35 ಕಾಣೆಯಾದವರ ಬಗ್ಗೆ ಪ್ರಕಟಣೆ. ಈ ಸಂಜೆ 6:51 ಕಿಸಾನ್ವಾಣಿಯಲ್ಲಿ ಇಂದಿನ ಕಾರ್ಯಕ್ರಮದಲ್ಲಿ ಸಾವಯವ ಕೃಷಿ ಮತ್ತು ಸಿರಿಧಾನ್ಯಗಳ ಕೃಷಿ ಅನುಭವ ಕುರಿತು ವಿಜಯಪುರ ಜಿಲ್ಲೆ ಬಸವನ ಬಾಗೇವಾಡಿ ತಾಲೂಕಿನ ಎರನಾಳ ಗ್ರಾಮದ ಯುವ ರೈತರಾದ ದಯಾನಂದ ಸಾರ್ಗಳ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸಿದ್ದರ ಎನ್ ಸಾಳುಂಕೆ. ಈ ಕಾರ್ಯಕ್ರಮ ಇಂದು ಸಂಜೆ 6:51 ಕೇಳಲಿದ್ದೀರಿ. 7:45 ಕನ್ನಡ ಚಿತ್ರಗೀತೆಗಳು, 8:00 ಗಾತಾ ರಹೆ ಮೇರಾ ದಿಲ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ, 8:30 ಪುಷ್ಪಹಾರ್ ಹಿಂದಿ ಚಿತ್ರಗೀತೆಗಳು, 9:15 ಸ್ಪಾಟ್ಲೈಟ್ ಕನ್ನಡ ಅವತರಣಿಕೆ ಮೂಡಿಬರಲಿದೆ. ರಾತ್ರಿ 9:30 ಕರೆಂಟ್ ಅಫೇರ್ಸ್, ರಾತ್ರಿ 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಮೂಡಿಬರುವುದು, 10:30 ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಮೆಲೋಡಿ ಟೈಮ್. ಕೆಳಗರೆ ಇದೀಗ ತಿಳಿಸಿದಂತೆ ಇಂದು ಸಂಜೆ 6:51 ಸಾವಯವ ಕೃಷಿ ಮತ್ತು ಸಿರಿಧಾನ್ಯಗಳ ಕೃಷಿ ಅನುಭವ ಕುರಿತು ವಿಜಯಪುರ ಜಿಲ್ಲೆ ಬಸವನ ಬಾಗೇವಾಡಿ ತಾಲೂಕಿನ ಎರನಾಳ ಗ್ರಾಮದ ಯುವ ರೈತರಾದ ದಯಾನಂದ ನಾಗರಾಳ್ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಇವಿಷ್ಟು ನಮ್ಮ ನಿಲಯದಿಂದ ಇಂದು ಮೂಡಿಬರುವ ಕಾರ್ಯಕ್ರಮಗಳ ಪರಿಚಯ ಕೇಳಿದ್ರಿ. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ ಆಗ್ತಾ ಇದೆ 6:05. ಕೆಲವೇ ಕ್ಷಣಗಳಲ್ಲಿ ಕೇಳಲಿದ್ದೀರಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.

ಇದುವರೆಗೆ ವಂದನ ಭಕ್ತಿಗೀತೆಗಳ ಕಾರ್ಯಕ್ರಮ ಮೂಡಿಬಂತು ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ. ಇನ್ನೀಗ ಸಮಯ ಆಗ್ತಾ ಇದೆ 6:30. ಇನ್ನು ಮುಂದೆ ಕೇಳಿ ಚಿಂತನ ಡಾಕ್ಟರ್ ಮಹೇಶ್ ಭಟ್ ಅವರಿಂದ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ.

0: ಶುಭೋದಯ ಕರ್ನಾಟಕ ಇದುವರೆಗೆ ಪ್ರಸಾರವಾಯಿತು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ ಚಿಂತನ, ಡಾಕ್ಟರ್ ಮಹೇಶ್ ಭಟ್ ಅವರಿಂದ.
1: ಎಲ್ಲರಿಗೂ ಸಂಸ್ಕೃತ ದಿನಾಚರಣೆಯ ಶುಭಾಶಯಗಳು. ಈ ಪ್ರಪಂಚದಲ್ಲಿ ದೇವರು ಮಾನವನಿಗೆ ಕೊಟ್ಟಂತಹ ವರಗಳಲ್ಲಿ ಆಡುವಂತಹ ಮಾತು ಹಾಗೂ ಆಡುವುದಕ್ಕೆ ಅದ್ಭುತವಾದಂತಹ ಭಾಷೆ ಅತ್ಯಮೂಲ್ಯವಾದಂತಹ ವರ. ಪ್ರಪಂಚದಲ್ಲಿ 2000 ಅಧಿಕ ಭಾಷೆಗಳಿದ್ರೂ ಕೂಡ ಈ ಎಲ್ಲ ಭಾಷೆಗಳಿಗೆ ಮಾತೃಸ್ಥಾನದಲ್ಲಿರುವುದು ಮಾತ್ರ ನಮ್ಮ ಭಾರತೀಯ ಪ್ರಾಚೀನವಾದಂತಹ ಸಂಸ್ಕೃತ ಭಾಷೆ ಎಂಬುದು ಅತ್ಯಂತ ದಿಟ. ಹೆಸರೇ ಹೇಳುವಂತೆ ಅತ್ಯಂತ ಸಂಸ್ಕೃತವಾದಂತಹ ಭಾಷೆ. ಪ್ರಪಂಚದ ಭಾಷಾ ಸಮೂಹದಲ್ಲಿ ಇನ್ನೂ ಸಂಸ್ಕೃತವಾದಂತಹ ಭಾಷೆ ಇಲ್ಲ ಎಂಬುದೇ ಇದರ ತಾತ್ಪರ್ಯ. ಈ ಭಾಷೆಯ ಅತಿಶಯ ಹೇಗೆ ಎಂಬುದನ್ನು ನೋಡಿದರೆ ಅದಕ್ಕೆ ಅನೇಕ ಕಾರಣಗಳು ಕಾಣಸಿಗ್ತವೆ. ಮೊದಲನೆಯದು ಈ ಭಾಷೆಗೆ ಇರುವಂತಹ ಅತ್ಯದ್ಭುತ ವ್ಯಾಕರಣ. ಪಾಣಿನಿಯ ವ್ಯಾಕರಣ ಎಂದು ಇದು ಪ್ರಸಿದ್ಧವಾದರೂ ಕೂಡ ಪಾಣಿನಿ, ಕಾತ್ಯಾಯನ ಹಾಗೂ ಪತಂಜಲಿ ಮಹರ್ಷಿಗಳು ಕೂಡಿ ರಚಿಸಿದಂತಹ ವ್ಯಾಕರಣ ಇದು. ಈ ತ್ರಿಮುನಿ ವ್ಯಾಕರಣ ಈ ಭಾಷೆಯ ಸತ್ವವನ್ನು, ವ್ಯಾಪಕತ್ವವನ್ನು ಇನ್ನಷ್ಟು ಹೆಚ್ಚಿಸಿದೆ. ಈ ಭಾಷೆ ಇಷ್ಟೊಂದು ದೃಢವಾಗಿ 1000 ನಂತರವೂ ಕೂಡ ಭತ್ತದ ಗಂಗಾ ಪ್ರವಾಹದ ಹಾಗೆ ನಿರಂತರವಾಗಿ ಹರಿಯುವುದಕ್ಕೆ ಈ ವ್ಯಾಕರಣದ ದೃಢತೆ ಕಾರಣ. ಮತ್ತೆ ವೇದಗಳಿಂದ ತೊಡಗಿ 18 ಪುರಾಣಗಳು, ಅನೇಕ ಉಪಪುರಾಣಗಳು, ವೇದಾಂಗಗಳು, ಶಾಸ್ತ್ರಗಳು, ವೈದ್ಯಕ, ಜ್ಯೋತಿರ್ವಿಜ್ಞಾನ ಹೀಗೆ ಈ ಭಾಷೆಯಲ್ಲಿ ಅಂತರ್ನಿಹಿತವಾದಂತಹ ಜ್ಞಾನರಾಶಿ ಅತ್ಯಂತ ಅಗಾಧ.

0: ನಾಲ್ಕು ವೇದಗಳು, ವೇದಕ್ಕೆ ಉಪವೇದಗಳು, ಧನುರ್ವೇದ, ಗಾಂಧರ್ವ ವೇದ, ಆಯುರ್ವೇದ ಮೊದಲಾದಂತಹ ಲೋಕೋಪಕಾರಕವಾದಂತಹ ಉಪವೇದಗಳ ಸರಣಿಯೇ ಇಲ್ಲಿದೆ. ಅನೇಕ ಶಾಸ್ತ್ರಗಳು, ಪ್ರಪಂಚದ ಆರೋಗ್ಯವನ್ನು ಸಂಪಾದಿಸುವ ಆಯುರ್ವೇದ, ನಮಗೆ ದಿನನಿತ್ಯದ ಗ್ರಹ ನಕ್ಷತ್ರಗಳ ಚಲನೆ, ಕಾಲದ ಜ್ಞಾನ ಎಲ್ಲವನ್ನು ಒದಗಿಸುವಂತಹ ಜ್ಯೋತಿಷ ಶಾಸ್ತ್ರ, ಧರ್ಮಶಾಸ್ತ್ರ, ಗಣಿತ, ಹೀಗೆ ಇಲ್ಲಿರುವಂತಹ ಜ್ಞಾನದ ಸ್ರೋತಸ್ಸುಗಳಿಗೆ ಲೆಕ್ಕವೇ ಇಲ್ಲ. ಸಹಜವಾಗಿ ಹೇಳಬೇಕಾದರೆ ಈ ಭಾಷೆಯ ವ್ಯಾಪ್ತಿ ಎನ್ನುವುದು ಉಪನಿಷತ್ತುಗಳಿಂದ ಆರಂಭಿಸಿ ಉಪಗ್ರಹದ ವರೆಗೆ ವ್ಯಾಪಿಸಿದ್ದು, ಅಥವಾ ಆಕಾಶದಿಂದ ಆರಂಭಿಸಿ ನಮ್ಮ ಅಡುಗೆ ಮನೆಯನ್ನೂ ಕೂಡ ಈ ಭಾಷೆ ವ್ಯಾಪಿಸಿದೆ. ಅದಕ್ಕೆ ಭೀಮನಿಂದ ರಚಿತವಾದಂತಹ ಪಾಕಶಾಸ್ತ್ರವೇ ಸಾಕ್ಷಿ. ಹೀಗೆ ಸಂಸ್ಕೃತ ಭಾಷೆ ತಾನು ವ್ಯಾಪಿಸದೆ ಹೋದಂತಹ ಪ್ರಪಂಚದ ಯಾವ ಕ್ಷೇತ್ರವೂ ಇಲ್ಲ ಅಂದರೆ ಅದು ಅತಿಶಯೋಕ್ತಿಯಲ್ಲ. ಭಗವದ್ಗೀತೆಯಂತಹ ಅದ್ಭುತ ಸಂಸ್ಕೃತ ಭಾಷೆಯಲ್ಲಿದೆ. ರಾಮಾಯಣ, ಮಹಾಭಾರತ ಮೊದಲಾದಂತಹ ಲೋಕೋಪಕಾರಕವಾದಂತಹ ಕಾವ್ಯಾಮೃತ ಈ ಸಂಸ್ಕೃತ ಭಾಷೆಯಲ್ಲಿದೆ. ಹೀಗೆ ಜ್ಞಾನದ ಖನಿ ಈ ಭಾಷೆ ಎನ್ನುವುದು ಈ ಭಾಷೆಯ ಗರಿಮೆಗೆ ಮತ್ತೊಂದು ಹಿಡಿದಂತಹ ಕೈಗನ್ನಡಿ. ಮತ್ತು ಈ ಭಾಷೆಯ ಶಬ್ದಗಳ ಉಚ್ಚಾರದಿಂದ ಒಂದು ಅಲೌಕಿಕವಾದಂತಹ ಅನುಭೂತಿಯನ್ನ ನಾವು ಹೊಂದುತ್ತೇವೆ. ಪತಂಜಲಿ ಮಹರ್ಷಿಗಳು ತಮ್ಮ ಮಹಾಭಾಷ್ಯದಲ್ಲಿ ಹೇಳಿರುವ ಹಾಗೆ ಸಂಸ್ಕೃತ ಭಾಷೆಯ ಶಬ್ದ ತತ್ವವನ್ನು ಯಾವಾತ ತಿಳಿದು ಶಬ್ದ ಪ್ರಯೋಗವನ್ನು ಮಾಡ್ತಾನೋ ಅಂಥವನಿಗೆ ವೇದ ಶಬ್ದಗಳನ್ನು ಉಚ್ಚಾರ ಮಾಡಿದಂತಹ ಪುಣ್ಯ ಬರ್ತದೆ ಅಂತ ಅಲ್ಲಿ ಹೇಳಿದ್ದಾರೆ. ಹೀಗೆ ಈ ಭಾಷೆಯ ವ್ಯಾಪಕತೆಗೆ ಆಕಾಶ ಸರಿಸಾಟಿಯಾದದ್ದು. ಆದ್ದರಿಂದ ಇಂತಹ ಭಾಷೆಯನ್ನು ಕಲಿಯೋಣ, ನಮ್ಮದಾಗಿಸಿಕೊಳ್ಳೋಣ, ಅಮಿತವಾದಂತಹ ಜ್ಞಾನವನ್ನು ನಾವು ಪ್ರಾಪ್ತಿಸಿಕೊಳ್ಳೋಣ.
1: ಇದುವರೆಗೆ ಡಾಕ್ಟರ್ ಮಹೇಶ್ ಭಟ್ ಅವರಿಂದ ಚಿಂತನ ಕೇಳಿದಿರಿ. ಚಿಂತನ ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ.
2: ಆಕಾಶವಾಣಿ ವಿಜಯಪುರ, ಸಮಯ ಬೆಳಗಿನ 6:35. ಇನ್ನೀಗ ಕೆಲವು ವಾಣಿಜ್ಯ ಪ್ರಕಟಣೆ.
3: ನೀವು ಕೂಡ ಸಾವಯವ ಮತ್ತು ನೈಸರ್ಗಿಕ ಕೃಷಿ ಮಾಡಬೇಕಾ?
4: ನಿಮಗೆ ಸಾವಯವ ಮತ್ತು ನೈಸರ್ಗಿಕ ಕೃಷಿ ಎಲ್ಲಾ ಕಚ್ಚಾ ವಸ್ತುಗಳು ಬೇಕಾ?
3: ಹಾಗಾದ್ರೆ ಬನ್ನಿ ಪುಣ್ಯಕೋಟಿ ಕೃಷಿ ಆಶ್ರಮ ಮನುಗುಳಿಯ ರೆಡ್ಡಿ ಫಾರ್ಮ್ ಹೌಸ್ಗೆ.
4: ಇಲ್ಲಿ ಎಲ್ಲ ತರಹದ ದೇಸಿ ಜವಾರಿ ಮತ್ತು ಗಿರ್ ಆಕಳಿನ ಗೋ ಆಧಾರಿತ ಗೋಮೂತ್ರ, ಗಂಜಲು, ಸಗಣಿ, ದೇಸಿ ಮಜ್ಜಿಗೆ,
3: ಸಂಪೂರ್ಣ ಸಾವಯವ ಬೆಲ್ಲ, ಜವಾರಿ ತುಪ್ಪ, ವಿಶೇಷವಾಗಿ ಪಂಚಗವ್ಯ, ಜೀವಾಮೃತ ಹಾಗೂ ಗೋಕೃಪಾಮೃತ ಎಲ್ಲವೂ ಸಿಗುತ್ತವೆ.
4: ಇಲ್ಲಿ ಎಲ್ಲಾ ಕಚ್ಚಾ ವಸ್ತುಗಳು ಸಂಪೂರ್ಣ ಮಾಹಿತಿಯೊಂದಿಗೆ ಹಾಗೂ ಯೋಗ್ಯ ದರದಲ್ಲಿ ಸಿಗುತ್ತವೆ.
3: ಆಸಕ್ತ ರೈತರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿರಿ
4: ಶ್ರೀಮತಿ ಅಶ್ವಿನಿ ಚಂದ್ರಶೇಖರ್ ರೆಡ್ಡಿ. ಮೊಬೈಲ್ ಸಂಖ್ಯೆ 8904479100.
3: ಮತ್ತೊಮ್ಮೆ ಮೊಬೈಲ್ ಸಂಖ್ಯೆ 8904479100.
5: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
6: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
5: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
6: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
5: ಟೋಲ್ ಫ್ರೀ 1800-420-2233.
2: ಈಗ ಕೇಳಿ ರೈತರಿಗೆ ಸಲಹೆಗಳು.
7: ಆತ್ಮೀಯ ರೈತ ಬಂಧುವರಿಗೆಲ್ಲ ನಮಸ್ಕಾರಗಳು. ದ್ರಾಕ್ಷಿ ಬಗ್ಗೆ ನೋಡೋಣ. ದ್ರಾಕ್ಷಿ ಒಳಗೆ ಯಾವ ರೀತಿ ಬಳ್ಳಿ ಹಬ್ಬಿಸೋದು, ಏನೇನು ವಿಧಾನಗಳದಾವ, ಯಾವ ರೀತಿ ಚಟ್ನಿ ಮಾಡೋದು ಅನ್ನೋದನ್ನು ನೋಡೋಣ. ದ್ರಾಕ್ಷಿ ಬಳ್ಳಿಯನ್ನು ವಿವಿಧ ಆಕಾರಗಳಲ್ಲಿ ಹಬ್ಬಿಸಲಾಗ್ತದೆ. ಅದರೊಳಗೆ ವಾಯ್ ಆಕಾರದ ಪದ್ಧತಿ ಹೆಚ್ಚು ಪ್ರಚಲಿತವಾಗ್ತಾ ಇದೆ. ವಾಯ್ ಆಕಾರದೊಳಗೆ 1.75 meters ಅಂದರೆ ಸುಮಾರು 5 feet ಎತ್ತರದ ಕಲ್ಲಿನ ಕಂಬಕ್ಕೆ 1 meter ಉದ್ದದ 2 ಕಬ್ಬಿಣದ ತುಂಡುಗಳನ್ನು 60 degrees ಕೋನಾಕಾರದಲ್ಲಿ ಮಾಡಿ ಕಂಬಕ್ಕೆ ಅಳವಡಿಸಬೇಕು. ಆನಂತರ ವೈ ಆಕಾರದ ಕಬ್ಬಿಣದ ಪಟ್ಟಿಯ ಕೆಳತುದಿಗೆ 1 ತಂತಿಯನ್ನು ಮತ್ತು ಪಕ್ಕದ ಎಡ ಮತ್ತು ಬಲಭಾಗದ ಪಟ್ಟಿಗಳಿಗೆ 3 ತಂತಿಗಳಂಗ ಒಟ್ಟು 7 ತಂತಿಗಳನ್ನು ಎಳಿಬೇಕಾಗ್ತದೆ. ಕೆಳತುದಿಯ ತಂತಿಯ ಮೇಲೆ ಮುಖ್ಯವಾದಂತಹ 2 ಕವಲುಗಳನ್ನು ವಿರುದ್ಧ ದಿಕ್ಕಿನೊಳಗೆ ಹಬ್ಬುವಂಗ ಮಾಡಬೇಕು. ಕವಲುಗಳ ಮೇಲೆ ಬಂದಂತಹ ಸಣ್ಣ ಕಾಂಡಗಳು ಪಕ್ಕದಲ್ಲಿದ್ದಂಥ ಎಡ ಮತ್ತು ಬಲ ತಂತಿಯ ಮೇಲೆ ಹರಡುವಂಗ ನೋಡಿಕೊಳ್ಬೇಕು.

0: ಈ ಬಳ್ಳಿ ಹಬ್ಬಿಸುವಂತಹ ಅವಧಿಯೊಳಗೆ ನಿಯಮಿತವಾಗಿ ಬಳ್ಳಿ ಮತ್ತು ರೆಂಬೆಗಳನ್ನು ಬಾಳೆನಾರು ಅಥವಾ ನಾರಿನಿಂದ ಕಟ್ಟಬೇಕು. ಅಲ್ಲದೆ ಅನವಶ್ಯಕವಾದಂತಹ ಚಿಗುರುಗಳನ್ನು ತೆಗಿಬೇಕು. ಈ ಪದ್ಧತಿಯೊಳಗೆ ರೋಗ ಮತ್ತು ಕೀಟಗಳ ಬಾಧೆಯನ್ನು ಕಡಿಮೆಗೊಳಿಸಬಹುದು. ಅಲ್ಲದೆ ಸಾಕಷ್ಟು ಪ್ರಮಾಣದ ಸೂರ್ಯನ ಬೆಳಕನ್ನು ಉಪಯೋಗಿಸಿಕೊಳ್ಳುವಂತಹ ಒಂದು ಸಾಮರ್ಥ್ಯವನ್ನು ನಾವು ಬಳ್ಳಿಗಳಿಗೆ ಕೊಡಬಹುದು. ದ್ರಾಕ್ಷಿ ಒಳಗೆ ಚಟ್ನಿ ಮಾಡುವುದು ಬಹಳ ಮುಖ್ಯವಾದಂಥದ್ದು. ಸಾಮಾನ್ಯವಾಗಿ ನಾಟಿ ಮಾಡಿದ 1.5-2 ವರ್ಷಗಳಲ್ಲಿ ಬಳ್ಳಿಗಳ ಗಾತ್ರ ಮುಂಗೈ ದಪ್ಪಕ್ಕಿಂತ ಸ್ವಲ್ಪ ಕಡಿಮೆ ಇದ್ದಾಗ ಹಣ್ಣು ಪಡೆಯುವುದಕ್ಕೆ ಬಳ್ಳಿಗಳನ್ನು ಚಟ್ನಿ ಮಾಡ್ತಾರೆ. ಇದನ್ನ ಉತ್ತಮ ಇಳುವರಿ ಮತ್ತು ಬಳ್ಳಿಗಳ ಬೆಳವಣಿಗೆಯನ್ನು ನಿಯಂತ್ರಣ ಮಾಡೋದಕ್ಕೆ ಕೈಗೊಳ್ತಾರೆ. ಬಳ್ಳಿಯನ್ನು ವರ್ಷದೊಳಗೆ 2 ಸಲ, ಅಂತಂದ್ರೆ ಒಮ್ಮೆ ಏಪ್ರಿಲ್ ಬೇಸಿಗೆ ತಿಂಗಳಲ್ಲಿ, ಇನ್ನೊಮ್ಮೆ ಚಳಿಗಾಲದೊಳಗೆ ಅಂದ್ರೆ ಅಕ್ಟೋಬರ್ ತಿಂಗಳಲ್ಲಿ ಕತ್ತರಿಸ್ತಾರೆ, ಅಂದ್ರೆ ಚಟ್ನಿ ಮಾಡ್ತಾರೆ. ಇತ್ತೀಚೆಗೆ ವೈ ಆಕಾರದೊಳಗೆ ಬಳ್ಳಿ ಹಬ್ಬಿಸೋದು ಪ್ರಚಲಿತದೊಳಗೆ ಅದ ಅನ್ನೋದನ್ನು ಗಮನಿಸಬೇಕು. ಬೇಸಿಗೆ ಚಟ್ನಿ ಬಗ್ಗೆ ನಾವು ನೋಡೋಣ. ಬೇಸಿಗೆ ಚಟ್ನಿಯನ್ನು ಸಾಮಾನ್ಯವಾಗಿ ಏಪ್ರಿಲ್ ಸಮಯದೊಳಗೆ ಮಾಡ್ತಾರೆ. ಸಾಮಾನ್ಯವಾಗಿ ಬಳ್ಳಿಯ ಮುಖ್ಯ ರೆಂಬೆಗಳು ಮತ್ತು ಸಣ್ಣ ರೆಂಬೆಗಳ ಮೇಲೆ 1 ವರ್ಷ ಹಳೆಯ ಮತ್ತು ಹೊಸದಾಗಿ ಬೆಳೆದಂಥ ಕಡ್ಡಿಗಳನ್ನು 1 ಕಣ್ಣು ಬಿಟ್ಟು ಕತ್ತರಿಸಬೇಕು. ಆನಂತರ ಬಳ್ಳಿಯ ಮೇಲೆ ಉಳಿದಂಥ ಎಲ್ಲ ಎಲೆಗಳನ್ನು ತೆಗೆದುಹಾಕಬೇಕು. ಇದನ್ನು ತಳಪಾಯ ಚಟ್ನಿ ಅಂತಂದ್ರೆ ಮೂಲ ಚಟ್ನಿ ಅಂಥೇಳಿ ಕರೀತಾರೆ. ಚಳಿಗಾಲದ ಚಟ್ನಿಯನ್ನು ಅಕ್ಟೋಬರ್ 3 ತಿಂಗಳಲ್ಲಿ ಕೈಗೊಳ್ತಾರೆ. ಬಳ್ಳಿ ಕತ್ತರಿಸುವುದಕ್ಕೆ 3 ವಾರದ ಮುಂಚೆ ನೀರು ಹಾಯಿಸುವುದನ್ನು ನಿಲ್ಲಿಸಿ ಬಳ್ಳಿಗಳಿಗೆ ವಿಶ್ರಾಂತಿ ಕೊಡಬೇಕಾಗ್ತದೆ. ಬಳ್ಳಿಗಳ ಬುಡದ ಸುತ್ತಲೂ 10-15 ಸೆಂಟಿಮೀಟರ್ ಆಳದ ಪಾತಿ ಮಾಡಬೇಕು. ಚಲೋತೆಗೆ ಬಲಿತಂಥ ಕಂದು ಬಣ್ಣದ ಪೆನ್ಸಿಲ್ ಗಾತ್ರದ ಅನಾಬೆಶಾಹಿ ತಳಿಯ ಕಡ್ಡಿಗಳಲ್ಲಿ 5-7 ಕಣ್ಣು ಬಿಟ್ಟು, ಥಾಮ್ಸನ್ ಸೀಡ್ಲೆಸ್ ತಳಿಯೊಳಗೆ 8-10 ಕಣ್ಣು ಬಿಟ್ಟು ಮೇಲ್ಭಾಗವನ್ನು ಚಟ್ನಿ ಮಾಡಬೇಕು. ಅರ್ಕಾವತಿ ಮುಂತಾದ ಸಂಕರಣ ತಳಿಗಳಲ್ಲಿ 5-6 ಕಣ್ಣು ಬಿಟ್ಟು ಚಟ್ನಿ ಮಾಡುವಂಥ ಪದ್ಧತಿ ಅದ. ಕಣ್ಣುಗಳಲ್ಲಿ ಹಣ್ಣು ಬಿಡುವಂತಹ ಸಾಮರ್ಥ್ಯ ವರ್ಷದಿಂದ ವರ್ಷಕ್ಕೆ, ವಾತಾವರಣ, ಪೋಷಣೆ, ಹಿಂದಿನ ವರ್ಷದ ಬೆಳೆಯ ಹೊರೆ ಮುಂತಾದವುಗಳನ್ನು ಅವಲಂಬಿಸಿ ವ್ಯತ್ಯಾಸ ಆಗ್ತದೆ. ಆದ್ದರಿಂದ ರೈತರು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟೆ, ಕೃಷಿ ವಿಶ್ವವಿದ್ಯಾಲಯ ಧಾರವಾಡ, ಬೆಂಗಳೂರು, ರಾಯಚೂರು ಅಥವಾ ರಾಜ್ಯ ತೋಟಗಾರಿಕಾ ಇಲಾಖೆ ಇಲ್ಲವೇ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಹೆಸರಘಟ್ಟ ಬೆಂಗಳೂರು, ಇಲ್ಲಿಯ ತಜ್ಞರನ್ನು ಸಂಪರ್ಕಿಸಿ ಕಡ್ಡಿಗಳ ಹಣ್ಣು ಕೊಡುವ ಶಕ್ತಿಗೆ ಅನುಸಾರವಾಗಿ ಚಟ್ನಿ ಮಾಡಬೇಕಾದಂಥ ಪ್ರಮಾಣದ ಬಗ್ಗೆ ಮಾರ್ಗದರ್ಶನ ಪಡ್ಕೊಳ್ಬಹುದು. ಚಟ್ನಿ ಆದ ನಂತರ 2% ಹೈಡ್ರೋಜನ್ ಸೈನಮೈಡ್ ರಾಸಾಯನಿಕ ದ್ರಾವಣದೊಳಗೆ ಅರಳೆಯನ್ನು ಎದ್ದಿ ಅಕ್ಟೋಬರ್ ಚಟ್ನಿ ಆದ ನಂತರ 6ನೇ ಮತ್ತು ನಂತರದ ಕಣ್ಣುಗಳಿಗೆ ಲೇಪಿಸುವುದರಿಂದ ಬೀಜರಹಿತ ದ್ರಾಕ್ಷಿ ಬೆಳೆಯೊಳಗೆ ಕಣ್ಣು ಚಿಗುರುವಿಕೆಯ ಪ್ರಮಾಣ ಹೆಚ್ಚಾಗ್ತದೆ. ದ್ರಾವಣವನ್ನು ಲೇಪನ ಮಾಡುವಾಗ ಕೈಗಳಿಗೆ ರಬ್ಬರ್ ಕವಚ ಹಾಕುವುದನ್ನು ಮರಿಬಾರದು. ದ್ರಾಕ್ಷಿ ಹಣ್ಣುಗಳು ಮಾರುಕಟ್ಟೆಯಲ್ಲಿ ದೀರ್ಘಾವಧಿಯವರೆಗೆ ದೊರೆಯುವಂಗ ಮಾಡುವುದಕ್ಕೆ ತಂತ್ರಜ್ಞಾನ ಇದೆ. ವಿಶೇಷವಾಗಿ ಬೆಂಗಳೂರು ಬ್ಲೂ ತಳಿಯನ್ನು ಹಂತ ಹಂತವಾಗಿ ವರ್ಷವಿಡೀ ಚಟ್ನಿ ಮಾಡುತ್ತಾರೆ ಅನ್ನೋದನ್ನು ಗಮನಿಸಬೇಕು. ಹೀಗಾಗಿ ಒಂದೇ ದ್ರಾಕ್ಷಿ ತೋಟದೊಳಗೆ ಏಕಕಾಲದೊಳಗೆ ಕೆಲವು ಭಾಗಗಳಲ್ಲಿ ಚಟ್ನಿ ಮಾಡ್ತಾ ಇರುವುದು, ಇನ್ನು ಕೆಲವು ಭಾಗಗಳಲ್ಲಿ ಹಣ್ಣಿರುವುದು ಮತ್ತು ಕೆಲವು ಭಾಗಗಳಲ್ಲಿ ಕೊಯ್ಲು ಮಾಡ್ತಾ ಇರುವುದು ಕಂಡುಬರ್ತದೆ. ಅಂದರೆ ನಾವು ಮಾರ್ಕೆಟಿಗೆ ಅನುಸಾರವಾಗಿ ನಮಗೆ ಎಷ್ಟು ಬೇಕೋ ಅಷ್ಟು ಪ್ರಮಾಣದೊಳಗೆ ದ್ರಾಕ್ಷಿಯನ್ನು ಕೊಯ್ಲು ಮಾಡಿ ಸಾಗಿಸೋದಕ್ಕೆ ಸರಳ ಆಗ್ತದೆ. ಮತ್ತು ಒಂದೇ ಸಲಕ್ಕೆ ಬರುವಂಥ ಫಲವನ್ನು ನಾವು ಬೇರೆ ಬೇರೆ ದಿನಗಳಲ್ಲಿ ಬರುವಂಗೆ ಮಾಡಿ ಅದರಿಂದ ಒಳ್ಳೆಯ ಆದಾಯವನ್ನು ಪಡ್ಕೊಳ್ಳೋದಕ್ಕೆ ಅನುಕೂಲ ಆಗ್ತದೆ.
1: ಇದುವರೆಗೆ ಡಾಕ್ಟರ್ ಸೋಮಶೇಖರ್ ಎಸ್ ರುಳಿ ಅವರಿಂದ ರೈತರಿಗೆ ಸಲಹೆ ಕೇಳಿದ್ರಿ. ಇನ್ನೀಗ ಕೇಳಿ ಜಾನಪದ ಸಂಗೀತ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ದುರ್ಗಪ್ಪ ಪರಗೆ ಮತ್ತು ಸಂಗಡಿಯರಿಂದ ಗೊಂದಳಗಿರ ಪದಗಳು.

0: ತಗದು ನಿಚ್ಚಂತದ ಹೋಳಿಗೆ ಮಾಡಿ, ಪಂಚಗದ ಸಜ್ಜಗ ತಗದು ನಿಚ್ಚಂತದ ಹೋಳಿಗೆ ಮಾಡಿ.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 ಕ್ರೋರ್ ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.

0: ಚಾತಿವಿ ಕಟ್ಟಿಸಿ ಘಾತಕ ಮಾಡಿದ ರಾವಣನಿಗೇ. ಜಗತ್ತಿಗೆ ಜನನಿ ಶಿವನ ಮಗಳು ರೇಣುಕಾ ಅಂಬಾ ಭವಾನಿ.
1: ಹೌದು
0: ಎಲ್ಲಮ್ಮ, ಭಕ್ತರ ಮನೆಗೆ ಹೋಗಿ ಭಕ್ತರ ಗುಣ ನೋಡೋ ಸಲುವಾಗಿ
1: ಹೌದು
0: ಬಂಕಾಪುರಿ ಪ್ಯಾಟಿ ಕನ್ನಯ್ಯನ ಮನೆಗೆ ಹೋಗ್ತಾ ಇದ್ದಾರೆ. 16 ಮಕ್ಕಳು ಬಡವಗೆ ಕಡತ ಕನ್ನಯ್ಯಗೆ.
1: ಹೌದು,
0: ಆ ಬಡತನ ಸೋಸು ವ್ಯಾಳದಲ್ಲಿ
1: ಹೌದು
0: ಆ ಬಡವಗೊಂದು 3 ಕುರಿಗೆ ಹೊಲ ಇನಾಮ ಕೊಟ್ಟಾರೆ, 5 2 ಎತ್ತು ಕೊಟ್ಟಾರೆ, 5 ಪಡಿ ಬೀಜ ಕೊಟ್ಟಾರೆ. ಬಡವಾ ಹೊಲದಾಗ ಬಂದು ಬೀಜ ಬಿತ್ತು ತಾನ
2: ನನ್ನ ಮಾದ

0: ಬಡವ ಬೀಜ ಬಿತ್ತಾನೆ ಹೊಲದಲ್ಲಿ ಬಂದು ಆ ಬಡವನ ಮನೆಗೆ ವಿಧಿ 12 ವರ್ಷ ಬಾಳ್ಯ ಮಾಡಿದ್ರು. ಹುಟ್ಟದು ಹುಟ್ಟಂಗಿಲ್ಲ, ನಂಬದು ನಮಗಿಲ್ಲ.
1: ಹೌದು, ಒಳ್ಳೇದು.
0: ಅವತ್ತು ಬಡವ ಬೀಜ ಬಿತ್ಕೊಂತ ಹೊಲದಾಗ ಉದೋ ಅನ್ಕಂತ ಹೋಗ್ಲಿಕ್ಕೆ ಎಲ್ಲಮ್ಮ ಉದೋ ಅಂತೇಳಿ.

0: ಕೇವಲ ಬಡತನ ಬಂದಿದೆ
1: ಬಂದು ನಿಂತಿದ್ದ ತಾಯಿ ನಿನಗೆ ಏನು ಕೊಡ್ಲಿಲ್ಲ ನಾನು.
2: ಹೌದು,
1: ಆ ಬಡತನ ವ್ಯಾಳ್ಯದಲ್ಲಿ ಪುಣ್ಯಾತ್ಮರು ಹೊಲ ಕೊಟ್ಟಿದ್ರು, ಹೊಲ ಬೆಳಿಲಿಲ್ಲ. ಆಗ್ಲಿಪ್ಪ ಮಗನೇ, ನಿನ್ನ ಹೊಲದಲ್ಲಿ ಬಂದಿನಿ ಉಂಡು ಹೋಗ್ಬೇಕಂತ ಅಪೇಕ್ಷೆ ಆಗಿದೆ.
2: ಹೌದು,
1: ಐದು ತೆನಿ ಕೊಡೋ ಮಗನ. ಐದು ತೆನಿ ಇಲ್ಲ ತಾಯಿ.
2: ಹೌದು,
1: ಐದು ತೆನಿ ಅಂತೂ ಕಾಣುವಲ್ಲ ಮಗನೇ.
2: ಆಹಾ,
1: ಸ್ವಲ್ಪ ನೀರನ್ನ ಕುಡಿಸೋ ನನಗೆ ತಾಯಿ. ಅನ್ನಕ ಬಡತನ, ನೀರಿಗೇನು ಬಡತನ ಇಲ್ಲ.
2: ಹೌದು,
1: ಎಲ್ಲಿದ್ರು ನೀರು ತಂದು ಕುಡಿಸ್ತೀನಿ ಅಂತೇಳಿ ಕಂಬಳಿ ಗದಿಗೆ ಮಾಡಿ
2: ಆಹಾ
1: ಹೆಗಲಿ ಮೇಲೆ ಕೊಡ ಹೊತ್ಕೊಂಡು.
2: ಹೌದು,

0: ಬಡವ ಹೊಳಿಗೆ ಬಂದು
1: ಹೌದು
0: ಕೈಕಾಲು ಮುಖಾತುಕೊಂಡು ಕೊಡ ತುಂಬಾ ಚೆನ್ನಾಗಿ ತೊಳೆದು ಕೊಡ ತುಂಬಾ ನೀರು ತುಂಬಿಟ್ಟ.
1: ಆಹಾ,
0: ಅಂಬಾದೇವಿ ಬಂದಾಳೆ ನೀರು ಕುಡಿಸ್ಬೇಕಂತೇಳಿ.
1: ಹೌದು,
0: ಹೆಗಲಿ ಮೇಲೆ ಕೊಡು ಕೊಡ ಹೊತ್ಕೊಂಡು ಹೊಲಕ್ಕೆ ಬರು. ಅಂಬಾ ಎಲ್ಲಮ್ಮ ನೋಡ್ತಾ ಇದ್ದಾಳೆ,
1: ಹೌದು
0: ಇವನು ಭಕ್ತಿ ನೋಡ್ಲಿಕ್ಕೆ ಬಂದಿನಿ, ಇವನಿಗೆ ನಾನು ಭಕ್ತಿ ನೋಡಿ ಪರೀಕ್ಷೆ ಮಾಡಿ ಇವನಿಗೆ ವರು ಕೊಡೋಣಂತೇಳಿ ಉದಹೋ ಅಂತೇಳಿ ಭಂಡಾರ ಹೋಗಿಬಿಟ್ಲು. ಎಂತ ಹೊಲ ಬೆಳೆಸಾಳೆ, ಒಂದೊಂದು ತೇನಿ ಸೇರು ಅಚ್ಚರು ಮೂರು ಪಾವು ಕಾಳು ಉದಿರ್ಬೇಕು ಅಂತ ಹೊಲ ಬೆಳೆಸಿ ದೇವಿ ಕುಂತಲ್ಲಿ ಕುಂತ. ಬಡವ ಬಂದು ನೋಡ್ತಾನೆ ಹೊಲದ ಗುರ್ತ
1: ಸಿಗುವ,
0: ಇದು ಯಾರು ಹೊಲ ಇರಬಹುದು, ಏನು ಹೊಲ ಬೆಳೆದೈತೆ, ನನ್ನ ಹೊಲ ಬರೇ ಕರಿಕಿ ಬಾದಿ ಬೆಳೆದಿತ್ತು.
1: ಹೌದು,
0: ದಾರಿ ತಪ್ಪಿ ಬಂದಿಲ್ಲ ಹೊಲ ಬಿಟ್ಟು
2: ಶ್ರೀ ಚೈತನ್ಯ ಟೇಸ್ಟ್ ಬೇಬಿ ಸೆಂಟರ್ ಸೋಲಾಪುರ್ ಮತ್ತು ದೇಸಾಯಿ ಹಾಸ್ಪಿಟಲ್ ಇಂಡಿ ಇವರ ಸಂಯುಕ್ತ ಆಶ್ರಯದಲ್ಲಿ
3: ಗರ್ಭಧಾರಣೆಯ ಸಮಸ್ಯೆ ಇರುವಂತೂ ದಂಪತಿಗಳಿಗಾಗಿ ಉಚಿತ ವಂದ್ಯತ್ವ ನಿವಾರಣಾ ಶಿಬಿರವನ್ನು ಆಯೋಜಿಸಲಾಗಿದೆ.
2: ಈ ಶಿಬಿರವು ಭಾನುವಾರ ದಿನಾಂಕ 30 ಆಗಸ್ಟ್ 2020 ಬೆಳಿಗ್ಗೆ 8 ರಿಂದ ಮಧ್ಯಾಹ್ನ 4 ಗಂಟೆವರೆಗೆ ದೇಸಾಯಿ ಹಾಸ್ಪಿಟಲ್ ವಿವೇಕಾನಂದ ನಗರ ಇಂಡಿಯಲ್ಲಿ ನಡೆಯಲಾಗಿದೆ.
3: ಶ್ರೀ ಚೈತನ್ಯ ಮಾತೃತ್ವ ಯೋಜನೆ ಅಡಿಯಲ್ಲಿ ತಜ್ಞ ವೈದ್ಯರಿಂದ ಉಚಿತ ಸಲಹೆ
2: ಮತ್ತು ಉಪಚಾರಗಳಲ್ಲಿ 25% ವಿಶೇಷ ರಿಯಾಯಿತಿ.
3: ಆದ್ದರಿಂದ ಗರ್ಭಧಾರಣೆ ಸಮಸ್ಯೆ ಎದುರಿಸುತ್ತಿರುವ ದಂಪತಿಗಳು
2: ಈ ಸುವರ್ಣ ಅವಕಾಶವನ್ನು ತಪ್ಪದೆ ಉಪಯೋಗಿಸಿಕೊಳ್ಳಿ.
3: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8484861900.
2: ನೆನಪಿರಲಿ, ಭಾನುವಾರ 30 ಆಗಸ್ಟ್ 2020 ಬೆಳಿಗ್ಗೆ 8 ರಿಂದ ಮಧ್ಯಾಹ್ನ 4 ಗಂಟೆವರೆಗೆ ದೇಸಾಯಿ ಹಾಸ್ಪಿಟಲ್ ವಿವೇಕಾನಂದ ನಗರ ಇಂಡಿ.
0: ನಾನು ಭಂಡಾರುಗಿ ಬೆಳೆಸಿನಿ ನೋಡುವ.
1: ಹೌದು.

0: ಬಾವಿನ ಹೊಲದ ಗುರ್ತ ತೋರಿಸ್ತೀನಿ. ಆಶಿದ ಕಂಬಳಿ ಗೋರಿ ಬನ್ನಿಮರ ಎರಡು ಹೋರಿಗಿಡ್ಡ
1: ಹೌದು
0: ಹೊಲದಾಗ ಪಂಚಿ ಪಾಂಡವರ ಕಲ್ಲು
1: ಆಹಾ
0: ಹೊಲದ ಗುರ್ತ ತೋರಿಸಿದ ತಕ್ಷಣವೇ ತಾಯಿ ಪಾದಕ್ಕೆ ನಮಸ್ಕಾರ ಮಾಡಿ
1: ಹೌದು

0: ಏನು ಕೊಡ್ಲೆ ಅಂದ.
1: ಏನ್ ಕೊಡ್ತಮ್ಮ?
0: ನಾನು ಕೊಟ್ಟಿದ್ದು ನಾನು ತಗೊಂಡು ಏನ್ ಮಾಡ್ಲಪ್ಪ?
1: ಹೌದು ಮಗನೇ,
0: ನನಗೆ ಐದು ತೆನಿ ಬೇಕಾಗ್ಯ ತಗೊಂಬಾ. ಐದು ತೆನಿ ಊಟ ಮಾಡಿ ನೀರು ಕುಡಿದು ಹೋಗಿ ಕಾಲಕ್ಕೆ ಇನ್ನು ಸ್ವಲ್ಪ ಭಂಡಾರುಗ್ಗಿ.
1: ಹೌದು,
0: ನಿನಗೆ ಐಶ್ವರ್ಯ ಕೊಟ್ಟು ಹೋಗ್ತೀನಿ.
1: ಒಳ್ಳೇದು ತಾಯಿ ತಟ್ಟೆ.

0: ವರು ಕೊಟ್ಟು ದೇವರಿಗೆ ಶಿರ ಕೊಡ್ಬೇಕು.
1: ಆಹಾ,
0: ನೀನು ಕೊಟ್ಟಿದ್ದು ನೀನು ಕೊಡಕ್ ನಂದೇನು ಗಂಟು ಹೋಗೋದಿಲ್ಲ.
1: ಹೌದು,
0: ಐದು ತೆನಿ ಮುರ್ಕೊಂಡ್ ಬರ್ತೀನಿ ಅಂತೇಳಿ ಹೊಲ್ದಾಗ ಬೇರೆ ಹೊಲದಲ್ಲಿ ಹೋಗಿ ಐದು ತೆನಿ ಮುರ್ಕೊಂಡು ತನ್ನ

0: ಕಡ್ಲಿಗೆ ಅದನ್ನ ನೀಡಿದ್ರೆ ದೇವಿ ನೋಡಿ ನಗುತ್ತಾ ಇದ್ದಾಳೆ. ಒಲದ್ರೆ ಮಾಯಿ, ಒಲಿಲ್ದ್ರೆ ವಿಧಿ ಮಾಯಿ, ಒಲದ್ರೆ ತುಕ್ಕಮ್ಮ, ಒಲಿಲ್ದ್ರೆ ತಲೆ ಹಿಡಿದು ತಿಕ್ಕಮ್ಮ. ನಿನ್ನ ಹೊಲದಲ್ಲಿ ತೆನಿ ತಗೊಂಬಂದ್ರೆ ಬೇರೆ ಹೊಲದಾಗ ತಂದಿಲ್ಲ.
1: ಹೌದು,
0: ಕಳು ಮಾಡಿದ್ರೆ ಬೆಳೆಸಿ ನಾನು ಉಣ್ಣೋದಿಲ್ಲ. ಇಲ್ಲಮ್ಮ, ನಾನು ಕಳುವು ಮಾಡಿಲ್ಲ, ನಿನ್ನ ಪಾದ ಸಾಕ್ಷಿ ಪ್ರಮಾಣ ಮಾಡ್ದ.
1: ಹೌದು,
0: ನಿನ್ನ ಹಡ್ಲಿಗೆ ಸಾಕ್ಷಿ, ಪರಶುರಾಮ್ ಸಾಕ್ಷಿ. ನಿನ್ನ ಬೇಕಾದ ಭಾಷೆ ಮಾಡಿ ನನ್ನ ಮನಸ್ಸು
1: ಒಪ್ಪದಿಲ್ಲ.
0: ನಿನ್ನ ಹೊಲದಲ್ಲಿ ಬೆಳೆಸಿ ಒಂದೇ ತಂದು ಕೊಡು, ಊಟ ಮಾಡಿ ಹೋಗ್ತೀನಿ.
1: ಓಹೋ
0: ಅಮ್ಮ, ಇಷ್ಟು ಪ್ರಮಾಣ ಮಾಡಿದ್ರು ನೀನು ಒಪ್ಪಲ್ಲ?
1: ಒಪ್ಪೋದಿಲ್ಲ.
0: ಮರ್ಯಾದೆ ಇವ ಇದು ತೆಲಿ ತಿಂದು ಹೊಲ ಬಿಡ್ತೀಯ ಎಲ್ಲಮ್ಮ? ಇಲ್ಲಾಂದ್ರೆ
1: ಹೌದು
0: ಗಂಟೆ

0: ನಿನ್ನನ್ನು ಹೊಡೆಬಾರ್ದು. ಕಂಬಳಿ ಕವರಿಯಲ್ಲಿ ಕಟ್ಟಿ ಹೊಳಿ ಹೊತ್ತು ಬಿಟ್ಟನು ಉದು ಅಂದ್ರ ನಿನಗೆ ಚಂದ ಆಗುದಿಲ್ಲ. ಹೊಲ ಬಿಡಮ್ಮ ಅಂದ.
1: ಇದುವರೆಗೆ ಜಾನಪದ ಸಂಗೀತ ಕಾರ್ಯಕ್ರಮದಲ್ಲಿ ದುರ್ಗಪ್ಪ ಪರಗೆ ಮತ್ತು ಸಂಗಡಿಗರಿಂದ ಗೊಂದಳಿಗರ ಪದಗಳನ್ನು ಕೇಳ್ತಾ ಇದ್ರಿ. ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಕೇಳಿ ಬರುತ್ತಿತ್ತು. ಈಗ ಸಮಯ ಆಗ್ತಾಯಿದೆ 6:55. ಕೆಲವೇ ಕ್ಷಣಗಳಲ್ಲಿ ಸಂಸ್ಕೃತದಲ್ಲಿ ವಾರ್ತೆಗಳನ್ನು ಕೇಳ್ತೀರಿ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: ಸೀರೀಸ್ನಲ್ಲಿ ಬೆಳಿಗ್ಗೆ 8:45 ವಿವಿಧ ಭಾರತಿ ಕನ್ನಡ 102.9 ಎಫ್ಎಂನಲ್ಲಿ ಹಾಗೂ ಸಂಜೆ 5:45 ಆಕಾಶವಾಣಿ ಬೆಂಗಳೂರು ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮನೋಚಿಂತನ. ಶುಕ್ರವಾರ ಪ್ರಸಾರವಾಗುವ ಮನೋಚಿಂತನ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಡಾಕ್ಟರ್ ನೇಹಾ ಮಕ್ಕಿತಾಯ, ಮನಶಾಸ್ತ್ರಜ್ಞರು, ಮನೋವೈದ್ಯಕೀಯ ವಿಭಾಗ, ಬೆಂಗಳೂರು ವೈದ್ಯಕೀಯ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆ, ವಿಕ್ಟೋರಿಯಾ ಆಸ್ಪತ್ರೆ, ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ. ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೇ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೇ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
1: ಸ್ನೇಹಿತರೆ, ಮಳೆಗಾಲದಲ್ಲಿ ಶಾಲಾ ಕಾಲೇಜುಗಳಿಗೆ ಮಕ್ಕಳನ್ನ ಕಳಿಸುವುದು,
2: ಕೆಲಸಕ್ಕೆ ಕಚೇರಿಗಳಿಗೆ ಹೋಗುವುದು,
1: ಕೃಷಿ ಚಟುವಟಿಕೆಗಳಿಗೆ ತೆರಳೋದು,
2: ಮನೆಗೆ ಅಗತ್ಯ ಇರೋ ವಸ್ತುಗಳನ್ನ ಖರೀದಿ ಮಾಡೋದಕ್ಕೆ ವಾಹನಗಳಲ್ಲಿ ಓಡಾಡೋದು, ಇವೆಲ್ಲ ಅನಿವಾರ್ಯ.
1: ಇಂತಹ ಸಮಯದಲ್ಲಿ ರಸ್ತೆ ಕಾಮಗಾರಿಗಳು ನಡೆಯುತ್ತಲೇ ಇರುತ್ತವೆ.
2: ಹಳ್ಳಗಳು, ಗುಂಡಿಗಳು ಮಳೆ ನೀರಿನಿಂದ ತುಂಬಿರುತ್ತವೆ.
1: ಅವುಗಳು ತಮ್ಮ ಗಮನಕ್ಕೆ ಬಾರದೇ ಇರಬಹುದು.
2: ನೀವು ವಾಹನ ಸವಾರಿ ಮಾಡ್ತಾ ಇದ್ರೆ ಅಪಘಾತಕ್ಕೀಡಾಗಿ ಸಾವು ನೋವು ಸಂಭವಿಸೋ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ.
1: ಮಳೆಗಾಲದಲ್ಲಿ ಅನಿವಾರ್ಯ ಅನ್ಸಿದ್ರೆ ಮಾತ್ರ ವಾಹನಗಳನ್ನ ಬಳಸಿ.
2: ಸುರಕ್ಷತೆಗೆ ಹೆಚ್ಚಿನ ಆದ್ಯತೆಯನ್ನ ನೀಡಿ.
1: ನಿಮ್ಮ ಸುರಕ್ಷತೆ ನಿಮ್ಮ ಜವಾಬ್ದಾರಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಆತ್ಮೀಯ ಕೇಳುಗರಿಗೆಲ್ಲ ರಕ್ಷಾಬಂಧನ ಹಾಗೂ ಸಂಸ್ಕೃತ ದಿನಾಚರಣೆಯ ಶುಭಾಶಯಗಳು. ಮುಖ್ಯಾಂಶಗಳು: ಗ್ರಾಮೀಣ ಜಲ ಆಸ್ತಿಗಳ ವೈಜ್ಞಾನಿಕ ನಿರ್ವಹಣೆಗೆ ಜಿಐಎಸ್ ಆಧಾರಿತ ವೆಬ್ ಅಪ್ಲಿಕೇಶನ್ ಜಾರಿಗೆ. ಎಲಿವೇಟ್ ಕರ್ನಾಟಕ ಮತ್ತು ಲೀಪ್ ಯೋಜನೆ ಕಲ್ಯಾಣ ಕರ್ನಾಟಕದ 18 ನವೋದ್ಯಮಿಗಳಿಗೆ ಲಾಭ. ವಿಜಯಪುರದ ಮಡಿಗ್ಯಾಳ ಕುರಿಗೆ ರಾಷ್ಟ್ರೀಯ ತಳಿ ಮಾನ್ಯತೆ. ಇಂದು ಶ್ರಾವಣ ಮಾಸದ ನೂಲು ಹುಣ್ಣಿಮೆ, ರಕ್ಷಾಬಂಧನ ಸಂಭ್ರಮ. ಈಗ ವಾರ್ತೆಗಳ ವಿವರ. ಗ್ರಾಮೀಣ ಜಲ ಆಸ್ತಿಗಳ ವೈಜ್ಞಾನಿಕ ನಿರ್ವಹಣೆಗೆ ಭೌಗೋಳಿಕ ಮಾಹಿತಿ ವ್ಯವಸ್ಥೆ ಆಧಾರಿತ ಮೊಬೈಲ್ ಮತ್ತು ವೆಬ್ ಅಪ್ಲಿಕೇಶನ್ ಕರ್ನಾಟಕ ದೂರಸಂವೇದಿ ಅನ್ವಯಿಕ ಕೇಂದ್ರದ ಸಹಯೋಗದಲ್ಲಿ ಅನುಷ್ಠಾನಗೊಳಿಸಲಾಗಿದೆ. ಎಲ್ಲ ಗ್ರಾಮೀಣ ಜಲ ಆಸ್ತಿಗಳನ್ನು ಜಿಯೋಟ್ಯಾಗ್ ಮಾಡಿ ಪಾರದರ್ಶಕತೆ ತರಲಾಗುವುದು ಎಂದು ಗ್ರಾಮೀಣಾಭಿವೃದ್ಧಿ ಖಾತೆ ಸಚಿವ ಈಶ್ವರ್ ಖಂಡ್ರೆ ಬೆಂಗಳೂರಿನಲ್ಲಿ ತಿಳಿಸಿದ್ದಾರೆ. ರಾಜ್ಯದಲ್ಲಿ 300,000+ ಅಧಿಕ ಜಲ ಆಸ್ತಿಗಳಿದ್ದು ಸೆಪ್ಟೆಂಬರ್ ಅಂತ್ಯದೊಳಗೆ ಡಿಜಿಟಲೀಕರಿಸಲಾಗುವುದು. ಮೊದಲ ಹಂತದಲ್ಲಿ 70,000+ ಅಧಿಕ ಜಲಸ್ವತ್ತುಗಳನ್ನು ದಾಖಲೀಕರಿಸಲಾಗಿದೆ ಎಂದರು. ಕಲಬುರಗಿ ಸೇರಿದಂತೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಹೂಡಿಕೆಗಾಗಿ ರಾಜ್ಯ ಸರ್ಕಾರ ಎಲಿವೇಟ್ ಕರ್ನಾಟಕ ಮತ್ತು ಲೀಪ್ ಯೋಜನೆ ಜಾರಿಗೊಳಿಸಿದೆ ಎಂದು ಜಿಲ್ಲಾಧಿಕಾರಿ ಇಕ್ರಂ ಶರೀಫ್ ತಿಳಿಸಿದ್ದಾರೆ. ಗಾಜಿಪುರದ ಕೃಷಿ ಕಲ್ಪ ಕಚೇರಿಯಲ್ಲಿ ಸಿರಿಧಾನ್ಯಗಳ ಮೌಲ್ಯವರ್ಧಿತ ಉತ್ಪನ್ನಗಳನ್ನು ಬಿಡುಗಡೆಗೊಳಿಸಿ ಅವರು ಮಾತನಾಡಿದರು. ಎಲಿವೇಟ್ ಕರ್ನಾಟಕ ಯೋಜನೆ ಅಡಿ ಯುವ ನವೋದ್ಯಮಿಗಳಿಗೆ ಸ್ಟಾರ್ಟ್ಅಪ್ ಇನ್ಕ್ಯುಬೇಷನ್ ಅಡಿ ಸಹಾಯಧನ ನೀಡಲಾಗುತ್ತಿದೆ ಎಂದರು. ಕೃಷಿ ಕಲ್ಪ ಸಂಸ್ಥೆಯ ಸಿಇಒ ಸಿಎಂ ಪಾಟೀಲ್ ಮಾತನಾಡಿ, ಒಟ್ಟು 25 ಜನರ ಪೈಕಿ ಕಲ್ಯಾಣ ಕರ್ನಾಟಕದ 18 ನವೋದ್ಯಮಿಗಳಿಗೆ ತಲಾ 50,00,000 ರೂಪಾಯಿ ಸಹಾಯಧನ ರಾಜ್ಯ ಸರ್ಕಾರ ನೀಡಿದೆ ಎಂದರು. ಸರ್ಕಾರಿ ಭೂಮಿ ಮತ್ತು ಸಾರ್ವಜನಿಕ ಆಸ್ತಿಗಳ ಕಬಳಿಕೆ ಮತ್ತು ಅಕ್ರಮ ಬಳಕೆಯ ಬಗ್ಗೆ ಉಪಲೋಕಾಯುಕ್ತ ನ್ಯಾಯಮೂರ್ತಿ ಬಿ ವೀರಪ್ಪ ತೀವ್ರ ಕಳವಳ ವ್ಯಕ್ತಪಡಿಸಿದ್ದಾರೆ. ಮಂಡ್ಯ ಜಿಲ್ಲೆ ಮದ್ದೂರಿನಲ್ಲಿ ತಾಲೂಕಿನ ಬಾಕಿ ಪ್ರಕರಣಗಳ ವಿಚಾರಣೆ ಕೈಗೊಂಡು ಅವರು ಮಾತನಾಡಿದರು. ಸರ್ಕಾರಿ ಜಮೀನಿನ

0: ಕ್ರಮ ಮಂಜೂರಾತಿ, ಸುಳ್ಳು ದಾಖಲೆಗಳು, ಕಾನೂನುಬಾಹಿರವಾಗಿ ಸರ್ಕಾರಿ ಜಮೀನು ಕಬಳಿಸುವ ಪ್ರಯತ್ನಗಳಿಗೆ ಕಾನೂನುಬದ್ಧ ಕ್ರಮ ಕೈಗೊಳ್ಳಲಾಗುವುದು ಎಂದು ಅವರು ಸ್ಪಷ್ಟಪಡಿಸಿದರು. ಧಾರವಾಡ ತಾಲೂಕು ಶಿವಳ್ಳಿ ಗ್ರಾಮದಲ್ಲಿ ಸ್ಥಾಪನೆಯಾಗಲಿದ್ದ ಜೈವಿಕ ಅನಿಲ ಘಟಕವನ್ನು ಸ್ಥಳಾಂತರಿಸಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಸಮೀಪದಲ್ಲಿ ಸ್ಥಾಪಿಸುವ ಕುರಿತು ಕೇಂದ್ರ ನವ ಹಾಗೂ ನವೀಕರಿಸಬಹುದಾದ ಇಂಧನಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಮಹಾಪೌರರು ಹಾಗೂ ಆಯುಕ್ತರೊಂದಿಗೆ ಚರ್ಚಿಸಿದ್ದಾರೆ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಒಡೆತನದ ಜಾಗೆಯಲ್ಲಿ ಜೈವಿಕ ಅನಿಲ ಘಟಕ ಪ್ರಾರಂಭಿಸಲು ಮಹಾಪೌರರು ಮತ್ತು ಆಯುಕ್ತರು ಸಮ್ಮತಿಸಿದ್ದಾರೆ ಎಂದು ಸಾಮಾಜಿಕ ಮಾಧ್ಯಮ ಫೇಸ್ಬುಕ್ನಲ್ಲಿ ತಿಳಿಸಿದ್ದಾರೆ. ವಿಜಯಪುರದ ಮೌಳಿ ತಳಿ ಹಾಗೂ ಮಹಾರಾಷ್ಟ ರಾಜ್ಯದ ಸಾಂಗ್ಲಿ ಜಿಲ್ಲೆಯಲ್ಲಿ ಮಡಿಗ್ಯಾಳ ಎಂದು ಕರೆಯಲ್ಪಡುವ ಅಲೆಮಾರಿ ಕುರಿ ತಳಿಗೆ ರಾಷ್ಟೀಯ ತಳಿ ಎಂಬ ಮಾನ್ಯತೆ ದೊರೆತಿದೆ. ಹರಿಯಾಣದ ಕರ್ನಾಲ್ದಲ್ಲಿರುವ ಕೇಂದ್ರೀಯ ಪ್ರಾಣಿ ಅನುವಂಶೀಯ ಸಂಪನ್ಮೂಲ ಬ್ಯೂರೋ ಹೊಸದಿಲ್ಲಿಯ ಭಾರತೀಯ ಕೃಷಿ ಸಂಶೋಧನಾ ಮಂಡಳಿ ಸಹಯೋಗದಲ್ಲಿ ಕುರಿ ತಳಿ ನೋಂದಾಯಿಸಿ ರಾಷ್ಟೀಯ ಮಾನ್ಯತೆ ನೀಡಿದೆ. ಬೀದರ್, ಕಲಬುರಗಿ, ಯಾದಗಿರಿ ಹಾಗೂ ತೆಲಂಗಾಣ ರಾಜ್ಯದಲ್ಲಿ ಅಕ್ಟೋಬರ್ನಿಂದ ಮೇ ತಿಂಗಳವರೆಗೆ 300 ಕಿಲೋಮೀಟರ್ ವರೆಗೆ ಅಲೆದು ವಾಪಸಾಗುವ ಮಡಿಗ್ಯಾಳ್ ಕುರಿ ರೋಮನ್ ನೋಸ್ಗೆ ಹೆಸರುವಾಸಿ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ತಳಿ ಸಂಶೋಧನೆಯ ರೂವಾರಿ ಹಾಗೂ ಧಾರವಾಡ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ನಿವೃತ್ತ ಪ್ರಾಧ್ಯಾಪಕ ಡಾ ವಿಶ್ವನಾಥ್ ಕುಲಕರ್ಣಿ.
1: ಕರ್ನಾಟಕ ರಾಜ್ಯ ಮಾಂಸದ ಕುರಿ ತಳಿಗಳಿಗಾಗಿ ಬಹಳ ಪ್ರಸಿದ್ಧಿ ಪಡೆದಂತದ್ದು. ಬಿಜಾಪುರ ಜಿಲ್ಲಾದೊಳಗ ಅಧ್ಯಯನವನ್ನ ಮಾಡಿದ್ವಿ. ಮೌಳಿ ಕುರಿ ಅಂತ ಹೇಳಿ ಅತ್ಯಂತ ಶ್ರೇಷ್ಠವಾದ ಕುರಿ ನಮಗೆ ನೋಡ್ಲಿಕ್ಕೆ ಸಿಕ್ತು. ಸಾಂಗ್ಲಿ ಜಿಲ್ಲಾದೊಳಗ ಅಂದ್ರೆ ಮಹಾರಾಷ್ಟ್ರದೊಳಗ ಇದಕ್ಕ ಮಡಿಗ್ಯಾಳ ಕುರಿ ಅಂತ ಕರೀತಾರೆ. ಕರ್ನಾಲದ ನ್ಯಾಷನಲ್ ಬ್ಯೂರೋ ಆಫ್ ಅನಿಮಲ್ ಜೆನೆಟಿಕ್ ರಿಸೋರ್ಸಸ್ ಹೊಸ ತಳಿಗಳನ್ನ ಮಾನ್ಯತೆಯನ್ನ ಕೊಡ್ತಾರೆ. ಈ ವರ್ಷ ಆಗಸ್ಟ್ ತಿಂಗಳದೊಳಗಾಗಿರ್ತಕ್ಕಂತಹ ಸಭೆಯೊಳಗ ಮಡಿಗ್ಯಾಳ ಕುರಿಗೆ ಮಾನ್ಯತೆ ಸಿಕ್ಕಿದೆ. ನಮ್ಮ ದೇಶದ 49ನೇ ಕುರಿ ತಳಿಯಾಗಿ ಮಾನ್ಯತೆಯನ್ನು ಪಡೆದಿದೆ. ಗಂಡು ಮತ್ತು ಹೆಣ್ಣು ಎರಡೂ ಕುರಿಗಳಿಗೂ ಕೋಡ್ ಇರಂಗಿಲ್ಲ. ಉಬ್ಬಿದ ಗಿಳಿ ಮೂಗಿರ್ತದೆ, ಕಿವಿ ಉದ್ದಿರ್ತಾವು, ಜೋತು ಬಿದ್ದಿರ್ತಾವು. ಗಂಡು ಸರಾಸರಿ 65 ಕೆಜಿ ತೂಕವನ್ನು ಹೊಂದಿರ್ತಾವು. 97 ಕೆಜಿ ತೂಕದ ಟಗರುಗಳು ಸಹ ಸಿಗ್ತಾವು ಅನ್ನೋದು ಬಹಳ ಮುಖ್ಯ ಇದೆ. ಹೆಣ್ಣು ಸಹ 45 ಕೆಜಿ ಸರಾಸರಿ ತೂಕವನ್ನು ಪಡೆದಿರ್ತಾವು. ಮಾಂಸದ ಇಳುವರಿ 58% ಇರ್ತದೆ. ಮಾನ್ಯತೆ ಸಿಕ್ಕಿರೋದ್ರಿಂದ ಹೆಚ್ಚಿನ ಪ್ರಮಾಣದ ಸಂಶೋಧನೆ, ಸಂರಕ್ಷಣೆ ಮತ್ತು ಅಭಿವೃದ್ಧಿ ಎಲ್ಲವನ್ನು ಮಾಡಲಿಕ್ಕೆ ಬರ್ತದೆ.
0: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರೆಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಶ್ರಾವಣ ಮಾಸದ ವಿಶೇಷ ಹಬ್ಬ ನೂಲು ಹುಣ್ಣಿಮೆ. ತನ್ನಿಮಿತ್ತ ಇಂದು ರಕ್ಷಾಬಂಧನ. ವಸುಧೈವ ಕುಟುಂಬಕಂ ಎಂಬ ಭಾವದೊಂದಿಗೆ ಸಹೋದರಿಯರು ತಮ್ಮ ಪವಿತ್ರ ಬಂಧದ ಸೂಚಕವಾಗಿ ಸಹೋದರರಿಗೆ ರಾಖಿ ಕಟ್ಟಿ ತಿಲಕದೊಂದಿಗೆ ಆತ್ಮಜ್ಯೋತಿ ಭಾವವನ್ನು ಪ್ರಜ್ವಲಿಸುತ್ತಾರೆ. ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ, ರಾಷ್ಟೀಯ ಸ್ವಯಂ ಸೇವಕ ಸಂಘ ಸೇರಿದಂತೆ ಅನೇಕ ಸಂಘಟನೆಗಳು ಇಂದು ಸಾಂಘಿಕ ರಕ್ಷಾಬಂಧನ ಕಾರ್ಯಕ್ರಮ ಆಯೋಜಿಸಿವೆ. ರಾಷ್ಟಪತಿ ದ್ರೌಪದಿ ಮುರ್ಮು ಶುಭಾಶಯ ಕೋರಿದ್ದಾರೆ. ನಾಡಿನ ವಿವಿಧೆಡೆ ಇಂದು ಶಿವಶರಣ ಶ್ರೀ ನುಲಿಯ ಚಂದಯ್ಯ ಹಾಗೂ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಜಯಂತ್ಯುತ್ಸವವನ್ನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಆಯೋಜಿಸಿದೆ. ಉತ್ತರ ಕನ್ನಡ ಜಿಲ್ಲೆ ಅಂಕೋಲಾ ತಾಲೂಕು ಬಾಸಗೋಡ್ ಮೂಲದ ಅಭಿನವ್ ಉದಯ್ ನಾಯಕ್ ಪ್ರಸ್ತುತ ಕೋಲಾರದ ಜೆಎಸ್ಎಸ್ ಪಬ್ಲಿಕ್ ಶಾಲೆಯಲ್ಲಿ 10ನೇ ತರಗತಿ ಓದುತ್ತಿರುವ ವಿದ್ಯಾರ್ಥಿ. ಕೇಂದ್ರ ಶಿಕ್ಷಣ ಸಚಿವಾಲಯ ಗುಜರಾತಿನ ವಾರ್ಡ್ ನಗರದಲ್ಲಿ ಆಯೋಜಿಸಿದ್ದ ರಾಷ್ಟೀಯ ಅನುಭವಾತ್ಮಕ ಕಲಿಕಾ ಕಾರ್ಯಾಗಾರ ಪ್ರೇರಣಾದಲ್ಲಿ ಪಾಲ್ಗೊಳ್ಳಲು ಕರ್ನಾಟಕದಿಂದ ಆಯ್ಕೆಯಾದ ಏಕೈಕ ಬಾಲಕ ಅಭಿನವ್. ಅವರ ತಾಯಿ ಸುರೇಖಾ ಶಿಕ್ಷಕಿಯಾಗಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅಭಿನವ್ಗೆ ಸ್ವತಃ ಪತ್ರ ಬರೆದು 2047

0: ಸುವ್ಯವಸ್ಥಿತ ಭಾರತ ನಿರ್ಮಾಣದ ಕನಸನ್ನು ನನಸು ಮಾಡುವಲ್ಲಿ ಯುವ ಜನತೆಯೇ ಚಾಲಕ ಶಕ್ತಿ ಎಂದು ಬಣ್ಣಿಸಿ ಶುಭ ಹಾರೈಸಿದ್ದಾರೆ. ಪ್ರದೇಶ ಸಮಾಚಾರಕ್ಕಾಗಿ ಅಭಿನವ್ ನಾಯಕ್ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
1: ನಾನು ಪ್ರೇರಣಾ ಕಾರ್ಯಕ್ರಮದ 77ನೇ ಬ್ಯಾಚ್ನ ಕರ್ನಾಟಕದ ಪ್ರತಿನಿಧಿ. ಈ ಕಾರ್ಯಕ್ರಮದ ಅನುಭವ ಮತ್ತು ಕಲಿಕೆಯನ್ನು ಹಂಚಿಕೊಂಡ ನನಗೆ ನಮ್ಮ ದೇಶದ ಪ್ರಧಾನಮಂತ್ರಿಗಳಾದ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರಿಂದ ಪತ್ರ ಬಂದಿರುವುದು ಇನ್ನಷ್ಟು ಸಂತೋಷದ ಜೊತೆಗೆ ಜವಾಬ್ದಾರಿಯನ್ನು ಹೆಚ್ಚಿಸಿದೆ. ಬಲಿಷ್ಠ ರಾಷ್ಟ್ರದ ನಿರ್ಮಾಣಕ್ಕಾಗಿ ವಿದ್ಯಾರ್ಥಿಗಳನ್ನು ಪ್ರೇರೇಪಿಸುವುದು ಮತ್ತು ಅವರಲ್ಲಿ ದೇಶಪ್ರೇಮದ ಭಾವನೆಯನ್ನು ಮೂಡಿಸುವುದು ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ. ನಾಯಕತ್ವ ಗುಣ, ಗುಂಪು ಚಟುವಟಿಕೆ, ಸಮಯದ ನಿರ್ವಹಣೆ, ಆತ್ಮವಿಶ್ವಾಸ ಮುಂತಾದ ಮೌಲ್ಯಗಳನ್ನು ಕಲಿಯಲು ಸಹಕಾರಿಯಾಗಿ ಈ ಕಾರ್ಯಕ್ರಮವು ಆಯೋಜಿಸಲಾಗಿದ್ದ ಪ್ರತಿಯೊಂದು ಚಟುವಟಿಕೆಗಳು ನಮ್ಮ ಭವಿಷ್ಯದಲ್ಲಿ ಸಹಾಯಕವಾಗುವ ಅನೇಕ ಅಮೂಲ್ಯ ಜೀವನ ಪಾಠಗಳನ್ನು ಕಲಿಸಿಕೊಟ್ಟವು. ಈ ಅನುಭವಗಳನ್ನು ಪಡೆದ ನಾನು ಸ್ವಾವಲಂಬಿ ರಾಷ್ಟ್ರದ ಮತ್ತು 2047ರ ವಿಕಸಿತ ಭಾರತದ ನಿರ್ಮಾಣಕ್ಕೆ ಬೆಂಬಲ ನೀಡುತ್ತೇನೆ. ಜೈ ಹಿಂದ್.
0: ಧಾರವಾಡ ಜಿಲ್ಲೆ ನವಲಗುಂದ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ ಡಾ ಆರ್ಬಿ ಶಿರಿಯಣ್ಣವರ್ ಧಾರವಾಡದ ನಾಯಕನ ಹೂಲಿಕಟ್ಟಿಯ ತೋಟದ ಮನೆಯಲ್ಲಿ ನಿಧನರಾಗಿದ್ದಾರೆ. ಅವರಿಗೆ 83 ವರ್ಷ ವಯಸ್ಸಾಗಿತ್ತು. ನಾಯಕನ ಹೂಲಿಕಟ್ಟಿಯ ತೋಟದಲ್ಲಿ ಇಂದು ಮಧ್ಯಾಹ್ನ 2 ಗಂಟೆಗೆ ಪಾರ್ಥಿವ ಶರೀರದ ಅಂತ್ಯಕ್ರಿಯೆ ನಡೆಯಲಿದೆ ಎಂದು ಕುಟುಂಬ ತಿಳಿಸಿದೆ. ಸಂಕ್ಷಿಪ್ತ ಸುದ್ದಿಗಳು. ಮೇರಾ ಯುವ ಭಾರತ್ ಆಯೋಜಿಸಿದ್ದ ಖೇಲೋ ಇಂಡಿಯಾ ಖೇಲ್ ಕಿ ಬಾತ್ ಪಿಎಂಕೆ ಸಾಥ್ ಸಂವಾದದಲ್ಲಿ ರಾಜ್ಯದ 16 ಜಿಲ್ಲೆಗಳಿಂದ ವಿದ್ಯಾರ್ಥಿಗಳು ಕ್ರೀಡಾಪಟುಗಳು ಪಾಲ್ಗೊಂಡಿದ್ದರು. ನೇಪಾಳದಲ್ಲಿ ಸಂಭವಿಸಿದ ದಿಢೀರ್ ಪ್ರವಾಹ ದುರಂತದಲ್ಲಿ ಕರ್ನಾಟಕದ ಪ್ರವಾಸಿಗರು ನಾಪತ್ತೆಯಾಗಿದ್ದರೆ ತಕ್ಷಣವೇ ವಿವರ ಒದಗಿಸುವಂತೆ ರಾಜ್ಯ ಸರ್ಕಾರ ಸಾರ್ವಜನಿಕರನ್ನು ಕೋರಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ H1N1 ಸೋಂಕಿನ 87 ಪ್ರಕರಣಗಳು ದಾಖಲಾಗಿವೆ ಎಂದು ಜಿಲ್ಲಾ ಆರೋಗ್ಯಾಧಿಕಾರಿ ಡಾ HR ತಿಮ್ಮಯ್ಯ ತಿಳಿಸಿದ್ದಾರೆ. ಧಾರವಾಡ ರಂಗಾಯಣ ಘಟಕ ಇಂದಿನಿಂದ 3 ದಿನ ಸಂಜೆ 6:30ಕ್ಕೆ ಖ್ಯಾತ ಪ್ರಸಾದನ ಕಲಾವಿದ ಗಜಾನನ್ ಮಹಾಲಯ ಸಂಸ್ಮರಣೆ ಶ್ರಾವಣ ರಂಗಸಂಭ್ರಮ ನಾಟಕ ಪ್ರದರ್ಶನ ಆಯೋಜಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಗ್ರಾಮೀಣ ಜಲ ಆಸ್ತಿಗಳ ವೈಜ್ಞಾನಿಕ ನಿರ್ವಹಣೆಗೆ GIS ಆಧಾರಿತ ವೆಬ್ ಅಪ್ಲಿಕೇಶನ್ ಜಾರಿಗೆ. ಎಲಿವೇಟ್ ಕರ್ನಾಟಕ ಮತ್ತು ಲೀಪ್ ಯೋಜನೆ ಕಲ್ಯಾಣ ಕರ್ನಾಟಕದ 18 ನವೋದ್ಯಮಿಗಳಿಗೆ ಲಾಭ. ವಿಜಯಪುರದ ಮಡಿಗ್ಯಾಳ ಕುರಿಗೆ ರಾಷ್ಟೀಯ ತಳಿ ಮಾನ್ಯತೆ. ಇಂದು ಶ್ರಾವಣ ಮಾಸದ ನೂಲು ಹುಣ್ಣಿಮೆ, ರಕ್ಷಾಬಂಧನ ಸಂಭ್ರಮ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35ಕ್ಕೆ.
2: ಆಕಾಶವಾಣಿ ವಿಜಯಪುರ, ಸಮಯ 7:15. ಇನ್ನೀಗ ಕೇಳಿ ಭಾವಗೀತೆಗಳು.

ಆರಂಭದಲ್ಲಿ ಕೇಳಿ. ಆರ್ ಪಿ ಇಟಗಿಯವರ ರಚನೆ ಸಂಗಡಿಗರ ಧ್ವನಿಗಳಲ್ಲಿ. ಬೆಳಕು ಬಂದಿದೆ ಮನೆಯ ವಸ್ತಿಲವರೆಗೆ, ಕಿಟಕಿ ಬಾಗಿಲು ತೆರೆಯೇ ಓ ಬರಮಾಡು ಒಳಗೆ.

0: ಕೇಳುಗರೇ, ಇದುವರೆಗೆ ಭಾವಗೀತೆಗಳ ಕಾರ್ಯಕ್ರಮ ಕೇಳಿದ್ರಿ. ಇನ್ನೀಗ ಕೇಳಿ ಕೆಲವು ವಾಣಿಜ್ಯ ಪ್ರಕಟಣೆ.
1: ಆಕಾಶವಾಣಿ ಬೆಂಗಳೂರು, ಸಮಯ ಸರಿಯಾಗಿ 7:30.
2: ರೀ, ನಮ್ ತಾತಂಗೆ ಕ್ಯಾನ್ಸರ್ ಆಗಿದೆ ಅಂತ ಗೊತ್ತಾದ್ಮೇಲೆ ಅವ್ರು ತುಂಬಾ ಕುಗ್ಗೋಗಿದ್ದಾರೆ. ಈಗ ಅವರಿಗೆ ಕೆಮ್ಮು, ರೇಡಿಯೇಷನ್, ಆಪರೇಷನ್ ಇದೆಲ್ಲ ಸಹಿಸ್ಕೊಳಕ್ ಆಗ್ತಿಲ್ಲ.
3: ಅಯ್ಯೋ, ನೀನು ಚಿಂತೆ ಮಾಡಬೇಡ. ಕ್ಯಾನ್ಸರ್ ರೋಗಿಗಳಿಗೆ ಇಲೆಕ್ಟ್ರೋಪ್ಯಾಥಿವನ ಔಷಧ ಉಪಚಾರದಿಂದ ಜೀವದಾನ ಸಿಕ್ಕಾಯಿತೆ. ಕೀಮೋ ಇಲ್ಲ, ರೇಡಿಯೇಷನ್ ಇಲ್ಲ, ಆಪರೇಷನ್ ಕೂಡ ಇಲ್ಲ.
2: ಹೌದಾ? ನಿಜವಾ? ಈ ವಿಷಯ ನಮ್ ತಾತಂಗೆ ಗೊತ್ತಾದ್ರೆ ಬಹಳ ಖುಷಿ ಪಡ್ತಾರೆ.
3: ಹಾಗಾದ್ರೆ ಇವತ್ತೇ ಬನ್ನಿ ಸೋಲಾಪುರದ ಯುವರಾಜ ಇಲೆಕ್ಟ್ರೋಪ್ಯಾಥಿ ಕ್ಯಾನ್ಸರ್ ರಿಸರ್ಚ್ ಸೆಂಟರ್ಗೆ.
2: ಇಂಜಗಿರಿ ಮಠದ ಎದುರು, ಕುಬೇರ್ ಚೇಂಬರ್ಸ್, ಮೊದಲ ಮಹಡಿ, ವಿಜಯಪುರ ರಸ್ತೆ, ಸೋಲಾಪುರ್.
3: ಮೊಬೈಲ್ ನಂಬರ್ 7387242525
2: ಅಥವಾ 9689646218.
4: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
5: ಸಾಯಿ ಬಾಲ್.
6: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
7: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ಗೆ ತಗೊಂಡು ಹೋಗಿ.
8: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
7: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
8: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
7: ಟೋಲ್ ಫ್ರೀ 1-800-420-2233.
2: ಶ್ರೀ ಚೈತನ್ಯ ಟೇಸ್ಟ್ ಬೇಬಿ ಸೆಂಟರ್ ಸೋಲಾಪುರ್ ಮತ್ತು ದೇಸಾಯಿ ಹಾಸ್ಪಿಟಲ್ ಇಂಡಿ ಇವರ ಸಂಯುಕ್ತ ಆಶ್ರಯದಲ್ಲಿ
3: ಗರ್ಭಧಾರಣೆಯ ಸಮಸ್ಯೆ ಇರುವಂತೂ ದಂಪತಿಗಳಿಗಾಗಿ ಉಚಿತ ವಂದ್ಯತ್ವ ನಿವಾರಣ ಶಿಬಿರವನ್ನು ಆಯೋಜಿಸಲಾಗಿದೆ.
2: ಈ ಶಿಬಿರವು ಭಾನುವಾರ ದಿನಾಂಕ 30 August 2020 ಬೆಳಿಗ್ಗೆ 8 ಮಧ್ಯಾಹ್ನ 4 ದೇಸಾಯಿ ಹಾಸ್ಪಿಟಲ್ ವಿವೇಕಾನಂದ ನಗರ ಇಂಡಿಯಲ್ಲಿ ನಡೆಯಲಾಗಿದೆ.
3: ಶ್ರೀ ಚೈತನ್ಯ ಮಾತೃತ್ವ ಯೋಜನೆ ಅಡಿಯಲ್ಲಿ ತಜ್ಞ ವೈದ್ಯರಿಂದ ಉಚಿತ ಸಲಹೆ
2: ಮತ್ತು ಉಪಚಾರಗಳಲ್ಲಿ 25% ವಿಶೇಷ ರಿಯಾಯಿತಿ.
3: ಆದ್ದರಿಂದ ಗರ್ಭಧಾರಣೆ ಸಮಸ್ಯೆ ಎದುರಿಸುತ್ತಿರುವ ದಂಪತಿಗಳು
2: ಈ ಸುವರ್ಣ ಅವಕಾಶವನ್ನು ತಪ್ಪದೆ ಉಪಯೋಗಿಸಿಕೊಳ್ಳಿ.
3: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8484861900.
2: ನೆನಪಿರಲಿ, ಭಾನುವಾರ 30 August 2020 ಬೆಳಿಗ್ಗೆ 8 ಮಧ್ಯಾಹ್ನ 4 ದೇಸಾಯಿ ಹಾಸ್ಪಿಟಲ್ ವಿವೇಕಾನಂದ ನಗರ ಇಂಡಿ.
9: ನಿಮ್ಮ ಶಾಲೆ ಕಾಲೇಜುಗಳಲ್ಲಿ ಸಿಗುವ ಸೌಲಭ್ಯಗಳ ಬಗ್ಗೆ ಜನರಿಗೆ ತಿಳಿಸಬೇಕೇ?
10: ನಿಮ್ಮ ಅಂಗಡಿ, ಸೂಪರ್ ಮಾರ್ಕೆಟ್, ಶೋರೂಮ್ಗಳ ವಿಶೇಷ ಸೌಲಭ್ಯಗಳ ಬಗ್ಗೆ ಜನರಿಗೆ ವಿವರ ನೀಡಬೇಕೇ?
9: ನಿಮ್ಮ ಸಭೆ ಸಮಾರಂಭಗಳ ವಿವರ ಎಲ್ಲರಿಗೂ ಹೇಳಬೇಕೇ?
11: ಇಂದೇ ವಿಜಯಪುರ ಆಕಾಶವಾಣಿಯಲ್ಲಿ ಜಾಹೀರಾತು ನೀಡಿ. ವಿವರಗಳಿಗೆ ಸಂಪರ್ಕಿಸಿ ಕಚೇರಿಯ ಅವಧಿಯಲ್ಲಿ. ದೂರವಾಣಿ ಸಂಖ್ಯೆ 2703111. ನಮ್ಮ ಮೇಲ್ ಐಡಿ vijaypuraakashavani@gmail.com.
12: ನಾನು ಟೈಮ್ ಮಷೀನ್ ಹೊಂಟೆ. ನಾನು ನಿನ್ನೆಯೊಳಗ ಹಚ್ಚ ಹಸುರಿನ ಕಾಡಿನೊಳಗ ಮಗು ಕೇಳ್ತಿತ್ತು ಅಪ್ಪಗ,
13: ಅಪ್ಪ ಅಪ್ಪ ಡೈನೋಸಾರ್.
12: ಕಂಡೆ ಈಗ ವರ್ತಮಾನ.

ಕೆಳಗರೆ ಈಗ ಸಮಯ 7:34 ಇನ್ನು ಮುಂದೆ ಕೆಲವು ವಾಣಿಜ್ಯ ಪ್ರಕಟಣೆ. ಸರಿಯಾಗಿ 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು ಕೇಳುತ್ತೀರಿ. ಬೆಂಗಳೂರು ಕೇಂದ್ರದಿಂದ

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ, ಇನ್ನು ಮುಂದೆ ಪ್ರಕಟಣೆ, ನಂತರ ಕನ್ನಡದಲ್ಲಿ ವಾರ್ತೆಗಳು.
1: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು: ನೇಪಾಳ ದಿಢೀರ್ ಪ್ರವಾಹ, ಮೃತರ ಸಂಖ್ಯೆ 389ಕ್ಕೆ ಏರಿಕೆ, 290 ಭಾರತೀಯ ಪ್ರವಾಸಿಗರು ಸೇರಿ 1,500 ಅಧಿಕ ಮಂದಿಗೆ ಮುಂದುವರೆದ ಶೋಧ ಕಾರ್ಯ. ದೇಶಾದ್ಯಂತ ಇಂದು ರಕ್ಷಾಬಂಧನ ಸಂಭ್ರಮ, ರಾಷ್ಟ್ರಪತಿ ಲೋಕಸಭಾಧ್ಯಕ್ಷರೂ ಸೇರಿ ಗಣ್ಯರಿಂದ ಶುಭಾಶಯ. ಪ್ರಧಾನಮಂತ್ರಿ ಜನ್ಧನ್ ಯೋಜನೆಗೆ ಇಂದಿಗೆ 12 ವರ್ಷ, ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಐತಿಹಾಸಿಕ ಮೈಲಿಗಲ್ಲು. ಬುಡಾಪೆಸ್ಟ್ ಓಪನ್ ಸ್ಕ್ವಾಷ್ ಫೈನಲ್ ಪ್ರವೇಶಿಸಿದ ಭಾರತದ ವೇಲವನ್ ಸೆಂಧಿಲ್ ಕುಮಾರ್. ಭಾರತದ ಗ್ರ್ಯಾಂಡ್ ಮಾಸ್ಟರ್ ಆರ್ ಪ್ರಜ್ಞಾನಂದಾಗೆ ಐತಿಹಾಸಿಕ ಗ್ರ್ಯಾಂಡ್ ಚೆಸ್ ಟೂರ್ ಪ್ರಶಸ್ತಿ. ವಾರ್ತೆಗಳ ವಿವರ: ನೆರೆ ರಾಷ್ಟ್ರ ನೇಪಾಳದಲ್ಲಿ ಸಂಭವಿಸಿರುವ ಭೀಕರ ದಿಢೀರ್ ಪ್ರವಾಹದಲ್ಲಿ ಮೃತಪಟ್ಟವರ ಸಂಖ್ಯೆ 389ಕ್ಕೆ ಏರಿಕೆಯಾಗಿದ್ದು, ಇತ್ತೀಚಿನ ವರ್ಷಗಳಲ್ಲೇ ಎದುರಾದ ಅತ್ಯಂತ ಭೀಕರ ವಿಕೋಪದಲ್ಲಿ ನಾಪತ್ತೆಯಾಗಿರುವ ಸಾವಿರಾರು ಜನರಿಗಾಗಿ ರಕ್ಷಣಾ ಪಡೆಗಳು ಸಮರೋಪಾದಿಯಲ್ಲಿ ಕಾರ್ಯಾಚರಣೆ ಮುಂದುವರಿಸಿವೆ. ನಿನ್ನೆ ನೇಪಾಳದ 3 ಪ್ರಮುಖ ಜಿಲ್ಲೆಗಳಲ್ಲಿ ಪ್ರವಾಹ ವ್ಯಾಪಕ ವಿನಾಶವನ್ನುಂಟು ಮಾಡಿದ್ದು, ನಾಪತ್ತೆಯಾಗಿರುವವರಲ್ಲಿ 290 ಭಾರತೀಯ ಪ್ರವಾಸಿಗರು ಸೇರಿದ್ದಾರೆ. ಪ್ರಸ್ತುತ 1,500ಕ್ಕೂ ಹೆಚ್ಚು ಜನರು ನಾಪತ್ತೆಯಾಗಿದ್ದು, ಅವರಲ್ಲಿ ಹೆಚ್ಚಿನವರು ವಿದೇಶಿ ಪ್ರಜೆಗಳಾಗಿದ್ದಾರೆ. ಭಾರತ, ಅಮೆರಿಕ, ಮಲೇಷ್ಯಾ, ಉಕ್ರೇನ್, ಆಸ್ಟ್ರೇಲಿಯಾ, ಬ್ರಿಟನ್, ಕೆನಡಾ, ದಕ್ಷಿಣ ಕೊರಿಯಾ, ಸಿಂಗಾಪುರ, ಜರ್ಮನಿ ಮತ್ತು ರಷ್ಯಾ ಸೇರಿದಂತೆ 30ಕ್ಕೂ ಹೆಚ್ಚು ದೇಶಗಳ ಪ್ರವಾಸಿಗರು ನಾಪತ್ತೆಯಾಗಿದ್ದಾರೆ ಎಂದು ವರದಿಯಾಗಿದೆ. ದುರಂತದ ನಡುವೆಯೂ ಸಂತ್ರಸ್ತ ಪ್ರದೇಶಗಳಿಂದ ಗಾಯಗೊಂಡವರು ಸೇರಿದಂತೆ 1,500ಕ್ಕೂ ಹೆಚ್ಚು ಜನರನ್ನು ಯಶಸ್ವಿಯಾಗಿ ರಕ್ಷಿಸಲಾಗಿದೆ ಎಂದು ನೇಪಾಳ ಪೊಲೀಸ್ ವಕ್ತಾರರು ತಿಳಿಸಿದ್ದಾರೆ. ನೇಪಾಳದಲ್ಲಿ ಇದುವರೆಗೆ 84 ಭಾರತೀಯ ಪ್ರಜೆಗಳನ್ನು ರಕ್ಷಿಸಲಾಗಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ರಕ್ಷಿಸಲ್ಪಟ್ಟವರಲ್ಲಿ ತ್ರಿಶೂಲಿ 1 ಜಲವಿದ್ಯುತ್ ಯೋಜನೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ 63 ಭಾರತೀಯ ಕಾರ್ಮಿಕರು ಹಾಗೂ ತಮಿಳುನಾಡಿನ 21 ಪ್ರವಾಸಿಗರು ಸೇರಿದ್ದಾರೆ. ದುರಂತದ ಬಳಿಕ 290 ಭಾರತೀಯ ಪ್ರಜೆಗಳ ಸಂಪರ್ಕ ದೊರೆತಿಲ್ಲ ಎಂದು ಸಚಿವಾಲಯ ಸ್ಪಷ್ಟಪಡಿಸಿದೆ. ಸಂಕಷ್ಟಕ್ಕೆ ಸಿಲುಕಿರುವ ಪ್ರಜೆಗಳ ಸದ್ಯದ ಪರಿಸ್ಥಿತಿ ತಿಳಿಯಲು ನವದೆಹಲಿ ಹಾಗೂ ಕಾಠ್ಮಂಡುವಿನಲ್ಲಿರುವ ಭಾರತೀಯ ರಾಯಭಾರ ಕಚೇರಿಯು ತುರ್ತು ಸಹಾಯವಾಣಿ ಕೇಂದ್ರಗಳನ್ನು ತೆರೆದು ನೇಪಾಳ ಆಡಳಿತದೊಂದಿಗೆ ನಿರಂತರ ಸಂಪರ್ಕದಲ್ಲಿದ್ದು ಶೋಧ ಕಾರ್ಯವನ್ನು ತೀವ್ರಗೊಳಿಸಿದೆ. ಸಹೋದರ ಸಹೋದರಿಯರ ಅಪೂರ್ವ ಪ್ರೀತಿ, ವಾತ್ಸಲ್ಯ ಹಾಗೂ ರಕ್ಷಣೆಯ ಸಂಕೇತವಾದ ರಕ್ಷಾಬಂಧನ ಹಬ್ಬವನ್ನು ಇಂದು ದೇಶಾದ್ಯಂತ ಸಡಗರ ಸಂಭ್ರಮದಿಂದ ಆಚರಿಸಲಾಗುತ್ತಿದೆ. ಈ ಪವಿತ್ರ ದಿನದಂದು ಸಹೋದರಿಯರು ತಮ್ಮ ಸಹೋದರರ ಮುಂಗೈಗೆ ಬಣ್ಣ ಬಣ್ಣದ ರಾಖಿ ಕಟ್ಟಿ ಅವರ ಸುಖ ಸಮೃದ್ಧಿ ದೀರ್ಘಾಯುಷ್ಯ ಹಾಗೂ ಯಶಸ್ಸಿಗಾಗಿ ಪ್ರಾರ್ಥಿಸುತ್ತಾರೆ. ಪ್ರತಿಯಾಗಿ ಸಹೋದರರು ತಮ್ಮ ಸಹೋದರಿಯರ ರಕ್ಷಣೆ ಮತ್ತು ಬೆಂಬಲದ ಭರವಸೆ ನೀಡಿ ವಿವಿಧ ಉಡುಗೊರೆಗಳನ್ನು ನೀಡಿ ಗೌರವಿಸುತ್ತಾರೆ. ರಕ್ಷಾಬಂಧನ ಪವಿತ್ರ ಪರ್ವದ ಶುಭ ಸಂದರ್ಭದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಹಾಗೂ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಅವರು ದೇಶದ ಜನತೆಗೆ ಶುಭಾಶಯ ಕೋರಿದ್ದಾರೆ. ರಕ್ಷಾಬಂಧನ ಹಬ್ಬವು ಪ್ರಾಚೀನ ಕಾಲದಿಂದಲೂ ಭಾರತದ ಸಂಸ್ಕೃತಿ ಮತ್ತು ಪರಂಪರೆಯ ಅವಿಭಾಜ್ಯ ಅಂಗವಾಗಿದೆ ಎಂದು

0: ರಾಷ್ಟ್ರಪತಿ ದ್ರೌಪದಿ ಮುರ್ಮು ತಿಳಿಸಿದ್ದಾರೆ. ನಂಬಿಕೆಯಿಂದ ಮುಂಗೈಗೆ ಕಟ್ಟುವ ರಾಖಿಯ ದಾರ ರಕ್ಷಣೆಯ ಪವಿತ್ರ ಬಂಧನದ ಸಂಕೇತವಾಗಿದೆ ಎಂದಿರುವ ಅವರು, ಈ ಹಬ್ಬವು ಕೇವಲ ಸಹೋದರ ಸಹೋದರಿಯರ ನಡುವೆ ಮಾತ್ರವಲ್ಲದೆ ಕುಟುಂಬ, ಸ್ನೇಹಿತರು ಹಾಗೂ ಇಡೀ ಸಮಾಜದಲ್ಲಿ ಪರಸ್ಪರ ಗೌರವ ಮತ್ತು ಜವಾಬ್ದಾರಿಯ ಭಾವನೆಯನ್ನು ಹೆಚ್ಚಿಸುತ್ತದೆ ಎಂದು ಬಣ್ಣಿಸಿದ್ದಾರೆ. ನಂಬಿಕೆ ಹಾಗೂ ಸಹಕಾರ ತತ್ವಗಳ ಮೇಲೆ ಪ್ರತಿಯೊಂದು ಸಂಬಂಧವೂ ನಿಂತಿದೆ ಎಂಬುದನ್ನು ಈ ಹಬ್ಬ ನೆನಪಿಸುತ್ತದೆ ಎಂದ ರಾಷ್ಟ್ರಪತಿಯವರು, ವಿಕಸಿತ ಭಾರತದ ನಿರ್ಮಾಣದತ್ತ ಹೆಜ್ಜೆ ಇಡುತ್ತಾ ಪ್ರತಿಯೊಬ್ಬ ನಾಗರಿಕನು ಸಮಾಜದಲ್ಲಿ ಸೌಹಾರ್ದತೆಯನ್ನು ಬಲಪಡಿಸಲು ಸಂಕಲ್ಪ ಮಾಡಬೇಕೆಂದು ಕರೆ ನೀಡಿದ್ದಾರೆ. ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಅವರು ತಮ್ಮ ಸಂದೇಶದಲ್ಲಿ, ರಕ್ಷಾಬಂಧನವು ಭಾರತೀಯ ಕೌಟುಂಬಿಕ ಮೌಲ್ಯಗಳು ಹಾಗೂ ಅಪೂರ್ವ ಪ್ರೀತಿಯ ಸಂಕೇತವಾಗಿದೆ ಎಂದು ಹೇಳಿದ್ದಾರೆ. ರಕ್ಷಣೆ ಎಂದರೆ ಕೇವಲ ಸಹೋದರಿಯರ ರಕ್ಷಣೆಗೆ ಸೀಮಿತವಾಗಿರದೆ ಮಹಿಳೆಯರ ಗೌರವ, ಹಕ್ಕುಗಳು ಹಾಗೂ ಅವರ ಕನಸುಗಳನ್ನು ರಕ್ಷಿಸುವ ಬದ್ಧತೆಯಾಗಿದೆ ಎಂದು ಲೋಕಸಭಾಧ್ಯಕ್ಷರು ಪ್ರತಿಪಾದಿಸಿದ್ದಾರೆ. ಸಮಾಜದಲ್ಲಿ ಪ್ರತಿಯೊಬ್ಬ ಮಗಳು ಮತ್ತು ಸಹೋದರಿ ಸುರಕ್ಷಿತವಾಗಿ ಗೌರವದಿಂದ ಮುನ್ನಡೆಯುವಂತಾದಾಗ ಮಾತ್ರ ದೇಶವು ನೈಜವಾಗಿ ಸಶಕ್ತಗೊಳ್ಳಲು ಸಾಧ್ಯ ಎಂದು ತಿಳಿಸಿದ ಅವರು, ಕುಟುಂಬಗಳಲ್ಲಿ ಪ್ರೀತಿ ಮತ್ತು ವಿಶ್ವಾಸವನ್ನು ಸದಾ ಕಾಯ್ದುಕೊಳ್ಳಲು ಕರೆ ನೀಡಿದ್ದಾರೆ. ದೇಶದ ಪ್ರತಿಯೊಬ್ಬ ನಾಗರಿಕನಿಗೂ ಬ್ಯಾಂಕಿಂಗ್ ಸೇವೆ ತಲುಪಿಸುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಜಾರಿಗೆ ತಂದಿದ್ದ ಪ್ರಮುಖ ಯೋಜನೆ ಪ್ರಧಾನಮಂತ್ರಿ ಜನ್ಧನ್ ಯೋಜನೆ ಇಂದಿಗೆ ಯಶಸ್ವಿಯಾಗಿ 12 ವರ್ಷಗಳನ್ನು ಪೂರೈಸಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು 2014 ಆಗಸ್ಟ್ 28ರಂದು ಈ ಬೃಹತ್ ಆರ್ಥಿಕ ಸೇರ್ಪಡೆ ಅಭಿಯಾನಕ್ಕೆ ಚಾಲನೆ ನೀಡಿದ್ದರು. ಜನ್ಧನ್ ಯೋಜನೆಯಡಿ ಇದುವರೆಗೆ ದೇಶಾದ್ಯಂತ 59 ಕೋಟಿಗೂ ಅಧಿಕ ಬ್ಯಾಂಕ್ ಖಾತೆಗಳನ್ನು ತೆರೆಯಲಾಗಿದ್ದು, ಈ ಖಾತೆಗಳಲ್ಲಿ ಒಟ್ಟು 3,17,000 ಕೋಟಿ ರೂಪಾಯಿಗೂ ಅಧಿಕ ಠೇವಣಿ ಹಣ ಸಂಗ್ರಹವಾಗಿದೆ. ದೇಶದ ಗ್ರಾಮೀಣ ಹಾಗೂ ಅರೆ ನಗರ ಪ್ರದೇಶಗಳಲ್ಲಿ 78% ಖಾತೆಗಳನ್ನು ತೆರೆಯಲಾಗಿದ್ದು, ಒಟ್ಟು ಖಾತೆದಾರರಲ್ಲಿ 55%ಕ್ಕೂ ಹೆಚ್ಚು ಮಹಿಳೆಯರೇ ಇದ್ದಾರೆ ಎಂಬುದು ಯೋಜನೆಗೆ ದೊರೆತ ಭಾರೀ ಯಶಸ್ಸನ್ನು ತೋರಿಸುತ್ತದೆ. ಜನ್ಧನ್, ಆಧಾರ್ ಮತ್ತು ಮೊಬೈಲ್ ತ್ರಿವಳಿ ತಂತ್ರಜ್ಞಾನದ ಮೂಲಕ ಸರ್ಕಾರದ ವಿವಿಧ ಯೋಜನೆಗಳ ನೇರ ನಗದು ವರ್ಗಾವಣೆ ಯಶಸ್ವಿಯಾಗಿ ಅನುಷ್ಠಾನಗೊಳ್ಳಲು ಹಾಗೂ ಶೋಷಣೆ ರಹಿತ ಆರ್ಥಿಕ ವ್ಯವಸ್ಥೆಗೆ ಈ ಯೋಜನೆ ಸದೃಢ ತಳಪಾಯ ಹಾಕಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಜಮ್ಮು ಮತ್ತು ಕಾಶ್ಮೀರದಲ್ಲಿ 3ರಂದು ಆರಂಭವಾಗಿದ್ದ 57 ದಿನಗಳ ಸುದೀರ್ಘ ಅಮರನಾಥ ಯಾತ್ರೆಯು ರಕ್ಷಾಬಂಧನ ಹಬ್ಬದ ದಿನವಾದ ಇಂದು ಅಧಿಕೃತವಾಗಿ ಮುಕ್ತಾಯಗೊಳ್ಳಲಿದೆ. ಅಮರನಾಥೇಶ್ವರನ ಪವಿತ್ರ ಗುಹೆಗೆ ಮಹಂತ್ ದೀಪೇಂದ್ರ ಗಿರಿ ಅವರ ನೇತೃತ್ವದಲ್ಲಿ ಛಡಿ ಮುಬಾರಕ್ ಅಂದರೆ ಪವಿತ್ರ ತ್ರಿಶೂಲ ತಲುಪುವುದರೊಂದಿಗೆ ಈ ವರ್ಷದ ವಾರ್ಷಿಕ ಯಾತ್ರೆಗೆ ಸಾಂಪ್ರದಾಯಿಕವಾಗಿ ತೆರೆ ಬೀಳಲಿದೆ. ಈ ಸಾಲಿನಲ್ಲಿ ಪಹಲ್ಗಾಮ್ ಮತ್ತು ಬಾಲ್ತಾಲ್ ಎರಡೂ ಮಾರ್ಗಗಳ ಮೂಲಕ ಒಟ್ಟು 4.8 ಲಕ್ಷಕ್ಕೂ ಹೆಚ್ಚು ಭಕ್ತಾದಿಗಳು ಪವಿತ್ರ ಹಿಮಲಿಂಗದ ದರ್ಶನ ಪಡೆದಿದ್ದಾರೆ. ಸೂಕ್ತ ಭದ್ರತೆ ಹಾಗೂ ಮೂಲಸೌಕರ್ಯಗಳ ನಡುವೆ ಯಾತ್ರೆಯು ಶಾಂತಿಯುತವಾಗಿ ಹಾಗೂ ಯಶಸ್ವಿಯಾಗಿ ನೆರವೇರಿದೆ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಇಂದಿನಿಂದ 6 ದಿನಗಳ ಕಾಲ ಅಮೆರಿಕ ಪ್ರವಾಸ ಕೈಗೊಳ್ಳಲಿದ್ದಾರೆ. ಚಿಕಾಗೋ, ಆಶ್ವಿಲ್ ಮತ್ತು ನ್ಯೂಯಾರ್ಕ್ ನಗರಗಳಿಗೆ ಭೇಟಿ ನೀಡಲಿರುವ ಅವರು ಪ್ರಮುಖ ಹೂಡಿಕೆದಾರರು, ಕಂಪನಿಗಳ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಹಾಗೂ ಉದ್ಯಮ ಪ್ರತಿನಿಧಿಗಳೊಂದಿಗೆ ಭಾರತದ ಹೂಡಿಕೆ ಅವಕಾಶಗಳು ಮತ್ತು ಆರ್ಥಿಕ ಸಹಕಾರದ ಕುರಿತು ಚರ್ಚಿಸಲಿದ್ದಾರೆ. ಇದೇ ಭಾನುವಾರ 30ರಂದು ಬೆಳಿಗ್ಗೆ 11 ಗಂಟೆಗೆ ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಸಮಸ್ತ ಭಾರತೀಯರೊಂದಿಗೆ ತಮ್ಮ ಮನದ ಮಾತನ್ನು ಹಂಚಿಕೊಳ್ಳಲಿದ್ದಾರೆ. ಇದು ಮಾಸಿಕ ಮನ್ ಕಿ ಬಾತ್ ಕಾರ್ಯಕ್ರಮದ 137ನೇ ಆವೃತ್ತಿಯಾಗಿದೆ. ಈ ಕಾರ್ಯಕ್ರಮವು ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲ ಚಾನೆಲ್ಗಳು, ಆಕಾಶವಾಣಿ ನ್ಯೂಸ್ ವೆಬ್ಸೈಟ್ ಮತ್ತು ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಪ್ರಸಾರವಾಗಲಿದೆ. ಹಂಗೇರಿಯ ಬುಡಾಪೆಸ್ಟ್ನಲ್ಲಿ ನಡೆಯುತ್ತಿರುವ ಪಿಎಸ್ಎ ಬುಡಾಪೆಸ್ಟ್ ಓಪನ್ ಸ್ಕ್ವಾಶ್ ಪಂದ್ಯಾವಳಿಯ ಸೆಮಿಫೈನಲ್ನಲ್ಲಿ ಭಾರತದ ವೇಲವನ್ ಸೆಂದಿಲ್ ಕುಮಾರ್ ಭಾರತದವರೇ ಆದ ವೀರ್ ಚೋತ್ರಾನಿ ವಿರುದ್ದ 3-2 ಅಂತರದ ರೋಚಕ ಜಯ ಸಾಧಿಸಿ ಫೈನಲ್ಗೆ ಲಗ್ಗೆಯಿಟ್ಟಿದ್ದಾರೆ. ಇದಕ್ಕೂ ಮುನ್ನ ನಡೆದ ಕ್ವಾರ್ಟರ್ ಫೈನಲ್ ಪಂದ್ಯಗಳಲ್ಲಿ ಅದ್ಭುತ ಪ್ರದರ್ಶನ ನೀಡಿದ್ದ ಇಬ್ಬರು ಭಾರತೀಯ ಆಟಗಾರರು ಸೆಮಿಫೈನಲ್ ಪ್ರವೇಶಿಸಿದ್ದರು. ವೀರ್ ಚೋತ್ರಾನಿ ಈಜಿಪ್ಟ್ನ ಮೊಹಮ್ಮದ್ ಎಲ್ ಶರ್ಬಿನಿ ಅವರನ್ನು 3-1 ಅಂತರದಿಂದ ಸೋಲಿಸಿದರೆ ವೇಲವನ್ ಸೆಂದಿಲ್ ಕುಮಾರ್ ಮಲೇಷ್ಯಾದ ಪ್ರತಿಸ್ಪರ್ಧಿ ವಿರುದ್ಧ

0: 3-0 ಅಂತರದ ಭರ್ಜರಿ ಗೆಲುವು ದಾಖಲಿಸಿದ್ದರು. ಇಂದು ನಡೆಯಲಿರುವ ಫೈನಲ್ ಪಂದ್ಯದಲ್ಲಿ ವೇಲವನ್ ಅವರು ಹಂಗೇರಿಯ ಬಾಲಾಜ್ ಫಾರ್ಕಾಸ್ ಅವರನ್ನು ಎದುರಿಸಲಿದ್ದಾರೆ. ಅಮೆರಿಕದ ಸೇಂಟ್ ಲೂಯಿಸ್ನಲ್ಲಿ ನಿನ್ನೆ ನಡೆದ ಗ್ರ್ಯಾಂಡ್ ಚೆಸ್ ಟೂರ್ ಫೈನಲ್ನಲ್ಲಿ ಭಾರತದ ಗ್ರ್ಯಾಂಡ್ ಮಾಸ್ಟರ್ ಆರ್ ಪ್ರಜ್ಞಾನಂದ ಹಾಲಿ ಚಾಂಪಿಯನ್ ಫ್ಯಾಬಿಯಾನೋ ಕರುವಾನಾ ಅವರನ್ನು 15-13 ಅಂಕಗಳಿಂದ ಮಣಿಸಿ ಇತಿಹಾಸ ನಿರ್ಮಿಸಿದ್ದಾರೆ. ಇದರೊಂದಿಗೆ ಗ್ರ್ಯಾಂಡ್ ಚೆಸ್ ಟೂರ್ ಪ್ರಶಸ್ತಿ ಗೆದ್ದ ಮೊದಲ ಭಾರತೀಯ ಆಟಗಾರ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಅಂತಿಮ ದಿನದ ಆರಂಭದಲ್ಲಿ ಕರುವಾನಾ ಅವರಿಗಿಂತ 6 ಅಂಕಗಳಿಂದ ಹಿನ್ನಡೆಯಲಿದ್ದ ಪ್ರಜ್ಞಾನಂದ 2 ರ್ಯಾಪಿಡ್ ಪಂದ್ಯಗಳಲ್ಲಿ ಗೆಲುವು ಸಾಧಿಸಿ ಮುನ್ನಡೆ ಪಡೆದರು. ನಂತರ 4 ಬ್ಲಿಡ್ಸ್ ಪಂದ್ಯಗಳಲ್ಲಿ ಉತ್ತಮ ಪ್ರದರ್ಶನ ನೀಡಿ 15-13 ಅಂಕಗಳ ಜಯ ದಾಖಲಿಸಿದರು. ಈ ಗೆಲುವಿನೊಂದಿಗೆ ಪ್ರಜ್ಞಾನಂದ ಅವರು $200,000 ಪ್ರಥಮ ಬಹುಮಾನ ಹಾಗೂ ಮುಂದಿನ ವರ್ಷದ ಗ್ರ್ಯಾಂಡ್ ಚೆಸ್ ಟೂರ್ನಲ್ಲಿ ಸ್ಥಾನವನ್ನು ಖಚಿತಪಡಿಸಿಕೊಂಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನೇಪಾಳ ದಿಢೀರ್ ಪ್ರವಾಹ, ಮೃತರ ಸಂಖ್ಯೆ 389 ಏರಿಕೆ, 290 ಭಾರತೀಯ ಪ್ರವಾಸಿಗರು ಸೇರಿ 1,500 ಅಧಿಕ ಮಂದಿಗೆ ಮುಂದುವರೆದ ಶೋಧ ಕಾರ್ಯ. ದೇಶಾದ್ಯಂತ ಇಂದು ರಕ್ಷಾಬಂಧನ ಸಂಭ್ರಮ, ರಾಷ್ಟ್ರಪತಿ ಲೋಕಸಭಾಧ್ಯಕ್ಷರೂ ಸೇರಿ ಗಣ್ಯರಿಂದ ಶುಭಾಶಯ. ಪ್ರಧಾನಮಂತ್ರಿ ಜನ್ಧನ್ ಯೋಜನೆಗೆ ಇಂದಿಗೆ 12 ವರ್ಷ, ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಐತಿಹಾಸಿಕ ಮೈಲಿಗಲ್ಲು. ಬುಡಾಪೆಸ್ಟ್ ಓಪನ್ ಸ್ಕ್ವಾಶ್ ಫೈನಲ್ ಪ್ರವೇಶಿಸಿದ ಭಾರತದ ವೇಲವನ್ ಸೆಂದಿಲ್ ಕುಮಾರ್. ಭಾರತದ ಗ್ರ್ಯಾಂಡ್ ಮಾಸ್ಟರ್ ಆರ್ ಪ್ರಜ್ಞಾನಂದಗೆ ಐತಿಹಾಸಿಕ ಗ್ರ್ಯಾಂಡ್ ಚೆಸ್ ಟೂರ್ ಪ್ರಶಸ್ತಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12.
1: ಆಕಾಶವಾಣಿ ವಿಜಯಪುರ, ಸಮಯ ಬೆಳಗಿನ 7:45. ಇನ್ನೀಗ ಕೇಳಿ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಕೆಲ ವಾಣಿಜ್ಯ ಪ್ರಕಟಣೆಗಳು.
2: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
3: ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
4: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
1: ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಆರಂಭದಲ್ಲಿ ಈಗ ಒಂದು ಗೀತೆಯನ್ನು ಕೇಳಿ, ಭಾಗ್ಯದ ಲಕ್ಷ್ಮೀ ಬಾರಮ್ಮ ಚಿತ್ರದ ಗೀತೆಯನ್ನು.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಯಶ್ ಜಾನಕಿಯವರ ಧ್ವನಿಗಳಲ್ಲಿ ಕೇಳಿ ಲಕ್ಷ್ಮೀ ಕಟಾಕ್ಷ ಚಿತ್ರದ ಗೀತೆಯನ್ನು.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಈಗ ಕೇಳಿ ಚಿತ್ರ ಹಾಗೂ SP ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಗಳಲ್ಲಿ ಅಣ್ಣ ತಂಗಿ ಚಿತ್ರದ ಗೀತೆ. ಸಂಗೀತ ನೀಡಿದ್ದಾರೆ ಹಂಸಲೇಖ.

ಕೇಳುಗರೆ, ಮತ್ತಷ್ಟು ಚಿತ್ರಗೀತೆಗಳನ್ನು ನೀವು ಕೇಳ್ತೀರಿ ಬೆಳಗ್ಗೆ 8:30. ಈಗ ಸಮಯ ಆಗ್ತಾ ಇದೆ 8:00. ಇನ್ನು ಮುಂದೆ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

ನಾರಿ ಸ್ವರ್ಗಕ್ಕೆ ದಾರಿ ಈ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಎಸ್ ಜಾನಕಿ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ಚಿ ವಿದೇಶಂಕರ್ ಅವರ ಗೀತೆ ರಚನೆಗೆ ಸಂಗೀತ ನೀಡಿದ್ದಾರೆ ವಿಜಯ ಭಾಸ್ಕರ್.

ಚಿತ್ರಗೀತೆಗಳ ಕಾರ್ಯಕ್ರಮ ಮುಂದುವರಿಯುತ್ತಾ ಮುಂದಿನ ಗೀತೆಯನ್ನು ಕೇಳಿ. ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಹಾಗೂ ವಾಣಿ ಜಯರಾಮ್. ಕೇಳಿ ಶಂಕರ್ ಗುರು ಚಿತ್ರದ ಗೀತೆಯನ್ನು.

ಕೇಳುಗರೆ, ಇಂದು ಮಧ್ಯಾಹ್ನ 12:05 ಕೇಳುತ್ತೀರಿ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ರಕ್ಷಾಬಂಧನದ ಸಂದರ್ಭದಲ್ಲಿ ಉಪನ್ಯಾಸಕರು ಹಾಗೂ ಬರಹಗಾರ್ತಿಯಾದ ಹಾಸನದ ಬಿಎಂ ಭಾರತಿ ಹಾದಿಗೆ ಅವರಿಂದ ಪ್ರಬಂಧ ರಕ್ಷಾಬಂಧನ. ಈ ಕುರಿತು ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದ ಸಹಪ್ರಸಾರದಲ್ಲಿ ಬಿತ್ತರಗೊಳ್ಳುತ್ತದೆ. ಕೇಳಿ ಬಂಧನ ಚಿತ್ರದ ಗೀತೆಯನ್ನು ಎಸ್ ಜಾನಕಿ ಹಾಗೂ ಕೆಜಿಎಸ್ ಸುಧಾಸ್ ಅವರ ಧ್ವನಿಗಳು ಈ ಗೀತೆಗಿದೆ.

ಕೇಳಿ ಗಿರಿಕನ್ಯೆ ಚಿತ್ರಕ್ಕಾಗಿ ಧ್ವನಿಯಾಗಿದ್ದಾರೆ ಡಾಕ್ಟರ್ ರಾಜ್ಕುಮಾರ್, ಎಸ್ ಜಾನಕಿ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಸಂಗಡಿಗರು.

ದೇಶಕ್ಕೆ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಯುವಜನತೆ ಮತ್ತು ತಂಬಾಕು ಸೇವನೆ ದುಷ್ಪರಿಣಾಮಗಳು ಕುರಿತು ಚಿತ್ರದುರ್ಗ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಜಿಲ್ಲಾ ತಂಬಾಕು ನಿಯಂತ್ರಣ ಕೋಶದ ಆಪ್ತ ಸಲಹೆ ಸೇವಾ ಸಮಾಲೋಚನೆಯಾಗಿ ತಿಪ್ಪೇಸ್ವಾಮಿಗೌಡ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಸಂದರ್ಶಕರು ದ್ಯಾಮಲಾಂಬಿಕಾ ಎಂಎಸ್. ಈ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗದ ಸಹಪ್ರಸಾರದಲ್ಲಿ ಕೇಳಲಿದ್ದೀರಿ.

0: ರೀ, ನಮ್ ತಾತಂಗೆ ಕ್ಯಾನ್ಸರ್ ಆಗಿದೆ ಅಂತ ಗೊತ್ತಾದ್ಮೇಲೆ ಅವ್ರು ತುಂಬಾ ಕುಗ್ಗೋಗಿದ್ದಾರೆ. ಈಗ ಅವರಿಗೆ ಕೆಮ್ಮು, ರೇಡಿಯೇಷನ್, ಆಪರೇಷನ್ ಇದೆಲ್ಲ ಸಹಿಸ್ಕೊಳಕ್ ಆಗ್ತಿಲ್ಲ.
1: ಅಯ್ಯೋ, ನೀನು ಚಿಂತೆ ಮಾಡಬೇಡ. ಕ್ಯಾನ್ಸರ್ ರೋಗಿಗಳಿಗೆ ಎಲೆಕ್ಟ್ರೋಪ್ಯಾಥಿ ವನೌಷಧ ಉಪಚಾರದಿಂದ ಜೀವದಾನ ಸಿಕ್ಕಾಯಿತೆ. ಕೀಮೋ ಇಲ್ಲ, ರೇಡಿಯೇಷನ್ ಇಲ್ಲ, ಆಪರೇಷನ್ ಕೂಡ ಇಲ್ಲ.
0: ಹೌದಾ, ನಿಜವಾ? ಈ ವಿಷಯ ನಮ್ ತಾತಂಗೆ ಗೊತ್ತಾದ್ರೆ ಬಹಳ ಖುಷಿ ಪಡ್ತಾರೆ.
1: ಹಾಗಾದ್ರೆ ಇವತ್ತೇ ಬನ್ನಿ ಸೋಲಾಪುರದ ಯುವರಾಜ ಎಲೆಕ್ಟ್ರೋಪ್ಯಾಥಿ ಕ್ಯಾನ್ಸರ್ ರಿಸರ್ಚ್ ಸೆಂಟರ್ಗೆ.
0: ಇಂಜಗಿರಿ ಮಠದ ಎದುರು, ಕುಬೇರ್ ಚೇಂಬರ್ಸ್, ಮೊದಲ ಮಹಡಿ, ವಿಜಯಪುರ ರಸ್ತೆ, ಸೋಲಾಪುರ್.
1: ಮೊಬೈಲ್ ನಂಬರ್ 7387242525
0: ಅಥವಾ 9689646218.
2: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
3: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
2: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
3: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
2: ಟೋಲ್ ಫ್ರೀ 1800420223.

0: ಶ್ರೀ ಚೈತನ್ಯ ಟೇಸ್ಟು ಬೇಬಿ ಸೆಂಟರ್ ಸೋಲಾಪುರ್ ಮತ್ತು ದೇಸಾಯಿ ಹಾಸ್ಪಿಟಲ್ ಇಂಡಿ ಇವರ ಸಂಯುಕ್ತ ಆಶ್ರಯದಲ್ಲಿ
1: ಗರ್ಭಧಾರಣೆಯ ಸಮಸ್ಯೆ ಇರುವಂತೂ ದಂಪತಿಗಳಿಗಾಗಿ ಉಚಿತ ವಂದ್ಯತ್ವ ನಿವಾರಣಾ ಶಿಬಿರವನ್ನು ಆಯೋಜಿಸಲಾಗಿದೆ.
0: ಈ ಶಿಬಿರವು ಭಾನುವಾರ ದಿನಾಂಕ 30 ಆಗಸ್ಟ್ 2020 ಬೆಳಿಗ್ಗೆ 8 ರಿಂದ ಮಧ್ಯಾಹ್ನ 4 ಗಂಟೆವರೆಗೆ ದೇಸಾಯಿ ಹಾಸ್ಪಿಟಲ್ ವಿವೇಕಾನಂದ ನಗರ ಇಂಡಿಯಲ್ಲಿ ನಡೆಯಲಾಗಿದೆ.
1: ಶ್ರೀ ಚೈತನ್ಯ ಮಾತೃತ್ವ ಯೋಜನೆ ಅಡಿಯಲ್ಲಿ ತಜ್ಞ ವೈದ್ಯರಿಂದ ಉಚಿತ ಸಲಹೆ
0: ಮತ್ತು ಉಪಚಾರಗಳಲ್ಲಿ 25% ವಿಶೇಷ ರಿಯಾಯಿತಿ.
1: ಆದ್ದರಿಂದ ಗರ್ಭಧಾರಣೆ ಸಮಸ್ಯೆ ಎದುರಿಸುತ್ತಿರುವ ದಂಪತಿಗಳು
0: ಈ ಸುವರ್ಣ ಅವಕಾಶವನ್ನು ತಪ್ಪದೆ ಉಪಯೋಗಿಸಿಕೊಳ್ಳಿ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8484861900.
0: ನೆನಪಿರಲಿ, ಭಾನುವಾರ 30 ಆಗಸ್ಟ್ 2020 ಬೆಳಿಗ್ಗೆ 8 ರಿಂದ ಮಧ್ಯಾಹ್ನ 4 ಗಂಟೆವರೆಗೆ ದೇಸಾಯಿ ಹಾಸ್ಪಿಟಲ್ ವಿವೇಕಾನಂದ ನಗರ ಇಂಡಿ.
2: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಕೇಳಿ.
3: ಆಕಾಶವಾಣಿ ವಿಜಯಪುರ ಇದೀಗ ಕೇಳಿ ಕಾರ್ಯಕ್ರಮ ಛಜ್ಜಿ ರೊಟ್ಟಿ ಚವಳಿಕಾಯಿ.
2: ರಾಹುಲ, ರಾಹುಲ,
4: ಏನ್ ಬೇ? ಏನ
2: ಅಲ್ಲೋ, ಎದಿಬುದ್ದ ಮಗ ಆಗಿ ಒಂದರ ಜವಾಬ್ದಾರಿ ಐತೆ ನಿನಗೆ ಹೇಳ ನೋಡುನು. ನನಗೂ ಈಗ ವಯಸ್ಸಾಯ್ತು. ಈಗ ಮೊದಲಿನಂಗೆ ಕೆಲಸ ಮಾಡಂದ್ರೆ ಹ್ಯಾಂಗೋ, ಕಣ್ಣು ಬೇರೆ ನೆಟ್ಟಿಗೆ ಕಾಣೋಲಾಗ್ಯಾವು. ಅಲ್ಲೋ, ಎದಿಬುದ್ದ ಮಗ ಆಗಿ ಆಗಿ ಅಂತ ಹೇಳ್ತೀನಿ, ಅದಕ್ಕೆ ಒಂದೇನು ಕೆಲಸನ ಮಾಡಂಗಿಲ್ಲ. ಹೋಗಪ್ಪ ನೀನು.
4: ಏನು ಬೇ, ಏನು ನೀನು ಬರೀ ಕೆಲಸ ಮಾಡಿ ಕೆಲಸ ಮಾಡಿ ಕೆಲಸ ಮಾಡಿ ಏನಿಂದಚ್ಚಿ?
2: ಅಲ್ಲೋ, 8 ದಿನ ಆಯಿತು ಜೋಳ ಬೀಸ್ಕೊಂಬ ಅನ್ನತ್ತೀನಿ, ಹೋಗಿ ರೇಷನ್ ತೊಗೊಂಬ ಅನ್ನತ್ತೀನಿ. ಆ ಹೆಮ್ಮಿ ಹೆಂಡಿ ಹಾಕಿ ಅದ್ರಾಗ ಒದ್ದಾಡಕತ್ತೈತಿ. ಮಾಡಿದ್ರೆ ನಾ ಮಾಡಬೇಕು ಸಗಣಿ ತೆಗಿದ ಕೆಲಸ. ನಿನಗೆ ಕೂಳು ಬಡಿದು ಹಾಕೋದ್ರಾಗ ನನಗೆ ಹೊತ್ತು ಮುಣುಗ್ತೈತಿ. ಅಲ್ಲೋ, ವಯಸ್ಸಾಯಿತು, ಒಂದು ಲಗ್ನ ಮಾಡ್ಬೇಕಂದ್ರೆ ಒಂದು ಜವಾಬ್ದಾರಿ ಇಲ್ಲ. ಕನ್ಯಾ ನೋಡಕ್ಕೆ ಹೋದ್ರೆ ಅವ್ರೇ ಹೆಂಗೆ ಕೊಟ್ಟಾರು ನಿನಗೆ ಕನ್ಯಾ?
4: ಏ ಏನು ಹಂಗೆ ನೀನು ಕೇಳಿ, ಹಂಗೆ ಕೊಡ್ತಾರೋ ಇಲ್ಲೋ ಕೇಳ. ಹಂಗೆ ಕೇಳ್ಬೇಕು ನೀನು.
2: ನಿನಗೆ ಯಾರ ಕಡೆ ಹೇಳಿಸಿದ್ರ ನಿನಗೆ ಬುದ್ಧಿ ಬರ್ತೈತೆ ಅನ್ನಂಗೆ ಆಗೈತಿ. ನಿಂದ್ರೆ ನೀ ಏನಾರ ಮಾಡಲಿ, ನಿನಗೆ ಸಾಕಾಗಿ ಹೋಗೈತಿ. ಒಂದು ಚರ ನೀರಾರೆ ಕೊಡು, ಕುಡಿತೀನಿ.
4: ನನ್ನ ಇಲ್ಲಿ 2 ಚೀಟಿ ಇಟ್ಟಿದ್ದಲ್ಲ ಮೊದಲು, ಅವೇ ಇಲ್ಲದ ಹೇಳು.
2: ಹಾಂ, ಇಂಥದ್ದು ನೋಡಿ ಕೇಳಾಕ ಜಾಣದಿ ನೀನು. ಅಲ್ಲೋ, ನಿನಗೆ ಅಂಥ ಇಂಥ ತಿನ್ಬೇಡು. ಆಜು ಬಾಜೂರು ಹೋಗಿ ಹೇಳ್ತಾರ ಹುಡುಗ ಸರಿ ಇಲ್ಲ, ಕನ್ಯಾ ಕೊಡ್ಬೇಡ ಅಂತ ಹೇಳಿ.
4: ಅದೇನು ಕೇಳ್ಬೇಡವೆ, ನನ್ನ ಇಲ್ಲಿ 2 ಚೀಟಿ ಇಟ್ಟಿದೆ, ಅದೆಲ್ಲ ಹೇಳು, ನಾನು ನಿನಗೆ ಒಂದು ಚರ ನೀರು ತಂದು ಕೊಡ್ತೀನಿ.
2: ಆಯ್ತು ಆಯ್ತು, ಅಲ್ಲೇ ಅಲ್ಲೇ ಕಸ ಹುಡುಗ ಮುಂದೆ ತಳಗ ಬಿದ್ದಿದ್ದು ಎತ್ತಿಟ್ಟಿ ನೋಡು ತಗೋ.

0: ಅಲ್ಲಿ
1: ಸಿಕ್ಕು, ತಡಿ ತಡಿ, ತೊಗೊಳ್ಳಿ ನಿಂಗೆ ಒಂಚೂರು
0: ಒಂಚೂರು
1: ನೀರು
0: ನೀರು
1: ತಗೋ,
0: ತೊಗೊಂಬರೋ ಏನು.
1: ತಗೋ ನೀರು,
0: ಒಂಚೂರು
1: ತಿರ್
0: ನೀರು
1: ತಗೋ.
0: ತೊಗೊಂಬಂದು ಅರ್ಧ ತಂದಿಯಲ್ಲ,
1: ಸಾಕು ಅಟ್ಟ ತಗೋ, ನಮ್ಗೆ ಏನು ಆಗಲ್ಲ.
0: ಮತ್ತೆ ಮತ್ತೆ ಹೇಳಕ್ಕಾಗೋದಿಲ್ಲ, ಏನು ಹುಡುಗಪ್ಪ ಏನು ಸುದ್ದಿ, ನನ್ನ ಸಾಕು ಸಾಕು ಮಾಡಾಗಿದ್ ನೋಡಿ ನೋಡಿ ನೀವು. ಒಟ್ಟು
1: ನನ್ನ ಕೈಲಿ
0: ಭೀಮವ್ವ,
1: ಇಟ್ಟಾತು ಅಂದು.
2: ಏ ಭೀಮವ್ವಕ್ಕ,
0: ಯಾರು ವಾ?
2: ನಾನೇ ಅದೀನಿ ಬೇ,
0: ಬಾ ಬೇ ಒಳಕತ್ ಬಾ.
2: ಏನು ಒಟ್ಟ ಒಟ್ಟ ಹಚ್ಚಿ ವಾ.
0: ಏವ ದುಂಡಪ್ಪ ಅದಾನಲ್ಲ.
1: ಏವ ನಾ ಹೊರಗೆ ಹೋಗಿ ಬರ್ತೀನಿ, ನನ್ನ ಜರ ಕೆಲಸದ.
0: ಅಲ್ಲೋ ಮಂದಿ ಬರೋದು ಅಟ್ಟ ನೆವ ನೋಡ್ತಿರ್ತೀನಿ ನೋಡು. ಒಟ್ಟ ನೆಪ ಸಿಕ್ತಂದ್ರೆ ಸಾಕು, ಹೋಡೇ ಬಿಡ್ತಿ ದುಡು ದುಡು ದುಡು ದುಡು ದುಡು. ಅದು ಎಲ್ಲರೂ ಹೋತಿ ಚಂತನ
2: ಸಾಕ್ ಬಿಡ್ಬೇ. ಯಾಕೆ ಇದು ಮಾಡತ್ತಿ?
0: ಅಯ್ಯೋ ಬಾಯವ್ವ ಭಾಗಿರತಿ ಬಾ. ಏನು ಕೇಳ್ತಿ? ಎದುವುದು ಮಗ ಆಗ್ಯಾನ, ಬೇಕಾದಟ್ಟು ಹೋದ್ರೆ ನೀ ಒಟ್ಟು ತಲೆಯಾಗೆ ತಗೊಳ್ತಲ್ಲ.
1: ಏನು ಭಾಳ ಗುಣಗುಣ ಮಾಡಕತ್ತಿಲ್ಲ
0: ಅಯ್ಯೋ ದುಂಡಪ್ಪಣ್ಣವ್ರ ಬಂದ್ರಲ್ರಿ, ಒಳ್ಳೆ ಸಮಯದಕ್ಕೆ ಬಂದಿರಿ ಬರ್ರಿ.
1: ಎಲ್ಲೇನು ರಾಹುಲ್
0: ಅಲ್ಲೇ ಹೋದ್ ನೋಡ್ರಿ, ನಿಮ್ಮ ಎದುರಿಗೆ ಇದ್ರಾಗ್ಲಿಲ್ಲ ಏನ್ರಿ? ಅದೇನ್ರಿ
1: ಪಿಚಿ ಪಿಚಿ ಉಳ್ಕೋತ ಹೊಂಟಿದ್ದ
0: ಅದರಿ? ಅವೆರಡು ಚೀಟ ಎಲ್ಲದಾವೆ, ನನಗೇನು ಕಣ್ಣು ಕಾಣೋದ ಬಿಡುದು.
1: ಏನು ಇತ್ತಿತ್ತಲಾಗೆ ಹುಡುಗರು ಸ್ವಭಾವ ಚೇಂಜ್ ಆಗಿಬಿಟ್ಟದ ನೋಡು.
0: ಹ್ಞೂನ್ರಿ, ಒಟ್ಟ ಜವಾಬ್ದಾರಿನೇ ಇಲ್ರಿ ಮನೆ ಕಡೆ ರೀ. ಮತ್ತ ಎಲ್ಲಾ ಮಂದಿ ಹೇಳ್ತಾರ್ರಿ ಲಗ್ನ ಮಾಡೋನಿಗೆ ಜವಾಬ್ದಾರಿ ಬರ್ತದತ್ತಾರ್ರಿ. ಅಲ್ರಿ ಜವಾಬ್ದಾರಿ ಮಾಡಿ ಮತ್ತ ಅದೊಂದು ನಾನ ಕಟ್ಕೊಳ್ರಿ, ನಾವು ಅಲ್ಲಿಪ್ಪ ನಾ ಮಾಡಂಗಿಲ್ಲ.
2: ಏನಾಗ್ಯದ?
0: ಅಲ್ಲೋ ತಂಗಿ ಭಾಗಿರತಿ, ಒಂದು ಕೆಲ್ಸನ ಮಾಡಂಗಿಲ್ಲ. ಅಲ್ಲ ಹೊಲ ಮನಿ ಐತಿ, ಕಮ್ಮಗ ದುಡ್ಕೊಂಡು ಮಾಡ್ಕೊಂಡು ತಿಂದ್ರ ಮತ್ತೊಂದ್ ಕಡೆ ಯಾಕೆ ಹೋಗ್ಬೇಕು ಕೆಲ್ಸಕ್ಕ? ಹೌದಿಲ್ಲ ನೋಡ್ವಾ, ಅಲ್ಲ ಯಾಮಿಗಳು ಎಂಡ್ಯಾಗಿ ಉಳ್ಳಾಡಕತ್ತಾವ. ನನಗರೆ ನೀ ಒಂದು ವಯಸ್ಸಾಯ್ತು, ಅದಕ್ಕೆ ಎದುವುದ ಮಗ ಆಗ್ಯಾನ, ಒಂದು ಚಂದ ಕೆಲಸ ಮಾಡ್ಕೊಂಡ್ರ ಒಂದು ಕೊಳ್ಳಿ ಕಟ್ಕೇಶಿಂದ ಮನ್ಯಾಗ ಇಟ್ಕೋಬೇಕಂದ್ರೆ ಒಟ್ಟ ಜೊತೆ ಮಾತ ಕೇಳಲ್ವಾ?
1: ಭಾಗಿರತ್ರು ಕೊಳ್ಳಾಗ ದೊಡ್ಡದಿದ್ದು ಕಟ್ಟದಂಗ ನೋಡ್ರಿ ಅಕ್ಕಾರ.
0: ಏನ್ ಮಾಡ್ಬೇಕ್ರಿ ದುಂಡಪ್ಪ, ನೀವರ ಹೇಳ್ರಿ ಸಮಸ್ಯೆಗೆ ಪರಿಹಾರ.
1: ಏನ್ ಮಾಡೋದು ಬಾರವ್ವ, ಈ ಮಕ್ಳಿಗೆ ಬಾಳ ತಿದ್ಬೇಕಾಗ್ಯದ. ನಿನ್ನ ಮಗ ಅಂತರೂ ಅಂತದ್ರೊಳಗ ಬಾಳ ವಿಪರೀತ ಇದಾಗಿಬಿಟ್ಟ ನೋಡವ.
0: ತಿಂಗಳದಾಗ ನಾಕ್ ಸಿನಿಮಾ ನೋಡ್ತಾನ್ರಿ, ಪ್ಯಾಟಿಗ್ ಹೋತಾನ್ರಿ ಸಿನಿಮಾ ನೋಡಕ್ಕ.
1: ತಿಂತಾನ
0: ಗುಟ್ಕ ತಿಂತಾನ್ರಿ ಗುಟ್ಕ.
2: ಹಂಗಾಗ್ಯಾನ
0: ಅವ್ರ ಅಪ್ಪನ ಮಾತು ಕೇಳುವಲ್ಲ.
2: ಏನವ್ವ
0: ನನಗರಿ ಗೊತ್ತಿಲ್ಲ, ಅದೇ ಅಂತದ ಮೊಬೈಲ್ ಅತ್ತ ಫೋನ್ ಅತ್ತ, ಆಮೇಲೆ ಅವು ಮನ್ಯಾಗ ಟಿವಿ ಒಳಗ ಅವು ನೋಡ್ ನೋಡಿ ಕೆಟ್ಟೈತ್ ನೋಡು ಹುಡುಗ.
2: ಏನ ದುಂಡಪ್ಪಣ್ಣ ಹಿಂಗ ನಾವು ತಳಿಕಿ
1: ನೋಡಕ್ಕ? ಹಿಂಗಾದ್ರ ನಮ್ ಜವಾಬ್ದಾರಿ ಹೆಂಗ ಅಂತ ನಾ ಆತೀನಿ. ಮನಿ ನಿಗ್ಸೋದ್ ಹೆಂಗ, ಅವ್ರಿಗೆ ಮುಂದಿನ ಜೀವನ ಹೆಂಗ್ ನೋಡೋಣ ಅಂತ.
2: ಅಕ್ಕಿಗ ಅದ ದೊಡ್ಡ ಚಿಂತೆ ಆಗ್ಕೊತದ ನೋಡಿ.
1: ಏನಿಲ್ಲಕ್ಕ, ನಿನ್ ಮಗನಿಗೆ ಕರ್ಸು, ಒಂದ್ ಬುದ್ಧಿವಾದ ಹೇಳುನು.
0: ಇತ್ತೋರಿ ಫೋನ್ ನಂಬರ್ ತಗೋರಿ, ಇಲ್ಲೇ ಎಲ್ರಿ ಅಡ್ಡಾಡಕತ್ತಿರ್ತಾನ. ಹಣದ ಗುಡಿ ಕಟ್ಟಿಗೆ ತುಗರಿ ಹಚ್ಚಿ ನೋಡುನು.
2: ನೀನೇ ಮಾಡಲ್ಲ ಬರ್ತಾನ ಈಗ.
0: ಏ ನನ್ನ ಮಾತು ಕೇಳುದಿಲ್ರಿ, ಮತ್ತೆ ಏನ್ರಿ ಕೆಲ್ಸ ಹಚ್ಚೆ ಮತ್ತೆ ಬರುದಿಲ್ಲ. ಬಂದ ಬಿಟ್ಟ ಬಂದ ಬಿಟ್ಟ, ಏನ್ ರೊಕ್ಕ ಕಂಬಿದ್ದು ಯಾರಿಗೊತ್ತ? ಬಾರೋ ಒಳಗ್ ಬಾ, ಇಲ್ಲಿ ಇವ್ರು ಬಂದಾರ ನೋಡು. ದುಂಡು ಅಣ್ಣ ಅವ್ರು ಬಂದಾರ, ಭಾಗಿರತಿ ಅಕ್ಕ ಅವ್ರು ಬಂದಾರ. ಇದು ಸುಮ್ಮ ಕೊನ್ರು, ಬಾಯ್ ಮಾಡ್ಬೇಡ, ಹಂಗ ಕೇಳ್ತಾರ ನಮ್ಮ ಮನೆಗೆ ಬಂದವ್ರಿಗೆ. ಅಣ್ಣವ್ರ ಬಂದ ನೋಡ್ರಿ, ಈಗ ಒಂದಿಟ ಹಿಡೀರಿ ಕಿವಿ ಹಿಂಡ್ರಿ.
1: ನೋಡ್ದೊಳಕ ಗೊತ್ತಾಯ್ತು ಸ್ವಭಾವ ಪೂರ್ತಿ ಹಾದಿ ಬಿಟ್ಬಿಟ್ಟನವ.
0: ಮತ್ತೆ ಹಂಗ್ ಮಾಡುದ್ರಿ ದುಂಡು ಅಣ್ಣವ್ರ?
1: ಏನು ರಾಹುಲ್ ಹಿಂಗೆಲ್ಲ ಮಾಡ್ಕೊಂಡ್ ಕೂತ್ರ ನಿನ್ ಜೀವನ ಹೆಂಗಪ್ಪ? ಮುಂದ ಮದುವಿ ಮುಂಜಿ ಕಾರ್ಯಕ್ರಮ ಇರ್ತಿರ್ತಾವ, ಮತ್ತ ಮುಂದೆ ಎಲ್ಲ ನೀ ಕುಟುಂಬವನ್ನ ಸಲವ ಹೆಂಗ್ ಮಾಡವ? ಹಿಂಗೆ ಮಾಡ್ಕೊ ಕೂತ್ರ ಜೀವನ ಹೆಂಗ್ ನಡಿಬೇಕಪ್ಪ? ಮುಂದೆಲ್ಲ ಬಹಳ ಅದು. ಈಗ ನಿನ್ಗ ಎಷ್ಟು 20 ವರ್ಷ ಆಗಿಲ್ಲ, ಮಕದ ಮೇಲೆ ಮೀಸಿ ಬಂದಿಲ್ಲ, ಈಗ ಇಷ್ಟು ಈ ತರ ಆಗ್ಬಿಟ್ರ ಮುಂದಿನ ಜೀವನ ಹೆಂಗಪ್ಪ? ನಿನ್ ತಂದೆ ತಾಯಿಗಳು ನೋಡ್ಕೊಳ್ಳೋರು ಹೆಂಗ?
3: ಏನಪ್ಪನಾರ ನೋಡ್ರಿ, ನಮ್ಮವ್ವ ಅದೇ ಹೇಳ್ತಾಳ, ನೀವು ಅದೇ ಹೇಳಕತ್ತೀರಿ. ಏನ್ ಲಗ್ನ ಮಾಡಕ್ ನಿಂತೀರಿ ಅಂತ ನಾನು? ಏನ್ ಇಟ್ ನನ್ಗೆ ಏನ್ ವಯಸ್ಸು ಆಗ್ಯದ ಇಟ್ ಜಲ್ದಿ ಲಗ್ನ ಆಗಕ್ಕ?
2: ಲಗ್ನ ಅಲ್ಲಪ್ಪ, ಜವಾಬ್ದಾರಿಯಿಂದ ನಡ್ಕೋ, ಲಗ್ನ ಮುಂದೆ ಅದು
3: ಜವಾಬ್ದಾರಿಯಿಂದ
2: ನಡ್ಕೋಬೇಕಲ್ಲ. ಮನೆ ಹೊಲ ಐತೆ, ಮನಿ ಐತೆ, ಆಳದವ ಕಾಳದವ ದನ ಐತೆ, ಎತ್ತ ಐತೆ, ಎಮ್ಮೆ ಐತೆ, ಅವನ್ನೆಲ್ಲ ನೋಡ್ಕೊಂಡು ಹೋಗ್ಬೇಕು.
1: ಅಲ್ಲೋ ರಾಹುಲ್, ನೀ ಸರಿಯಾಗಿರದೇ
2: ನಿಮ್ಮ ಅವ್ಗ ಬೇರೆ ಕಣ್ ಕಾಣ್ಬೋದು ಈಗ ಇತ್ತೀಚೆಗೆ.
3: ಹೌದಲ್ಲ,
1: ಅಲ್ಲ ನಿಮ್ ತಂದೆ ತಾಯಿಗಳು ನೋಡ್ಕೊಳ್ಳೋ ಹೆಂಗ ಅಂತ ನಾ ಆತೀನಿ. ಹಾ, ನೀ ಬೆಳೆದ್ ದೊಡ್ಡವ ಆಗ್ಬೇಕಪ್ಪ. ಅವರು ನಿಮ್ಮ ಅಪ್ಪ ಹೆಂಗ ಒಂದ್ ದೊಡ್ಡ ಆಸೆ ಇಟ್ಕೊಂಡ್ ಕೂತಾರ, ಮಗನಿಗೆ ಓದಿಸ್ಬೇಕು, ಬೆಳೆಸ್ಬೇಕು, ಮದುವೆ ಮಾಡ್ಬೇಕು, ಮೊಮ್ಮಕ್ಕಳನ್ನ ಕಾಣ್ಬೇಕು ಅಂತಕಿನ್ ದೊಡ್ಡ ಮಹದಾಶೆ ಅದ.
2: ಅದ್ಲೇ ಒಂದೇ ಮಗ ಅದಿ.
0: ಹ್ಞೂನ್ರಿ, ಎಲ್ಲಾ ಅವನ ಮ್ಯಾಗೆ ಭಾರ ಹೊತ್ಕೊಂಡ್ ಕೂತೇವ್ ನಾವು ಮುದ್ಕ ಮುದ್ಕಿ.
1: ನೀ ಎಲ್ಲ ಹಿಂಗ ಈ ದುಚ್ಚಟಕ ಬಲಿಯಾದ್ಯಪ್ಪ ಅಂತಂದ್ರ ನಿಮ್ ತಂದೆ ತಾಯಿಗಳು ನೋಡ್ಕೊಳ್ಳೋರು ಯಾರು?
0: ಅಲ್ಲೋ ಕೇಳ್ದಿಲ್ಲೋ
3: ಬೇ ಬೇ
0: ರಾಹುಲ್
3: ಹೇಳಿಸ್ತಿ ಬಿಡು, ಇವ ಮಾಡ್ತೀನಿ ತಗೋ. ಏನೇನು
0: ಅಲ್ಲೋ ಅವ್ರು ಹೇಳಿದ್ದು ನೆಟ್ಟಗ ತಲೆಯಾಗ ಬರ್ಕೋ.
3: ಆಯ್ತು ಆಯ್ತು, ಬರ್ಕೋತೀನಿ ತಗೋ. ಈಗೇನು ಬದಲಾಗ್ಬೇಕಲ್ಲ ನಾನು.
0: ಒಂದಿಟ್ಟು ಚಾ ಪುಡಿ ಸಕ್ಕರೆ ತಗೊಂಬ, ಚಾ ಮಾಡ್ಬೇಕು ರೀ.
3: ಒಂದಿಟ್ಟು ರೊಕ್ಕ ಇರತ್ತ ಮತ್ತೆ
2: ಮೊದಲು ಏನು ಚೀಟಿ ಹಾಕೋತಿಲ್ಲಪ್ಪ ಬಿಡು ಮೊದಲು.
0: ಮತ್ತೆ ಚೀಟಿ ತಂದಿ?
3: ಇಲ್ಲ ಇಲ್ಲ ಇಲ್ಲ, ರೊಕ್ಕ ನೀ ಕೊಡೋದು, ರೊಕ್ಕ ಎಲ್ಲಿ ಕೊಟ್ಟಿ ಇಟ್ಟು ಕೊಟ್ಟಿ ಅದ್ರಾಗ ಚಾ ಪುಡಿ ಸಕ್ಕರೆ ಬರ್ತದ ಅಟ್ಟೆ.
0: ಒಂದ್ 50 ರೂಪಾಯಿ ತಗೋ, ತಗೊಂಬ ಹೋಗು.
3: ತಗೊಂಬರ್ತೀನಿ ತಡಿ, ಹೊಂಟೆ ಹೋಗ್ಬರ್ತೀನಿ.
1: ನೋಡಪ್ಪ, ಇಂದಿನ ಯುವಕರ ಕನಸು ಒಳ್ಳೆಯ ಕನಸನ್ನ ಕಟ್ಕೋಬೇಕು. ಯುವಕರ ಕೈಯಲ್ಲಿ ದೇಶದ ಭವಿಷ್ಯ ಅದ. ಈ ಭವಿಷ್ಯವನ್ನ ಬೆಳಗಿಸುವ ಜವಾಬ್ದಾರಿ ಕೂಡ ಯುವಕರದೈತಿ. ಅದಕ್ಕೆ ಯುವಕರಾಗಿ ನೀವೆಲ್ಲ ಹಿಂಗೆ ನಡ್ಕೊಂಡ್ರೆ

0: ಭವ್ಯ ಭಾರತದ ಕನಸು ಕಾಣಕ್ಕೆ ಸಾಧ್ಯದೇನು? ಅದು ತಪ್ಪಾಗ್ತದೆ. ಅದಕ್ಕೆ ನಿಮ್ಮೆಲ್ಲರ ಒಂದು ಜವಾಬ್ದಾರಿ ಬಹಳ ಐತಿ ಯುವಕರ ಕೈಯಾಗ.
1: ನೀನು ಮತ್ತೊಬ್ರಿಗೆ ಮಾದರಿ ಆಗ್ಬೇಕು ರಾಹುಲ್.
2: ಆಯ್ತಕ್ಕ, ನೀವು ಹೇಳ್ದಂಗೆ ಮಾಡ್ತೀನಿ ತೋ ಅಕ್ಕ. ಅಣ್ಣಾರ ನೀವು ಹೇಳ್ದಂಗೆ ನಾನು ನೋಡ್ಕೋತೀನಿ, ನಾಳೆ ನಾ ಎಲ್ಲ ಚಂದ ಮಾಡ್ಕೋತೀನಿ ತೋರಿ. ಈಗೆಲ್ಲ ತಿಳಿದೈತಿ ನಮ್ಮ ಮಗುಗಂತೂ ಕಣ್ಣು ಕಾಣಂಗಿಲ್ಲ, ಸ್ವಲ್ಪ ಆದಷ್ಟು ಜಲ್ದಿ ಹಾಕಿ ದವಾಖಾನೆ ತೋರಿಸ್ಕೊಂಡು ನಾನು ಒಟ್ಟು ಒಂದು ರೀತಿಯಿಂದ ಸುದ್ದ ಆಗ್ತೀನಿ ತೋರಿ. 8 ವರ್ಷ ಮೇಲೆ ಮಾಡಿನ ಮಾಡೀನಿ, ಇನ್ನು ಮುಂದೆ ಮಾಡಂಗಿಲ್ಲ ತೋರಿ. ಹಾಂ ರೀ
1: ಸರ್,
0: ಬರೋಬ್ಬರಿ ಹೇಳಿದಪ್ಪ.
2: ಆಯ್ತು ಆಯ್ತು, ಹಂಗ ಮಾಡ್ತೀನಿ ತೋರಿ ದೊಡ್ಡಪ್ಪನಾರ.
0: ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಶ್ರೀಶೈಲ್ ಚಿಂತಾಮಣಿ ಹಾಗೂ ಸಂತೋಷಿ ಶಶಿಧರ್ ಕುಸೂರ್, ಭಾರತಿ ಸುಣಗಾರ್, ನಾನು ಪಿ ಡೊಳ್ಳಿ.

ಅದ್ಮೀರಿ ಕೇಳಿ ಅಕ್ಬರ್ ಮತ್ತು ಬೀರ್ಬಲ್ಲನ ಕಥೆ. ಬಂಗಾರ ಓರೆ ಹಚ್ಚಿದಷ್ಟು ಹೊಳಿತದೆ ಅಂದಹಾಗೆ ಸಮಸ್ಯೆಗಳನ್ನ ಒಡ್ಡಿದಷ್ಟು ಬಗೆಹರಿಸಿ ಬೀರಬಲ್ಲ ಪ್ರಖ್ಯಾತನಾಗ್ತಾ ಹೋದ. ಒಮ್ಮೆ ಅಕ್ಬರ್ ಮಹಾರಾಜ ಒಂದು ಸೀಮೆ ಸುಣ್ಣ ತೆಗೆದುಕೊಂಡು ಒಂದು ಗೆರೆಯನ್ನ ಎಳೆದ. ಈ ಗೆರೆಯನ್ನ ಅಳಿಸದೆ ಚಿಕ್ಕದು ಮಾಡಬಲ್ಲಿರಾ ಅಂತ ಆಸ್ಥಾನದ ಎಲ್ಲಾ ಪಂಡಿತರಿಗೆ ಪ್ರಶ್ನೆ ಮಾಡಿದ ರಾಜ ಅಕ್ಬರ್. ಆಗ ಎಲ್ಲರೂ ಬುದ್ಧಿಗೆ ಕೆಲಸ ಕೊಟ್ಟು ಸಮಸ್ಯೆಗೆ ಉತ್ತರ ಸಿಗದೆ ತಲೆ ಕೆರೆದುಕೊಳ್ತಾ ಕುಳಿತರು. ಅದು ಹೇಗೆ ಸಾಧ್ಯ ಅಂತ ಕೊನೆಯದಾಗಿ ಎಲ್ಲರೂ ವಿಚಾರಿಸೋದನ್ನೇ ನಿಲ್ಲಿಸ್ಬಿಟ್ರು. ಆದ್ರೆ ಬೀರ್ಬಲ್ ಮಾತ್ರ ಸಮಸ್ಯೆಗೆ ಉತ್ತರವನ್ನ ನೀಡಲು ಮುಂದಾದ. ಅಕ್ಬರ್ನ ಕೈಯಲ್ಲಿದ್ದ ಸೀಮೆ ಸುಣ್ಣವನ್ನ ತೆಗೆದುಕೊಂಡು ಅಕ್ಬರ್ ಎಳೆದ ಗೆರೆಯ ಪಕ್ಕಕ್ಕೆ ಇನ್ನೊಂದು ದೊಡ್ಡ ಗೆರೆಯನ್ನ ಎಳೆದು, ನೋಡಿ ತಾವು ಎಳೆದ ಗೆರೆ ಅಳಿಸದೆ ಆ ಗೆರೆಯನ್ನ ಚಿಕ್ಕದನ್ನ ಮಾಡಿಬಿಟ್ಟೆ ಅಂದ. ಆಗ ಅಕ್ಬರ್ ಬೀರ್ಬಲ್ಲನಿಗೆ ಶಹಬಾಷ್ ಬೀರ್ಬಲ್ಲ ಅಂತ ಹೇಳ್ದ. ಆಗ ಎಲ್ಲರೂ ಅಯ್ಯೋ ಇಷ್ಟೇನಾ ಅಂತ ರಾಗ ಹೇಳಿದ್ರು. ಆಗ ಬೀರ್ಬಲ್ ಹೌದು ಅದು ಅಷ್ಟೇ, ಅರಿಯುವ ಮುನ್ನ ಅದು ಬ್ರಹ್ಮವಿದ್ದೆ, ಅರಿತ ಮೇಲೆ ಕೋತಿವಿದ್ದೆ ಅಂತ ಹೇಳ್ದ. ಉಳಿದ ಪಂಡಿತರೆಲ್ಲ ನಾಚಿಗೆಯಿಂದ ತಲೆ ತಗ್ಸಿದ್ರು. ಶ್ರೋತೃಗಳೇ, ನಮ್ಮಿಂದ ಆಗದ ಕೆಲಸವನ್ನ ಬಿಡಿಸದ ಸಮಸ್ಯೆಯನ್ನ ಯಾರಾದ್ರೂ ಬಿಡಿಸಿದ್ರು ಅಂತಂದ್ರೆ ಅವ್ರ ಬಗ್ಗೆ ಪ್ರಶಂಸೆಯನ್ನ ವ್ಯಕ್ತಪಡಿಸೋದು ದೊಡ್ಡ ಗುಣ ಆಗಿರ್ತದೆ. ಶ್ರೋತೃಗಳೇ ನಮಸ್ಕಾರ. ಇಲ್ಲಿಗೆ ಇಂದಿನ ನೀತಿ ಕಥೆ ಮುಕ್ತಾಯವಾಯಿತು.

0: ನೀತಿ ಕಥೆಯನ್ನ ನಮ್ಮೊಂದಿಗೆ ಹಂಚಿಕೊಂಡವರು ಸುಮಾ ಕೆರೂರ್. ಕಾರ್ಯಕ್ರಮದ ನಿರ್ವಹಣೆ ಬಿ ಸಿದ್ದಣ್ಣ.
1: ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು.
2: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
3: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
2: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
3: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
2: ಟೋಲ್ ಫ್ರೀ 1800-420-2233.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಈಗ ಕೇಳಿ ಒಂದು ಹಿಂದಿ ಚಿತ್ರದ ಗೀತೆ. ರೇಷಮ್ ಕಿ ಡೋರ್ ಚಿತ್ರದ ಗೀತೆಯನ್ನು

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1800-420-2233.

0: ಸ್ನೇಹಿತರೆ ಇದುವರೆಗೆ ಕೇಳ್ತಾ ಇದ್ರಿ ಮಿಶ್ರ ಗೀತೆಗಳ ಕಾರ್ಯಕ್ರಮ ಸ್ಪೆಷಲ್ ಮಿಕ್ಸ್. ಇನ್ನೀಗ ಕೇಳಿ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ವಾಣಿಜ್ಯ ಪ್ರಕಟಣೆ.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
0: ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ವಿಜಯಪ್ರಕಾಶ್ ಸಂಗಡಿಗರ ಧ್ವನಿಗಳಲ್ಲಿ ಮೊದಲಿಗೆ ಬಚ್ಚನ್ ಚಿತ್ರದ ಗೀತೆಯನ್ನು ಕೇಳಿ. ಕವಿರಾಜ್ ಅವರ ಗೀತೆ ರಚನೆ, ಹರಿಕೃಷ್ಣನ್ ಅವರ ಸಂಗೀತವಿದೆ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಕೇಳುಗರೆ, ಈ ಸಂಜೆ 6:51 ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಸಾವಯವ ಕೃಷಿ ಮತ್ತು ಸಿರಿಧಾನ್ಯಗಳ ಕೃಷಿ ಅನುಭವ ಕುರಿತು ವಿಜಯಪುರ ಜಿಲ್ಲೆ ಬಸವನ ಬಾಗೇವಾಡಿ ತಾಲೂಕಿನ ಎರ್ನಾಳ ಗ್ರಾಮದ ಯುವ ರೈತರಾದ ದಯಾನಂದ್ ನಾಗರಾಳ್ ಅವರೊಂದಿಗೆ ಸಂದರ್ಶನ ಕಾರ್ಯಕ್ರಮ ಮೂಡಿಬರುತ್ತದೆ. ಸಂದರ್ಶಕರು ಸಿದರ ಎನ್ ಸಾಳುಂಕೆ. ಈ ಕಾರ್ಯಕ್ರಮ ಇಂದು ಸಂಜೆ 6:51 ಕಿಸಾನ್ ವಾಣಿಯಲ್ಲಿ ಕೇಳ್ತೀರಿ. ಬನ್ನಿ ಹಾಗಾದರೆ ಚಿತ್ರಗೀತೆಯನ್ನು, ಮುಂದಿನ ಗೀತೆಯನ್ನು ಕೇಳೋಣ. ಕೇಳಿ, ಸಂಜೀತಾ ಹೆಗಡೆ ಅವರ ಧ್ವನಿಯಲ್ಲಿ ಅಯೋಗ್ಯ ಚಿತ್ರದ ಗೀತೆ, ಚೇತನ್ ಕುಮಾರ್ ಅವರ ಗೀತೆ ರಚನೆ, ಸಂಗೀತ ಅರ್ಜುನ್ ಜನ್ಯ ಅವರದು.

ಕೇಳಿದರೆ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳ್ತಾ ಇದ್ದೀರಿ ನಿಮ್ಮ ಮೆಚ್ಚಿನ ವಿಜಯಪುರ ಆಕಾಶವಾಣಿ ಕೇಂದ್ರದಿಂದ. ಈಗ ನಮ್ಮ ಸ್ಟುಡಿಯೋ ಸಮಯ ಸರಿಯಾಗಿ 9:43:45. ಇನ್ನೀಗ ಮುಂದಿನ ಗೀತೆಯನ್ನು ಕೇಳಿ. ಸಂಜು ವಿಟ್ಸ್ ಗೀತಾ ಚಿತ್ರದಿಂದ ಒಂದು ಗೀತೆಯನ್ನು ಹಾಡಿದ್ದಾರೆ ಶ್ರೇಯಾ ಘೋಷಾಲ್. ಕವಿರಾಜ್ ಅವರ ಗೀತೆ ರಚನೆ ಇದೆ.

ಕೃಷ್ಣಂ ಪ್ರಣಯ ಸಖಿ ಚಿತ್ರಕ್ಕಾಗಿ ಧ್ವನಿಯಾಗಿದ್ದರೆ ಜೈಸಿಂಗ್ ಸಿಂಗ್. ಅರುಣ್ ಜನ್ಯ ಅವರ ಗೀತೆ ರಚನೆ, ಅರ್ಜುನ್ ಜನ್ಯ ಅವರದೇ ಸಂಗೀತ ಕೂಡ.

ಇದುವರೆಗೆ ಕೇಳ್ತಾ ಇದ್ರಿ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಚಿತ್ರಗೀತೆಗಳ ಕಾರ್ಯಕ್ರಮ. ಮತ್ತಷ್ಟು ಚಿತ್ರಗೀತೆಗಳನ್ನು ನೀವು ಕೇಳ್ತೀರಿ ಈ ಸಂಜೆ 5 ಗಂಟೆಗೆ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ, 2ನೇ ಪ್ರಸಾರ ಕಾರ್ಯಕ್ರಮದಲ್ಲಿ ನೀವು ಕೇಳಬಹುದು. ಈಗ ಸಮಯ ಆಗ್ತಾ ಇದೆ 10 ಗಂಟೆ. ಗಾನಗಂಗೆ ಕಾರ್ಯಕ್ರಮ ಕೇಳೋಣ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ.

0: ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
1: ಗಿರ್ಮಿಟ್, ಹೊಸ ರಾಗ, ಹೊಸ ತಾಳ. ಹೊಸ ಶೈಲಿ, ಹೊಸ ಮಟ್ಟು. ನವಪೀಳಿಗೆಯ ಮನ ಗೆದ್ದ ಹೊಸ ಚಿತ್ರಗೀತೆಗಳನ್ನು ಕೇಳಲು ಟ್ಯೂನ್ ಮಾಡಿ. ಮೀಟರ್ಗಳು ಅಂದರೆ 612 ಕಿಲೋ ಹರ್ಟ್ಸ್ಗಳ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯ ವಾಹಿನಿಯನ್ನು ಪ್ರತಿದಿನ ಸಂಜೆ 5:30 ಕ್ಕೆ ಗಿರ್ಮಿಟ್.

0: ಇಂಪಾದ ದನಿ ನವಿರಾದ ಕಾವ್ಯ
1: ಮನದಾಳವನ್ನು ತಟ್ಟುವ ಸಂಗೀತ
0: ಮತ್ತೆ ಮತ್ತೆ ಕೇಳಬೇಕೆನ್ನುವ ಹಿಂದಿ ಚಿತ್ರಗೀತೆಗಳ ಪ್ರಸಾರ ಸುನಹರಿ ಪಲ್ನಲ್ಲಿ
1: ಹೃದಯಗಳು ಮಿಡಿಯುವ ಹಿಂದಿ ಚಿತ್ರಗೀತೆಗಳು ತಪ್ಪದೇ ಕೇಳಿ
0: ಸುನ್ಹೆರೆ ಪಲ್
1: ಪ್ರತಿದಿನ ಬೆಳಿಗ್ಗೆ 10:30
0: ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ.

ಶತ್ರುಗಳ ಆಯುಧಗಳಿಗೆ ಎದೆಯೊಡ್ಡಿ ಹಸಿವು ನಿದ್ದೆ ಬಾಯಾರಿಕೆಗಳನ್ನು ಲೆಕ್ಕಿಸದೆ ಹಗಲಿರುಳೆನ್ನದೆ ದೇಶ ಕಾಯುವ ಯೋಧರೇ ನಮ್ಮ ನೆಮ್ಮದಿಯ ನಿದ್ದೆಗೆ ಕಾರಣೀಭೂತರು. ದೇಶಕ್ಕಾಗಿ ಬದುಕುವುದು ಹೆಮ್ಮೆಯ ವಿಷಯವಾದರೆ ದೇಶಕ್ಕಾಗಿ ಮಡಿಯುವುದು ಅಮರತೆ. ಪ್ರತಿದಿನ ನಿದ್ರೆಗೆ ಜಾರುವ ಮುನ್ನ ವೀರ ಯೋಧರನ್ನು ಒಮ್ಮೆ ಸ್ಮರಿಸೋಣ ಅಲ್ಲವೇ? ಯೋಧರ ಯೋಗಕ್ಷೇಮಕ್ಕಾಗಿ ಪ್ರತಿಕ್ಷಣವೂ ಪ್ರಾರ್ಥಿಸೋಣ.

ಗಾನಗಂಗೆ ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮವನ್ನು ಕೇಳುತ್ತಿರುವಿರಿ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ. ಇಂದು ರಕ್ಷಾಬಂಧನ. ತಂಗಿಯ ಕಣ್ಣಲ್ಲಿ ಅಣ್ಣನ ಸುಖ ಸಮೃದ್ಧಿಯ ಕನಸು ಮೂಡಿದರೆ ಅಣ್ಣನ ಹೃದಯದಲ್ಲಿ ತಂಗಿಯ ನಗುವನ್ನು ಸದಾ ಕಾಪಾಡಬೇಕೆಂಬ ಸಂಕಲ್ಪ ಮೂಡುತ್ತದೆ. ಜೀವನದ ದಾರಿಯಲ್ಲಿ ಎಷ್ಟೇ ದೂರ ಸಾಗಿದರೂ, ಕಾಲ ಎಷ್ಟೇ ಬದಲಾದರೂ, ಬಾಲ್ಯದ ಆ ಜಗಳಗಳು, ಆ ಆಟ ಮರೆಯುವುದಾದರೂ ಹೇಗೆ? ಅಣ್ಣ ತಂಗಿಯರ ಪ್ರೀತಿಯ ಬಂಧ ಮಾತ್ರ ಎಂದೆಂದಿಗೂ ಬದಲಾಗದು. ಅದಕ್ಕಾಗಿಯೇ ರಕ್ಷಾಬಂಧನವೆಂದರೆ ಕೇವಲ ಇದು ಒಂದು ಹಬ್ಬವಲ್ಲ, ಒಬ್ಬರಿಗೊಬ್ಬರು ನಾವಿದ್ದೇವೆ ಎಂಬ ಭರವಸೆಯನ್ನು ನೀಡುವಂಥ ಹಬ್ಬ. ಅದುವೇ ರಕ್ಷಾಬಂಧನ.

ಈ ರಕ್ಷಾ ಹಬ್ಬದ ಜೊತೆಗೆ ನಾವೆಲ್ಲರೂ ಸಹ ಪರಿಸರದ ಬಗ್ಗೆ ಕಾಳಜಿಯನ್ನು ತೋರಿಸಬೇಕಾಗುವುದು ಅತ್ಯಗತ್ಯ. ಪ್ಲಾಸ್ಟಿಕ್ ಮತ್ತು ಕೃತಕ ವಸ್ತುಗಳಿಂದ ತಯಾರಿಸಿದ ರಾಖಿಗಳ ಬದಲು ಹತ್ತಿ, ರೇಷ್ಮೆ, ನೈಸರ್ಗಿಕ ನಾರು, ಬೀಜ ಅಥವಾ ಪರಿಸರ ಸ್ನೇಹಿ ವಸ್ತುಗಳಿಂದ ತಯಾರಿಸಿದ ರಾಖಿಗಳನ್ನು ಬಳಸುವುದು ಬಹಳ ಒಳ್ಳೆಯದು. ಮಕ್ಕಳು ಸ್ವತಃ ರಾಖಿ ತಯಾರಿಸಿ ಕಟ್ಟುವುದರಿಂದ ಹಬ್ಬದ ಸಂಭ್ರಮಕ್ಕೆ ಮತ್ತಷ್ಟು ಸೃಜನಶೀಲತೆ ಜೊತೆಗೆ ಸಂತೋಷ ಸಿಗುತ್ತೆ. ಸ್ವಾವಲಂಬನೆ, ಪರಿಸರ ಪ್ರಜ್ಞೆಯೂ ಕೂಡ ಆ ಮಕ್ಕಳಲ್ಲಿ ಬೆಳೆಯುತ್ತೆ. ರಕ್ಷಾಬಂಧನವನ್ನು ಕೇವಲ ಸಂಪ್ರದಾಯ ಅಂತ ಆಚರಿಸದೆ ಅದರ ಹಿಂದಿರುವ ಮೌಲ್ಯವನ್ನು ಅರಿತು ಆಚರಿಸಬೇಕು. ಆ ಬಗ್ಗೆ ನಾವು ನಮ್ಮ ಮಕ್ಕಳಿಗೆ ತಿಳುವಳಿಕೆಯನ್ನು ನೀಡಬೇಕು. ಸಹೋದರ ಸಹೋದರಿಯರ ಪ್ರೀತಿ, ಪರಸ್ಪರ ವಿಶ್ವಾಸ, ಕುಟುಂಬದ ಒಗ್ಗಟ್ಟು, ಮಹಿಳೆಯರ ಗೌರವ, ಸಮಾಜದ ಸೌಹಾರ್ದ, ಮಾನವೀಯತೆಯ ರಕ್ಷಣೆ, ಈ ಎಲ್ಲ ಸಂಕಲ್ಪದೊಂದಿಗೆ ಈ ಒಂದು ಪುಟ್ಟ ರಾಖಿಯಲ್ಲಿ ಎಲ್ಲ ಸಂಕಲ್ಪಗಳು ಅಡಗಿವೆ ಎಂಬುದನ್ನು ನಾವು ನಮ್ಮ ಮಕ್ಕಳಿಗೆ ತಿಳಿಸಿಕೊಡಬೇಕು. ಆ ಮೂಲಕ ಸಂಭ್ರಮವನ್ನು ನೀಡಬಹುದು. ರವಿ ಮಾಮ ಚಿತ್ರಕ್ಕಾಗಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಗೀತೆ. ಎಸ್ ನಾರಾಯಣ್ ಅವರ ಸಾಹಿತ್ಯ, ಸಂಗೀತ ನಿರ್ದೇಶನ ಚೈತನ್ಯ.

0: ಇಂದು ವಿಶ್ವ ಸಂಸ್ಕೃತ ದಿನ. ವಿಶ್ವ ಸಂಸ್ಕೃತ ದಿನವನ್ನು ಶ್ರಾವಣ ಪೂರ್ಣಿಮೆ ಎಂದು ಆಚರಿಸಲಾಗುತ್ತದೆ. ನಮ್ಮ ಭಾರತ ಸರ್ಕಾರ 1969 ಶ್ರಾವಣ ಪೂರ್ಣಿಮೆಯನ್ನು ಸಂಸ್ಕೃತ ದಿನವಾಗಿ ಘೋಷಿಸಿತು. 2001 ಸಂಸ್ಕೃತ ಸಪ್ತಾಹ ಆಚರಣೆ ಕೂಡ ಪ್ರಾರಂಭ ಮಾಡಲಾಯಿತು. ಸಂಸ್ಕೃತವು ಭಾರತದ ಪ್ರಾಚೀನ ಜ್ಞಾನ, ಸಾಹಿತ್ಯ, ತತ್ವಶಾಸ್ತ್ರ, ವ್ಯಾಕರಣ, ಕಲೆ, ವಿಜ್ಞಾನ ಮತ್ತು ಆಧ್ಯಾತ್ಮದ ಪರಂಪರೆಯೊಂದಿಗೆ ಆಳವಾಗಿ ಬೆಸೆದುಕೊಂಡಿರುವಂಥ ಭಾಷೆ. ವೇದಗಳು, ಉಪನಿಷತ್ತುಗಳು, ಪುರಾಣಗಳು, ರಾಮಾಯಣ, ಮಹಾಭಾರತ, ಕಾಳಿದಾಸನಂತಹ ಮಹಾಕವಿಗಳು ಅವರ ಕೃತಿಗಳು ಸಂಸ್ಕೃತದ ಶ್ರೀಮಂತ ಪರಂಪರೆಯನ್ನು ಬಿಂಬಿಸುತ್ತವೆ.
1: ಓ

ಸಾವಿರಾರು ವರ್ಷಗಳ ಜ್ಞಾನವನ್ನು ತನ್ನ ಅಕ್ಷರಗಳಲ್ಲಿ ಅಡಗಿಸಿಕೊಂಡಿರುವ ಭಾಷೆ ಸಂಸ್ಕೃತ. ವೇದಗಳ ಮಂತ್ರನಾದದಿಂದಲೂ ಹಿಡಿದು ಉಪನಿಷತ್ತಿನ ಜ್ಞಾನಧಾರೆಯವರೆಗೆ, ಕಾವ್ಯದ ಸೌಂದರ್ಯದಿಂದ ಹಿಡಿದು ತತ್ವಚಿಂತನೆ

0: ಸಾಧನೆಯ ಆಳದವರೆಗೆ ನಮ್ಮ ಭಾರತದ ಜ್ಞಾನ ಪರಂಪರೆಯ ಹೆಜ್ಜೆ ಗುರುತುಗಳು ಸಂಸ್ಕೃತದಲ್ಲಿ ಅಚ್ಚಳಿಯದೇ ಉಳಿದಿವೆ. ಸಂಸ್ಕೃತ ಎಂದರೆ ಕೇವಲ ಒಂದು ಭಾಷೆಯಲ್ಲ, ಅದು ನಮ್ಮ ಪರಂಪರೆಯ ಉಸಿರು, ನಮ್ಮ ಸಂಸ್ಕೃತಿಯ ಕನ್ನಡ, ನಮ್ಮ ಜ್ಞಾನ ಭಂಡಾರದ ಕೀಲಿಕೈ. ಬನ್ನಿ ಕೇಳುಗರೆ, ಈ ಸಂಸ್ಕೃತದ ಬಗ್ಗೆ ಡಾಕ್ಟರ್ ಮಹೇಶ್ ಭಟ್ ಅವರ ಮಾತುಗಳಲ್ಲಿ ಕೇಳೋಣ.
1: ಪ್ರಪಂಚದಲ್ಲಿ 2000ಕ್ಕೂ ಅಧಿಕ ಭಾಷೆಗಳಿದ್ರೂ ಕೂಡ ಈ ಎಲ್ಲ ಭಾಷೆಗಳಿಗೆ ಮಾತೃಸ್ಥಾನದಲ್ಲಿರುವುದು ಮಾತ್ರ ನಮ್ಮ ಭಾರತೀಯ ಪ್ರಾಚೀನವಾದಂತಹ ಸಂಸ್ಕೃತ ಭಾಷೆ ಎಂಬುದು ಅತ್ಯಂತ ದಿಟ. ಹೆಸರೇ ಹೇಳುವಂತೆ ಅತ್ಯಂತ ಸಂಸ್ಕೃತವಾದಂತಹ ಭಾಷೆ. ಪ್ರಪಂಚದ ಭಾಷಾ ಸಮೂಹದಲ್ಲಿ ಇನ್ನೂ ಸಂಸ್ಕೃತವಾದಂತಹ ಭಾಷೆ ಇಲ್ಲ ಎಂಬುದೇ ಇದರ ತಾತ್ಪರ್ಯ.

0: ಮಲೆಯ ಮಾರುತ ಚಿತ್ರಕ್ಕಾಗಿ ಕೆಜೆ ಜೇಸುದಾಸ್ ಹಾಡಿದ್ದ ಗೀತೆಯನ್ನ ಕೇಳಿದಿರಿ.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ ಐ

0: 1800-420-2233.
1: ವಿಶ್ವ ಸಂಸ್ಕೃತ ದಿನದ ಉದ್ದೇಶ ಕೇವಲ ಸಂಸ್ಕೃತ ಭಾಷೆಯನ್ನು ನೆನಪಿಸಿಕೊಳ್ಳುವುದಲ್ಲ, ಅದರ ಜ್ಞಾನ ಪರಂಪರೆಯನ್ನು ಸಂರಕ್ಷಣೆ ಮಾಡುವುದು, ಹೊಸ ಪೀಳಿಗೆಗೆ ಪರಿಚಯಿಸುವುದು ಮತ್ತು ಸಂಸ್ಕೃತ ಅಧ್ಯಯನವನ್ನು ಉತ್ತೇಜಿಸುವುದು ಕೂಡ ಆಗಿದೆ. ನಮ್ಮ ಭಾರತ ಸರ್ಕಾರವು ಕೂಡ ಸಂಸ್ಕೃತ ಶಿಕ್ಷಣ ಸಂಶೋಧನೆ, ಸಂಸ್ಕೃತ ವಿಶ್ವವಿದ್ಯಾಲಯಗಳು ಹಾಗೂ ಪ್ರಾಚೀನ ಹಸ್ತಪ್ರತಿಗಳ ಡಿಜಿಟಲೀಕರಣದಂತಹ ಪ್ರಯತ್ನಗಳನ್ನು ಕೈಗೊಳ್ಳುವ ಮೂಲಕ ನಮ್ಮ ಸಂಸ್ಕೃತ ಭಾಷೆಯನ್ನು ಉಳಿಸುವ ಪ್ರಯತ್ನದಲ್ಲಿ ತೊಡಗಿದೆ.

ಸಂಸ್ಕೃತ ಉಳಿದರೆ ಸಂಸ್ಕೃತಿ ಉಳಿಯುತ್ತದೆ, ಸಂಸ್ಕೃತಿ ಉಳಿದರೆ ನಮ್ಮ ಪರಂಪರೆ ಉಳಿಯುತ್ತದೆ. ಸಂಸ್ಕೃತ ಜ್ಞಾನದ ಭಾಷೆ, ಸಂಸ್ಕೃತಿಯ ಭಾಷೆ ನಮ್ಮ ಭಾರತದ ಆತ್ಮದ ಭಾಷೆ. ಬೇರುಗಳನ್ನು ಮರೆಯದೆ ಭಾಷೆ ಸಂಸ್ಕೃತ ಭವಿಷ್ಯವನ್ನು ಬೆಳೆಸುವ ಜ್ಞಾನ ನಮ್ಮದಾಗಲಿ. ಕ್ರಾಂತಿಯೋಗಿ ಮಹಾದೇವರು ಚಿತ್ರದಿಂದ ಆಯ್ದ ಶ್ಲೋಕ.

ಮೊದಲಿಗೆ ಕೇಳಿ ಹರೇ ರಾಮ ಹರೇ ಕೃಷ್ಣ ಚಿತ್ರಕ್ಕಾಗಿ ಕಿಶೋರ್ ಕುಮಾರ್ ಹಾಡಿರುವ ಗೀತೆ. ಆನಂದ್ ಬಕ್ಷಿಯವರ ಸಾಹಿತ್ಯ, ಸಂಗೀತ ನಿರ್ದೇಶನ ಆರ್ ಡಿ ಬರ್ಮನ್.

ಗಾನಗಂಗೆ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು. ಗಾನಗಂಗೆ ಇದುವರೆಗೆ ಮೂಡಿಬಂತು. ಸಮಯ ಸರಿಯಾಗಿ 10:30:40. ಇದು ಆಕಾಶವಾಣಿ ಬೆಂಗಳೂರು. ಸುನಿರೆ ಪಲ್.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಸುನೆರೆ ಪಲ್ನಲ್ಲಿ ಇನ್ನು ಮುಂದೆ ಕೇಳಿ. ಇಂದಿವರ್ ಗೀತೆಯನ್ನು ಬರೆದು ಕಲ್ಯಾಣ್ ಜಿ ಆನಂದ್ ಜಿ ರಾಗ ಸಂಯೋಜನೆ ಮಾಡಿರುವ ಸಚ್ಚಾ ಜೂಠಾ ಚಿತ್ರದ ಗೀತೆ, ಗಾಯಕರು ಕಿಶೋರ್ ಕುಮಾರ್.

0: ಮನೋಚಿಂತನ ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ.
1: ಶುಕ್ರವಾರ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ, ಬೆಳಗ್ಗೆ 8:45 ವಿವಿಧ ಭಾರತಿ ಕನ್ನಡ 102.9 ಎಫ್ಎಂ ನಲ್ಲಿ ಹಾಗೂ ಸಂಜೆ 5:45 ಆಕಾಶವಾಣಿ ಬೆಂಗಳೂರು ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮನೋಚಿಂತನ. ಶುಕ್ರವಾರ ಪ್ರಸಾರವಾಗುವ ಮನೋಚಿಂತನ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಡಾಕ್ಟರ್ ನೇಹಾ ಮಕ್ಕಿತಾಯ, ಮನಶಾಸ್ತ್ರಜ್ಞರು, ಮನೋವೈದ್ಯಕೀಯ ವಿಭಾಗ, ಬೆಂಗಳೂರು ವೈದ್ಯಕೀಯ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆ, ವಿಕ್ಟೋರಿಯಾ ಆಸ್ಪತ್ರೆ, ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ.
2: ಅಂಜಾನಾ ಚಿತ್ರಕ್ಕಾಗಿ ಲತಾ ಮಂಗೇಶ್ಕರ್ ಹಾಡಿರುವ ಗೀತೆ, ಆನಂದ್ ಬಕ್ಷಿ ಅವರ ಸಾಹಿತ್ಯ, ಸಂಗೀತ ನಿರ್ದೇಶನ ಲಕ್ಷ್ಮೀಕಾಂತ್ ಪ್ಯಾರೆಲಾಲ್.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ ಐಜಿಎಲ್ ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಅನ್ಪಡ್ ಚಿತ್ರಕ್ಕಾಗಿ ಲತಾ ಮಂಗೇಶ್ಕರ್ ಹಾಡಿರುವ ಗೀತೆಯೇ.

ಹಮ್ ಆಪ್ಕೆ ಕೋನ್ ಚಿತ್ರಕ್ಕಾಗಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಲತಾ ಮಂಗೇಶ್ಕರ್ ಹಾಡಿರುವ ಗೀತೆ. ದೇವ್ ಕೊಯ್ಲಿ ಅವರ ಸಾಹಿತ್ಯ, ಸಂಗೀತ ನಿರ್ದೇಶನ ರಾಮ್ ಲಕ್ಷ್ಮಣ್.

ಸುನೆರೆಪ್ಪಲ್ ಇದುವರೆಗೆ ಪ್ರಸಾರವಾಯಿತು. ಇದು ಆಕಾಶವಾಣಿ ಬೆಂಗಳೂರು. ಸಮಯ ಸರಿಯಾಗಿ 11 ಗಂಟೆ. ಸವಿನೆನಪು, ಹಳೆಯ ಕನ್ನಡ ಚಿತ್ರಗೀತೆಗಳು.

ಒಂದು ಮುತ್ತಿನ ಕಥೆ ಚಿತ್ರಕ್ಕಾಗಿ ಡಾಕ್ಟರ್ ರಾಜ್ಕುಮಾರ್ ಮತ್ತು ರತ್ನಮಾಲಾ ಪ್ರಕಾಶ್ ಹಾಡಿರುವ ಗೀತೆ, ಚಿ ವಿದೇಶಂಕರ್ ಅವರ ಸಾಹಿತ್ಯ ಸಂಗೀತ ನಿರ್ದೇಶನ ಎಲ್ ವೈದ್ಯನಾಥನ್.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 ಕ್ರೋರ್ ರುಪೀಸ್

0: ಫೋನ್. ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮನಪುರಂ ನಿಮ್ಮ ಬಿಸಿನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮನಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
2: ಸಾವಿರ ಸುಳ್ಳು ಚಿತ್ರಕ್ಕಾಗಿ ಎಸ್ ಜಾನಕಿ ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಡಿರುವ ಗೀತೆ. ಚಿ ಉದಯಶಂಕರ್ ಅವರ ಸಾಹಿತ್ಯ, ಸಂಗೀತ ನಿರ್ದೇಶನ ಶಂಕರ್ ಗಣೇಶ್.

ದೇವರಲ್ಲಿದ್ದಾನೆ ಚಿತ್ರಕ್ಕಾಗಿ ಎಸ್ ಪಿ ಶೈಲಜಾ ಹಾಡಿದ್ದ ಗೀತೆಯನ್ನು ಕೇಳಿದಿರಿ. ಚಿ ವಿದ್ಯಶಂಕರ್ ಅವರ ಸಾಹಿತ್ಯ ಸಂಗೀತ ನಿರ್ದೇಶನ ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ಇನ್ನೀಗ ಕೇಳಿ ಚಿ ವಿದ್ಯಶಂಕರ್ ಗೀತೆಯನ್ನು ಬರೆದು ರಾಜನ್ ನಾಗೇಂದ್ರ ರಾಗ ಸಂಯೋಜನೆ ಮಾಡಿರುವ ಗಿರಿಕನ್ಯೆ ಚಿತ್ರದ ಗೀತೆ. ಗಾಯಕರು ಡಾಕ್ಟರ್ ರಾಜ್ಕುಮಾರ್, ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಮತ್ತು ಸಂಗಡಿಗರು.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಸವಿ ನೆನಪಿನಲ್ಲಿ ಇನ್ನು ಮುಂದೆ ಕೇಳಿ ಹುಲಿಯ ಹಾಲಿನ ಮೇವು ಚಿತ್ರಕ್ಕಾಗಿ ಡಾಕ್ಟರ್ ರಾಜ್ಕುಮಾರ್ ಮತ್ತು ಎಸ್ ಜಾನಕಿ ಹಾಡಿರುವ ಗೀತೆ. ಚಿ ಉದಯಶಂಕರ್ ಅವರ ಸಾಹಿತ್ಯ, ಸಂಗೀತ ನಿರ್ದೇಶನ ಜಿ ಕೆ ವೆಂಕಟೇಶ್.

0: ಚಂದ ಇವನ ಮುದ್ದಾದ ಮಗನು ಅತಿ ಚಂದ ರಾಜಾಧಿರಾಜ
1: ಅಮ್ಮಣ್ಣಿ ಇವ್ರ ಯಾರು ನಿನಗ್ ಗೊತ್ತಾ
2: ನೀನೇ ಹೊಸಿಯಾಳು ಕೇಳ

0: ಬರ್ತಾಳೆ.
1: ಚಂದ್ರಲ್ಲಿ ಹೆಣ್ಣು ಒಬ್ಬ

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ ಐಜಿಎಲ್ ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಸಮಯ ಆಗಿದೆ 11:33. ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಸವಿನೆನಪು ಚಿತ್ರಗೀತೆಗಳನ್ನು ಕೇಳ್ತಾ ಇದ್ರ. ಇನ್ನು ಮುಂದೆ ಕೇಳಿ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿರುವಂತಹ ಕವಿರತ್ನ ಕಾಳಿದಾಸ ಚಿತ್ರದ ಗೀತೆ. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಎಂ ರಂಗರಾವ್ ಅವರ ಸಂಗೀತವಿದೆ.

ಇನ್ನು ಮುಂದೆ ಕೇಳಿ ಎಸ್ ಜಾನಕಿ, ಕೆಜೆ ಜೇಸುದಾಸ್ ಹಾಗೂ ಸಂಗಡಿಗರು ಹಾಡಿರುವಂತಹ ಮನೆಯೇ ಮಂತ್ರಾಲಯ ಚಿತ್ರದ ಗೀತೆ. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಎಂ ರಂಗರಾವ್ ಅವರ ಸಂಗೀತವಿದೆ.

0: ಇನ್ನು ಮುಂದೆ ಕೇಳಿ ಹುಣಸೂರು ಕೃಷ್ಣಮೂರ್ತಿಯವರ ಸಾಹಿತ್ಯಕ್ಕೆ ಜಿಕೆ ವೆಂಕಟೇಶ್ ಅವರು ಸಂಗೀತ ಸಂಯೋಜನೆ ಮಾಡಿರುವಂತಹ ಬಂಗಾರದ ಮನುಷ್ಯ ಚಿತ್ರದ ಗೀತೆ ಹಾಡಿದ್ದಾರೆ ಪಿ ಸುಶೀಲಾ.
1: ಬಂಗಾರ ನೀನು ಹಣೆಯ

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಸವಿನೆನಪು ಚಿತ್ರಗೀತೆಗಳನ್ನ ಕೇಳ್ತಾ ಇದ್ದೀರಾ? ಇನ್ನು ಮುಂದೆ ಕೇಳಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಯುಗಳ ಸ್ವರಗಳಲ್ಲಿ ಮನಮೆಚ್ಚಿದ ಹುಡುಗಿ ಚಿತ್ರದ ಗೀತೆ. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಉಪೇಂದ್ರ ಕುಮಾರ್ ಅವರ ಸಂಗೀತವಿದೆ.

0: ಈಗ ಕೇಳಿ ಎರಡು ನಕ್ಷತ್ರಗಳು ಚಿತ್ರದ ಗೀತೆ. ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್, ವಾಣಿ ಜೈರಾಮ್, ಮಾಸ್ಟರ್ ಲೋಹಿತ್ ಹಾಗೂ ಸಂಗಡಿಗರು. ಜಿ ಉದಯಶಂಕರ್ ಅವರ ಗೀತ ರಚನೆಗೆ ಜಿ ಕೆ ವೆಂಕಟೇಶ್ ಅವರ ಸಂಗೀತವಿದೆ.
1: ಇವರು ಬಾಲಾನಂದ ಪಾರ್ವತಿ ಪ್ರಸಾದ ಬ್ರಹ್ಮಾನಂದ ಶಿವಯೋಗಿಗಳು,
2: ಅಗಸ್ತ್ಯರ ಮೊಮ್ಮಕ್ಕಳು,
1: ವೈಕುಂಠದಲ್ಲಿ ನಿದ್ದೆ,
2: ಕೈಲಾಸದಲ್ಲಿ ಊಟ,
1: ಬ್ರಹ್ಮಲೋಕದಲ್ಲಿ ಆಟ,
2: ಭೂಲೋಕದಲ್ಲಿ ನೋಟ,
1: ಲೋಕ ಕಲ್ಯಾಣಕ್ಕಾಗಿ ದುಡುಂ, ನಿಮ್ಮ ಉದ್ಧಾರಕ್ಕಾಗಿ ತಡುಂ, ಸ್ವರ್ಗಲೋಕದಿಂದ ಪಾದಯಾತ್ರೆ ಬಂದಿದ್ದಾರೆ. ಇವರು ಹೌದು ಎಂದರೆ
3: ಹೌದು, ಹೌದು ಹೌದು,
2: ಅಲ್ಲ ಎಂದರೆ
3: ಅಲ್ಲ ಅಲ್ಲ ಅಲ್ಲ ಅಲ್ಲ,
1: ಹೌದು.

ಇದುವರೆಗೂ ಚಿತ್ರ ಹಾಗೂ ರಾಜೇಶ್ ಕೃಷ್ಣನ್ ಅವರು ಹಾಡಿದ್ದಂತಹ ಕೌರವ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಗೀತೆಯ ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ ಅವರದಾಗಿತ್ತು. ಇದುವರೆಗೂ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಚಿತ್ರಗೀತೆಗಳ ಕಾರ್ಯಕ್ರಮ ಸವಿನೆನಪು ಪ್ರಸಾರವಾಯಿತು. ಆಕಾಶವಾಣಿ ಸಮಯ 12 ಗಂಟೆಯಾಗಲಿದೆ. ಇನ್ನು ಮುಂದೆ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಯುವಕರಲ್ಲಿ ತಾಂತ್ರಿಕ ಕೌಶಲ ಹಾಗೂ ಉದ್ಯೋಗಾವಕಾಶಗಳನ್ನು ಹೆಚ್ಚಿಸುವ ಉದ್ದೇಶದಿಂದ ಕಾರವಾರ ನೌಕಾ ಡಾಕ್ಯಾರ್ಡ್ ಹಾಗೂ ಉತ್ತರ ಕನ್ನಡ ಜಿಲ್ಲೆಯ ಸ್ಥಳೀಯ ಕೈಗಾರಿಕಾ ತರಬೇತಿ ಸಂಸ್ಥೆ ಐಟಿಐಗಳ ನಡುವೆ ಮಹತ್ವದ ತಿಳಿವಳಿಕೆ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು. ಕಾರವಾರದ ನೌಕಾ ಡಾಕ್ಯಾರ್ಡ್ ಆವರಣದಲ್ಲಿ ಆಯೋಜಿತ ಕಾರ್ಯಕ್ರಮದಲ್ಲಿ ಸೋಮನಾಥ ಐಟಿಐ ಬಿಣಗ, ಸರ್ಕಾರಿ ಐಟಿಐ ಬಾಡ, ಮಲ್ಲಿಕಾರ್ಜುನ ಐಟಿಐ ಸಿದ್ದರ ಹಾಗೂ ಸರ್ಕಾರಿ ಐಟಿಐ ಅಂಕೋಲಾ ಸಂಸ್ಥೆಗಳೊಂದಿಗೆ ಒಪ್ಪಂದ ಮಾಡಿಕೊಳ್ಳಲಾಯಿತು. ವಿಧಾನಮಂಡಲದ ಮಳೆಗಾಲದ ಅಧಿವೇಶನದಲ್ಲಿ ಗಂಭೀರ ಚರ್ಚೆಗಳು ನಡೆಯಲಿಲ್ಲ, ಕಲಾಪ ತಮಗೆ ತೃಪ್ತಿ ತಂದಿಲ್ಲ ಎಂದು ವಿಧಾನಸಭಾಧ್ಯಕ್ಷ ಜಿಎಸ್ ಪಾಟೀಲ್ ಹೇಳಿದ್ದಾರೆ. ಹುಬ್ಬಳ್ಳಿಯ ಶ್ರೀ 3000 ಮಠಕ್ಕೆ ಭೇಟಿ ನೀಡಿ ದರ್ಶನ ಪಡೆದು ಅವರು ಮಾತನಾಡಿದರು. ಬರ ಸೇರಿದಂತೆ ಅನೇಕ ಜ್ವಲಂತ ಸಮಸ್ಯೆಗಳ ಬಗ್ಗೆ ಗಂಭೀರ ಚರ್ಚೆಯಾಗಿ ಪರಿಹಾರ ಕಂಡುಕೊಳ್ಳಬೇಕಿತ್ತು, 2 ದಿನಗಳ ಮುಂಚೆಯೇ ಅಧಿವೇಶನ ಮುಂದೂಡಿಕೆಯಾಯಿತು ಎಂದು ಬೇಸರ ವ್ಯಕ್ತಪಡಿಸಿದರು.
1: ಆಡಳಿತ ಪಕ್ಷದವರಾಗಲಿ ವಿರೋಧ ಪಕ್ಷದವರಾಗಲಿ ನಾವು ಮನವಿ ಮಾಡಿಕೊಂಡ್ವಿ, ಅಧಿವೇಶನ ಸರಳ ರೀತಿಯಿಂದ ನಡೀಲಿ. ಸಾಕಷ್ಟು ಜ್ವಲವಂತ ಸಮಸ್ಯೆಗಳನ್ನು ಕರ್ನಾಟಕ ರಾಜ್ಯ, ಅದರಲ್ಲಿ ವಿಶೇಷವಾಗಿ ರೈತರು ಬರದಿಂದ ಸಂಕಷ್ಟದಲ್ಲಿದ್ದಾರೆ. ಅವ್ರಿಗೇನು ಪರಿಹಾರ ಕೊಡಬೇಕು, ಯಾವ ರೀತಿಯಾದ ತಯಾರಿ

0: ಕರ್ ಮಾಡಿದೆ ಅಂತ ಒಂದು ವಿಚಾರವನ್ನ ಸಾರ್ವಜನಿಕರಿಗೆ ಮುಟ್ಟಿಸತಕ್ಕಂತ ಒಂದು ವ್ಯವಸ್ಥೆ ಆಗ್ಬೇಕಾಗಿತ್ತು. ಅದ್ರ ಜೊತೆಗೆ ಕಾವೇರಿ ವಿಚಾರ, ಅಲ್ಲಿ ಬಿಡದಿ ವಿಚಾರ, ಕೆಪಿಎಸ್ಸಿ ವಿಚಾರ, ಹೀಗೆ ಹಲವಾರು ವಿಚಾರಗಳು ಚರ್ಚೆ ಆಗ್ತಕ್ಕಂತ ಒಂದು ವ್ಯವಸ್ಥೆ ಇದ್ದಾಗ ಅದಕ್ಕೆ ಧನಸ್ಥಿತಿ ಈ ಸಂಪೂರ್ಣ ಅಧಿವೇಶನವನ್ನ ಮುಟ್ಟುಗೊಳಿಸತಕ್ಕಂತ ಒಂದು ವ್ಯವಸ್ಥೆ ಆಯಿತು.
1: ವಿಕಸಿತ ಭಾರತ ಗ್ರಾಮೀಣ ಉದ್ಯೋಗ ಖಾತ್ರಿ ಹಾಗೂ ಜೀವನೋಪಾಯ ಮಿಷನ್ ವಿಬಿ ಜಿ ರಾಮ್ಜಿ ಯೋಜನೆಯಡಿ 60 ವರ್ಷ ಮೇಲ್ಪಟ್ಟ ಹಿರಿಯ ಕೂಲಿ ಕಾರ್ಮಿಕರಿಗೆ ನಿಯಮಾನುಸಾರ 50% ಕೆಲಸದ ವಿನಾಯಿತಿ ನೀಡಲಾಗಿದೆ ಎಂದು ಮಂಡ್ಯ ಜಿಲ್ಲಾ ಪಂಚಾಯಿತಿ ಸಿಇಒ ಕೆಆರ್ ನಂದಿನಿ ತಿಳಿಸಿದ್ದಾರೆ. ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ಕೆ ಸರ್ವೇಶ್ ನಂಬಿಹಳ್ಳಿ ಹಾಗೂ ಚಲ್ಲಿಗಾನಹಳ್ಳಿ ಗ್ರಾಮ ಪಂಚಾಯಿತಿಗಳಲ್ಲಿ ವಿಬಿ ಜಿರಾಮ್ಜಿ ಯೋಜನೆಯಡಿ ಉದ್ಯೋಗ ಚೀಟಿ ವಿತರಣಾ ಮೇಳಕ್ಕೆ ಚಾಲನೆ ನೀಡಿದರು. ಧಾರವಾಡ ಜಿಲ್ಲೆ ಕಲಘಟಗಿ ತಾಲೂಕು ಉಗ್ಗಿನಕೇರಿ ಗ್ರಾಮದಲ್ಲಿ ವಿಬಿ ಜಿರಾಮ್ಜಿ ಯೋಜನೆಯಡಿ ಹೆಗ್ಗೇರಿ ಕೆರೆ ಪುನಶ್ಚೇತನ ಕಾಮಗಾರಿಯನ್ನು ಜಿಲ್ಲಾ ಪಂಚಾಯಿತಿ ಸಿಇಒ ಭುವನೇಶ್ ಪಾಟೀಲ್ ಪರಿಶೀಲಿಸಿದರು. ರಕ್ಷಾಬಂಧನದ ಹಿನ್ನೆಲೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನಾಡಿನ ಜನತೆಗೆ ಶುಭಾಶಯಗಳನ್ನು ಕೋರಿದ್ದಾರೆ. ಸಾಮಾಜಿಕ ಜಾಲತಾಣ ಎಕ್ಸ್ ಮಾಧ್ಯಮದಲ್ಲಿ ಪವಿತ್ರ ರಕ್ಷಾಬಂಧನವು ಕೇವಲ ಸಹೋದರ ಸಹೋದರಿಯರ ಹಬ್ಬವಾಗಿರದೆ ಇಡೀ ಸಮಾಜದಲ್ಲಿ ಹೆಣ್ಣಿನ ಘನತೆ, ಗೌರವ ಹಾಗೂ ಸುರಕ್ಷತೆಯನ್ನು ಎತ್ತಿಹಿಡಿಯುವ ದೃಢ ಸಂಕಲ್ಪವಾಗಲಿ ಎಂದು ಆಶಿಸಿದ್ದಾರೆ. ಬೆಳಗಾವಿಯ ಮರಾಠ ಲೈಟ್ ಇನ್ಫ್ಯಾಂಟ್ರಿ ರೆಜಿಮೆಂಟಲ್ ಸೆಂಟರ್ ಮರಾಠ ಲಘು ಪದಾತಿ ದಳದ ಕೇಂದ್ರದಲ್ಲಿ ರಕ್ಷಾಬಂಧನ ಸಂಭ್ರಮ ಸಡಗರದೊಂದಿಗೆ ಆಚರಿಸಲಾಯಿತು. ಸಶಸ್ತ್ರ ಪಡೆಯ ಯೋಧರ ಕುಟುಂಬ ಸದಸ್ಯರು ಪಾಲ್ಗೊಂಡಿದ್ದರು. ಬೆಳಗಾವಿ ನಗರದ ಒಟ್ಟು 10 ಶಾಲೆ ಹಾಗೂ ಶಿಕ್ಷಣ ಸಂಸ್ಥೆಗಳ 238 ವಿದ್ಯಾರ್ಥಿನಿಯರು, ಮಹಿಳಾ ಶಿಕ್ಷಕರು ಉಪಸ್ಥಿತರಿದ್ದು ಸೈನಿಕರಿಗೆ ರಾಖಿ ಕಟ್ಟಿ ಶುಭಾಶಯ ತಿಳಿಸಿದರು. ಸಮಾಜ ಸುಧಾರಕ ಸಮಾನತೆಯ ಹರಿಕಾರ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಜಯಂತಿ ಹಿನ್ನೆಲೆ ನಾಡಿನ ವಿವಿಧೆಡೆ ಕಾರ್ಯಕ್ರಮಗಳು ಆಯೋಜಿತವಾಗಿವೆ. ಶಿಕ್ಷಣ ಹಾಗೂ ಸಂಘಟನೆ ಮೂಲಕ ಸಮಾಜದಲ್ಲಿ ಸಮಾನತೆಯ ಕ್ರಾಂತಿ ಮೂಡಿಸಿದ ಯುಗ ಪುರುಷ ನಾರಾಯಣ ಗುರುಗಳು ಎಂದು ಬಣ್ಣಿಸಿರುವ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿದ್ದಾರೆ. ಬಳ್ಳಾರಿ ನಗರದ ಜಿಲ್ಲಾ ಹಾಕಿ ಕ್ರೀಡಾಂಗಣದಲ್ಲಿ ಆಯೋಜಿತ ರಾಜ್ಯಮಟ್ಟದ 16 ವರ್ಷದೊಳಗಿನ ಪುರುಷರ ಸಬ್ ಜೂನಿಯರ್ ಹಾಕಿ ಪಂದ್ಯಾವಳಿಯಲ್ಲಿ ಧಾರವಾಡ ತಂಡ ಚಾಂಪಿಯನ್ ಆಗಿದೆ. ಇಂದು ಬೆಳಗ್ಗೆ ನಡೆದ ಫೈನಲ್ ಪಂದ್ಯದಲ್ಲಿ ಧಾರವಾಡ ತಂಡ ಹಾವೇರಿ ತಂಡವನ್ನು 4-2 ಗೋಲುಗಳ ಅಂತರದಿಂದ ಮಣಿಸಿತು. ಕರ್ನಾಟಕ ಹಾಕಿ ಅಸೋಸಿಯೇಷನ್ ಸಹಕಾರದೊಂದಿಗೆ ಬಳ್ಳಾರಿ ಜಿಲ್ಲಾ ಹಾಕಿ ಅಸೋಸಿಯೇಷನ್ ಆಯೋಜಿಸಿದ್ದ 5 ದಿನಗಳ ಪಂದ್ಯಾವಳಿಯಲ್ಲಿ ಒಟ್ಟು 12 ತಂಡಗಳು ಪಾಲ್ಗೊಂಡಿದ್ದವು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 190 ಎಕರೆ ಭೂಮಿಯನ್ನು ನಿವೇಶನ ರಹಿತರಿಗೆ ಆದ್ಯತೆಯ ಮೇಲೆ ಹಂಚಲು ಕಂದಾಯ ಖಾತೆ ಸಚಿವರ ಜೊತೆ ಚರ್ಚಿಸಿದ್ದಾಗಿ ಜಿಲ್ಲಾಧಿಕಾರಿ ಎಚ್ವಿ ದರ್ಶನ್ ತಿಳಿಸಿದ್ದಾರೆ. ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಪರಿಶಿಷ್ಟ ಸಮುದಾಯಗಳ ಕುಂದುಕೊರತೆ ಆಲಿಕೆ ಸಭೆ ನಡೆಸಿ ಮಾತನಾಡಿದರು. ಒಟ್ಟು 2,222 ಅರ್ಜಿಗಳು ಸಲ್ಲಿಕೆಯಾಗಿವೆ ಎಂದು ತಿಳಿಸಿದ್ದಾರೆ. ವಿದ್ಯಾರ್ಥಿಗಳ ಸಮಸ್ಯೆಗಳಿಗೆ ಕಾಲಮಿತಿಯಲ್ಲಿ ಪರಿಹಾರ ಹಾಗೂ ಶಿಕ್ಷಣ ವ್ಯವಸ್ಥೆಯಲ್ಲಿ ಅಗತ್ಯ ಸುಧಾರಣೆ ನಿಟ್ಟಿನಲ್ಲಿ ಆರೋಗ್ಯ ಖಾತೆ ಸಚಿವ ಯುಟಿ ಖಾದರ್ ನೇತೃತ್ವದಲ್ಲಿ ಸಂಪುಟ ಉಪಸಮಿತಿ ರಚನೆಯಾಗಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10.
2: ಸಮಯ 12:05. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ವನಿತಾ ವಿಹಾರ.

0: ಗೆಳತಿಯರಿಗೆಲ್ಲ ನಮಸ್ಕಾರ. ನಿಮಗೆಲ್ಲ ಇಂದಿನ ವನಿತಾ ವಿಹಾರಕ್ಕೆ ಸ್ವಾಗತ. ಗೆಳತಿಯರೇ, ರಕ್ಷಾಬಂಧನದ ಸಂದರ್ಭದಲ್ಲಿ ಉಪನ್ಯಾಸಕರು ಹಾಗೂ ಬರಹಗಾರ್ತಿಯಾದ ಹಾಸನದ ಬಿಎಂ ಭಾರತಿ ಹಾದಿಕೆಯವರಿಂದ ಸಣ್ಣ ಪ್ರಬಂಧ ರಕ್ಷಾಬಂಧನ ಕೇಳೋಣ.
1: ಮಂಗಳ ಪ್ರಸಂಗಗಳಲ್ಲಿ ಮುಂಗೈಗೆ ಕಟ್ಟುವ ದಾರವನ್ನು ರಕ್ಷಾಬಂಧನ ಎಂದು ಕರೆಯುತ್ತೇವೆ. ಇದರ ಇನ್ನೊಂದು ಹೆಸರು

ರಾಖಿ, ರಕ್ಷೆ, ರಕ್ಷಾ, ಕಾಪಾಡು ಎಂಬುದು ಇದರ ಅರ್ಥ. ಇದರ ಹಿನ್ನೆಲೆಯನ್ನು ನೋಡುವುದಾದರೆ, ಇದೊಂದು ಭಾರತೀಯ ಸಾಮಾಜಿಕ ಬದುಕಿನೊಡನೆ ಪರಂಪರಾಗತವಾಗಿ ಸಾಗಿ ಬರುತ್ತಿರುವ ವಿದ್ಯಮಾನವಾಗಿದೆ. ಇದರ ಅರ್ಥ ವ್ಯಾಪ್ತಿ ಬಹಳ ವಿಶಾಲ. ತಲೆತಲಾಂತರಗಳಿಂದ ಕೇಳಿಬರುತ್ತಿರುವ ಹಲವಾರು ಸಂಸ್ಕೃತಿ ಗೌರವಾದರ ನಡೆ ನುಡಿ ಸ್ನೇಹ ಬಂಧು ಬಳಗ ಇತ್ಯಾದಿಗಳೊಂದಿಗೆ ಮಿಳಿತಗೊಂಡಿರುವ ಹಿನ್ನೆಲೆಯಲ್ಲಿ ಕೆಲವು ಆಚರಣೆಗಳಿಗೆ ಪ್ರಧಾನವಾದ ಸ್ಥಾನಮಾನಗಳಿರುತ್ತವೆ. ಹಾಗೆ ನೋಡಿದರೆ ಸಾಮಾನ್ಯವಾಗಿ ಜುಲೈ ಮತ್ತು ಆಗಸ್ಟ್ ತಿಂಗಳಲ್ಲಿ ಶ್ರಾವಣ ಮಾಸ ಮೊದಲಾಗುತ್ತದೆ. ಇದು ಐದನೆಯ ಮತ್ತು ಬಹಳ ಪವಿತ್ರವಾದ ಮಾಸ ಎಂದು ನಂಬಲಾಗಿದೆ. ಶ್ರಾವಣ ಮಾಸ ಹಬ್ಬಗಳ ಮಾಸ. ಉಳಿದೆಲ್ಲ ಮಾಸಗಳಿಗಿಂತ ಶ್ರಾವಣ ಮಾಸ ಬಲು ಶ್ರೇಷ್ಠ ಎಂದು ದಾರಾ ಬೇಂದ್ರೆಯವರು ಬಣ್ಣಿಸಿದ್ದಾರೆ. ಕೊಂಚ ಮಳೆಯ ಬಿಡುವು, ಹಿತವಾದ ಗಾಳಿ, ಜಲ ನೈದಿಲೆ ಅರಳುವ ಹೊತ್ತು, ಮಲ್ಲಿಗೆ ಸೇವಂತಿಗೆ ಹೂಗಳ ಗಮಲು, ಪ್ರಕೃತಿಯ ಪ್ರತಿರೂಪಗಳಂತಿರುವ ಬೃಹತ್ ಮಲಯಾದ್ರಿ ಸಹ್ಯಾದ್ರಿಗಳು ವರ್ಷಧಾರೆಯಲ್ಲಿ ಮಿಂದೆದ್ದ ಸಂಭ್ರಮದಲ್ಲಿ ಇರುವಾಗಲೇ ನದಿಗಳು ತುಂಬಿ ಹರಿಯುತ್ತಿರುತ್ತವೆ. ಈ ಸುಸಮಯಕ್ಕೆ ಸರಿಯಾಗಿ ದೇಶ ಸ್ವಾತಂತ್ರ್ಯವಾದ ವಿಜೃಂಭಣೆಯ ಸ್ವಾತಂತ್ರ್ಯೋತ್ಸವ ಸಂಭ್ರಮ, ತದನಂತರ ನಾಗರ ಪಂಚಮಿ, ಮುಂದಿನದು ವರಲಕ್ಷ್ಮೀ ವ್ರತ, ಇದಾದ ನಂತರ ಬರುವ ಅಣ್ಣ ತಂಗಿಯರ ಪ್ರೀತಿಯ ಸಂಕೇತವಾದ ರಕ್ಷಾಬಂಧನ ಕೌಟುಂಬಿಕ ಸಾಮರಸ್ಯವನ್ನು ಕಾಪಾಡುವ ಉದ್ದೇಶವನ್ನು ಹೊಂದಿದೆ. ಅಂದ ಹಾಗೆ ಈ ರಕ್ಷಾಬಂಧನ ಆಚರಣೆ ಇದೆಯಲ್ಲ, ಇದರ ಹಿಂದೆ ಹತ್ತಾರು ಪೌರಾಣಿಕ ಕಥೆಗಳು, ಐತಿಹಾಸಿಕ ಘಟನೆಗಳು ಮತ್ತು ಸಾಮಾಜಿಕ ಅರ್ಥಗಳು ಅಡಗಿವೆ. ಮಹಾಭಾರತದ ಪ್ರಕಾರ ಯುದ್ಧವೊಂದರ ಸಂದರ್ಭದಲ್ಲಿ ಶ್ರೀಕೃಷ್ಣನ ಕೈಗೆ ಗಾಯವಾಗಿ ರಕ್ತ ಸೋರುತ್ತಿತ್ತಂತೆ. ಇದನ್ನು ದ್ರೌಪದಿ ನೋಡುತ್ತಾಳೆ. ಹಾಗೆ ಸುತ್ತಮುತ್ತ ಯಾವುದಾದ್ರೂ ತುಂಡು ಬಟ್ಟೆ ಇದೆಯಾ ಎಂದು ಹುಡುಕಾಡುತ್ತಾಳೆ. ಆ ಕ್ಷಣಕ್ಕೆ ಅವಳ ಕೈಗೆ ಏನೂ ಸಿಕ್ಕುವುದಿಲ್ಲವಾದ್ದರಿಂದ ತಡ ಮಾಡದೆ ತನ್ನ ಸೀರೆಯನ್ನು ಹರಿದು ಕೃಷ್ಣನ ಕೈಗೆ ಕಟ್ಟುತ್ತಾಳೆ. ದ್ರೌಪದಿಯ ಈ ಪರಿಯ ಪ್ರೀತಿ ಮತ್ತು ಕಾಳಜಿಯನ್ನು ಕಣ್ಣಾರೆ ಕಂಡ ಕೃಷ್ಣ ಅವಳಿಗೆ ಸದಾ ರಕ್ಷಣೆ ನೀಡುವುದಾಗಿ ಭರವಸೆ ನೀಡುತ್ತಾನೆ ಎಂದು ಕಥೆ ತಿಳಿಸುತ್ತದೆ. ನಂತರದ ದಿನಗಳಲ್ಲಿ ದ್ರೌಪದಿಗೆ ಬಂದಂತಹ ಎಲ್ಲ ಕಷ್ಟಗಳಲ್ಲಿಯೂ ಕೃಷ್ಣ ಬೆನ್ನಿಗೆ ನಿಂತದ್ದು, ತುಂಬಿದ ಸಭೆಯಲ್ಲಿ ಅವಳಿಗೆ ಅವಮಾನವಾಗುತ್ತಿದ್ದಾಗ ಕೃಷ್ಣನ ಆಗಮನ ಸೀರೆಯನ್ನು ಕಳಿಸುವ ರೂಪದಲ್ಲಿ ಆದಾಗ ಮೈಯೆಲ್ಲ ಕಣ್ಣಾಗಿ ಕಿವಿಯಾಗಿ ಸೀರೆಯಲ್ಲೋ ಸಿನಿಮಾವೋ ನಾಟಕವನ್ನು ನೋಡಿ ನಾವುಗಳು ಪ್ರಸನ್ನರಾಗಿದ್ದು ಮರೆತೇ ಹೋಗುವುದಿಲ್ಲ. ಇದನ್ನು ಬಗೆಬಗೆಯಾಗಿ ಅರ್ಥ ಮಾಡಿಕೊಳ್ಳಬಹುದಾಗಿದೆ. ಒಂದರ್ಥದಲ್ಲಿ ಹೇಳುವುದಾದರೆ ರಕ್ಷಾಬಂಧನದ ಮೂಲ ಭಾವನೆ ರಕ್ತ ಸಂಬಂಧ ಎನ್ನುವುದಕ್ಕಿಂತಲೂ ಪ್ರೀತಿ ಕಾಳಜಿ ಮತ್ತು ಪರಸ್ಪರ ರಕ್ಷಣೆಯ ಭಾವನೆಯನ್ನು ಒಳಗೊಂಡಿರುತ್ತದೆ. ಈ ರಕ್ಷಾಬಂಧನ ಅದೊಂದಿಗೆ ನೇರವಾಗಿ ಐತಿಹಾಸಿಕ ಸಂಪರ್ಕವೂ ಉಂಟು. ಮೇವಾರದ ರಾಣಿ ಕರ್ಣಾವತಿ ಮತ್ತು ಮೊಘಲ್ ಚಕ್ರವರ್ತಿ ಹುಮಾಯೂನ್ ರವರದ್ದು. ರಾಣಿ ಕರ್ಣಾವತಿಗೆ ಒಂದು ಬಾರಿ ತೊಂದರೆ ತಾಪತ್ರಗಳು ಎದುರಾದಾಗ ಆಕೆ ಹುಮಾಯೂನ್ಗೆ ರಾಖಿ ಕಳುಹಿಸಿ ಸಹಾಯ ಕೋರುತ್ತಾಳೆ. ಕೂಡಲೇ ಹುಮಾಯೂನ್ ಆ ರಾಖಿಯನ್ನು ಸಹೋದರತ್ವದ ಸಂಕೇತವಾಗಿ ಸ್ವೀಕರಿಸಿ ರಾಣಿಗೆ ಸಹಾಯ ಮಾಡುತ್ತಾನೆ ಎಂದು ಇತಿಹಾಸ ತಿಳಿಸುತ್ತದೆ. ಈ ಕುರಿತು ನಾನಾ ತೆರನಾದ ಚರ್ಚೆಗಳು ನಡೆದಿವೆಯಾದರೂ ಭಿನ್ನಾಭಿಪ್ರಾಯಗಳು ಇದ್ದರೂ ಕಡೆಯಲ್ಲಿಯ ಸಂದೇಶ ಮಾತ್ರ ಅಷ್ಟೇ ಸ್ಪಷ್ಟ. ಸಂಸ್ಕೃತಿ ಎನ್ನುವುದು ಜಾತಿ ಧರ್ಮ ಮತ್ತು ಕುಟುಂಬದ ಗಡಿಗಳನ್ನು ಮೀರಿ ಮಾನವೀಯ ಸಂಬಂಧದ ಸಂಕೇತವನ್ನ ಸಾರುವುದಾಗಿದೆ. ಇದುವೇ ನಮ್ಮ ಸಂಸ್ಕೃತಿಯ ಪ್ರತೀಕ. ಇತಿಹಾಸವೆನ್ನುವುದು ಮೈ ನವಿರೇಳುವಂತಹ ಪ್ರಸಂಗಗಳನ್ನು ಅಡಗಿಸಿಟ್ಟುಕೊಂಡಿರುತ್ತದೆಯಲ್ಲವೇ. ಇಂಥದ್ದೇ ಮತ್ತೊಂದು ಸಂದರ್ಭವನ್ನು ನೆನಪು ಮಾಡಿಕೊಳ್ಳುವುದೇ ಆದರೆ ಅಲೆಕ್ಸಾಂಡರನು ಭಾರತದ ಮೇಲೆ ದಂಡೆತ್ತಿ ಬಂದಾಗ ಅವನನ್ನು ಧೈರ್ಯದಿಂದ ಎದುರಿಸಿದವನು ಫೋರಸ್. ಇನ್ನೇನು, ಅತಿ ಭಯಂಕರ ಯುದ್ಧ ಆರಂಭವಾಗಬೇಕು. ಆ ಸಮಯಕ್ಕೆ ಸರಿಯಾಗಿ ಅಲೆಕ್ಸಾಂಡರ್ನ ಪತ್ನಿ ರೋಕ್ಸಾನಳು ಫೋರಸ್ಗೆ ಒಂದು ಪವಿತ್ರ ದಾರವನ್ನು ಕಳಿಸಿಕೊಡುತ್ತಾಳೆ. ಅದರ ಜೊತೆಗೆ ಒಂದು ಮನವಿ ಪತ್ರ ಕೂಡ ಇತ್ತು. ತನ್ನ ಪತಿಯನ್ನು ಕೊಲ್ಲದಿರುವಂತೆ ಆಕೆ ಕೇಳಿಕೊಂಡಿದ್ದಳು. ಮುಂದೆ ನಡೆದ ಯುದ್ಧದಲ್ಲಿ ಫೋರಸ್ ಅಲೆಕ್ಸಾಂಡರ್ನನ್ನು ಕೊಲ್ಲದೆ ಉಳಿಸಿದನು. ಇದಕ್ಕೆ ಕಾರಣ ಆತನ ಕೈಯಲ್ಲಿ ಅವನು ಕಟ್ಟಿಕೊಂಡಿದ್ದ ರಾಖಿ ಅವನನ್ನು ತಡೆದು ನಿಲ್ಲಿಸಿತ್ತು ಎನ್ನಲಾಗಿದೆ. ಮುಖ್ಯವಾದ ಮತ್ತೊಂದು ಅಂಶವೆಂದರೆ ರವೀಂದ್ರನಾಥ ಠಾಗೂರ್ ಅವರ ಪಾತ್ರವು ಇಲ್ಲಿ ಗಮನಾರ್ಹವಾದುದಾಗಿದೆ. 1905ರಲ್ಲಿ ಬ್ರಿಟಿಷರು ಬಂಗಾಳದ ವಿಭಜನೆ ಮಾಡಿದ ಸಂದರ್ಭ ಜನಸಮುದಾಯದಲ್ಲಿ ವಿಭಜನೆಯ ಭಾವನೆ ಮಿತಿಮೀರಿ ಹೋಗಿತ್ತು. ಆಗ ಠಾಗೂರ್ ಜನರಲ್ಲಿ ಏಕತೆ ಮತ್ತು ಸಹೋದರತ್ವದ ಭಾವನೆಯನ್ನು ಬೆಳೆಸಲು ರಕ್ಷಾಬಂಧನದ ಸಂಕೇತವನ್ನು ಬಳಸಿದರು. ಅಂದು ಅಂದರೆ 1905ರ ಕಾಲಕ್ಕೆ ಜನರು ಪರಸ್ಪರ ರಾಖಿ ಕಟ್ಟಿಕೊಂಡು ಒಗ್ಗಟ್ಟಿನ ಸಂದೇಶವನ್ನು ಸಾರತೊಡಗಿದರು. ಇದರಿಂದ ರಕ್ಷಾಬಂಧನವು ಕೇವಲ ಕುಟುಂಬದ ಹಬ್ಬವಲ್ಲದೆ ಸಾಮಾಜಿಕ ಏಕತೆ ಮತ್ತು ಸಹೋದರತ್ವದ ಸಂಕೇತವಾಯಿತು ಎನ್ನಲಾಗಿದೆ. ಇದರ ನಡುವೆ ಪುರಾಣವೊಂದು ಈ ರೀತಿಯಾಗಿ ತಿಳಿಸಿದೆ. ಪ್ರತಿ ವರ್ಷ ಶ್ರಾವಣ ಮಾಸದ ಹುಣ್ಣಿಮೆಯೆಂದು ಆಚರಿಸಲಾಗುವ ನೂಲು ಹುಣ್ಣಿಮೆಯ ಹಬ್ಬ ಎಂದು ಕರೆಯಲ್ಪಡುವ ರಕ್ಷಾಬಂಧನ ಆರಂಭವಾಗಿದ್ದೇ ತಾಯಿ ಲಕ್ಷ್ಮಿಯಿಂದ ಎನ್ನಲಾಗಿದೆ. ವಿಷ್ಣು ವಾಮನ ಅವತಾರವನ್ನು ತಾಳಿದ ಸಂದರ್ಭದಲ್ಲಿ ಬಲಿಯೊಂದಿಗೆ ಪಾತಾಳಲೋಕದಲ್ಲಿರುತ್ತಾನೆ. ಲಕ್ಷ್ಮಿ

ವಿಷ್ಣುವನ್ನು ಹುಡುಕಿಕೊಂಡು ಪಾತಾಳ ಲೋಕಕ್ಕೆ ಹೋಗುತ್ತಾಳೆ. ತನ್ನ ಪತಿಯನ್ನು ಪಾತಾಳ ಲೋಕದಿಂದ ಹೇಗೆ ಕರೆತರುವುದು ಎಂದು ಚಿಂತಿತಳಾಗಿದ್ದಾಗ ನಾರದರು ಪ್ರವೇಶ ಮಾಡಿ, ನೀನು ಬಲಿಯನ್ನು ಸಹೋದರನನ್ನಾಗಿ ಮಾಡಿಕೊಂಡರೆ ನಿಮ್ಮ ಸಮಸ್ಯೆ ಬಗೆಹರಿಯುತ್ತದೆ ಎನ್ನುತ್ತಾರೆ. ತಾಯಿ ಲಕ್ಷ್ಮಿ ಸಾಮಾನ್ಯ ಸ್ತ್ರೀ ರೂಪ ತಾಳಿ ಬಲಿಯ ಬಳಿ ಬಂದು ನಿಂತು ಅಳುತ್ತಾಳೆ. ತಾಯಿಯೊಬ್ಬಳು ತನ್ನ ಆಸ್ಥಾನದಲ್ಲಿ ಕಣ್ಣೀರು ಹಾಕುವುದನ್ನು ನೋಡಿದ ಬಲಿ ಕಾರಣವೇನೆಂದು ಕೇಳಲು, ನನಗೆ ಸಹೋದರರಿಲ್ಲ, ನನ್ನನ್ನು ಯಾರೂ ಸಹೋದರಿಯನ್ನಾಗಿ ಸ್ವೀಕರಿಸಿಲ್ಲ ಎಂದು ಹೇಳುತ್ತಾಳೆ. ಆಗ, ಇನ್ನು ಮುಂದೆ ಕಣ್ಣೀರು ಹಾಕಕೂಡದು, ನಾನು ನಿನಗೆ ಸಹೋದರನಾಗಿರುತ್ತೇನೆ, ನೀನು ನನ್ನ ಸಹೋದರಿ ಎನ್ನುತ್ತಾ, ನಿನ್ನ ರಕ್ಷಣೆ ನನಗೆ ಸೇರಿದ್ದು, ನಿನಗೆ ಬೇಕಾದ ದಕ್ಷಿಣೆಯನ್ನು ಕೇಳು ಕೊಡುತ್ತೇನೆ ಎನ್ನುತ್ತಾನೆ. ಆ ಕೂಡಲೇ ಲಕ್ಷ್ಮಿ ಬಲಿಯ ಮಣಿಕಟ್ಟಿಗೆ ದಾರ ಕಟ್ಟುತ್ತಾಳೆ. ನಂತರ ಸಾಮಾನ್ಯ ಸ್ತ್ರೀ ಹಾಗೆ ಇದ್ದವಳು ತನ್ನ ನೈಜ ರೂಪ ಅಂದರೆ ಲಕ್ಷ್ಮೀದೇವಿಯಾಗಿ ಪ್ರಕಟಗೊಳ್ಳುತ್ತಾಳೆ ಮತ್ತು ದಕ್ಷಿಣೆಯಾಗಿ ತನ್ನ ಪತಿ ವಿಷ್ಣುವನ್ನು ತನ್ನೊಂದಿಗೆ ಕಳಿಸಿಕೊಡುವಂತೆ ಕೇಳಿಕೊಳ್ಳುತ್ತಾಳೆ. ಈ ದಿನವೇ ಶ್ರಾವಣ ಹುಣ್ಣಿಮೆ ಅಂದರೆ ರಕ್ಷಾಬಂಧನದ ಹಬ್ಬ ಎಂಬ ನಂಬಿಕೆ ಇದೆ. ರಕ್ಷಾಬಂಧನವು ಪ್ರಾಥಮಿಕವಾಗಿ ಸಾಂಸ್ಕೃತಿಕ ಹಾಗೂ ಭಾವನಾತ್ಮಕ ಹಬ್ಬವಾಗಿದೆ. ಇದಕ್ಕೆ ಯಾವುದೇ ಕಟ್ಟುನಿಟ್ಟಾದ ಆಧುನಿಕ ವೈಜ್ಞಾನಿಕ ಆಧಾರಗಳಿಲ್ಲ. ಆದಾಗ್ಯೂ ವೈದಿಕ ವಿಜ್ಞಾನ ಮತ್ತು ಆಯುರ್ವೇದದ ಪ್ರಕಾರ ಮಣಿಕಟ್ಟಿಗೆ ದಾರ ಕಟ್ಟುವುದು ಆರೋಗ್ಯಕ್ಕೆ ಸಂಬಂಧಿಸಿದ ಪ್ರಯೋಜನಗಳನ್ನು ಹೊಂದಿದೆ. ರಾಖಿ ಅಥವಾ ರಕ್ಷಾಬಂಧನವು ದೇಹದಲ್ಲಿ ವಾತ, ಪಿತ್ತ ಮತ್ತು ಕಫದ ಸಮತೋಲನವನ್ನು ಕಾಪಾಡುತ್ತದೆಯಂತೆ. ರಕ್ತ ಸಂಚಾರವನ್ನು ಸುಧಾರಿಸುತ್ತದೆ, ನರಗಳ ಚಟುವಟಿಕೆಯನ್ನು ಉತ್ತೇಜಿಸುತ್ತದೆ. ಈ ಹಬ್ಬದಂದು ತಯಾರಿಸುವ ಸಿಹಿ ತಿನಿಸುಗಳು ಮತ್ತು ಮಳೆಗಾಲದ ವಾತಾವರಣ, ಶ್ರಾವಣ ಎಂಬ ಸಂಭ್ರಮ ಮನಸ್ಸಿಗೆ ಉಲ್ಲಾಸ ತುಂಬುವುದರಿಂದ ಅಂದರೆ ಕಾಲದ ಆಹಾರದ ಬದಲಾವಣೆಯಿಂದಾಗಿ ಸಕಾರಾತ್ಮಕ ಆಲೋಚನೆಗಳಿಂದಾಗಿ ಕುಟುಂಬದ ಒಡನಾಟ ಮತ್ತು ಉತ್ಸಾಹ, ಮಾನಸಿಕ ಆರೋಗ್ಯ ಮತ್ತು ನೆಮ್ಮದಿ ಹೆಚ್ಚಿಸಲು ಪರೋಕ್ಷವಾಗಿ ನೆರವಾಗುತ್ತದೆ ಎನ್ನಲಾಗಿದೆ. ಅಂದ ಹಾಗೆ ರಕ್ಷಾಬಂಧನ ಅಥವಾ ರಾಖಿ ಒಂದು ಕಾಲಕ್ಕೆ ನೂಲು ದಾರ, ಬಿಳಿ ಬಟ್ಟೆಯೋ ಸೀರೆನೋ ಇನ್ನಾವುದೋ ದಾರಗಳು ಪರಸ್ಪರ ವಿನಿಮಯವಾಗುತ್ತಿದ್ದ ಕಾಲ ಹೆಚ್ಚು ಕಡಿಮೆ ಮರೆಯಾಗುವ ಲಕ್ಷಣಗಳು ಕಂಡುಬರುತ್ತಿವೆ. ಆಧುನಿಕ ವಲಯದಲ್ಲಿ ಒಂದು ಅಂದಾಜಿನ ಪ್ರಕಾರ ಭಾರತ ದೇಶದಲ್ಲಿ ಪ್ರತಿ ವರ್ಷ ರಕ್ಷಾಬಂಧನದ ಸಂದರ್ಭದಲ್ಲಿ 50-100 ಕೋಟಿಗೂ ಅಧಿಕ ರಾಖಿಗಳು ಬೇಕಾಗುತ್ತವೆ. ಜೈಪುರ ಹಾಗೂ ವಾರಣಾಸಿಯಲ್ಲಿ ಸಾಂಪ್ರದಾಯಿಕ ಕೈಮಗ್ಗ ಹಾಗೂ ಜರಿ ರಾಖಿಗಳು ತಯಾರಾಗುತ್ತವೆ. ಗ್ರಾಮೀಣ ಹಾಗೂ ಸ್ವಸಹಾಯ ಗುಂಪುಗಳು, ಸಂಘ ಸಂಸ್ಥೆಗಳು, ಸ್ಥಳೀಯ ಕುಶಲ ಕಾರ್ಮಿಕರು ಒಣ ಹುಲ್ಲು, ಬಿದಿರು ಹಾಗೂ ಕೆಲವು ಸಸ್ಯಗಳ ಬೀಜಗಳನ್ನು ಬಳಸಿ ಪರಿಸರ ಸ್ನೇಹಿ ರಾಖಿಗಳನ್ನು ತಯಾರಿಸಿ ಸ್ವಾವಲಂಬನೆ ಸಾಧಿಸುತ್ತಿದ್ದಾರೆ. ಕೆಲವು ಕಡೆ ಮೃದುವಾದ ಹತ್ತಿ ಮತ್ತು ಒಣಗಿದ ಎಲೆಗಳನ್ನು ಬಳಸಿ ರಾಖಿ ತಯಾರಿಸುತ್ತಾರೆ. ಮತ್ತೆ ಕೆಲವು ಕಡೆ ರೇಷ್ಮೆ ದಾರ, ಉಣ್ಣೆ, ಮಣಿಗಳು, ಆಕರ್ಷಕ ವಸ್ತುಗಳಿಂದ ಹೂವಿನ ವಿನ್ಯಾಸಗಳನ್ನು ಅಂಟಿಸಿ ತರತರದ ಅಲಂಕಾರಿಕ ರಾಖಿಗಳನ್ನು ತಯಾರಿಸಲಾಗುತ್ತಿದೆ. ದೇಶಾದ್ಯಂತ ಈ ಹಬ್ಬದ ಮಾರುಕಟ್ಟೆಯ ವಹಿವಾಟು 12,000-15,000 ಕೋಟಿ ರೂಗಳಿಗೂ ಅಧಿಕವಾಗಿ ವಿಸ್ತಾರವಾಗುತ್ತಾ ಹೋಗುತ್ತಿದೆ. ಇದರಿಂದ ಲಕ್ಷಾಂತರ ಜನರಿಗೆ ಉದ್ಯೋಗ ಕೂಡ ಲಭ್ಯವಾಗುತ್ತದೆ. ರಾಖಿ ಹಬ್ಬದ ಅಥವಾ ರಕ್ಷಾಬಂಧನದ ಸ್ವರೂಪ ಮತ್ತು ಮಹತ್ವವನ್ನು ಹೆಚ್ಚಿಸುವಲ್ಲಿ ಮಾಧ್ಯಮಗಳ ಪಾತ್ರ ಬಹಳ ದೊಡ್ಡದು. ಅದರಲ್ಲಿ ಮುಖ್ಯವಾಗಿ ಸಿನಿಮಾ ಕ್ಷೇತ್ರ ಸಹೋದರ ಸಹೋದರಿಯರ ಬಾಂಧವ್ಯವನ್ನು ವಿಶಿಷ್ಟ ರೀತಿಯಲ್ಲಿ ಬಿಂಬಿಸುತ್ತದೆ. 10 ಸಿನಿಮಾಗಳು, ಅದರ ಹಾಡುಗಳು ಜನಮಾನಸದಲ್ಲಿ ಬೆರೆತು ಹೋಗಿವೆ. ರಕ್ಷಾಬಂಧನ್ ಎಂಬ ಹಿಂದಿ ಸಿನಿಮಾ ಅಕ್ಷಯ್ ಕುಮಾರ್ ನಟನೆಯಲ್ಲಿ ಆನಂದ್ ಎಲ್ ರಾಯ್ ರವರ ನಿರ್ದೇಶನದಲ್ಲಿ ಸಹೋದರಿಯರ ಮೇಲಿನ ಅಣ್ಣನ ಪ್ರೀತಿ ಮತ್ತು ಜವಾಬ್ದಾರಿಯನ್ನು ತಿಳಿಸುತ್ತದೆ. ತವರಿಗೆ ಬಾ ತಂಗಿ, ಅಣ್ಣ ತಂಗಿ, ಕರ್ಪೂರದ ಗೊಂಬೆ ಮುಂತಾದ ಕನ್ನಡ ಸಿನಿಮಾಗಳಲ್ಲಿನ ನಟನೆ ಹಾಗೂ ಹಾಡುಗಳು ಪ್ರೇಕ್ಷಕರ ಮನಸ್ಸಿನಲ್ಲಿ ನಿಂತಿವೆ. ಅಣ್ಣನ ಮಣಿಕಟ್ಟಿಗೆ ತಂಗಿ ರಾಖಿ ಕಟ್ಟಿ ಆರತಿ ಬೆಳಗಿದಾಗ ಸಹೋದರ ತಂಗಿಗೆ ಉಡುಗೊರೆ ನೀಡಿ ರಕ್ಷಣೆಯ ಭರವಸೆ ನೀಡುವುದನ್ನು ಕಾಣಬಹುದು. ರಕ್ಷಾಬಂಧನ ಒಂದು ಜನಪ್ರಿಯ ಸಾಂಪ್ರದಾಯಿಕ ಮತ್ತು ವಾರ್ಷಿಕ ವಿಧಿ ಅಥವಾ ಸಮಾರಂಭವಾಗಿದೆ. ಪ್ರಾಚೀನ ಭಾರತದಿಂದ ಹಿಡಿದು ಇಲ್ಲಿಯ ತನಕ ಬಹುತೇಕರು ದೇಶಾದ್ಯಂತ ಯಾವುದೇ ಶುಭ ಕಾರ್ಯದ ಆರಂಭಕ್ಕೂ ಮುನ್ನ ಪವಿತ್ರ ದಾರವನ್ನು ಕಟ್ಟುವ ಪದ್ಧತಿ ಇತ್ತು. ಇದನ್ನು ರಕ್ಷಾಸೂತ್ರ ಎಂದು ಕರೆಯೋದಿದೆ. ಇದೇ ಸಂಪ್ರದಾಯವು ಮುಂದೆ ರಕ್ಷಾಬಂಧನದ ಆಚರಣೆಯೊಂದಿಗೆ ಸೇರಿಕೊಂಡಿರಬಹುದು. ಇದು ಮುಖ್ಯವಾಗಿ ಉತ್ತರ ಮತ್ತು ಪಶ್ಚಿಮ ಭಾರತದ ಪ್ರದೇಶಗಳಲ್ಲಿ ಜನಪ್ರಿಯವಾಗಿತ್ತು. ಮಾನವ ಕುಲಕ್ಕೆ ಸೇರಿದ ನಾವೆಲ್ಲ ಭಾವನೆಗಳಿಂದ ಮುಕ್ತರಾಗಿ ಜೀವಿಸಲಾಗದು. ನಮ್ಮ ಜೀವಕ್ಕೆ ಎಷ್ಟು ವರ್ಷಗಳನ್ನು ತುಂಬುತ್ತೇವೆಂಬುದು ಮುಖ್ಯವಲ್ಲ, ನಮ್ಮ ವರ್ಷಗಳಿಗೆ ಎಷ್ಟು ಜೀವ ತುಂಬುತ್ತೇವೆ ಎಂಬುದೇ ಮುಖ್ಯ. ಪರಸ್ಪರ ಸ್ನೇಹ, ಸೌಹಾರ್ದತೆ, ಸೌಜನ್ಯ, ಸಹಕಾರದಿಂದ ಇದ್ದಾಗ ಮಾತ್ರ ನಿಜ ಮಾನವರಾಗಬಹುದು. ಇಲ್ಲದಿದ್ದರೆ ಶಿಲಾ ಮಾನವರು, ಸಸ್ಯ ಮಾನವರು, ಮೃಗ ಮಾನವರು ಆಗುತ್ತೇವೆ. ಈ ಹಬ್ಬ ವ್ರತ, ಸಂಪ್ರದಾಯ, ಸಂಸ್ಕೃತಿ ಇತ್ಯಾದಿಗಳಿಂದ ಮಿಳಿತವಾದ ರಕ್ಷಾಬಂಧನ ಸಹೋದರಿಕೆಯ ಗಟ್ಟಿತನದ ಸಂಕೇತ ಎಂಬುದರಲ್ಲಿ ಎರಡು ಮಾತಿಲ್ಲ. ತಲೆಮಾರುಗಳಿಂದ ಆಚರಿಸಿಕೊಂಡು ಬರುತ್ತಿರುವ ಆಚರಣೆ ದಿಕ್ಕು ತಪ್ಪದಂತೆ ಯುವ ಪೀಳಿಗೆ ವರ್ತಿಸಬೇಕಾಗಿದೆ.

0: ಪ್ರತಿಯೊಂದನ್ನು ವಿವೇಕದಿಂದ ವಿಚಾರ ಮಾಡಬೇಕಾಗಿದೆ. ಆಗಲೇ ಕಾರ್ಯಸಿದ್ಧಿ, ಯಶಸ್ಸು. ಇದಕ್ಕಾಗಿ ಒಂದು ವ್ಯವಸ್ಥಿತ ಮನಸ್ಸೂ ಬೇಕು. ಮದ್ದಳೆಯೊಣಗಣ ಈಲಿಯಾಗಬಾರದು ಎನ್ನುತ್ತಾರೆ ಅನುಭಾವಿಗಳು. ಹಬ್ಬದ ಮೂಲ ಸಂದೇಶವನ್ನು ಬದಲಾಯಿಸಕೂಡದು ಎಂಬ ಮಾತು ಇವರದು. ಅಂದಿಗೂ ಇಂದಿಗೂ ಹೆಣ್ಣು ಮಕ್ಕಳು ಅಂತ ಬಂದಾಗ ಅವರು ವಿವಾಹದ ನಂತರ ಗಂಡನ ಮನೆಗೆ ಬರಬೇಕಾಗುತ್ತದೆ. ಸುಖ ಅಂತ ಬಂದಾಗ ಏನೋ ಗೊತ್ತಿಲ್ಲ, ಕಷ್ಟ ಅಂತ ಬಂದಾಗ ಮೊದಲು ನೆನಪಾಗುವುದೇ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು. ಮೊದಲೆಲ್ಲ ಕಾಗೆ ಕಾಕ ಎಂದರೆ ಯಾರೋ ಬರುತ್ತಾರೆ ಅಂದಿದ್ದಕ್ಕಿಂತ ಅಣ್ಣನೋ ತಮ್ಮನೋ ಬರುತ್ತಾರೆ ಎಂದು ದಾರಿ ನೋಡಿದ್ದೇ ಹೆಚ್ಚು. ಇದನ್ನೆಲ್ಲ ಹಳೆಯ ಕಾಲದ ಬದುಕು ಎಂದುಕೊಳ್ಳುವುದೇ ಆದರೆ ಈಗಿನದು ಫೋನ್ನಲ್ಲಿ ಮಾತನಾಡುವ ಕಾಲ. ವಿವಾಹಿತ ಸಹೋದರ ಸಹೋದರಿಯರ ಬಳಿ ಕ್ರಮೇಣ ಹೋಗುತ್ತಾ ಹೋಗುತ್ತಾ ಮಾತು ಸ್ವಲ್ಪ ಕಡಿಮೆ ಆಗುತ್ತಾ ಹೋಗುತ್ತದೆ. ಇದು ಬಹುತೇಕ ಸಹಜ. ನಾವೆಲ್ಲ ಪರಸ್ಪರ ರಾಖಿ ಕಟ್ಟದೆ ಬೆಳೆದವರು. ಒಂದು ವೇಳೆ ರಾಖಿ ಕಟ್ಟಿ ಬೆಳೆದಿದ್ದರೆ ನಮ್ಮ ಸಂಬಂಧಗಳು ಇನ್ನೆಷ್ಟು ಗಟ್ಟಿಯಾಗಿರುತ್ತಿದ್ದವೋ ಏನೋ ಗೊತ್ತಿಲ್ಲ. ನಾವು ಪರಸ್ಪರ ಆಗಾಗ ಭೇಟಿಯಾಗದೇ ಇರಬಹುದು, ಫೋನ್ನಲ್ಲಿ ಬೆಳಿಗ್ಗೆ ಸಾಯಂಕಾಲ ಮಾತನಾಡದೇ ಇರಬಹುದು. ಆದರೆ ವರ್ಷಕ್ಕೊಮ್ಮೆ ಸಿಕ್ಕಿದರೂ ಅದೇ ಬಾಂಧವ್ಯ, ಅದೇ ಪ್ರೀತಿ ವಿಶ್ವಾಸ, ಅದೇ ಆತ್ಮೀಯತೆ. ಮಕ್ಕಳಿಗೆ ಕೌಟುಂಬಿಕ ಹಿನ್ನೆಲೆಗಳ ಪರಿಚಯ ಇಂದು ಸರಿಯಾದ ರೀತಿಯಲ್ಲಿ ಆಗದಿದ್ದರೆ, ಅವಿಭಕ್ತ ಕುಟುಂಬದ ಹಿನ್ನೆಲೆ ಮತ್ತು ಗ್ರಾಮ್ಯ ಬದುಕಿನ ಸವಿಯುಂಡು ಬದುಕದಿದ್ದರೆ ಮುಂದೆ ಅವರ ಅನುಭವ ಏನಾಗಬಹುದು ಎಂಬ ಚಿಂತನೆಯನ್ನು ಕೂಡ ಮಾಡಬೇಕಾಗುತ್ತದೆ. ಕಡೆಯಲ್ಲಿ ಶೀರ್ಷಿಕೆಯ ವಿಷಯಕ್ಕೆ ಬರುವುದಾದರೆ, ರಕ್ಷಾಬಂಧನ ಎಂಬ ನಾಮಪದವನ್ನು ವಿಂಗಡಿಸಿ ರಕ್ಷಾ ಎಂಬುದನ್ನು ಒಂದು ಕಡೆಗಿಟ್ಟು ಇದನ್ನು ಕಾಪಾಡು ಎಂಬ ಅರ್ಥವನ್ನು ಕೊಟ್ಟು ಈ ಬಂಧನ ಎಂಬ ಪದಕ್ಕೆ ನಾನಾರ್ಥಗಳನ್ನು ಹುಡುಕಬಹುದು. ಕಟ್ಟು, ಪರ, ಮನೆ, ವಾಸ, ಬಂಧ, ಪಾಶ, ಸಹಾಯ, ಸ್ನೇಹ, ಸ್ವಾಭಿಮಾನ, ಇದೆಲ್ಲದರ ಒಂದೇ ಒಂದು ಅರ್ಥ ಎಂದರೆ ಸಹೋದರಿಕೆಯ ಸಂಕೇತ ಎಂಬುದೇ ಆಗಿದೆ. ಆದರೂ ಸಂಬಂಧಿಕರಿಗೆ ಸ್ನೇಹಿತರಿಗೆ ನಮ್ಮ ಬದುಕಿನಲ್ಲಿ ಪ್ರಧಾನವಾದ ಸ್ಥಾನವಿದೆ, ವಿಶೇಷವಾದ ಭಾಗವಿದೆ. ಪರಸ್ಪರ ಕಷ್ಟದ ಸಮಯದಲ್ಲಿ ಒಬ್ಬರಿಗೊಬ್ಬರು ಬೆಂಬಲಿಸಬೇಕು. ಒಬ್ಬರ ಯಶಸ್ಸಿನಲ್ಲಿ ಮತ್ತೊಬ್ಬರು ಸಂತೋಷ ಪಡಬೇಕು. ಸಮಸ್ಯೆಗಳು ಬಂದಾಗ ಪರಸ್ಪರ ಧೈರ್ಯ ನೀಡಬೇಕು. ಇದರ ಜೊತೆಗೆ ಸಮಾಜದಲ್ಲಿ ಎಲ್ಲರೂ ಸಹಕಾರದಿಂದ ಬದುಕಬೇಕು ಎಂಬ ವಿಶಾಲ ಸಂದೇಶ ರಕ್ಷಾಬಂಧನದ್ದು. ಇದು ಕೈಗೆ ರಾಖಿ ಕಟ್ಟುವ ಒಂದು ದಿನವಲ್ಲ, ಇದು ಪ್ರೀತಿ, ವಿಶ್ವಾಸ, ಕಾಳಜಿ, ಗೌರವ ಮತ್ತು ರಕ್ಷಣೆಯನ್ನು ನೆನಪಿಸುವ ಪವಿತ್ರ ಹಬ್ಬ. ಪರಿಸರ ಸ್ನೇಹಿ ರಾಖಿಗಳನ್ನು ಆದಷ್ಟು ಬಳಸುವುದು ಒಳ್ಳೆಯದು. ಮಾರುಕಟ್ಟೆಯಲ್ಲಿ ಸಿಗುವ ಪ್ಲಾಸ್ಟಿಕ್, ಸಿಂಥೆಟಿಕ್ ದಾರ, ರಾಸಾಯನಿಕ ಬಣ್ಣ, ಥರ್ಮೋಕೋಲ್ ಬಳಕೆಯಿಂದ ತಯಾರಿಸಿದ ರಾಖಿಗಳು ಪರಿಸರಕ್ಕೆ ಹಾನಿಯುಂಟು ಮಾಡುತ್ತವೆ. ಹಬ್ಬದ ಬಳಿಕ ಕಸದ ಬುಟ್ಟಿ ಸೇರುವ ರಾಖಿಗಳು ವಾತಾವರಣಕ್ಕೆ, ಮಣ್ಣಿಗೆ, ನೀರಿಗೆ ಉಪದ್ರವಾಗದಂತೆ ತಡೆಯುವುದು ಪ್ರತಿಯೊಬ್ಬರ ಆದ್ಯ ಕರ್ತವ್ಯವಾಗಿದೆ. ಸಾಮಾಜಿಕ ಸಂಬಂಧಗಳು ದೂರವಾಗುತ್ತಿರುವ ಹೊತ್ತಿನಲ್ಲಿ ರಾಖಿಯ ದಾರವು ಮುಂಗೈಯನ್ನು ಮಾತ್ರ ಬಂಧಿಸದೆ ಹೃದಯಗಳನ್ನು ಬಂಧಿಸಲಿ ಎಂಬ ಹಾರೈಕೆಗಳೊಂದಿಗೆ.
1: ಇದುವರೆಗೆ ಉಪನ್ಯಾಸಕರು ಹಾಗೂ ಬರಹಗಾರ್ತಿಯಾದ ಹಾಸನದ ಬಿಎಂ ಭಾರತಿ ಹಾದಿಗೆಯವರಿಂದ ರಕ್ಷಾಬಂಧನ ಈ ಸಣ್ಣ ಪ್ರಬಂಧವನ್ನು ಕೇಳಿದಿರಿ. ಇದೀಗ ಕೆಲವು ಜನಪದ ಗೀತೆಗಳನ್ನು ಕೇಳೋಣ. ಮೊದಲಿಗೆ ಆರ್ ಬಿ ಶಿವರಾಜ್ ಚಕ್ರವರ್ತಿ ಹಾಗೂ ಕೆಎಸ್ ಸುರೇಖ ಹಾಡಿರುವ ಒಂದು ಗೀತೆ.

ಕಾರ್ಯಕ್ರಮದ ಕೊನೆಯಲ್ಲಿ ಆರ್ಪಿ ಶಿವರಾಜ್ ಚಕ್ರವರ್ತಿಯವರು ಹಾಡಿರುವ ಒಂದು ಜನಪದ ಗೀತೆಯೊಂದಿಗೆ ಇಂದಿನ ವನಿತಾ ವಿಹಾರವನ್ನು ಮುಗಿಸೋಣ. ಕಾರ್ಯಕ್ರಮದ ಪ್ರಸಾರ ನಿರ್ವಹಣೆ ಸುಜಾತಾ ಎಫ್ ತಳವಾರ್.

0: ಸಮಯ ಸರಿಯಾಗಿ 12:30. ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 meters ಅಂದರೆ 612 kilohertz.
1: ಹಲೋ
2: ರಾಜೇಶ್ ಅವರೇ, ಪೊಲೀಸ್ ಸ್ಟೇಷನ್ ಇಂದ ಮಾತಾಡ್ತಿದ್ದೀನಿ.
1: ಮತ್ತೆ
2: ನಿಮ್ಮನ್ನು ಡಿಜಿಟಲ್ ಅರೆಸ್ಟ್ ಮಾಡಲಾಗಿದೆ. ಬೇರೆ ಕೋಣೆಗೆ ಹೋಗಿ ಒಬ್ರೇ. ನಿಮ್ಮ ಪಾರ್ಸಲ್ ನಲ್ಲಿ ಡ್ರಗ್ ಸಿಕ್ಕಿದೆ, ಸಿಕ್ಕಾಕೊಂಡಿದ್ದೀರಿ.
3: 10 lakh ಕೊಡಿ, ಬಚಾವ್ ಆಗ್ತೀರಾ.
1: ಸರ್, ಅಷ್ಟೊಂದು ಎಲ್ಲಿಂದ ಕೊಡ್ಲಿ?
2: ಒಂದು ಲಿಂಕ್ ಕಳಿಸಿದೀನಿ, ಈಗಲೇ ಪ್ರೊಸೆಸಿಂಗ್ 2 lakh ಕಳಿಸಿ, ಉಳಿದದ್ದು ಆಮೇಲೆ.
1: ಸರ್, 2 lakh
4: ಏನಾಯ್ತಪ್ಪ?
1: ಮಗಳೇ, ಇವರು ಹೇಳ್ತಿದ್ದಾರೆ ನನ್ನ ಪಾರ್ಸೆಲ್ ನಲ್ಲಿ ಡ್ರಗ್ ಸಿಕ್ಕಿದೆಯಂತೆ.
2: ಅರೆ,
1: ಕಟ್ ಮಾಡಿದ್ರು.
4: ಪ್ಯಾನಿಕ್ ಆಗ್ಬೇಡಿ ಅಪ್ಪ, ಡಿಜಿಟಲ್ ಅರೆಸ್ಟ್ ಅಂತ ಇರುವುದೇ ಇಲ್ಲ, ಇದೆಲ್ಲ ಫ್ರಾಡ್.
1: ಫ್ರಾಡ್?
4: ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳುಹಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ. ನೀವು ಜಾಗರೂಕರಾಗಿರದಿದ್ದರೆ
3: ಹಣ ಕಳ್ಕೊಳ್ತೀರಾ.
5: RBI ಹೇಳುತ್ತೆ,
6: ಜಾಣರಾಗಿರಿ, ಜಾಗರೂಕರಾಗಿರಿ.
7: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
8: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
7: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
8: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
7: ಟೋಲ್ ಫ್ರೀ 1800-420-2233.
9: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿ ಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ

0: ಏಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
1: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

0: ಎಲ್ಲೆಡೆ ನೀರಿಗೆ ಕೊರತೆ, ಜಲಮೂಲಗಳು ಬತ್ತುತ್ತಿವೆ, ಬಾವಿ ಕೊಳವೆ ಬಾವಿ ಕೆರೆಗಳು ಬರಿದಾಗುತ್ತಿವೆ.
1: ಜಲ ಜಲನೆ ಹರಿಯುವ ಜೀವ ಜಲ ನಾನು, ಹನಿ ಹನಿ ಮಳೆಯಾಗಿ ಜಗದ ಕೊಳೆ ತೊಳೆಯುವ ಜಲಗಾರ ನಾನು.
0: ನೀರನ್ನು ಮಿತವಾಗಿ ಬಳಸಿ. ಸ್ವಚ್ಛತೆಯ ಸಂದರ್ಭ ಶೌಚಾಲಯ ಬಳಕೆ, ಹೂದೋಟ ನಿರ್ವಹಣೆ ಮತ್ತು ವಾಹನ ಕ್ಲೀನಿಂಗ್ ಎಲ್ಲ ಸಂದರ್ಭಗಳಲ್ಲೂ ನೀರನ್ನು ಅಗತ್ಯ ಇರುವಷ್ಟೇ ಬಳಸಿ. ಮಿತವಾಗಿ ಬಳಸಿ, ನೀರು ಉಳಿಸಿ.

0: ವಂದೇ ಮಾತರಂ ರಾಷ್ಟ್ರೀಯ ಹಾಡಿಗೆ 150 ವರ್ಷದ ಸಂಭ್ರಮ. ನಾವು ವಂದೇ ಮಾತರಂನ 150 ವೈಭವದ ವರ್ಷಗಳನ್ನ ಆಚರಿಸ್ತಾ ಇದ್ದೇವೆ. ಹಲವು ಪೀಳಿಗೆಯ ಭಾರತೀಯರು ಒಂದಾಗಲು, ಎದ್ದು ನಿಲ್ಲಲು ಮತ್ತು ರಾಷ್ಟ್ರದ ಚೈತನ್ಯವನ್ನ ಆಚರಿಸಲು ಪ್ರೇರೇಪಿಸಿದ ಹಾಡು ಇದಾಗಿದೆ. ಸಮಯ 12:35. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಇಂದಿನ ಆರೋಗ್ಯ ಸಂಚಿಕೆಯಲ್ಲಿ ಯುವಜನತೆ ಮತ್ತು ತಂಬಾಕು ಸೇವನೆ ದುಷ್ಪರಿಣಾಮಗಳು ಕುರಿತು ಚಿತ್ರದುರ್ಗ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಜಿಲ್ಲಾ ತಂಬಾಕು ನಿಯಂತ್ರಣ ಕೋಶದ ಆಪ್ತ ಸಲಹಾ ಸೇವಾ ಸಂಯೋಜಕರಾದ ತಿಪ್ಪೇಸ್ವಾಮಿ ಕೆಎಂ ಅವರೊಂದಿಗೆ ಸಂದರ್ಶನ.
2: ಕೇಳುಗರೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಾವಿವತ್ತು ಯುವ ಜನತೆ ಮತ್ತು ತಂಬಾಕು ಸೇವನೆ ದುಷ್ಪರಿಣಾಮಗಳು ಕುರಿತು ಮಾತಾಡ್ತಾ ಇದ್ದೀವಿ. ನಮ್ಮ ಜೊತೆ ಇದ್ದಾರೆ ಚಿತ್ರದುರ್ಗ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಜಿಲ್ಲಾ ತಂಬಾಕು ನಿಯಂತ್ರಣ ಕೋಶದ ಸಮಾಜ ಕಾರ್ಯಕರ್ತರಾದ ತಿಪ್ಪೇಸ್ವಾಮಿ ಕೆಎಂ ಅವರು. ತಿಪ್ಪೇಸ್ವಾಮಿ ಅವರು ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಕೆಲವೊಂದು ಹವ್ಯಾಸಗಳು ನಮ್ಮನ್ನ ಒಳ್ಳೆ ದಾರಿಯತ್ತ ಕೊಂಡೊಯ್ಯುತ್ತವೆ, ಕೆಲವೊಂದು ಹವ್ಯಾಸಗಳು ಅನ್ನಲ್ಲ ನಾವು, ಇವನ್ನ ಚಟಗಳು ಅಂತ ಹೇಳ್ತೀವಿ, ಅದರಲ್ಲೂ ದುಶ್ಚಟಗಳು. ಇವು ಆ ವ್ಯಕ್ತಿಯ ಜೀವನವನ್ನೇ ಹೇಗೆಲ್ಲ ಹಾಳ್ ಮಾಡುತ್ತೆ ಅನ್ನುವಂಥದ್ದಕ್ಕೆ ಸಾಕಷ್ಟು ಉದಾಹರಣೆಗಳು ನಮ್ಮ ಕಣ್ಮುಂದೆ ಇದೆ. ಅದರಲ್ಲೂ ಮುಖ್ಯವಾಗಿ ಯುವಕರನ್ನ ನಾವು ಗಮನದಲ್ಲಿಟ್ಕೊಂಡು ಮಾತಾಡೋದಾದ್ರೆ, ಇಂದಿನ ಯುವ ಜನತೆ ಅನ್ನುವಂಥದ್ದೇನಿದೆ, ಒಂದಷ್ಟು ಭಾಗ, ಎಲ್ಲವರು ಹಾಗೆ ಅಂತ ಹೇಳಲ್ಲ, ಒಂದಷ್ಟು ಭಾಗ ಯುವ ಜನತೆ ದುಶ್ಚಟಗಳಿಗೆ ಒಳಗಾಗ್ತಾ ಇದ್ದಾರೆ, ಅದರಲ್ಲೂ ತಂಬಾಕು ಸೇವನೆ ಅನ್ನುವಂಥದ್ದು. ಹಾಗಾಗಿ ಈ ತಂಬಾಕು ಅನ್ನುವಂಥದ್ದು ಯಾವೆಲ್ಲ ರೂಪದಲ್ಲಿ ಸೇವನೆ ಮಾಡ್ತಾರೆ, ಅದರಿಂದ ಉಂಟಾಗುವಂತ ದುಷ್ಪರಿಣಾಮಗಳು ಕೇವಲ ಆ ವ್ಯಕ್ತಿಗೆ ಮಾತ್ರ ಅಲ್ಲ, ಇಡೀ ಸಮಾಜಕ್ಕೆ ದುಷ್ಪರಿಣಾಮ ಉಂಟಾಗುತ್ತೆ, ಈ ನಿಟ್ಟಿನಲ್ಲಿ ನಾವು ಇವತ್ತು ಮಾತಾಡೋಣ.
3: ಮೇಡಮ್, ಮೊದಲಿಗೆ ತಂಬಾಕಿನ ಬಗ್ಗೆ ತಿಳ್ಕೊಳ್ಳೋದಾದ್ರೆ, 16ನೇ ಶತಮಾನದಲ್ಲಿ ನಮ್ಮ ದೇಶಕ್ಕೆ ಪೋರ್ಚುಗೀಸ್ ಬಂದಾಗ ಪರಿಚಯ ಮಾಡಿಕೊಟ್ಟಂತದ್ದು. ಈ ತಂಬಾಕನ್ನ ನೋಡಿದಾಗ ನಾವು ಎರಡು ರೀತಿ ತಂಬಾಕು ಉತ್ಪನ್ನಗಳಿದಾವೆ. ಒಂದು ಹೊಗೆ ರಹಿತ ತಂಬಾಕು ಉತ್ಪನ್ನ ಅಂತ ಕರಿತೀವಿ, ಮತ್ತೊಂದು ಹೊಗೆ ಸಹಿತ ಅಂತ ಕರಿತೀವಿ. ಹೊಗೆ ಸಹಿತ ಅಂತ ಹೇಳಿದ್ರೆ ಬೀಡಿ ಸಿಗರೇಟ್, ಚುಟ್ಟ ಭಂಗಿ ಅಂತ ಹೇಳ್ತೀವಿ. ಸಿಗರೇಟ್ ಒಳಗಡೆ ಸುಮಾರು 7,000 ಕೆಮಿಕಲ್ಸ್ ಇರುವಂತದ್ದು, ಅದರಲ್ಲಿ 200 ಕೆಮಿಕಲ್ಸ್ಗಳು ನಮಗೆ ವಿಷಪೂರಿತ ಆಗಿರುತ್ತೆ, 60 ನಮ್ಗೆ ಕ್ಯಾನ್ಸರ್ ತರುವಂತದ್ದು ಇರ್ತದೆ. ಈ ಹೊಗೆ ಬರೆದಿರುವಂತಹ ತಂಬಾಕು ಉತ್ಪನ್ನಗಳಲ್ಲಿ 3094 ರಾಸಾಯನಿಕ ವಸ್ತುಗಳು ಇರುವಂತದ್ದು. ಅದರಲ್ಲಿ ನಮ್ಮ ಯುವಕರು ಮತ್ತೆ ಎಚ್ಚರಿಸಿಕೊಳ್ಬೇಕು. ಈಗ ಫಸ್ಟ್ ಇದು ನೋಡ್ತಕ್ಕಂಥದ್ದು ತಮ್ಮ ನೆಚ್ಚಿನ ಹೀರೋ ಫಿಲಮ್ ಅಲ್ಲಿ ಅವನ ಆಕ್ಟಿಂಗ್ ತಕ್ಕಂತೆ ಪಾತ್ರವನ್ನ ಮಾಡಿರ್ತಾರೆ ಅವರು ಆಕ್ಚುಲಿ ರಿಯಲ್ ಲೈಫ್ ಅಲ್ಲಿ ಮಾಡಲ್ಲ. ಇವ್ರು ಏನ್ ಮಾಡ್ತಾರೆ, ನಮ್ಮ ಇವರು ಸೇರ್ತಾರೆ, ನಾನು ಸೇರ್ಬೇಕು,

0: ನಮ್ಮ ಹೀರೋ ಹಂಗೆ ಮಾಡ್ತೇನೆ ನಾವು ಮಾಡಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇದರಲ್ಲಿ ಬರುತ್ತದೆ. ಜೊತೆಗೆ ತಮ್ಮ ಸಹವಾಸ ದೋಷಗಳು, ಕಾಲೇಜಲ್ಲಿ ಹೋದಾಗಿರ್ಬೋದು, ಕೆಲವೊಬ್ಬರಿಗೆ ಯಾವ ಅಭ್ಯಾಸನೂ ಇರಲ್ಲ ಅಪ್ ಟು SLC ವರೆಗೂ ಅಥವಾ PUC ವರೆಗೂ ಇರ್ಬೋದು. ನೆಕ್ಸ್ಟ್ ಡಿಗ್ರಿಗೆ ಅಂತ ಬರ್ತಾರೆ. ಡಿಗ್ರಿಗೆ ಅಂತ ಬಂದಾಗ ಕೆಲವೊಬ್ಬರು, ಎಲ್ಲರೂ ಅಲ್ಲ, ಕೆಲವೊಬ್ಬರು ಪರಿಚಯ ಆಗ್ತದೆ. ರೊಚ್ಚಿಗೆಪ್ಸ್ ಅಂದವ್ರು ಇರ್ತಾರೆ, ಬೇಡದಿರೋ ಚಟಗಳನ್ನು ಅವನಿಗೂ ಕೂಡ ಕಲಿಸ್ಬಿಡುವಂಥ ಪರಿಸ್ಥಿತಿಗಳಿದ್ದಾವೆ. ನಾವು ಯಾವತ್ತೂ ರೊಚ್ಚಿಗೆಬ್ಬಿಸಿದಾಗ ನಾವು ರೊಚ್ಚಿಗೆ ಎದ್ದಾಳಬಾರ್ದು. ನಮ್ಮ ವ್ಯಕ್ತಿತ್ವನ, ನಮ್ಮ ಪ್ರಿನ್ಸಿಪಲನ್ನು ನಾವು ಅಳವಡಿಸ್ಕೋಬೇಕು ಹೊರತು ಬೇರೆಯವ್ರಿಗೋಸ್ಕರ ಬೇರೆಯವ್ರ ಮೇಲೆ ನಾವು ಸಿಟ್ಟು ಮಾಡ್ಕೊಂಡು ಏನಾದರೂ ದಾರಿ ತಪ್ಪಿದರೆ ಅದರಿಂದ ನಷ್ಟ ಆಗೋದು ನಮಗೇನೆ. ಇವತ್ತೊಂದು ಯುವಕರಿಗೆ ನಾನು ರಿಕ್ವೆಸ್ಟ್ ಮಾಡೋದು ಇಷ್ಟೇ ಮೇಡಮ್. ಈಗ ಅವರು ಸದ್ಯದ ಪರಿಸ್ಥಿತಿಯಲ್ಲಿ ಸ್ಟೂಡೆಂಟ್ ಲೈಫ್ ಇಸ್ ಎ ಗೋಲ್ಡನ್ ಲೈಫ್ ಅಂತ ಹೇಳ್ತಾರೆ. ಅದನ್ನು ಅವರು ಪಕ್ಕ ಅರ್ಥ ಮಾಡಿಕೊಂಡ್ರೆ ಪ್ರಾಬ್ಲಮ್ ಇಲ್ಲ. ಏನಾದರೂ ನಾವು ಸದ್ಯದ ಸುಖಕ್ಕೋಸ್ಕರ, ಕ್ಷಣಕ್ಕೋಸ್ಕರ ನಾವೇನಾದ್ರೂ ದಾರಿ ತಪ್ಪಿದ್ದೆ ಆದರೆ ಮುಂದೆ ನಮಗೆ ಮದುವೆ ಆದಮೇಲೆ ಹೆಂಡತಿ ಮಕ್ಕಳ ಜವಾಬ್ದಾರಿ ಇರುತ್ತೆ, ವಯಸ್ಸಾಗಿರೋ ಅಪ್ಪ ಅಮ್ಮನ ಜವಾಬ್ದಾರಿ ಇರ್ತದೆ. ಇವೆಲ್ಲ ಜವಾಬ್ದಾರಿಗಳನ್ನು ಸರಿಯಾಗಿ ನಿರ್ವಹಣೆ ಮಾಡಲಿಕ್ಕಾಗಲ್ಲ. ಓದ್ಬೇಕಾದ್ರೆ ಚೆನ್ನಾಗಿ ಓದಿ. ಎಷ್ಟೋ ಜನ ವಿದ್ಯಾರ್ಥಿಗಳು ತಮ್ಮ ಅಪ್ಪ ಅಮ್ಮಗೆ ಸುಳ್ಳು ಹೇಳಿ ದುಡ್ಡಿಸ್ಕೊಂಡ್ಬಂದು ಸಿಟಿಗಳಲ್ಲಿ ಮಜಾ ಮಾಡೋಂಥವ್ರು ನಾವು ನೋಡ್ತಾ ಇದ್ದೀವಿ. ಏನೋ ಬೇಡದಿರೋ ಚಟುವಟಿಕೆಗಳೆಲ್ಲ ಪಾಲ್ಗೊಳ್ಳುವಂಥದ್ದು. ಬರೀ ಬೀಡಿ ಸಿಗರೇಟ್ ಒಂದೇ ಅಲ್ಲ ಮೇಡಮ್, ಕೆಲವೊಂದು ಬೇರೆ ಬೇರೆ ಡ್ರಗ್ಸ್ ಇದಾವೆ. ಕಾಲೇಜ್ ವಿದ್ಯಾರ್ಥಿಗಳನ್ನ ಟಾರ್ಗೆಟ್ ಮಾಡೋದ್ರ ಮೂಲಕ ಅದು ವಿದ್ಯಾರ್ಥಿಗಳಿಗೆ ಗೊತ್ತಾಗಲ್ಲ, ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದನ್ನು ಅರಿವು ಅವ್ರಿಗಿರಲ್ಲ. ಆ ಕ್ಷಣಕ್ಕೆ ಬಲಿಯಾಗ್ತಕ್ಕಂಥದ್ದು ಯಾಕೆಂತ ಹೇಳಿದ್ರೆ ಆಲ್ರೆಡಿ ಅದಕ್ಕೆ ಅಡಿಕ್ಷನ್ ಆಗಿರೋ ಒಬ್ಬ ವ್ಯಕ್ತಿ ಅವನಿಗೆ ಪರಿಚಯ ಆಗಿರ್ತಾನೆ, ಅವನ್ನ ಏನ ಮಾಡಿ ಹೇಳ್ಕೊಂಡ್ಬಿಡ್ತಾನೆ.
1: ಈ ವಯಸ್ಸು ಅನ್ನುವಂಥದ್ದು ಏನಿದೆ, ಹದಿಹರೆಯ ಅನ್ನುವಂಥದ್ದು, ತುಂಬಾ ಬೇಗ ಆಕರ್ಷಣೆಗೆ ಒಳಗಾಗುವಂಥದ್ದು. ಹಾಗಂತೇಳಿ ಅವರನ್ನ ಮನೆಯಲ್ಲೇ ಕಟ್ಟ ಹಾಕೊಳ್ಳಕ್ಕೂ ಆಗಲ್ಲ, ಹೊರಗಡೆ ಹೋಗ್ಬೇಕು, ಓದ್ಬೇಕು ಅಥವಾ ಏನೋ ಕೆಲಸಗಳನ್ನ ಮಾಡಬೇಕು. ಆ ಸಹವಾಸ ಹೇಗಿದೆ ಅನ್ನುವಂಥದ್ದ, ಅದ್ರ ಬಗ್ಗೆ ಒಂದಷ್ಟು ಗಮನ ಯಾರು ಹರಿಸ್ಬೇಕು? ತಂದೆ ತಾಯಿಗಳು ಹೊರಗಡೆ ಇರುವಂತಹ ಮಕ್ಕಳ ಬಗ್ಗೆನೂ ಗಮನ ಹರಿಸ್ಬೇಕು, ಹಾಗೆ ಶಾಲಾ ಕಾಲೇಜಿನಲ್ಲಿರುವಂತಹ ಅಧ್ಯಾಪಕರಿರಬಹುದು, ಮೇಷ್ಟುಗಳಿರಬಹುದು, ಅವರ ಜವಾಬ್ದಾರಿ ಕೂಡ ಇರುತ್ತೆ. ಹಾಗಾಗಿ ಒಂದು ಯುವ ಜನತೆ ದಾರಿ ತಪ್ತಾ ಇದೆ ಅಂದ್ರೆ ಸಮಾಜದ ಜವಾಬ್ದಾರಿ ಏನಾಗಿದೆ
0: ಮೇಡಮ್? ಇನ್ನೊಂದು, ನೀವಾಗ್ಲೇ ಹೇಳಿದ್ರೆ ಮನೆಯವ್ರು ನೋಡ್ಕೋಬೇಕು ಅಂತೇಳಿ, ಮೊದಲು ನಾವು ಮಾಡೋ ತಪ್ಪಿಲ್ಲಿ ಅಂತ ಹೇಳಿದ್ರೆ, ಈಗ ಎಲ್ಲರೂ ಒಬ್ಬೊಬ್ಬರೇ ಮಕ್ಕಳ ಮಾಡ್ಕೊಂಡಿರುವಂಥದ್ದು, ಒಬ್ಬನೇ ಮಗ ಒಬ್ಬಳೇ ಮಗಳನ್ನಾಗಿರ್ತಾರೆ. ಏನಾದ್ರು ಬೈದು ಬಿಟ್ಟರೆ ನನ್ನ ಮಗ ಏನಾರು ಮಾಡ್ಕೊಂಡ್ಬಿಡ್ತಾರೆ ಅನ್ನೋ ಫೀಲಿಂಗು ಜಾಸ್ತಿ ಇರುತ್ತೆ. ಲಕ್ಷಗಟ್ಟಲೆ ಫೀಸ್ ಕಟ್ಬಿಡ್ತೀವಿ ಶಾಲೆಗಳಿಗೆ ಹೋಗ್ಬಿಡ್ರಿ ಅಂತ, ಆಮೇಲೆ ಶಾಲೆ ಕಡೆ ತಲೆಯಾಕೆ ಮಲಗಲ್ಲ, ಆ ಕಡೆ ನೋಡೋದೂ ಇಲ್ಲ, ಪೇರೆಂಟ್ಸ್ ಮೀಟಿಂಗ್ ಅಂತ ಕರೆದ್ರೆ ಬರೋದೂ ಇಲ್ಲ. ಬಂದಾಗ ಮುಖ್ಯವಾದ ವಿಷಯಗಳನ್ನ ಬಿಟ್ಬಿಡ್ತಾರೆ. ಶಾಲಾ ಕಾಲೇಜುಗಳಲ್ಲಿ ಬರೀ ಓದೋದೊಂದೇ ಇರಲ್ಲ ಮೇಡಮ್, ಸಂಸ್ಕಾರ ಬಿಹೇವಿಯರ್ ಬೇಕು, ಜೊತೆಗೆ ಸಂಸ್ಕಾರ ಬಹಳ ಮುಖ್ಯ. ನಾವ್ ಎಷ್ಟು ಕಲ್ತರೂ ಲೆಕ್ಕಕ್ಕೆ ಬರಲ್ಲ ಸಂಸ್ಕಾರ ಇರಲ್ಲ ಅಂದ್ರೆ. ತಂದೆ ತಾಯಿ ಗೌರವ ಕೊಡುವಂಥದ್ದು, ಗುರು ಹಿರಿಯರಿಗೆ ಗೌರವ ಕೊಡುವಂಥದ್ದು ಫಸ್ಟ್ ಇವನ್ನ ಕಲಿಬೇಕು. ಆ ನಂತರ ವಿದ್ಯೆ ತಾನಾಗೆ ಬರುತ್ತೆ, ನಯಾ ವಿನಯ ಹೊಂದಿರಬೇಕು. ಅದಕ್ಕೆ ತಂದೆ ತಾಯಿಗಳು ಫಸ್ಟ್ ತನ್ನ ಮಕ್ಕಳ ಬಗ್ಗೆ ಗಮನ ಹರಿಸ್ಬೇಕು. ನಮ್ಮ ಹುಡುಗ ಕರೆಕ್ಟ್ ಆಗಿ ಶಾಲೆಗೆ ಹೋಗ್ತದಾನ ಅಥವಾ ಕಾಲೇಜ್ಗೆ ಹೋಗ್ತದಾನ ಇಲ್ವೋ, ಅವನು ರೆಗ್ಯುಲರ್ ಆಗಿ ಇದಾನ ಇಲ್ವೋ, ಅಟೆಂಡೆನ್ಸ್ ಹೆಂಗಿದೆ, ಅಲ್ಲಿ ಹೋಗಿರ್ತಕ್ಕಂಥ ಯಾರಾದೊಬ್ಬ ನಮ್ಮ ಉಪನ್ಯಾಸಕರು ಇರ್ಬೋದು, ಯಾರೋ ಪ್ರಿನ್ಸಿಪಲ್ ಸರ್ ಇರ್ಬೋದು, ಅವರನ್ನ ವಿಚಾರಣೆ ಮಾಡಿದಾಗ ಅವ್ರ ಬಗ್ಗೆ ಮಾಹಿತಿ ಸಿಗ್ತಕ್ಕಂಥದ್ದು. ಜೊತೆಗೆ ಅವನ ಚಲನವಲನ ಹೆಂಗಿರುತ್ತೆ ಅಂತೇಳಿ, ಕೆಲವೊಬ್ರು ಸ್ಕಿಲ್ ಇರುತ್ತೆ, ತನ್ನ ಮಗ ಏನ್ ಮಾಡ್ತಾನೆ ನೋಡ್ಬೇಕು ಅಂತೇಳಿ, ಅವರ ಸಹವಾಸ ದೋಷ ಇರ್ಬೋದು. ಕುಂದಿರಿಸ್ಕೊಂಡಾಗ ಮನೆಯಲ್ಲಿ ಬಂದಾಗ ಬರೀ ಮೊಬೈಲು ಟಿವಿ ನೋಡ್ಕೊಂಡು ಕೂತ್ಕೊಳ್ಳೋ ಬದಲು ತನ್ನ ಮಕ್ಕಳ ಜೊತೆ ಟೈಮ್ ಅನ್ನ ಸ್ಪೆಂಡ್ ಮಾಡಬೇಕು. ಎಷ್ಟೋ ಜನ ಮಕ್ಕಳು ತಂದೆ ತಾಯಿ ಪ್ರೀತಿ ಇಲ್ಲದೆ ಹಾಳಾಗಿರುವಂತವ್ರು ತುಂಬಾ ಜನ ಇದ್ದಾರೆ. ತಂದೆ ತಾಯಿ ಪ್ರೀತಿ ಅವ್ರು ಸಿಗ್ಲೇಬೇಕು. ಎಷ್ಟು ಸಣ್ಣ ಮಕ್ಕಳ ತಗೊಂಡೋಗಿ ಹಾಸ್ಟೆಲ್ಗೆ ಹಾಕ್ಬಿಡ್ತಾರೆ, ಅವ್ರ ಅಪ್ಪ ಅಮ್ಮನ ಬಿಟ್ಟು ಬದುಕದ್ ಕಲ್ತು ಬಿಡ್ತಾನವ. ಎಷ್ಟು ಸಾಧ್ಯನ ಅಷ್ಟು ಫ್ರೀ ಟೈಮಲ್ಲಿ ಫ್ರೀ ಇಲ್ಲ ಅಂದ್ರೂ ಕೂಡ ಫ್ರೀ ಮಾಡಿಕೊಂಡು ತಮ್ಮ ಮಕ್ಕಳ ಜೊತೆಗೆ ಟೈಮ್ ಸ್ಪೆಂಡ್ ಮಾಡುವಂಥದ್ದು. ಜೊತೆಗೆ ಹಿಂದೆ ಹಿರಿಯರ ಜೊತೆ ಜಾಸ್ತಿ ಬರುತ್ತೆ ಮೇಡಮ್, ಅವ್ರ ಅನುಭವಗಳನ್ನು ಹಂಚ್ಕೊಳ್ತಾರೆ. ನಾವು ಯಾವ ಮಾರ್ಗದಲ್ಲಿ ಹೋದ್ರೆ, ಯಾವ ಮನೆಯಲ್ಲಿ ಅಜ್ಜ ಅಜ್ಜಿ ಇರ್ತಾರೋ ಆ ಮಕ್ಕಳು ಆದಷ್ಟು ದಾರಿಲೇ ಇರ್ತವೆ. ಅಜ್ಜ ಅಜ್ಜಿ ಇಲ್ಲ ಅಂತ ಹೇಳಿದ್ರೆ ಬಹಳ ಕಷ್ಟ, ತಂದೆ ತಾಯಿಗಳ ಕೇಳಿ ಎಲ್ಲ ನಿಭಾಯಿಸೋಕ್ಕಾಗಲ್ಲ. ನಮ್ಮ ತಾತಾರು ಇದ್ರು ಮೇಡಮ್, ಮೊದಲು ಕರೆಂಟ್ ಹೋದಾಗ ಅಥವಾ ಮನೆಯಲ್ಲಿ ಒಬ್ಬರೇ ಫ್ರೀ ಕೂತ್ಕೊಂಡಾಗ ರಾಮಾಯಣ ಮಹಾಭಾರತ ಸ್ಟೋರಿಗಳೆಲ್ಲ ಹೇಳ್ತಾ ಇದ್ರು, ಅದರಲ್ಲಿ ಒಳ್ಳೇದ್ಯಾವುದು ಕೆಟ್ಟದ್ದು ಅಂತ ಕೂಡ ಬಿಡಿಸಿ ಹೇಳ್ತಾ ಇದ್ರು. ಅದು ಮನಸ್ಸಿಗೆ ಬಹಳ ಪ್ರಭಾವ
1: ಬೀರುತ್ತಿತ್ತು, ಒಳ್ಳೇದು ಅರ್ಥ ಆಗ್ತಿತ್ತು,
0: ಇದ್ರ ಒಳ್ಳೇದ್ಯಾವುದು ಕೆಟ್ಟದ್ದ್ಯಾವುದು ಅಂತ. ನಾನು ಎಷ್ಟೇ ಒಳ್ಳೆ ಕಾರ್ಯಗಳು ಮಾಡಿದ್ರು, ಎಷ್ಟೇ ಒಳ್ಳೆ ಮನುಷ್ಯ ಆಗಿದ್ರು ಕೂಡ ನಮ್ಮ ಉದ್ದೇಶ ಸರಿ ಇಲ್ಲ ಅಂದ್ರೆ ಯಾವ ಕಾರಣಕ್ಕೂ ಬದಲಾಯಿಸಕ್ಕಾಗಲ್ಲ.
1: ಏನ್ ಸರ್ ಉದ್ದೇಶ ಅಂದ್ರೆ?
0: ಉದ್ದೇಶ ಮೀನ್ಸ್, ಈಗ ನಾನು ಒಳ್ಳೆ ಕೆಲಸಗಳು ಮಾಡ್ತಾ ಇರ್ತೀನಿ, ಇನ್ನು ಪಕ್ಕದಲ್ಲಿ ಯಾರ ಕೆಟ್ಟದ್ದೇ ಮಾಡ್ತಾ ಇರ್ತಾರೆ, ನಾನು ಅವ್ರಿಗೆ ಸಾಥ್ ಕೊಡುವಂಥದ್ದು, ಮಾಡು ಚೆನ್ನಾಗಿದೆ ಅಂತ ಬೆಂತಟ್ಟದ್ದು, ಸರಿ ತಪ್ಪು ತಿದ್ದಬೇಕು. ಅದು ಮನುಷ್ಯನಾಗಿರ್ತಕ್ಕಂಥವ್ನು, ತನ್ನ ಪ್ರಾಣ ಸ್ನೇಹಿತ ಅಂತೇಳಿ ಅವನು ಏನ್ ಮಾಡಿದ್ರು ಸಹಿ ಅನ್ನಕ್ ಬರಲ್ಲ. ಅವನು ನಮ್ಮನ್ನ ಬಿಟ್ಟರೂ ಪರವಾಗಿಲ್ಲ, ದೂರ ತಳ್ಳಿದ್ರೂ ಪರವಾಗಿಲ್ಲ, ಕೆಟ್ಟದ್ದು ಮಾಡ್ತಾನೆ ಅಂತ ಆದ್ರೆ ಸರಿಪಡಿಸಕ್ ನೋಡ್ಬೇಕು. ಅವ್ನು ಸರಿ ಹೋಗಿಲ್ಲ ಅಂದ್ರೆ ಅವನ ಜೊತೆ ಕುಸ್ತಿ ಗಿಳಿಯೋದಕ್ಕಿಂತ ಸೈಲೆಂಟ್ ಆಗಿ ಸರ್ಕೊಂಡ್ಬಿಟ್ರೆ ನಮ್ಮ ಭವಿಷ್ಯ ಚೆನ್ನಾಗಿರುತ್ತೆ. ಲಾಸ್ಟ್ಗೆ ಅವನಿಗೆ ಬುದ್ಧಿ ಬರುತ್ತೆ, ಆ ಬುದ್ಧಿ ಬರೋದ್ರೊಳಗಾಗಿ ಅವ್ನು ಮೆತ್ತಗಾಗಿ ಹೋಗಿರ್ತಾನೆ. ಅದಕ್ಕೆ ನಾವು ಯಾರೇ ನಮ್ಮ ಯುವಕರಿಗೆ ಹೇಳೋದಿಷ್ಟೇನೆ, ಆದಷ್ಟು ಒಳ್ಳೆಯ ಸಹವಾಸ ಮಾಡಿ, ಅದು ಕೆಟ್ಟದ್ದು ಅಂತ ಗೊತ್ತಾದರೆ ಬುದ್ಧಿ ಹೇಳಿದ್ರೆ ಆ ಸಾಧ್ಯ ಆದರೆ ಹೇಳಿ, ಇಲ್ಲಾಂದರೆ ತಾವೇ ಸ್ವಲ್ಪ ಸರ್ಕೊಳ್ಳೋದು ಒಳ್ಳೇದು. ಸರ್ದು ಹೋಗ್ಬಿಟ್ರೆ ನಮ್ಮ ಭವಿಷ್ಯ ಚೆನ್ನಾಗಿರುತ್ತೆ, ಅಪ್ಪ ಅಮ್ಮಗೆ ಒಳ್ಳೆ ಮಕ್ಕಳಾಗ್ತೀವಿ, ಸಮಾಜಕ್ಕೆ ಒಳ್ಳೆ ಪ್ರಜೆ ಆಗ್ತೀವಿ. ನಾವೇನು ಮಾಡ್ತೀವಿ ಬಿಡ್ತೀವಿ ಗೊತ್ತಿಲ್ಲ, ನಮ್ಮ ಸಮಾಜಕ್ಕೆ ಅಥವಾ ನಮ್ಮ ದೇಶಕ್ಕೆ ಅಥವಾ ನಮ್ಮ ಕುಟುಂಬಕ್ಕೆ ನಮ್ಮಿಂದ ಕೆಟ್ಟದ್ದಾಗಬಾರ್ದು. ಆ ಒಂದು ಮೈಂಡಲ್ಲಿ ನಮ್ಮಲ್ಲಿತ್ತು ಅಂದರೆ ತಾನಾಗೆ ಸರಿ ಹೋಗ್ತೀವಿ.
1: ಹೌದು, ಈಗ ಒಬ್ಬ ಯುವಕ ಹೇಗೋ ಒಂದು ದುಶ್ಚಟಕ್ಕೆ ಒಳಗಾಗ್ಬಿಟ್ಟಿದ್ದಾರೆ, ಅದರಿಂದ ಏನೆಲ್ಲ ಪರಿಣಾಮಗಳಾಗುತ್ತೆ
0: ಹೇಳ್ತೀನಿ ಮೇಡಮ್. ಈಗ ತಂಬಾಕು, ನಾನು ಹೇಳಿದೆ ಎರಡು ತರ ತಂಬಾಕು ಅಂತ ಹೇಳಿದೆ, ಇದರ

ತಂಬಾಕ್ ಎರಡ್ ತರ ಇರಬಹುದು, ಡ್ಯಾಮೇಜಸ್ ಸೇಮ್ ಇದೆ, ಯಾವ್ದು ಮಾಡಿದ್ರು ಕೆಟ್ಟದ್ದೇ ಆಗುತ್ತೆ. ಒಂದು ಇನ್ನೊಂದು ಆಗದಂದ್ರೆ ಸೆಕೆಂಡ್ ಹ್ಯಾಂಡ್ ಸ್ಮೋಕರ್ ಅಂತ ಹೇಳೋದಾದ್ರೆ ಈ ಬೀಡಿ ಸಿಗರೇಟ್ ಸೇದವರಂತೂ ತುಂಬಾ ಡೇಂಜರ್, ಅವರು ಸಾಯ್ತಾರೆ ಜೊತೆಗಿರೋರನ್ನು ಸಾಯಿಸ್ಬಿಡ್ತಾರೆ. ಅದಕ್ಕೆ ಆದಷ್ಟು ಸ್ಮೋಕ್ ಮಾಡೋರು ಸುತ್ತಮುತ್ತ ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು, ಪಬ್ಲಿಕ್ ಪ್ಲೇಸ್ ಅಲ್ಲಿ ಆಗಿರ್ಬೋದು, ನೀನಲ್ಲಿ ಸೇದೋದ್ರಿಂದ ನಮಗೆ ಸಮಸ್ಯೆ ಆಗ್ತದೆ, ದಯವಿಟ್ಟು ನೀವು ಪಬ್ಲಿಕ್ ಪ್ಲೇಸ್ ಅಲ್ಲಿ ಸೇದ್ಬೇಡ, ಆದಷ್ಟು ಸಾಧ್ಯ ಆದ್ರೆ ಬಿಡೋ ಪ್ರಯತ್ನ ಮಾಡು. ಅದಕ್ಕೆ ಅಂತ ಚಿಕಿತ್ಸೆಗಳಿದಾವೆ ಅಂತೇಳಿ ಅವ್ರನ್ನ ಎದುರಿಸೋ ಪ್ರಯತ್ನ ಮಾಡಬೇಕು. ಜೊತೆಗೆ ನಾನಾಗ್ಲೇ ಹೇಳಿದೆ ಮೇಡಮ್, ಇದು ತಂಬಾಕು 3094 ಅಂತೇಳಿ ಜಗಿಯುವ ತಂಬಾಕಲ್ಲಿ ಇರ್ತದೆ, ಇವನ್ ತಿಂದ್ರೆ ರಾಸಾಯನಿಕ ವಸ್ತುಗಳು ಇರ್ತವೆ, ಇವನ್ ತಿಂದ್ರೆ ಏನಾಗುತ್ತೆ, ಅದು ಬೀಡಿ ಸೇದಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಬಿಪಿ ಕಾಯಿಲೆ ಬರ್ತದೆ. ಈ ಬೀಡಿ ಸಿಗರೇಟ್ ಸೇದವರಿಗೆ ಬಿಪಿ ವೇರಿಯೇಷನ್ ಆಗುತ್ತೆ, ಜೊತೆಗೆ ಅವ್ರಿಗೆ ಗ್ಯಾಸ್ಟ್ರಬಲ್ ಕಾಯಿಲೆನೂ ಬರುತ್ತೆ. ನಮ್ಮಲ್ಲಿ ಒಂದು ರಿಯಲ್ ಉದಾಹರಣೆ ಕೊಡೋದಾದ್ರೆ, ನಮ್ಮ ಚಿತ್ರದುರ್ಗ ಜಿಲ್ಲಾಸ್ಪತ್ರೆಗೆ ಒಬ್ಬ 65 ವರ್ಷದ ವ್ಯಕ್ತಿ ಬಂದರು. ಫಸ್ಟ್ ಅವರು ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಹೋಗಿದ್ದಾರೆ ಗ್ಯಾಸ್ಟ್ರಬಲ್ ಅಂತೇಳಿ, ವಾಸಿಯಾಗಿಲ್ಲ. ನೆಕ್ಸ್ಟ್ ಸಿಎಚ್ಸಿ ಬಂದರು, ಸಮುದಾಯ ಆರೋಗ್ಯ ಕೇಂದ್ರ, ಅಲ್ಲೂ ವಾಸಿಯಾಗಿಲ್ಲ. ತಾಲೂಕು ಲೆವೆಲ್ ಬಂದರು, ಅಲ್ಲೂ ಆಗಿಲ್ಲ. ದೊಡ್ಡ ಆಸ್ಪತ್ರೆ ಇದು ನೋಡ್ಕೊಂಬರ್ತೇನೆ ಅಂತ ಬಂದೆ ನಾವು. ಬಂದು ಅಲ್ಲಿಗೂ ವಾಸಿಯಾಗಿಲ್ಲ, ಒಟ ಒಟ ಅಂತಕೊಂಡ್ ಬರ್ತಿದ್ರು ಅವರು. ನಮ್ದಲ್ಲಿ ಒಂದು ಬೋರ್ಡ್ ಹಾಕಿದ್ವಲ್ಲ ನೋಡ್ಕೊಂಡ್ರು, ತಂಬಾಕು ವ್ಯಸನ ಮುಕ್ತ ಕೇಂದ್ರ ಅಂತ. ಹಂಗ ಬೈಕಾ ಅಂತ ಬಂದು ನಮ್ಮ ಹತ್ರ ಕೂತ್ಕೊಂಡ್ರು, ಏನ್ರಿ ದೊಡ್ಡದ ಬೋರ್ಡ್ ಹಾಕೊಂಡ್ಬಿಡ್ರಿ, ಏನ್ ಮಾಡ್ತೀರಿ ಇಲ್ಲಿ ಅಂತ. ಅವ್ರ ಸ್ಟೈಲ್ ಆಗಿ ಅವ್ರು ಮಾತಾಡಿದ್ರು, ಹ್ಞೂನಪ್ಪ ಬೋರ್ಡ್ ಏನ್ ದೊಡ್ಡದಾಗೈತೆ, ಕೆಲಸನ ದೊಡ್ಡದಾಗ ಮಾಡ್ತೀವಿ ಕೂತ್ಕಾಯಿಲ್ಲ ಅಂತ ಕುಂದಿರ್ಸ್ಕೊಂಡು. ಅವ್ರ ಜೀವನ ಶೈಲಿ ಕೇಳಿದೆ ಮೇಡಮ್ ನಾನು, ನೀ ಬೆಳಿಗ್ಗೆ ಎದ್ದಾಗಿಂದ ಸಂಜೆ ಅವ್ರಿಗೆ ಏನ್ ಮಾಡ್ತೀರ, ದಿನಕ್ಕೆ 3 ಪ್ಯಾಕ್ ಬೀಡಿ ಸೇರ್ತಾರೆ, 3 ಕಟ್ಟು, ಒಂದು ಕಟ್ಟಲ್ಲಿ 24 ಬೀಡಿ ಇರುತ್ತೆ, ಅಂತ 3 ಕಟ್ಟು ಖಾಲಿ ಮಾಡ್ತಾರೆ. ಇದಕ್ಕೆ ಯಾವ ಡಾಕ್ಟರ್ ಬಂದ್ರು ಪರಿಹಾರ ಇಲ್ಲ. ಅದಕ್ಕೆ ಅವ್ರಿಗೆ ಹೇಳಿದೆ, ಈ ಬೀಡಿ ಸೇದದ್ ಬಿಟ್ಟು ಬಾ, ಯಾವ ಡಾಕ್ಟರ್ ಬೇಡ, ನಾನು ಗ್ಯಾಸ್ಟ್ರಬಲ್ ವಾಸಿ ಮಾಡ್ತೇನೆ ಅಂತ. ನಾನು ಬಿಡಕ್ಕೆ ಟ್ರೈ ಮಾಡಿದ ಆಗಿಲ್ಲ ಅಂದ್ರು, ಅವತ್ತೇ ಕುಂದಿರ್ಸ್ಕೊಂಡು ಅವ್ರಿಗೆ ಕೌನ್ಸಿಲಿಂಗ್ ಮಾಡಿ ಟ್ರೀಟ್ಮೆಂಟ್ ಕೊಟ್ಟು ಸ್ಟಾರ್ಟ್ ಮಾಡಿದ್ರು, ಇವತ್ತು ಬೀಡಿ ಪೂರ್ತಿಯಾಗಿ ಬಿಟ್ಟಿದ್ದಾರೆ. ಇವತ್ತು ಸರ್ ಯಾವ ಗುಳಿಗೆ ನುಂಗಲ್ಲ, ಗ್ಯಾಸ್ಟ್ರಬಲ್ ಅಲ್ಲಿ ಆರಾಮಿದ್ದೀನಿ ಅಂತ. ಆ ಬೀಡಿ ಬಿಟ್ಟ ತಕ್ಷಣಕ್ಕೆ ಕರೆಕ್ಟ್ ಆಗಿ ವಾಕ್ ಮಾಡ್ತಾರೆ, ಆಯಾಸ ಆಗಲ್ಲ, ಉಸಿರಾಟಕ್ಕೆ ತೊಂದರೆ ಆಗಲ್ಲ, ನಮ್ಮ ಹಾರ್ಟ್ ಬೀಟ್ಸ್ ಎಲ್ಲ ನಾರ್ಮಲ್ ಆಗುತ್ತೆ, ಬ್ಲಡ್ ಪ್ರೆಷರ್ ನಾರ್ಮಲ್ ಆಗುತ್ತೆ. ಬೀಡಿ ಸಿಗರೇಟ್ ಮತ್ತೆ ತಂಬಾಕಿಗೆ ಟಿಬಿ ಬಹಳ ನಂಟಿದೆ ಮೇಡಮ್, ಬರ್ಲಿಕ್ಕೆ ಒಂದು ಕ್ಷಯ ರೋಗ ಒಂದು ಲೆಕ್ಕಕ್ಕೆ ಬರೋದಕ್ಕೂ ಕಾರಣ ಆಗ್ತದೆ. ನೆಕ್ಸ್ಟ್ ಅದು ಹೋಗೋದೇ ಇಲ್ಲ ಮೇಡಮ್, ಬೀಡಿ ಸಿಗರೇಟ್ ಕಂಟಿನ್ಯೂ ಮಾಡದ ಅಂತ ಹೇಳಿದ್ರೆ. ಟಿಬಿ ಪೇಷಂಟ್ ಕರೆಕ್ಟ್ ಆಗಿ ಟ್ರೀಟ್ಮೆಂಟ್ ತಗೋಬೇಕು, 6 ತಿಂಗಳು ಕರೆಕ್ಟ್ ಆಗಿ ಟ್ರೀಟ್ಮೆಂಟ್ ತಗೊಂಡ್ರೆ ಅದಕ್ಕೆ ಸಂಪೂರ್ಣವಾಗಿ ವಾಸಿ ಮಾಡಬಹುದು. ಅದು ಟ್ಯಾಬ್ಲೆಟ್ಸ್ ತುಂಬಾ ಪವರ್ಫುಲ್ ಇರ್ತದೆ, ನ್ಯೂಟ್ರಿಷನ್ ಫುಡ್ ಅನ್ನ ತಗೊಳ್ಳುವಂಥದ್ದು, ಟೈಮ್ ಸರಿಯಾಗಿ ತಗೊಂಡ್ರೆ ಟಿಬಿ ವಾಸಿ ಮಾಡಬಹುದು. ಈ ಬೀಡಿ ಸಿಗರೇಟ್ ಇಂದ ತಂಬಾಕಿನಿಂದ ಇದು ಬರುವಂತದ್ದು. ಇನ್ನೊಂದು ಮೇಡಮ್, ಶುಗರ್ ಕಾಯಿಲೆ ಬರುತ್ತೆ ತಂಬಾಕು ಸೇವನೆ ಮಾಡೋದ್ರಿಂದ. ಪ್ಯಾಂಕ್ರಿಯಾಸ್ ಅಂತ ಇರುತ್ತೆ ನಮ್ಮ ಬಾಡಿ, ಮೆದೋಜ್ಜೀರಕ ಗ್ರಂಥಿ ಅಂತ. ಅದೇನಾದ್ರೂ ಡ್ಯಾಮೇಜ್ ಆಯ್ತು ಅಂತ ಹೇಳಿದ್ರೆ ನಮ್ಮ ಬಾಡಿ ಒಳಗಡೆ ಇನ್ಸುಲಿನ್ ಉತ್ಪಾದನೆ ಆಗಲ್ಲ, ಅವಾಗ ಶುಗರ್ ಕನ್ಫರ್ಮ್ ಆಗುತ್ತೆ. ಆ ಶುಗರ್ ಕಂಟ್ರೋಲ್ ಮಾಡಿಲ್ಲ ಅಂತಂದ್ರೆ ನಮ್ಮ ದೃಷ್ಟಿ ಹೋಗುತ್ತೆ, ನಮ್ಮ ನರಮಂಡಲ ಕೂಡ ಪೂರ್ತಿಯಾಗಿ ಹಾಳಾಗ್ತಕ್ಕಂಥದ್ದು. ಯಾಕೆ ಅಂತ ಹೇಳಿದ್ರೆ, ತಂಬಾಕು ಬಳಕೆ ಮಾಡೋದವರಿಗೆ, ಬೀಡಿ ಸಿಗರೇಟ್ ಸೇದಂತವರಿಗೆ ಪ್ಯಾಂಕ್ರಿಯಾಸ್ ಬೇಗ ಹಾಳಾಗುತ್ತೆ. ಆ ಮೆದೋಜೀರಕ ಗ್ರಂಥಿ ಹಾಳಾಯ್ತು ಅಂತ ಹೇಳಿದ್ರೆ ಪಕ್ಕ ಶುಗರ್ ಪೇಷಂಟ್ ಆಗ್ತಾನೆ, ಲೈಫ್ ಲಾಂಗ್ ಗುಳಿಗೆ ನುಂಗ್ಲೇಬೇಕು. ಅದಕ್ಕೆ ಅದನ್ನ ಬರದಿರಂಗ್ ನೋಡ್ಕೋಬೇಕು ಅಂದ್ರೆ ಫಸ್ಟ್ ನಾವು ಆಹಾರ ಪದ್ಧತಿಯನ್ನು ಸರಿ ಮಾಡ್ಕೋಬೇಕು, ಜೊತೆಗೆ ತಂಬಾಕಿನಿಂದ ದೂರ ಇರಬೇಕು. ಜೊತೆಗೆ ಇನ್ನೊಂದು, ನಮಗೆ ಮಹಿಳೆಯರಿಗೆ ಗರ್ಭಕೋಶ ಕ್ಯಾನ್ಸರ್ ಬರುತ್ತೆ ಮೇಡಮ್, ಇದರಿಂದ ಅದು ಮದುವೆ ಆಗಿರೋ ಹೆಣ್ಮಕ್ಳಿಗೆ ಅಂತಲ್ಲ, ಅಧಿಹರೆಯದ ಹೆಣ್ಮಕ್ಳು ಕೂಡ ಗರ್ಭಕೋಶ ಕ್ಯಾನ್ಸರ್ ಬರುತ್ತೆ. ಯಾಕೆಂತ ಹೇಳಿದ್ರೆ ಬೀಡಿ ಸಿಗರೇಟ್ ಹೊಗೆ ಕುಡಿಯೋದ್ರಿಂದ ಬರುವಂತದ್ದು. ಅದು ಕ್ಯಾನ್ಸರ್ ಬಂತು ಅಂದ್ರೆ ರಿಮೂವ್ ಮಾಡ್ಬೇಕಾಗುತ್ತೆ ಗರ್ಭಕೋಶವನ್ನ. ರಿಮೂವ್ ಮಾಡಿದ್ರೆ ಮುಂದೆ ಮದುವೆ ಆಗ್ಬೇಕಾಗಿರೋರ್ಗಾಯ್ತು, ಮದುವೆ ಆಗಿರೋರ್ಗಾಯ್ತು, ಮಕ್ಕಳಾಗ ಸಾಧ್ಯತೆಗಳಿಲ್ಲ. ಅದಕ್ಕೋಸ್ಕರ ಅದರಿಂದ ಸ್ವಲ್ಪ ಅವ್ರು ದೂರ ಇರುವಂತದ್ದು. ಇನ್ನೊಂದು, ಪ್ರೆಗ್ನೆನ್ಸಿ ಹೆಣ್ಮಕ್ಳು, ಗರ್ಭಿಣಿ ಹೆಣ್ಮಕ್ಳು ಎಲ್ಲಿರ್ತಾರಲ್ಲಿ ಬೀಡಿ ಸಿಗರೇಟ್ ಅನ್ನ ಸೇದ್ಬಾರ್ದು. ಸೇದಿದ್ದೆ ಆದ್ರೆ ಹೊಟ್ಟೆ ಒಳಗಡೆ ಮಗು ಸತ್ತು ಹೋಗುತ್ತೆ, ಇಲ್ಲ ಅಭಾಷಣ ಆಗೋಗುತ್ತೆ. ಅಪ್ಪಿ ತಪ್ಪಿ ಡಾಕ್ಟರ್ ಚೆನ್ನಾಗಿದ್ದಾರೆ, ನಾನು ದುಡ್ಡು ಜಾಸ್ತಿ ಇದೆ, ನಾನು ಹೆಂಗೋ ಮಾಡಿ ಮಾಡ್ಕೊಂತೀನಿ ಅಂತ ಹೊರಟ್ರೆ 7 ತಿಂಗಳಲ್ಲ ಅಥವಾ 8 ತಿಂಗಳಲ್ಲ ಮಗು ಜನನ ಆಗ್ತದೆ. ಅದರಲ್ಲಿ ತೂಕದಲ್ಲಿ ಕಡಿಮೆ ಇರುವಂತ ಮಕ್ಕಳು, ಇಲ್ಲ ಅಂಗವಿಕಲ ಮಕ್ಕಳಾಗ್ತಕ್ಕಂಥದ್ದು, ಇಲ್ಲ ಬುದ್ಧಿಮಾಂದ್ಯ ಮಕ್ಕಳಾಗ್ತಕ್ಕಂಥದ್ದು, ಈ ತರ ಎಫೆಕ್ಟ್ ಆಗ್ತಕ್ಕಂಥದ್ದು ನೋಡಿ. ಎಷ್ಟು ತಂಬಾಕಿನಿಂದ ಎಷ್ಟೆಲ್ಲ ಚೈನ್ ಲಿಂಕ್ ಇದೆ ಮೇಡಮ್ ಇದಕ್ಕೆಲ್ಲ. ಜೊತೆಗೆ ಪುರುಷರಿಗೆ ಪುರುಷತ್ವ ಡ್ಯಾಮೇಜ್ ಆಗುತ್ತೆ ಈ ತಂಬಾಕು ಬಳಕೆ ಮಾಡೋದ್ರಿಂದ. ಮೇಡಮ್ ನಾನು ನೋಡಿದಂಗೆ ಸುಮಾರು ಕಾಲೇಜುಗಳ ಹತ್ರ ನೋಡಿದ, ಸಿಗರೇಟ್ ಸೇರ್ತಾ ಇದ್ದಾರೆ. ಎಷ್ಟೋ ಸಾರಿ ಸರ್ಕಲ್ಗಳಲ್ಲಿ ಸಿಗರೇಟ್ ಸೇದ ಮಕ್ಕಳಿಗೆ ನಾವು ಫೈನ್ ಹಾಕಿದೀವಿ. ಅದು PU ಮಕ್ಕಳು, ಇನ್ನು 18 ವರ್ಷ ಕೂಡ ಆಗಿರಲ್ಲ ಅವ್ರಿಗೆ, 16-17 ಇನ್ನು 16-17 ಇರ್ತದೆ. ಆರಾಮ ಸ್ಟೈಲ್ ಆಗಿ ಸಿಗರೇಟ್ ಹೊಡಿತಾ ಇರ್ತಾರೆ. ನಾವೇ ಖುದ್ದಾಗಿ ಕಾಲೇಜ್ ಮುಂದೆ ಸಿಗರೇಟ್ ಸೇದ ಅಂತ ಫೈನ್ ಹಾಕಿದೀವಿ. ದುಡ್ಡಿಲ್ಲ ಅಂತೇಳಿ ಯಾರ ತಗೋ ಇಸ್ಕೊಂಬಂದು ಕೊಟ್ಟಿದ್ದಾರೆ. ಅವ್ರ ದುಡ್ಡು ಫೈನ್ ಕಟ್ಟಿಲ್ಲ ಅಂದ್ರೆ ನಾವೇನ್ ಮಾಡ್ತೀವಿ, ಇಲ್ಲ ಪ್ರಿನ್ಸಿಪಲ್ ತಗ ಒಳಗೆ ಹೋಗಂಬ ಅಂತ ಕರಿತೀವಿ, ಇಲ್ಲ ನಿಮ್ಮ ಅಪ್ಪಾಜಿ ನಂಬರ್ ಕೊಡಪ್ಪ ಅವ್ರ ದುಡ್ಡು ಇಸ್ಕೊಂತೀವಿ ಅಂತ. ಇವೆರಡೂ ಆಗದಿರೋ ಕೆಲಸ. ಈ ತರ ನಾವು ವಿದ್ಯಾರ್ಥಿಗಳಿಗೆ ದಂಡ ಹಾಕ್ಬೇಕನ್ನೋ ಉದ್ದೇಶ ಇಲ್ಲ, ಅವ್ರಿಗೆ ಸರ್ ಬಗ್ಗೆ ಅರಿವು ಮರಲಿ ಅಂತ. FGD ಮಾಡಕ್ಕೆ ಅಂತ ಹೋಗ್ತೀವಲ್ಲ ಮೇಡಮ್ ನಾವು, ಹೋದಾಗ ಯುವಕರು ಡಿಗ್ರಿ ಕಾಲೇಜ್ ಮಕ್ಕಳೇ, ಇಂಟರ್ನಲ್ ಎಕ್ಸಾಮ್ 10 ಗಂಟೆಗೆ ಇರುತ್ತೆ, ಇವ್ರು 9 ವರೆಗೆ ಬಂದು ಲ್ಯಾಂಡ್ ಆಗಿರ್ತಾರೆ. ಅಲ್ಲಿ ಕೂತ್ಕೊಂಡು ಒಂದು ಸಿಗರೇಟ್ ಅನ್ನ 8 ಜನ ಶೇರ್ ಮಾಡ್ತಾರೆ. ಇದು ರಿಯಲ್ ಆಗಿ ನೋಡಿರುವಂತದ್ದು ನಾನು. 8-10 ಜನ ಸೇರ್ಕೊಂಡು ಒಂದೇ ಸಿಗರೇಟ್ ಶೇರ್ ಮಾಡುವಂತದ್ದು. ಕೇಳಿದ್ರೆ ಏನ್ ಹೇಳ್ತಾರೆ, ನಾವು FGD ಮಾಡಕ್ ಬಂದಿದೀವಿ, ತಂಬಾಕಿನ ಅವರೇ ಸಿಗರೇಟ್ ಹಿಂಗೆ ತೋರಿಸ್ತಾರೆ ನೋಡ್ರಿ, ಸೇರ್ತಾ ಇದೀವಿ, ಸಿಟ್ಟು ಬರುತ್ತೆ ನಮಗೆ. ಇವತ್ತು ನಮ್ಮ ದೇಶವನ್ನ ಕಟ್ಟುವಂತ ಯುವಕರ ಈ ಪರಿಸ್ಥಿತಿ ಆದ್ರೆ ತುಂಬಾ ಕಷ್ಟ ಆಗ್ತದೆ. ಅವ್ರಿಗೆ ಕುಂದಿರ್ಸ್ಕೊಂಡು ಮೇಡಮ್ ಪರ್ಸನಲ್ ಆಗೇ ಮಾತಾಡ್ತೀವಿ ಅವ್ರ ಜೊತೆ, ಅಪ್ಪ ಅಮ್ಮ ನಿಮ್ಮನ್ನ ಏನಕ್ಕೆ ಕಳಿಸ್ತಾ ಇದಾರೆ ಇಲ್ಲಿ, ಮುಂದೆ ಜೀವನ ತುಂಬಾ ಕಷ್ಟ ಇರುತ್ತೆ, ಕುತ್ಕೊಂಡು ಪರ್ಸನಲ್ ಆಗಿ 10 ನಿಮಿಷ ಮಾತಾಡ್ತೀವಿ. ಯಾಜೆ ನಾವು ಇಲಾಖೆ ಇರಲ್ಲ, ಫ್ರೆಂಡ್

0: ಇಷ್ಟೆಲ್ಲ ಇದೆ ಸರ್ ಇದರಿಂದ ಅಂತಾರವ್ರು. ಅದಕ್ಕೆ ನಮ್ಮ
1: ಸ್ಪರ್ಮ್ ಕೌಂಟ್ಸ್ ಕೂಡ ಕಡಿಮೆ ಆಗುತ್ತೆ,
0: ಸ್ಪರ್ಮ್ ಕೌಂಟ್ ಕಡಿಮೆ ಆಗುತ್ತದೆ, ಮುಂದೆ ಫರ್ಟಿಲಿಟಿ ಕಳ್ಕೊಂಡ್ಬಿಡ್ತಾರೆ, ಅದು ಹೆಣ್ಣು ಮಕ್ಕಳಾಯ್ತು ಗಂಡು ಮಕ್ಕಳಾಯ್ತು, ಮುಂದೆ ಮಕ್ಕಳಾಗೋ ಸಾಧ್ಯತೆಯನ್ನ ಕಳ್ಕೊಂಡ್ಬಿಡ್ತಾರೆ. ಅದಕ್ಕೋಸ್ಕರ ಟೋಟಲ್ ಆಗಿ ಜೊತೆಗೆ ಬ್ರೈನ್ ಸ್ಟ್ರೋಕ್ ಆಗ್ತಕ್ಕಂಥದ್ದು, ಹಾರ್ಟ್ ಅಟ್ಯಾಕ್ ಆಗ್ತಕ್ಕಂಥದ್ದು ಈ ತಂಬಾಕಿನಿಂದ ಆಗುತ್ತೆ ಮೇಡಮ್. ಬ್ರೈನ್ ಸ್ಟ್ರೋಕ್ ಅಂತ ಈ ಸ್ಮೋಕ್ ಮಾಡೋದು ಜಲ್ದಿ ಆಗುತ್ತದೆ. ಈ ಸ್ಮೋಕ್ ಮಾಡಿದಾಗ ಏನಾಗುತ್ತೆ, ವಿತಿನ್ 6 ಸೆಕೆಂಡ್ಸ್ ಅಲ್ಲೇ ಬ್ರೈನ್ಗೆ ರೀಚ್ ಆಗುತ್ತೆ ಹೋಗಿದ್ ಹೋಗಿ, ಅದು ರೀಚ್ ಆಗಿ ನಮ್ಮ ಆಕ್ಟಿವಿಟೀಸ್ ಅನ್ನ ಹಾಳ್ ಮಾಡ್ತಕ್ಕಂಥದ್ದು. ಆ ಟೈಮಲ್ಲಿ ಏನಾಗುತ್ತೆ, ಬಿ ಪಿ ಹೈ ಆಯ್ತು ಅಂತ ಹೇಳಿದ್ರೆ ಹಾರ್ಟ್ ಅಟ್ಯಾಕ್ ಆಗ್ಬೋದು, ಇಲ್ಲ ಅಂತ ಹೇಳಿದ್ರೆ ಬ್ರೈನ್ಗೆ ಸ್ಟ್ರೋಕ್ ಆಗ್ಬೋದು, ಬ್ರೈನ್ ಸ್ಟ್ರೋಕ್ ಆದ್ರೆ ಡೆತ್ ಆಗ್ಬೋದು, ಇಲ್ಲ ಕೋಮಾ ಸ್ಟೇಜ್ಗೆ ಹೋಗ್ಬೋದು. ಈ ತರ ಆಗುತ್ತೆ ಹಾರ್ಟ್ ಅಟ್ಯಾಕ್, ಇನ್ನೇನು ಕಾಮನ್ ಅದು. ನೆಕ್ಸ್ಟ್ ಈ ಶುಗರ್ ಹೈ ಆಯ್ತು ಅಂತ ಹೇಳಿದ್ರೆ ಮೇಡಮ್ ನಮ್ಮ ಹಾರ್ಟ್ ಬೀಟ್ಸ್ ಅಲ್ಲೂ ಕೂಡ ಸಮಸ್ಯೆ ಬರ್ತಕ್ಕಂಥದ್ದು, ವ್ಯತ್ಯಾಸಗಳಾಗುತ್ತೆ. ಇದೆಲ್ಲದರ ಜೊತೆಗೆ ಜಠರದ ಹುಣ್ಣು ಆಗ್ತಕ್ಕಂಥದ್ದು, ಜೊತೆ ನಮ್ಮ ಕಿಡ್ನಿಗಳು ಮೇನ್ ಸರ್ಕಲ್ ಮೇಡಮ್ ನಮ್ಮ ಬಾಡಿ ಒಳಗಡೆ, ಆ ಕಿಡ್ನಿಗಳು ಏನಾದ್ರು ಡ್ಯಾಮೇಜ್ ಆಯ್ತು ಅಂತ ಹೇಳಿದ್ರೆ ನಮ್ಮ ಬ್ಲಡ್ ಅನ್ನ ಫಿಲ್ಟರ್ ಮಾಡುವಂತ ಸಾಮರ್ಥ್ಯ ಬಾಡಿ ಕಳ್ಕೊಳ್ಳುತ್ತೆ, ನಮ್ಮ ಬಾಡಿ ಟೋಟಲ್ ಆಗಿ ಡಸ್ಟ್ ಬಿನ್ ಆಗಿಬಿಡುತ್ತೆ. ಹಾಗಾಗಿ ಆ ಕಿಡ್ನಿಗಳನ್ನ ಜೋಪಾನ ಮಾಡಬೇಕು ಅಂತ ಹೇಳಿದ್ರೆ, ನಮ್ಮ ಹಾರ್ಟ್ ಅನ್ನ ಜೋಪಾನ ಮಾಡಬೇಕು ಅಂತ ಹೇಳಿದ್ರೆ ಆದಷ್ಟು ದುಶ್ಚಟಗಳಿಂದ ದೂರ ಇರಬೇಕು. ಅದರಲ್ಲಿ ಯುವಕರು ತುಂಬಾ ಬಲಿ ಆಗ್ತಕ್ಕಂಥದ್ದು ಬಹಳ ಜನ, ಮೊನ್ನೆ 32 ವರ್ಷ ಮೇಡಮ್ ಒಬ್ಬರಿಗೆ ನಮ್ಮ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಬಂದಿದ್ದಾರೆ, ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಯಾರು ಇಲ್ಲ, ಮನೇಲಿ ಒಬ್ಬನೇ ಕೂತ್ಕೊಂಡು ಬೇಜಾರಕ್ಕೆ ಏನ್ ಮಾಡ್ತಿದ್ದಾನೆ, ದಿನಕ್ಕೆ 2-3 ಪ್ಯಾಕ್ ಸಿಗರೇಟ್ ಸೇರ್ತವನ, ಒಂದು 25-30 ಗುಟ್ಕಾ ತಿಂತಾನೆ, ಬಾಯಿ ಒಳಗಡೆ ಸಣ್ಣ ಪುಟ್ಟ ಗಾಯಗಳಾಗ್ಬಿಟ್ಟಿದೆ, ಅವನಿಗೇನು ನೀರು ಕುಡಿಯಕ್ ಆಗ್ತಾ ಇಲ್ಲ, ಏನು ತಿನ್ನಕ್ ಆಗ್ತಾ ಇಲ್ಲ, ಅಷ್ಟೆಲ್ಲ ಸಮಸ್ಯೆ ಆಗಿರ್ತಕ್ಕಂಥದ್ದು. ಎಲ್ಲಾ ಕಡೆ ಹೋಗಿ ಮತ್ತೆ ನಮ್ಮ ಕಡೆ ಬಂದ ನಮ್ಮ ಸೆಂಟರ್ಗೆ, ಅವ್ರನ್ನ ಮತ್ತೆ ನಾವು ಡೆಂಟಲ್ ಹೆಲ್ತ್ ಆಫೀಸರ್ಗೆ ರೆಫರ್ ಮಾಡುವಂಥದ್ದು. ಬಾಯಿ ಎಲ್ಲ ಪೂರ್ತಿ ಚೆಕ್ ಮಾಡ್ತಾರೆ ಮೇಡಮ್ ಹೊರಗಡೆ ಏನೇನ್ ಪ್ರಾಬ್ಲಮ್ ಇದೆ ಅಂತೇಳಿ, ಅದಕ್ಕೆ ಸಂಬಂಧಪಟ್ಟಂಗೆ ಟ್ರೀಟ್ಮೆಂಟ್ ಕೊಟ್ಟು ಆದ್ಮೇಲೆ ಅವ್ನ ಅದರಿಂದ ಹೊರಗೆ ತರ್ಲಿಕ್ಕೆ ಸಾಧ್ಯ ಮಾಡ್ತಾರೆ. ನಾವು ಬರ್ತಿದ್ದಂಗೆ ಅವ್ರಿಗೆ ಟ್ಯಾಬ್ಲೆಟ್ಸ್ ಕೊಡೋದಿಲ್ಲ ಮೇಡಮ್, ಬಾಯಲ್ಲಿ ಗಾಯಗಳಿರುತ್ತಲ್ಲ ಅವ್ರಿಗೆ ಅದನ್ನ ಕೊಟ್ಟರೆ ಬಾಯೆಲ್ಲ ಉರಿ ಸ್ಟಾರ್ಟ್ ಆಗುತ್ತೆ, ಆ ಗಾಯಗಳೆಲ್ಲ ವಾಸಿ ಆದ್ಮೇಲೆ ನಾವು ಟ್ಯಾಬ್ಲೆಟ್ಸ್ ನೀಡಿದ್ರೆ ಕೊಡುವಂಥದ್ದು.
1: ಇವಕ್ಕೆಲ್ಲ ಕಳಶಪ್ರಾಯವಾಗಿ ಕ್ಯಾನ್ಸರ್ ಅನ್ನುವಂಥದ್ದು ಈ ತಂಬಾಕು ಸೇವನೆಯಿಂದ.
0: ಮೇಡಮ್ ಆಗ್ಲೇ ಹೇಳಿದಲ್ಲ ನಾನು, ಟೋಟಲ್ ಆಗಿ ಲಂಗ್ಸ್ ಕ್ಯಾನ್ಸರ್, ಶ್ವಾಸಕೋಶದ ಕ್ಯಾನ್ಸರ್ ಇರ್ಬೋದು, ಆಮೇಲೆ ಜಠರದ ಕ್ಯಾನ್ಸರ್ ಇರ್ಬೋದು, ಬಾಯಿ ಕ್ಯಾನ್ಸರ್ ಇರ್ಬೋದು, ಅನ್ನನಾಳದ ಕ್ಯಾನ್ಸರ್ ಇರ್ಬೋದು. ಇದಕ್ಕೊಂದು ಒಳ್ಳೆ ಎಕ್ಸಾಂಪಲ್ ಮೇಡಮ್, ನಾನೊಂದು ಪಿ ಯು ಕಾಲೇಜ್ ಅಲ್ಲಿ ಕ್ಲಾಸ್ ಮಾಡಕ್ಕೆ ಅಂತ ಹೋಗಿದ್ದೆ ಅವೇರ್ನೆಸ್ ಮಾಡ್ಲಿಕ್ಕೆ ಅಂತ. ಕ್ಲಾಸ್ ಎಲ್ಲ ಮುಗಿದ ಮೇಲೆ ನಮ್ಮ ಇಲಾಖೆ ವತಿಯಿಂದ ಅವರಿಗೆ ಒಂದು ಕಾಂಪಿಟೇಷನ್ ಮಾಡ್ತೀವಿ ಮೇಡಮ್. ಎಲ್ಲ ಕಾರ್ಯಕ್ರಮ ಮುಗಿದ್ರೆ ಒಂದು ಹುಡುಗಿ ವೇದಿಕೆ ಮೇಲೆ ಬಂದು ಅಳಕ್ ಸ್ಟಾರ್ಟ್ ಮಾಡ್ತು, ಯಾಕೆ ಮಾಡ್ತಿ ಅಂತ ಕೇಳಿದಾಗ, ಸರ್ ನಮ್ಮ ಅಪ್ಪಾಜಿಗೆ, ನಾವಿಬ್ರು ಹೆಣ್ಮಕ್ಳಿದೀವಿ, ನಮ್ಮ ಅಪ್ಪಾಜಿ ಸ್ಮೋಕ್ ಮಾಡ್ತಾ ಇದ್ರು, ಗುಟ್ಕಾ ತಿಂತ ಇದ್ರು, ಅನ್ನ ನಾಳದ ಕ್ಯಾನ್ಸರ್ ಬಂದು ತೀರ್ಕೊಂಡು ಹೋದ್ರು ಅಂತ. ಸುಮಾರು ಒಳ್ಳೆ ಮಿಡ್ಲ್ ಏಜ್ ಅವ್ರದ್ದು, ಏಜ್ ಆಗಿಲ್ಲ, ಮಕ್ಕಳು ಇನ್ನ SLC PUC ಓದ್ತಾ ಇದಾರೆ. ತನ್ನ ಅಮ್ಮ ಹೌಸ್ ವೈಫ್, ಅವ್ರು ಹೊರಗಡೆ ಕೆಲಸ ಮಾಡಿ ಗೊತ್ತಿಲ್ಲ, ಅಂತವ್ರಿಗೆ 2 ಮಕ್ಕಳ ಜವಾಬ್ದಾರಿ ಹೊರಬೇಕು. ಯಾಕೆ ನಾವ್ ಇದನ್ನೆಲ್ಲ ಹೇಳ್ತಿದೀವಿ ಅಂತ ಹೇಳಿದ್ರೆ, ಬದುಕು ಎಷ್ಟು ಕಷ್ಟ ಅಂದ್ರೆ ಓದಾನ ಹೋಗ್ಬಿಡ್ತಾನೆ ಮೇಡಮ್, ತೊಂದ್ರೆ ಇಲ್ಲ, ಇರೋರ ಜೀವನ ಮಾಡೋದಿದೆಯಲ್ಲ ಭಾರಿ ಕಷ್ಟ. ಅದಕ್ಕೋಸ್ಕರ ತಂದೆ ತಾಯಿಗಳಿರ್ಬೋದು, ಯುವಕರು ಇರ್ಬೋದು, ಯಾರೇ ಇರ್ಬೋದು, ಇದನ್ನ ಸ್ವಲ್ಪ ಅರ್ಥ ಮಾಡಿಕೊಂಡು ಸ್ವಲ್ಪ ತಮ್ಮ ಜೀವನದ ಬಗ್ಗೆ ಯೋಚನೆ ಮಾಡಿಕೊಂಡು ಇದ್ರೆ ಒಳ್ಳೇದು. ಇಲ್ಲ ಅಂತ ಹೇಳಿದ್ರೆ ಈ ಗಂಟ್ಲು ಕ್ಯಾನ್ಸರ್ ಇರ್ಬೋದು, ಧ್ವನಿ ಪೆಟ್ಟಿಗೆ ಕ್ಯಾನ್ಸರ್ ಅಂತ ಬರುತ್ತೆ, ಮಾತಾಡ್ಲಿಕ್ಕೆ ಬರಲ್ಲ, ಆ ತರ ಆಗ್ತಕ್ಕಂಥದ್ದು. ಮೊನ್ನೆ ನಮ್ಮ ಪರಿಚಯದವರೊಬ್ರು ಗಂಟ್ಲು ಮಾತಾಡಕ್ ಬರ್ತಿಲ್ಲ ಮೇಡಮ್, ಬರೀ ಜಸ್ಟ್ ಬರೀ ಗಾಳಿ ಒಂದು ಹೊರಗೆ ಬರ್ತಿದ್ದು, ಬೀಡಿ ಸೇರ್ತಿದ್ರು ಅವರು, ಸುಮಾರು ದಿನಕ್ಕೆ 2-3 ಕಟ್ ಬೀಡಿ ಸೇರ್ತಿದ್ರು. ಬಿಡ್ರಿ ಬಿಡ್ರಿ ಅಂತ ಹೇಳಿದ್ರೆ ಸೇದನ್ ಮಾತ್ರ ಸಾಯ್ತಾರೇನು, ನೀವ್ಯಾರು ಸಾಯಲ್ಲೇನು ಅಂತ ವಾದ ಮಾಡ್ತಿದ್ರು, ವಿತಂಡವಾದ ಮಾಡ್ತಿದ್ರು. ಅವ್ರು ಮತ್ತೆ ನಮ್ಮ ಹಾಸ್ಪಿಟ್ಲಿಗೆ ಬಂದ್ರು, ನಾನೇ ಮುಂದೆ ನಿಂತೆಲ್ಲ ಚೆಕ್ ಮಾಡಿಸ್ದೆ, ಇದನ್ನ ನೀವು ಹಾಸ್ಪಿಟ್ಲಿಗೆ ಹೋಗ್ಬೇಕು ಅಂತ ಹೇಳಿದ್ರು ಅವರು. ಅಲ್ಲಿಗೆಲ್ಲ ಹೋದಾಗ ಬರೀ ಸ್ಕ್ಯಾನಿಂಗ್ ಮಾಡಕ್ಕೆ, ಬಯೋಪ್ಸಿ ಚೆಕ್ ಮಾಡ್ಲಿಕ್ಕೇನೆ 30,000 ಹೇಳಿದ್ರು. ಇಷ್ಟ ಆಗುತ್ತೆ, ತೀರಾ ಕಮ್ಮಿ ಅಂದ್ರೆ 1-5,000 ಮಾಡ್ಬೋದು ಬರೀ ಟೆಸ್ಟ್ ಮಾಡಕ್ಕೆ. ಆಪರೇಷನ್ ಆದ್ರೆ ಎಷ್ಟಾಗುತ್ತೆ, 3-4 ಲಕ್ಷ ಖರ್ಚಾಗ್ಬೋದು, ಜಸ್ಟ್ ಅಂದಾಜು ಇದು, ಅದಕ್ಕಿಂತ ಕಡಿಮೆ ಆಗ್ಬೋದು, ಜಾಸ್ತಿ ಆಗ್ಬೋದು. ಆಯ್ತು, ಬದುಕ್ತಾರ, ಗ್ಯಾರಂಟಿ ಕೊಡಲ್ಲ. ಇಂತ ಗ್ಯಾರಂಟಿ ಇಲ್ಲ ಜೀವನ ಮಾಡೋ ಬದಲು, ಬೇಡದಿರೋ ದುಶ್ಚಟಗಳನ್ನ ಕೈ ಬಿಟ್ಟು ಇರೋ 4 ದಿನ ಚೆಂದಾಗಿದ್ದು ಹೋಗ್ಬಿಟ್ರೆ ಅದಕ್ಕೊಂದು ಬೆಲೆ ಇರುತ್ತೆ, ಸಮಾಜದಲ್ಲಿ ಅವ್ರ ರೆಸ್ಪೆಕ್ಟ್ ಇರುತ್ತೆ. ಯುವಕರು ಇಲ್ಲ ಅಂತ ಹೇಳಿದ್ರೆ ಯಾವುದೇ ಒಂದು ವ್ಯವಸ್ಥೆ ತುಂಬಾ ಕಷ್ಟ ಆಗ್ತದೆ. ನಮ್ಮ ದೇಶಕ್ಕೆ ಇವತ್ತು ಪ್ರತಿಯೊಬ್ಬರು ಗೌರವ ಕೊಡ್ತಾರೆ ಅಂದ್ರೆ ನಮ್ಮ ಯುವಶಕ್ತಿ ಸ್ಟ್ರಾಂಗ್ ಆಗಿದೆ. ಅದನ್ನ ಹಂಗೆ ಮೇಂಟೈನ್ ಮಾಡಬೇಕು ಅಂದ್ರೆ ಗಟ್ಟಿಮುಟ್ಟಾಗಿ ಯುವಕರ್ಬೇಕು, ಎಲ್ಲ
1: ದೈಹಿಕವಾಗಿ ಮಾನಸಿಕವಾಗಿ ಕೂಡ.
0: ಮಾನಸಿಕವಾಗಿ ಗಟ್ಟಿ ಆದ್ರೆ ಫಿಸಿಕಲಿ ಆಟೋಮೆಟಿಕ್ ಗಟ್ಟಿ ಆಗ್ತದೆ.
1: ಇನ್ನು ನೀವು ಒಂದು ಸಮಾಜ ಸೇವೆ ಮಾಡುವಂತ ನಿಟ್ಟಿನಲ್ಲಿ ಚಿತ್ರದುರ್ಗ ಜಿಲ್ಲಾ ಆಸ್ಪತ್ರೆಯಲ್ಲಿ ಇಷ್ಟೆಲ್ಲ ಸೇವೆಗಳಿದೆ, ಅದ್ರ ಬಗ್ಗೆ ಒಂದಷ್ಟು ವಿವರವಾಗಿ.
0: ಮೇಡಮ್, ನಮ್ದೀಗ NCD ಕ್ಲಿನಿಕ್ ಹೊಂದ್ಕೊಂಡೇ ಇರುವಂತದ್ದು ನಮ್ಮ ರೂಮ್ ಅಲ್ಲಿ, ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಅಂತ ಹೇಳಿ, ಇದರಲ್ಲಿ BP ಮತ್ತೆ ಶುಗರ್ ಇರುವಂತವರಿಗೆ ಟ್ರೀಟ್ಮೆಂಟ್ ಕೊಡುವಂತದ್ದು. ನಾವಿಲ್ಲಿ ಬರೀ ಟೊಬ್ಯಾಕೋದವ್ರಿಗೆ ಅಷ್ಟೇ ಅಲ್ಲ ಮೇಡಮ್, ಶುಗರ್ ಪೇಷಂಟ್ ಮತ್ತೆ BP ಪೇಷಂಟ್ ಬರ್ತಾರಲ್ಲ ಅವ್ರಿಗೂ ಕೌನ್ಸಿಲಿಂಗ್ ಮಾಡ್ತೀವಿ. ಶುಗರ್ ಹೆಂಗ್ ಬರುತ್ತೆ, ಅವರ ಜೀವನ ಶೈಲಿ ಇರ್ಬೋದು, ಮೇನ್ ಆಗಿ ಮಾನಸಿಕ ಸ್ಥಿತಿಗತಿನ ಕಾರಣ ಆಗಿರುತ್ತೆ ಶುಗರ್ ಬರ್ಲಿಕ್ಕೆ. ಬೇಡದಿರೋದಕ್ಕೆಲ್ಲ ಸ್ಟ್ರೆಸ್ ಮಾಡ್ಕೊಳ್ಳುವಂಥದ್ದು, ಈಗ ಜೀವನ ಒತ್ತಡದ ಜೀವನ ಇವತ್ತಿರುವಂಥದ್ದು, ಜೊತೆಗೆ ನಾವು ತಿನ್ನುವಂಥ ಫುಡ್ ಕೂಡ ಅಷ್ಟೇ ಇದೆ. ಅವ್ರಿಗೆ ಈ ಫುಡ್ಡಿನ ಸ್ಟೈಲ್ ಹೇಳ್ಕೊಡ್ತೀವಿ ಮೇಡಮ್, ಯಾವ ಥರ ಫುಡ್ಡನ್ನು ತಿನ್ನಬೇಕು ಅಂತೇಳಿ. ಬೆಳಿಗ್ಗೆ ಸಾಯಂಕಾಲ 1/2 ಗಂಟೆ ವಾಕ್ ಮಾಡುವಂಥದ್ದು ಇರ್ಬೋದು, ಒಳ್ಳೆ ಫುಡ್ಡನ್ನು ಅಥವಾ ಆದಷ್ಟು ಸ್ವೀಟ್ ಕಂಟೆಂಟನ್ನು, ಬೇಕರಿ ಕಂಟೆಂಟ್ ಇರ್ಬೋದು ಅಥವಾ ಜಂಕ್ ಫುಡ್ ಇರ್ಬೋದು, ಅವುಗಳಿಂದ ಸ್ವಲ್ಪ ದೂರ ಇರ್ರಿ ಅಂತ ಹೇಳುವಂಥದ್ದು. ಬರೀ ಟ್ಯಾಬ್ಲೆಟ್ಸಿಂದನೇ ಶುಗರ್ ಕಡಿಮೆ ಆಗಲ್ಲ, ಮೇಯ್ನ್ ಆಗಿ ನಾವು

0: ಫುಡ್ ಸ್ಟೈಲ್ ಬದಲಾಯಿಸಬೇಕು, ನಮ್ಮ ಜೀವನ ಶೈಲಿ ಬದಲಾಗಬೇಕು. ಲೇಜಿ ಆಗಬಾರದು ಮನುಷ್ಯ, ಸ್ವಲ್ಪ ಆಕ್ಟಿವ್ ಆಗಿರುವಂತದ್ದು. ಜೊತೆಗೆ ಅಲ್ಲಿ ನಮ್ಮ ಟೊಬ್ಯಾಕೋ ಕಂಟ್ರೋಲ್ ಇದ್ದ ಸೆಲ್ ಅಲ್ಲಿ ನಮ್ಮ ಟೊಬ್ಯಾಕೋ ಸೆಸೇಷನ್ ಸೆಂಟರ್ ಅಂತ ಕರಿತೀವಿ, ತಂಬಾಕು ವ್ಯಸನ ಮುಕ್ತ ಕೇಂದ್ರ. ಎನಿ ಕೈಂಡ್ ಆಫ್ ಟೊಬ್ಯಾಕೋ, ಸ್ಮೋಕಿಂಗ್ ಇರ್ಬೋದು, ಸ್ಮೋಕ್ಲೆಸ್ ಇರ್ಬೋದು, ಅಂತವ್ರನ್ನ ಕುಂದಿರಿಸ್ಕೊಂಡು ಸುಮಾರು 10 ನಿಮಿಷ ಮಾತಾಡೋದ್ರ ಜೊತೆಗೆ ಅವ್ರ ಬಾಯಿಯನ್ನೆಲ್ಲ ಚೆಕ್ ಮಾಡುವಂಥದ್ದು. ಚೆಕ್ ಮಾಡಿ ಅದರಲ್ಲಿ ಏನಾದ್ರು ಒಂದು ಭಾಳ ಪ್ರಾಬ್ಲಮ್ ಇತ್ತು ಅಂತ ಹೇಳಿದ್ರೆ ಅವ್ರಿಗೆ ಸಂಬಂಧಪಟ್ಟ ಹೈಯರ್ ಟ್ರೀಟ್ಮೆಂಟ್ಗೆ ರೆಫರ್ ಮಾಡೋದ್ ಇರ್ತದೆ. ನಮ್ಮಲ್ಲೇ ಬಗೆಹರಿಯುತ್ತೆ ಅನ್ನೋದಾದ್ರೆ ಆ ಟ್ರೀಟ್ಮೆಂಟ್ ಅನ್ನ ಸ್ಟಾರ್ಟ್ ಮಾಡ್ತೀವಿ ನಾವು. ಫಸ್ಟ್ ಯಾವುದೇ ಟ್ರೀಟ್ಮೆಂಟ್ ಕೊಡ್ಬೇಕಾರಾಯ್ತು ಅವ್ರನ್ನ ಕೇಳ್ತೀವಿ ಫಸ್ಟ್, ಏನಾದರೂ ಮೆಡಿಕಲ್ ಬ್ಯಾಕ್ ಗ್ರೌಂಡ್ ಇದೆಯಾ ಅಂತೇಳಿ ಅವರಿಗೆ, ಹಾರ್ಟ್ ಅಟ್ಯಾಕ್ ಆಗಿರುವಂಥದ್ದು ಒಂದು ಸಾರಿ, ಅಥವಾ ಸ್ಟ್ರೋಕ್ ಆಗಿರುವಂಥದ್ದು, ಬೇರೆ ಏನಾದರೂ ಹೆಲ್ತ್ ಇಶ್ಯೂಸ್ ಇದೆಯಾ ಅಂತ ಕೇಳಿ ಆ ನಿಕೋಟೆಕ್ಸ್ ಅನ್ನು ಕೊಡುವಂಥದ್ದು. ಮೇಡಮ್, ಇನ್ನೊಂದು, ನಾವು ಯಾಕೆ ಜಾಸ್ತಿ ಹಾರ್ಟ್ ಪೇಷೆಂಟ್ ಇರ್ಬೋದು ಅಥವಾ ಸ್ಟ್ರೋಕ್ ಪೇಷೆಂಟ್ ಇರ್ಬೋದು ಅಂತೇಳಿ ಟ್ರೀಟ್ಮೆಂಟ್ ಕೊಡಬೇಕಾದ್ರೆ ಸ್ವಲ್ಪ ನಾವು ಅವ್ರ ಬ್ಯಾಕ್ ಗ್ರೌಂಡ್ ತೊಗೊಂಡೇ ಕೊಡ್ಬೇಕು. ಏನೇನು ಟ್ರೀಟ್ಮೆಂಟ್ ತೊಗೊಂತಿದ್ದಾರೆ ಅವರು, ಅವ್ರಿಗೆ ಸಂಬಂಧಪಟ್ಟ ಡಾಕ್ಟರ್ ರೆಫರ್ ಮಾಡಿ ಅವರು ಓಕೆ ಅಂದ್ರೆ ಮಾತ್ರ ನಾವು ಟ್ಯಾಬ್ಲೆಟ್ಸ್ ಕೊಡುವಂಥದ್ದು. ಅವ್ರಿಗೆ ಕೊಡಬಾರ್ದು ಅಂತೇನಿಲ್ಲ, ಅದು ಏನಾದ್ರು ಮತ್ತೆ ನಮ್ಮಿಂದ ಅವ್ರಿಗೆ ತೊಂದರೆ ಆಗಬಾರ್ದು ಅನ್ನೋದೊಂದು. ಇನ್ನೊಂದು, ಬಹಳ ದಿನಗಳಿಂದ ಟ್ರೀಟ್ಮೆಂಟ್ ತಗೊಂತಾ ಇರ್ತಾರೆ, ಆ ಕ್ಷಣಕ್ಕೆ ಏನಾದ್ರೂ ಅದು ರಿಯಾಕ್ಷನ್ ಆಯ್ತು ಅಂತ ಹೇಳಿದ್ರೆ ಆ ಕಾಗೆ ಕುಂತಿದ್ದಕ್ಕೂ ಟೊಂಗೆ ಮುರಿದಿದ್ದಕ್ಕೂ ಆಗ್ಬಿಡುತ್ತೆ. ಅದು ಆಗ್ಬಾರ್ದು ಅನ್ನೋ ಕಾರಣಕ್ಕೆ ನಾವೇನ್ ಮಾಡ್ತೀವಿ, ಅವ್ರಿಗೆ ಸಂಬಂಧಪಟ್ಟ ಡಾಕ್ಟರ್ಗೆ ಸಲಹೆ ಕೇಳುವಂಥದ್ದು, ಇವ್ರ ಟ್ರೀಟ್ಮೆಂಟ್ ತಾಂತಿದ್ರೆ ಕೊಡ್ಬೇಕೋ ಬೇಡ ಅಂತೇಳಿ. ನಮ್ಮ ಪಕ್ಕದ ರೂಮಲ್ಲಿ ಅವ್ರು ಸೈಕಿಯಾಟ್ರಿಸ್ಟ್ ಇದ್ದಾರೆ ಮೇಡಮ್, ಮನೋವೈದ್ಯರು ಅಂತೇಳಿ, ಅವ್ರ ಒಪಿನಿಯನ್ ಕೂಡ ಕೇಳ್ತೀವಿ ನಾವು, ಇಂಥವ್ರಿಗೆ ಟ್ಯಾಬ್ಲೆಟ್ಸ್ ಕೊಡ್ಬೇಕಾ ಬೇಡ ಅಂತೇಳಿ. ಮಾನಸಿಕ ರೋಗಿಗಳು ಕೂಡ ಅಲ್ಲಿ ಬರುವಂತಿದ್ದಾರೆ, ಅವ್ರನ್ನೆಲ್ಲ ಕೇಳಿ ಅವ್ರ ಸಜೆಷನ್ ತಗೊಂಡು ನಾವು ಮೆಡಿಕಲ್ ಒಪಿನಿಯನ್ ತಗೊಂಡೆ ಅವರಿಗೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡುವಂಥದ್ದು ನಮ್ಮ ತಂಬಾಕು ವ್ಯಸನ ಮುಕ್ತ ಕೇಂದ್ರದಲ್ಲಿ. ನಮ್ಮ ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲಿಗೆ ಬರೋದಕ್ಕೆ ತೊಂದರೆ ಆಗುತ್ತೆ ಅನ್ನೋರಿಗೆ, ಇಷ್ಟು ದೂರ ಬರೋದೇ ಬೇಡ, ಅವ್ರಿಗೆ ಫೈನಾನ್ಷಿಯಲ್ ಬರ್ಡನ್ ಆಗೋದು ಬೇಡ, ಚಾರ್ಜ್ ಊಟ ಅಂತೇಳಿ, ಅದಕ್ಕೆ ನಾವು ನಮ್ಮ ಜಿಲ್ಲೆಯಲ್ಲಿ 11 ಸಮುದಾಯ ಆರೋಗ್ಯ ಕೇಂದ್ರಗಳಿದ್ದಾವೆ, 5 ತಾಲೂಕು ಹಾಸ್ಪಿಟ್ಲ್ಗಳಿದ್ದಾವೆ, ಅಲ್ಲೆಲ್ಲ ಕಡೆ ದಂತ ವೈದ್ಯರಿದ್ದಾರೆ. ಅಲ್ಲಿಗೆ ಹೋದ್ರೆ ಅವ್ರಿಗೆ ಉಚಿತವಾಗಿ ಟ್ರೀಟ್ಮೆಂಟ್ ಕೊಡುವಂಥದ್ದು. ಅವ್ರ ಪೇರೆಂಟ್ಸ್ ಇರ್ಬೋದು ಅಥವಾ ಯುವಕರೇ ಇರ್ಬೋದು, ಯಾರೇ ಹೋದ್ರು ಕೂಡ 1 ರೂಪಾಯಿ ದುಡ್ಡು ಖರ್ಚಿಲ್ಲ ಮೇಡಮ್, ಒಂದು OPD ಚೀಟಿ ತಗೊಂಡ್ರೆ ಸಾಕು, ನನಗೆ ಅದಕ್ಕೂ ಇಲ್ಲ ಅಂದ್ರೂ ಕೂಡ ತೊಂದರೆ ಇಲ್ಲ. ಅವ್ರಿಗೆ ಉಚಿತವಾಗಿ ಟ್ರೀಟ್ಮೆಂಟ್ ಕೊಟ್ಟು ತಂಬಾಕು ಮುಕ್ತ ಯುವಜನತೆಯನ್ನು ನಾವು ಏನಾದರೂ ಇವತ್ತಿಂದ ನಾವು ಸ್ಟಾರ್ಟ್ ಮಾಡಿದ್ದೆ ಆದರೆ ಮುಂದೆ ನಮ್ಮ ದೇಶಕ್ಕೆ ಒಳ್ಳೆ ಭವಿಷ್ಯ ಇದೆ, ಅವ್ರು ನಂಬಿರುವಂತ ಅಪ್ಪ ಅಮ್ಮಗೂ ಕೂಡ ಒಳ್ಳೆ ಭವಿಷ್ಯ ಇರ್ತಕ್ಕಂಥದ್ದು.
1: ಹೌದು, ಈಗ ಬರ್ತಾರ ಯುವಕರು ಕೇಂದ್ರಕ್ಕೆ?
0: ಕೆಲವರು ಬರ್ತಾರೆ ಮೇಡಮ್, ಇನ್ನು ಕೆಲವರು ತಪ್ಸ್ಕೊಂಡು ಹೋಗ್ಬಿಡ್ತಾರೆ, ಯಾಕೆಂದ್ರೆ ಅದು ಬಿಡಕ್ ಮನಸ್ಸಿರಲ್ಲ. ಕೆಲವರು ಕೇಳ್ಕೊಂಡ್ ಬರ್ತಾರೆ ಅಂದ್ರೆ ಅವ್ರಿಗೆಲ್ಲ ಅರಿವು ಆಗಿರುತ್ತೆ, ಅದ್ರ ಬಗ್ಗೆ ಅರಿವು ಮೂಡಿರುತ್ತೆ, ಇದರಿಂದ ಸಮಸ್ಯೆನೇ ಜಾಸ್ತಿ ಅಂತ. ಇನ್ನೂ ಕೆಲವ್ರ ಮನೆಯಲ್ಲಿ ಮಕ್ಕಳ ಕಾಟ ಜಾಸ್ತಿ ಆಗಿರುತ್ತೆ, ಇದನ್ನ ಬಿಡ್ಬಿಡಪ್ಪಜಿ ಬೇಡ ನಮಗೆ ಬೆಲೆ ಇರಲ್ಲ ಅಂತ ಹೇಳಿ ಅಥವಾ ಕಾಟ ಕೊಡ್ತಿರ್ತಾರೆ. ಮೇಡಮ್, ಒಬ್ಬ ಮನೆಯಲ್ಲಿ ಪಿಲ್ಲರ್ ತಂದೆ ಆಗಿರ್ತಾನೆ, ಅವ್ರು ಏನಾದ್ರೂ ಈಗ ಚಟ ಮಾಡಿದ್ದೆ ಆದ್ರೆ ಇಡೀ ಫ್ಯಾಮಿಲಿಯಿಂದ ಬರ್ಡನ್ ಆಗ್ತಕ್ಕಂಥದ್ದು, ಅನಾಥ ಆಗ್ತಕ್ಕಂಥದ್ದು, ಮಕ್ಳು ಎಜುಕೇಷನ್ ಎಲ್ಲ ಒಂದೊತ್ತು ಊಟಕ್ಕೆ ಕೂಡ ಪರಿಸ್ಥಿತಿ ಕಷ್ಟ ಆಗ್ಬಿಡುತ್ತೆ. ಅದಕ್ಕೆ ಆ ಬರ್ದಿರೋಂಥವ್ರು ಇರ್ತಾರೆ, ನಾವೇನು ಮಾಡ್ತೀವಿ ಮೇಡಮ್, ನಮ್ಮ ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲಲ್ಲಿ ಆ್ಯಕ್ಚುಲಿ ನಾನು ಮಾಡ್ತಕ್ಕಂಥದ್ದು, ಯಾರೇ ಪೇಷಂಟ್ ಬರಲಿ, ಕೆಲವರು ಬರ್ತಾರೆ 53 ರೂಮೇಲಿ ಬರುತ್ತೆ, 14 ರೂಮೇಲಿ ಬರುತ್ತೆ ಅಂತ ಕೇಳ್ಕೊಂಬರ್ತಾರೆ, ಅವ್ರನ್ನೊಳಗೆ ಕರ್ಕೊಂಡ್ಬಿಡ್ತೀನಿ ನಾನು, ಬರ್ರಿ ಇಲ್ಲಿ ಹೇಳ್ತೀನಿ ಅಂತ ಅವ್ರನ್ನ ಕುಂದಿರಿಸ್ಕೊಂಡು ಮಾತಾಡ್ತೀನಿ, 10 ನಿಮಿಷ ಮಾತಾಡಿ ಅವರು ಏನಾದರೂ ಸೇವನೆ ಮಾಡ್ತಾರೆ ಅಥವಾ ಮನೇಲಿ ಅವ್ರ ಮನೇಲಿ ಯಾರನ್ನ ಇದ್ದಾರೆ ಈ ಥರನೂ ಕೂಡ ಪರಿಶೀಲನೆ ಮಾಡಿ ನಾನು ಅವ್ರಿಗೆ ಟ್ರೀಟ್ಮೆಂಟ್ ಕೊಡಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಇನ್ನು ಕೆಲವರು ಪೇಷಂಟ್ ಕರ್ಕೊಂಬಂದಾಗ ಅವ್ರ ಜೊತೆಗೆ ಬಂದಿರೋರು ಕೂಡ ನಾನು ಇಂಟರ್ವ್ಯೂ ಮಾಡ್ತೀನಿ ಮೇಡಮ್, ಅವ್ರನ್ನ ಕೇಳ್ತೀನಿ, ಆಯ್ತು ನಿಮ್ಮ ಮಗನಿಗೆ ಹಿಂಗಾಗಿದೆ, ನೀವು ಆರಾಮಿದ್ದೀರಾ, ನಿಮಗೇನು ತೊಂದರೆ ಇದೆ, ತಂಬಾಕು ತಿಂತೀರಾ, ಕಡ್ಡಿ ಬುಡಿ ತಿಂತೀರಾ ಅಥವಾ ಬಿಡಿ ಸಿಗರೇಟ್ ಸೇರ್ತೀರಾ ಅಂತ ಕೇಳಿ. ಸರ್ ನಮಗೆಲ್ಲ ಬಂದರೆ ಇವ್ರಿಗೆ ಅಂತಾರೆ, ಅವ್ರು ಅವ್ರದ್ದಾತಪ್ಪ ನಿಂದ ಹೇಳಂತೀವಿ ನಾವು, ಹ್ಞೂ ಅಂತಾರೆ, ಅವಾಗ ಅವ್ರಿಗೂ ಕೂಡ ನಾವು ಟ್ರೀಟ್ಮೆಂಟ್ ಕೊಟ್ಟು ಕಳಿಸಿರುವಂಥದ್ದು ಇದೆ.
1: ಈಗ ಕಾಲೇಜು ಹಂತಗಳ ಯುವಕರನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಹೇಳಿದ್ರಿ ಒಂದಷ್ಟು. ಈಗ ಕಾರ್ಮಿಕ ಒಂದು ವರ್ಗ ಇದೆ, ಕೆಲ್ಸಕ್ಕೆ ಹೋಗುವಂತ ಯುವಕರು ಕೂಡ ಸಾಕಷ್ಟು ಇರ್ತಾರೆ, ಚಿಕ್ಕ ವಯಸ್ಸಿಗೆ ಕೆಲ್ಸಕ್ಕೆ ಹೋಗ್ತಾರೆ, ಅಂತಹವ್ರಿಗೆ ಹೇಗೆ ಗಮನ ಹರಿಸ್ತೀರಿ?
0: ಮೇಡಮ್, ನಾವು ಇನ್ನೊಂದು ನಿಮ್ಗಾಗಲೇ FGD ಅಂತ ಹೇಳಿದೆ ನಾನು, ಫೋಕಸ್ಡ್ ಗ್ರೂಪ್ ಡಿಸ್ಕಷನ್ ಅಂತ ಕರಿತೀವಿ. ಒಂದು ವ್ಯಸನಗಳಿರ್ಬೋದು, ಆ ಗುಂಪಲ್ಲಿ ವ್ಯಸನಗಳು ಇಲ್ಲದೆ ಇರ್ಬೋದು, ಅಂತರನ್ನ ಟಾರ್ಗೆಟ್ ಮಾಡೋದ್ರ ಮೂಲಕ ಅವ್ರನ್ನ ಐಡೆಂಟಿಫೈ ಮಾಡ್ತೀವಿ. ಆಟೋ ಡ್ರೈವರ್ಗಳಿರ್ಬೋದು, ಕ್ಯಾಬ್ ಇರ್ಬೋದು, ಬಸ್ ಇರ್ಬೋದು, ಯಾರೇ ಲಾರಿಗಳಿರ್ಬೋದು, ಆ ಡ್ರೈವರ್ಗಳನ್ನ ಟ್ಯಾಕಲ್ ಮಾಡುವಂಥದ್ದು. ಜೊತೆಗೆ ನಾವು ಇಲಾಖೆಗಳಲ್ಲಿ ಕಾರ್ಮಿಕರು ಇರ್ತಾರೆ ಮೇಡಮ್, ಉದಾಹರಣೆ ನಗರಸಭೆ ಇರ್ಬೋದು, ಪುರಸಭೆ ಇರ್ಬೋದು, ಅಲ್ಲಿರ್ತಕ್ಕಂಥ ಕಾರ್ಮಿಕರಿಗೆ ನಾವು ತರಬೇತಿ ಕೊಟ್ಟಿರುವಂಥದ್ದು. ಈ ಒಂದು ಪರ್ಟಿಕ್ಯುಲರ್ ತಂಬಾಕಿನಿಂದ ಆಗ್ತಕ್ಕಂಥ ದುಷ್ಪರಿಣಾಮಗಳ ಬಗ್ಗೆನೇ ಅವರಿಗೆ ಮಾಹಿತಿ ಮುಟ್ಟಿಸಿರುವಂಥದ್ದು. ಸಾಧ್ಯ ಆದಷ್ಟು ನಾವು ಅಲ್ಲೇ ಟ್ರೀಟ್ಮೆಂಟ್ ಅನ್ನ ಕೊಡುವಂಥದ್ದು. ಜೈಲಿಗೆಲ್ಲ ಹೋಗಿದ್ದೀವಿ ಮೇಡಮ್ ನಾವೆಲ್ಲ, ಜೈಲಲ್ಲೆಲ್ಲ ಕರ್ಕೊಂಡೋಗಿ ಅಲ್ಲಿ ಕೂಡ ನಮಗೆ ತರಬೇತಿ ಕೊಡಲಿಕ್ಕೆ ಪೊಲೀಸ್ ಇಲಾಖೆ ಕೂಡ ಬಹಳ ಸಹಕಾರ ಮಾಡಿದ್ದಾರೆ. ಅವರೇ ನಮ್ಮನ್ನು ನಮ್ಮ DHO ಲೆಟರ್ ಬರೆಯೋದ್ರ ಮೂಲಕ ನಮ್ಮನ್ನು ಕರೆಸ್ಕೊಂತಾರೆ. ಅಲ್ಲಿ ಹೋಗಿ ಇರ್ತಕ್ಕಂಥವ್ರಿಗೆ ಅಲ್ಲೇನಾದ್ರೂ ಯೂಸರ್ಸ್ ಇದ್ರೆ ಅಲ್ಲೇ ಸ್ಪಾಟ್ ಅಲ್ಲೇ ಟ್ರೀಟ್ಮೆಂಟ್ ಕೌನ್ಸಿಲಿಂಗ್ ಮಾಡಿರುವಂಥದ್ದು ಇದೆ. ಅದೇ ಥರ ನಾವು ಯುವಕರು ಎಲ್ಲೇ ಕಂಡ್ರು ಕೂಡ ದಾರಿಯಲ್ಲಿ ಎಲ್ಲಾದರೂ ಹೋಗ್ಬೇಕಾದ್ರೆ ಸೇದರು ಗುಟ್ಕ ತಿಂದಂಥವ್ರು ಇದ್ರೆ ನಾನು ಅಲ್ಲೇ ಹೇಳ್ತೀನಿ ಅವರಿಗೆ, ಇದನ್ನ ಯಾಕೆ ತಿನ್ ಸಾಯ್ತಿರೋ ಮರ, ಇದನ್ನ ಬಿಟ್ಬಿಡ್ರಿ ಅಂತ. ಅವಾಗ ವಾದ ಮಾಡ್ತಾರೆ, ನೀವ್ಯಾರು ನಮ್ಗೆ ಹೇಳಕ್ಕೆ ಅಂತ, ನಾನು ಹಿತೈಷಿ ಅಂತ ತಿಳ್ಕೊಳ್ಳಪ್ಪ, ಇದು ಬೇಡ, ಇದನ್ನ ಬಿಟ್ಬಿಡು, ಚೆನ್ನಾಗಿದೆಯಾ, ಹಿಂಗೆ ಗಟ್ಟಿಮುಟ್ಟಿ ಆಗಿರೋ ಅಂತ ಹೇಳ್ತೀವಿ ಅವ್ರಿಗೆ. ಈ ಥರ ನಾವು ಐಡೆಂಟಿಫೈ ಮಾಡೋದ್ರ ಮೂಲಕ ಸಾಧ್ಯವಾದಷ್ಟು ನಾವು ಮಾಡಲಿ ಬಿಡಲಿ ಮಾತಾಡ್ಸೋದು ನಮ್ಮ ಅಭ್ಯಾಸ. ಬಿಡ್ರಿ ಅಂತ ಹೇಳೋದು ಸುಲಭ, ಬಿಡಿಸೋದು ಬಾರಿ ಕಷ್ಟ. ಒಂದ್ಸರಿ ಅಡಿಕ್ಷನ್ ಆಗ್ಬಿಟ್ರೆ ಅದನ್ನ ಹೊರಗೆ ತರೋದು ಬಹಳ ಸಾಹಸ ಮೇಡಮ್, ನಮ್ಗೆ ಚಾಲೆಂಜಸ್ ಆಗ್ತದೆ. 100%

0: ನಾವು ಬಿಡಿಸ್ತೀವಿ ಅಂತ ಹೇಳಲ್ಲ, ಅಟ್ಲೀಸ್ಟ್ ಮ್ಯಾಕ್ಸಿಮಮ್ ಅಂದ್ರೆ ಕೂಡ ನಾವು ಬಿಡಿಸೋ ಪ್ರಯತ್ನ ಮಾಡ್ತಾ ಇದ್ದೀವಿ. ಇದರಿಂದ ಬಹಳ ಜನ ಸದುಪಯೋಗ ಪಡ್ಕೊಂಡಿದ್ದಾರೆ. ಇನ್ನೂ ಕೆಲವರು ಬಿಟ್ಟಿದ್ದಾರೆ, ಕೆಲವರು ರೆಡ್ಯೂಸ್ ಮಾಡಿದ್ದಾರೆ. ಒಂದೇ ಸರಿ ಬಿಡ್ಲಿಕ್ಕೆ ಆಗಲ್ಲ, ಸ್ವಲ್ಪ ಕಡಿಮೆ ಮಾಡಿ ಕ್ವಾಂಟಿಟಿ ಅದು ಪ್ರಮಾಣ ಕಡಿಮೆ ಮಾಡ್ತಾ ಮಾಡ್ತಾ ಹೊರಗಡೆ ಬರ್ತಾ ಇದ್ದಾರೆ.
1: ಥ್ಯಾಂಕ್ ಯು ತಿಪ್ಪೇಸ್ವಾಮಿ ಅವರೇ. ಈ ವಿಷಯದ ಬಗ್ಗೆ ಮಾತಾಡ್ತಾ ಹೋದ್ರೆ ಇನ್ನು ಸಾಕಷ್ಟು ಮಾತಾಡಬಹುದು, ಒಂದು ಸಮಯದ ಮಿತಿ ಇದೆ. ಹಾಗಾಗಿ ಈ ಕಾರ್ಯಕ್ರಮವನ್ನು ಮುಗಿಸೋಣ. ಆದಷ್ಟು ನಮ್ಮ ಯುವ ಜನತೆ ಅನ್ನುವಂಥದ್ದು ಯಾವುದೇ ದುಶ್ಚಟಗಳಿಂದ ಹೊರಗಡೆ ಬರಲಿ ಅನ್ನುವಂಥದ್ದು, ದುಶ್ಚಟ ಬೇಡ, ಒಂದ್ ವೇಳೆ ಒಳಗಾಗಿದ್ರೆ ಹೇಗೋ ಒಂದು ದಾರಿಯಂತೂ ಇದ್ದೇ ಇದೆ, ಹೊರಗೆ ಬರಲಿ ಅನ್ನುವಂತ ಒಂದು ಆಶಯವನ್ನ ವ್ಯಕ್ತಪಡಿಸಿದ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಧನ್ಯವಾದ.
2: ಇದುವರೆಗೂ ಆರೋಗ್ಯ ಸಂಚಿಕೆಯಲ್ಲಿ ಯುವಜನತೆ ಮತ್ತು ತಂಬಾಕು ಸೇವನೆ ದುಷ್ಪರಿಣಾಮಗಳು ಕುರಿತು ಚಿತ್ರದುರ್ಗ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಜಿಲ್ಲಾ ತಂಬಾಕು ನಿಯಂತ್ರಣ ಕೋಶದ ಆಪ್ತ ಸಲಹಾ ಸೇವಾ ಸಂಯೋಜಕರಾದ ತಿಪ್ಪೇಸ್ವಾಮಿ ಕೆಎಂ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ದ್ಯಾಮಲಾಂಬಿಕಾ ಎಂಎಸ್. ಈ ಕಾರ್ಯಕ್ರಮ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದ ಕೊಡುಗೆ.

0: ನಮ್ಮ ಭರತಖಂಡವು ಅಸಂಖ್ಯಾತ ವೀರಪುರುಷರು, ಋಷಿಪುಂಗವರು ಮತ್ತು ದಾರ್ಶನಿಕರ ಕಾಣ್ಕೆ, ಹೋರಾಟ ಮತ್ತು ತ್ಯಾಗದ ಫಲ.
1: ಭಾರತ ಮಾತೆಯೇ ನಿನ್ನ ಅಡಿಗಿದೆ ಕೋಟಿ ದೀಪದ ಆರತಿ.
0: ನಮ್ಮ ಹಿರಿಯರು ಬೆವರು ಸುರಿಸಿ ಕಟ್ಟಿದ ಈ ಭರತಖಂಡವನ್ನು ನಮ್ಮೊಳಗಿನ ಲೋಪ ಮತ್ತು ಒಗ್ಗಟ್ಟಿನ ಕೊರತೆಯಿಂದಾಗಿ ಕಳೆದುಕೊಳ್ಳದಿರೋಣ. ಬದುಕಿನ ಪ್ರತಿ ಕ್ಷಣವೂ ಜಾಗೃತರಾಗಿರೋಣ. ದೇಶದ ಸರ್ವಾಂಗೀಣ ಹಿತರಕ್ಷಣೆ ಪ್ರತಿಯೊಬ್ಬನ

0: ಆಕಾಶವಾಣಿ ಪ್ರಗತಿ ಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಮಾಹಿತಿ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಕುರಿತು ಮಾಹಿತಿ. ಮಾಹಿತಿ ನೀಡುವವರು ಮಂಗಳೂರಿನ ಜಂಟಿ ಕೃಷಿ ನಿರ್ದೇಶಕರಾದ ಹೊನ್ನಪ್ಪ ಗೌಡ ಇವರು. ಸಂದರ್ಶಕರು ಪ್ರದೀಪ್ ಡಿಎಂ ಹಾವಂಜೆ.
1: ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಇಂದಿನ ಪ್ರಗತಿಪಥ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಪ್ರಗತಿಪಥ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಈ ವಿಚಾರದ ಬಗ್ಗೆ ಮಾಹಿತಿಯನ್ನು ನೀಡಲಿದ್ದಾರೆ ಮಂಗಳೂರು ಜಂಟಿ ಕೃಷಿ ನಿರ್ದೇಶಕರಾಗಿರುವ ಶ್ರೀ ಹೊನ್ನಪ್ಪ ಗೌಡ ಅವರು.
2: ನನ್ನ ಹೆಸರು ಹೊನ್ನಪ್ಪ ಗೌಡ ಅಂತ, ಜಂಟಿ ಕೃಷಿ ನಿರ್ದೇಶಕರು ಮಂಗಳೂರು. ಈಗ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಅಂತ ಮೊದಲು ಇತ್ತು, ಈಗ ಅದು ಹೆಸರು ಚೇಂಜ್ ಆಗಿದೆ. ಅಂದರೆ ಏನು, ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಸಮಪಾಲ ಇರೋದರಿಂದ ಈಗ ಅದನ್ನು ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಅಂತ ಆಗಿದೆ ಈಗ. ಅಂದರೆ ಪ್ರೀಮಿಯಂ ಇರಬಹುದು ಅಥವಾ ಕ್ಲೇಮ್ ಇರಬಹುದು, ಎರಡೂ ಸಹ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಪಾಲಿರೋದ್ರಿಂದ ಅಂದರೆ 50% ಕೇಂದ್ರ ಸರ್ಕಾರದ 50%, ರಾಜ್ಯ ಸರ್ಕಾರದ 50% ಪಾಲಿರೋದ್ರಿಂದ ಅದನ್ನು ಈ ರೀತಿಯಾಗಿ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಅಂತ ಈಗ ಅದನ್ನು ಮರು ನಾಮಕರಣ ಆಗಿರುತ್ತೆ.
1: ಸರ್, ಈಗ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯ ಸರ್ ಇದರ ಪ್ರಮುಖವಾದಂಥ ಉದ್ದೇಶಗಳು ಏನು ಅಂತೇಳಿ?
2: ಇದರ ಮುಖ್ಯ ಉದ್ದೇಶ ಅಂದರೆ ಈಗ ನಮ್ಮ ಅತಿವೃಷ್ಟಿ ಇರ್ಬೋದು ಅಥವಾ ಅನಾವೃಷ್ಟಿ, ಈ ಎರಡು ಸಂದರ್ಭದಲ್ಲಿ ಏನಾದರೂ ಬೆಳೆ ನಷ್ಟ ಆದ ಸಂದರ್ಭದಲ್ಲಿ ರೈತರಿಗೆ ನೆರವಿಗೆ ಬರುವ ಸಂಬಂಧ ಈ ಒಂದು ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯನ್ನು ಜಾರಿಗೊಳಿಸಲಾಗಿದೆ.
1: ಸರ್, ಈಗ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯ ಇದರಿಂದ ರೈತರಿಗಾಗುವಂಥ ಅನುಕೂಲಗಳು ಏನೆಲ್ಲ ಅಂತೇಳಿ?
2: ವಿಮಾ ಯೋಜನೆಯಲ್ಲಿ ವಿಮಾ ಘಟಕ ಅಂತ ಇರತ್ತೆ. ವಿಮಾ ಘಟಕ ನಮ್ಮಲ್ಲಿ ಇಲ್ಲಿ ದಕ್ಷಿಣ ಕನ್ನಡದಲ್ಲಿ ಗ್ರಾಮ ಪಂಚಾಯಿತಿ ಅಂದರೆ ಒಂದು ಗ್ರಾಮ ಪಂಚಾಯಿತಿಯನ್ನು ಒಂದು ವಿಮಾ ಘಟಕ ಅಂತ ಮಾಡಿದ್ದಾರೆ. ಇದರಲ್ಲಿ 4 ಲಾಭಗಳಿದ್ದಾವೆ. ಅಂದರೆ 2 ವಿಮಾ ಘಟಕಕ್ಕೆ ಸಂಬಂಧಪಟ್ಟಿರುವಂಥ ಲಾಭ ಸಿಗತ್ತೆ, ಇನ್ನೆರಡು ಅಂಶಗಳು ಅಂದರೆ ಇಂಡಿವಿಜುವಲ್

0: ಅಂದರೆ ಪ್ರತಿಯೊಬ್ಬ ಎಲ್ಲಿ ಬೆಳೆ ಹಾನಿಯಾಗಿರುತ್ತೆ ಅಲ್ಲಿ ಪ್ರತಿಯೊಂದು ರೈತರಿಗೂ ಅದರ ಒಂದು ಸೌಲಭ್ಯ ಸಿಗತ್ತೆ. ಈಗ ನಾನು ಹೇಳಿದೆ ವಿಮಾ ಘಟಕದಲ್ಲಿ ಯಾವ ರೀತಿ ಆಗತ್ತಂದರೆ, ಈಗ ಒಂದು ವೇಳೆ ಈಗ ನಮ್ಮ ಜಿಲ್ಲೆಯಲ್ಲೇ ತಗೊಂಡ್ರೆ ಈ ವರ್ಷ ಮಳೆ ತುಂಬ ಲೇಟಾಗಿ ಬಂದಿದೆ ಅಂದರೆ ಒಂದು ವಿಮಾ ಘಟಕದಲ್ಲಿ 75%ಕ್ಕಿಂತ ಹೆಚ್ಚು ಪ್ರದೇಶದಲ್ಲಿ ಸೋಯಿಂಗ್ ಆಗದೇ ಇದ್ದಾಗ ಅಂದರೆ ಅನ್ಸೋನ್ ಅಂತ ಹೇಳ್ತೀವಿ, ಆವಾಗ ಏನಾಗತ್ತೆ ಅಂದರೆ ಯಾರು ಏನು ಈ ವಿಮಾ ವ್ಯಾಪ್ತಿಗೆ ಒಳಪಟ್ಟಿದ್ದಾರೆ ಅವರಿಗೆ ವಿಮಾ ಮೊತ್ತದ 25%ರಷ್ಟು ನೇರವಾಗಿ ರೈತರ ಅಕೌಂಟಿಗೆ ಹೋಗುತ್ತೆ. ಅಲ್ಲಿಗೆ ನೆಕ್ಸ್ಟು ಆ ವಿಮಾ ಏನು ಪಾಲಿಸಿ ಇದೆ ಅದು ಅಲ್ಲಿಗೆ ಕ್ಲೋಸ್ ಆಗುತ್ತೆ. ಅಂದರೆ ಇದು ಅನ್ಸೋಲ್ಡ್ ಅಂತ ಹೇಳ್ತೀವಿ, ಅಂದರೆ ಸೋಯಿಂಗ್ ಆಗದೇ ಇದ್ದ ಸಂದರ್ಭದಲ್ಲಿ. ಇನ್ನೊಂದು ಏನಂದರೆ ವಿಮಾ ಘಟಕಕ್ಕೆ ಸಂಬಂಧಪಟ್ಟಂತೆ ಮಧ್ಯಂತರ ಬೆಳೆ ಹಾನಿ ಅಂತ ನಾವು ಹೇಳ್ತೀವಿ, ಅಂದರೆ ಮಧ್ಯಂತರದಲ್ಲಿ ಏನಾದರೂ ಇದು ಮಳೆ ಜಾಸ್ತಿ ಆಯಿತು ಅಥವಾ ಮಳೆನೇ ಬಂದಿಲ್ಲ ಅಂದರೆ ಆ ಸಂದರ್ಭದಲ್ಲಿ ಏನು ಇಳುವರಿ ಅಂದಾಜು ಇಳುವರಿಯ 50%ಕ್ಕಿಂತ ಕಡಿಮೆ ಇದ್ದ ಸಂದರ್ಭದಲ್ಲಿ ಅಲ್ಲೂ ಕೂಡ ಸಹ ಏನು ಅಂದಾಜು ಏನು ಲಾಸ್ ನಾವೇನು ನಷ್ಟ ಅಂತ ಏನು ಹೇಳ್ತೀವಿ ಅದರ 25%ರಷ್ಟು ಅವರ ರೈತರಿಗೆ ನೇರವಾಗಿ ಅವರ ಅಕೌಂಟಿಗೆ ಹೋಗುತ್ತೆ. ಮತ್ತು ಉಳಿದ ಏನು ಅವ್ರದ್ದು ನಷ್ಟ ಇದೆ ಅದು ನಮ್ಮಲ್ಲಿ ಬೆಳೆ ಕಟಾವು ಪ್ರಯೋಗ ಅಂತ ಮಾಡ್ತೀವಿ, ಅದರ ಬೇಸಸ್ ಮೇಲೆ ಉಳಿದ ಅಮೌಂಟು ರೈತರ ಅಕೌಂಟಿಗೆ ಹೋಗುತ್ತೆ. ಒಂದು ವೇಳೆ ರೈತರಿಗೆ ಜಾಸ್ತಿ ಪರಿಹಾರ ಬಂತು ಅಂದರೆ ಆವಾಗ ವಿಮಾ ಕಂಪ್ನಿಯವರು ಆ 25%ಅನ್ನು ಮೈನಸ್ ಮಾಡಿ ಉಳಿದನ್ನು ಅವರ ಅಕೌಂಟಿಗೆ ಹಾಕ್ತಾರೆ. ಒಂದು ವೇಳೆ ವಿಮಾ ಕಂಪ್ನಿಯವರು ಕೊಟ್ಟಿರುವಂಥ ಪರಿಹಾರ ಜಾಸ್ತಿ ಆಗಿದ್ದರೆ ಆಗ ರೈತರು ಅವರ ವಿಮಾ ಕಂಪ್ನಿಗೆ ಅದನ್ನು ಜಮಾ ಮಾಡಬೇಕಾಗತ್ತೆ. ಇದು ಎರಡು ವಿಮಾ ಘಟಕಕ್ಕೆ ಅಂದರೆ ಆ ವಿಮಾ ಘಟಕದಲ್ಲಿ ಎಷ್ಟು ಜನ ರೈತರು ಬೆಳೆ ವಿಮೆ ವ್ಯಾಪ್ತಿಗೆ ಒಳಪಟ್ಟಿದ್ದಾರೆ ಎಲ್ಲ ರೈತರಿಗೂ ಅದು ಪರಿಹಾರ ಸಿಗತ್ತೆ. ಅಂದರೆ ಇಲ್ಲಿ ಇಂಡಿವಿಜುವಲ್ ಬರಲ್ಲ, ಅಂದರೆ ವೈಯಕ್ತಿಕ ವಿಮೆ ಬರಲ್ಲ. ಇನ್ನು ವೈಯಕ್ತಿಕ ವಿಮೆಯಲ್ಲಿ ಎರಡು ಸಂದರ್ಭದಲ್ಲಿ ವೈಯಕ್ತಿಕ ವಿಮೆ ಸಿಗತ್ತೆ. ಒಂದು ಈಗ ಅತಿಯಾದ ಮಳೆ ಇರ್ಬೋದು, ಅತಿವೃಷ್ಟಿ ಇರಬೇಕು, ಭೂಕುಸಿತ ಇರ್ಬೋದು, ಬಿರುಗಾಳಿ, ಇಂಥ ಸಂದರ್ಭದಲ್ಲಿ ಏನಾದರೂ ಬೆಳೆ ಹಾನಿಯಾಗಿದ್ದರೆ ಆವಾಗ ವೈಯಕ್ತಿಕವಾಗಿ ರೈತರಿಗೆ ಅಂದರೆ ನಾವು ಏನು ಪರಿಶೀಲನೆ ಮಾಡಿ ನಮ್ಮ ಇಲಾಖೆ ಇರ್ಬೋದು ಮತ್ತು ಇನ್ಶೂರೆನ್ಸ್ ಕಂಪ್ನಿಯವರು ಏನು ಇರ್ತಾರೆ ಅದು ಜಾಯಿಂಟ್ ಸರ್ವೆ ಮಾಡಿ ಅವರಿಗೆ ನಾವು ವೈಯಕ್ತಿಕವಾಗಿ ವಿಮೆಯನ್ನು ಕೊಡಬಹುದು. ಇನ್ನೊಂದು ಪೋಸ್ಟ್ ಹಾರ್ವೆಸ್ಟ್ ಲಾಸ್ ಅಂತ ಹೇಳ್ತೀವಿ, ಅಂದರೆ ಕಟಾವು ಆದ ನಂತರ ಜಮೀನಿನಲ್ಲಿ ಏನು ಅದನ್ನು ಒಕ್ಕಲು ಮಾಡಲಿಕ್ಕೆ ಆಗಿಲ್ಲ ಅಂದರೆ ಆವಾಗೂ ಸಹ ವೈಯಕ್ತಿಕವಾಗಿ ಯಾರ್ಯಾರ್ದು ರೈತರದು ಇದಾಗಿದೆ ಅವರಿಗೆ ವೈಯಕ್ತಿಕವಾಗಿ ಪರಿಶೀಲನೆ ಮಾಡಿ ವಿಮಾ ಮೊತ್ತವನ್ನು ನಾವು ಸಂಬಂಧಪಟ್ಟ ರೈತರಿಗೆ ಜಮೆ ಮಾಡ್ತೀವಿ. ಇದು ಮುಖ್ಯವಾಗಿ 4 ಅಂಶಗಳು ಈ ಕರ್ನಾಟಕ ರೈತ ಸುರಕ್ಷಾ ಫಸಲ್ ಬಿಮಾ ಯೋಜನೆಯಲ್ಲಿ ಒಳಗೊಂಡಿರುತ್ತದೆ.
1: ಸರ್, ಈಗ ತಾವು ಕರ್ನಾಟಕ ರೈತ ಸುರಕ್ಷಾ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆಯ ಈ ಒಂದು ವಿಮಾ ವಿಚಾರ ಬಗ್ಗೆ ಹೇಳಿದೆ, ಹಾಗಾದ್ರೆ ಒಬ್ಬ ರೈತ ಇದನ್ನು ನೋಂದಾಯಿಸಿಕೊಳ್ಳುವಂತಹ ಪ್ರಕ್ರಿಯೆಗಳು ಹೇಗೆ, ಅಂದ್ರೆ ಯಾವ ರೀತಿಯ ನೋಂದಾವಣೆ ರಿಜಿಸ್ಟ್ರೇಷನ್ ಪ್ರೊಸೆಸ್ ಅಂತ ಕರಿತೀವಿ, ಮತ್ತು ಹೇಗೆ ಕಂತುಗಳನ್ನು ಕಟ್ಟಬೇಕಾಗ್ತದೆ ಅಂತೇಳಿ?
0: ಈಗ ಎಲ್ಲಿ ನೋಂದಣಿ ಮಾಡಬೇಕಂದ್ರೆ ನಮ್ಮಲ್ಲಿ ಎರಡು ಟೈಪ್ ಇದೆ, ಒಂದು ಸಾಲ ಪಡೆದ ರೈತರು, ಇನ್ನು ಸಾಲ ಪಡೆಯದ ರೈತರು ಅಂತ. ಈಗ ಏನು ಸಾಲ ಪಡ್ಕೊಂಡಿರ್ತಾರೋ ಅವರು ಆ ಸಂಬಂಧ ಯಾವ ಬ್ಯಾಂಕಿಂದ ಅಥವಾ ಸೊಸೈಟಿ ಅಥವಾ ಸಹಕಾರಿ ಸಂಘಗಳಿಂದ ಸಾಲ ಪಡ್ಕೊಂಡಿರ್ತಾರೋ ಅಲ್ಲಿ ಅದನ್ನು ಕಟ್ಟಾಗತ್ತೆ, ಅವ್ರದ್ದು ಏನು ವಿಮಾ ಕಂತೇನಿದೆ ಅದು ಅಲ್ಲಿ ಕಟ್ಟಾಗತ್ತೆ. ಇನ್ನು ಯಾರು ಸಾಲ ಪಡೆಯದೇ ರೈತರು ಇರ್ಬೋದು ಅವರು ಎಲ್ಲಿ ನ್ಯಾಷನಲೈಸ್ಡ್ ಬ್ಯಾಂಕ್ ಇರ್ಬೋದು ಅಥವಾ ಕಾಮನ್ ಸರ್ವಿಸ್ ಸೆಂಟರ್ ಏನಂತ ಹೇಳ್ತೀವಿ, ಸಾರ್ವಜನಿಕ ಇದು ಕಾಮನ್ ಸರ್ವಿಸ್ ಸೆಂಟರ್ ಸೇವಾ ಕೇಂದ್ರ ಅಲ್ಲಿ ಅದನ್ನು ಅವರು ವಿಮಾ ಕಂತನ್ನು ಪೇ ಮಾಡ್ಬೋದು. ಈಗ ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟಂತೆ ಒಂದು ಎಕರೆಗೆ ವಿಮಾ ಕಂತು 611.91 ರುಪೀಸ್ ಅಂತಿದೆ, 612 ರುಪೀಸ್ ಆಗತ್ತೆ ಒಂದು ಎಕರೆಗೆ. ಇದು ರೈತರ ಷೇರು ಅಂದರೆ 2% ಮಾತ್ರ ಕಟ್ಟಬೇಕಾಗತ್ತೆ ಭತ್ತಕ್ಕೆ. ಇನ್ನು ಟೋಟಲ್ ವಿಮಾ ಪ್ರೀಮಿಯಂ ಮೊತ್ತ ಇರುವಂಥದ್ದು 4.01%. ಆ 4.01%ಅಲ್ಲಿ 2% ರೈತರು ಕಟ್ಟಬೇಕು, 1.01% ಕೇಂದ್ರ ಸರ್ಕಾರದ ಪಾಲು, 1.01% ರಾಜ್ಯ ಸರ್ಕಾರದ ಪಾಲು. ಅಂದರೆ ಸುಮಾರು 309 ರೂಪಾಯಿಯಷ್ಟು ಕೇಂದ್ರದಿರತ್ತೆ, 309 ರೂಪಾಯಿಯಷ್ಟು ರಾಜ್ಯದಿರತ್ತೆ. ಇದು ಏನು ಸಹಾಯಧನ ರೈತರಿಗೆ ಸಿಗುವಂಥದ್ದು, ರೈತರು ಕಟ್ಟುವಂಥದ್ದು 611 ರೂಪಾಯಿ ಮಾತ್ರ.
1: ಸರ್, ಈಗ ಈ ಒಂದು ಕಂತುಗಳ ನೋಂದಣಿಗಳಿರ್ಬೋದು ಅಥವಾ ಪ್ರೀಮಿಯಂ ದರಗಳ ಬಗ್ಗೆ ತಾವು ಹೇಳಿದ್ರಿ, ಈಗ ಯಾವೆಲ್ಲ ಬೆಳೆಗಳಿಗೆ ಈ ವ್ಯಾಪ್ತಿಗೆ ಒಳಪಡ್ತದೆ, ಅಂದರೆ ವಾಣಿಜ್ಯ ಮತ್ತು ಅಥವಾ ತೋಟಗಾರಿಕೆ ಯಾವೆಲ್ಲ ಬೆಳೆಗಳಿಗೆ ಈ ವಿಮಾ ಪಾಲಿಸಿಗಳು ಇದೆ ಅಂತೇಳಿ?
0: ಇಲ್ಲಿ ಎರಡು ಬರುತ್ತೆ, ಒಂದು ಕರ್ನಾಟಕ ರೈತ ಸುರಕ್ಷಾ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಇದು ಕೃಷಿ ಬೆಳೆಗಳಿಗೆ ಮಾತ್ರ ಬರುತ್ತೆ. ತೋಟಗಾರಿಕೆ ಬೆಳೆಗಳಿಗೆ ಏನು ವೆದರ್ ಬೇಸ್ಡ್ ಕ್ರಾಪ್ ಇನ್ಶೂರೆನ್ಸ್ ಅಂತ ಹೇಳ್ತೀವಿ, ಅದು ಅವರ ತೋಟಗಾರಿಕೆ ಇಲಾಖೆಗೆ ಸಂಬಂಧಪಡುತ್ತೆ. ನಮ್ಮ ಇಲ್ಲಿ ದಕ್ಷಿಣ ಕನ್ನಡಕ್ಕೆ ಕೃಷಿ ಬೆಳೆಗೆ ಸಂಬಂಧಪಟ್ಟಂತೆ

0: ಭತ್ತಕ್ಕೆ ಮಾತ್ರ ತಾವು ಇಲ್ಲಿ ನೋಂದಣಿ ಮಾಡ್ಕೊಳ್ಬಹುದು. ಉಳಿದದ್ದು ಬೇರೆ ನಿಮ್ದು ಕಾಳುಮೆಣಸು ಅಡಿಕೆದ್ದು ಅದು ತೋಟಗಾರಿಕೆ ಇಲಾಖೆಗೆ ಬರುತ್ತೆ, ಅದು ವೆದರ್ ಬೇಸ್ಡ್ ಕ್ರಾಪ್ ಇನ್ಶೂರೆನ್ಸ್ ಅಂತ ಇರುತ್ತೆ.
1: ಸರಿ, ಈಗ ಬೆಳೆ ವಿಮೆಗಳನ್ನು ಮಾಡಿಸಿಕೊಳ್ಬೇಕಾದ್ರೆ ಪ್ರಮುಖವಾದಂತಹ ದಾಖಲೆಗಳು ಯಾವುದೆಲ್ಲ?
0: ದಾಖಲೆ ಅಂದ್ರೆ ಮುಖ್ಯವಾಗಿರ್ಬೋದು ಪಹಣಿ ಪತ್ರ, ನಾವೊಂದು RTC ಅಂತ ಹೇಳ್ತೀವಿ, ಬ್ಯಾಂಕ್ ಅಕೌಂಟ್ ಬುಕ್, ಪಾಸ್ಬುಕ್ ಬೇಕಾಗತ್ತೆ, ಆಧಾರ್ ಕಾರ್ಡ್ ಬೇಕಾಗತ್ತೆ, ಬೆಳೆ ದೃಢೀಕರಣ. ಇದು ಬೆಳೆ ದೃಢೀಕರಣ ಕಂದಾಯ ಇಲಾಖೆಯಲ್ಲಿ ಸಿಗತ್ತೆ, ಅದನ್ನ ಅವರು ಪಡ್ಕೊಂಡು ಈ ಒಂದು ಇದಕ್ಕೆ ಕ್ರಾಪ್ ಇನ್ಶೂರೆನ್ಸ್ಗೆ ಎನ್ರೋಲ್ ಮಾಡ್ಕೊಳ್ಬಹುದು.
1: ಸರ್, ಕರ್ನಾಟಕ ರೈತ ಸುರಕ್ಷಾ ಈ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದರ ಅನುಷ್ಠಾನಗಳಿರಬಹುದು ಅಥವಾ ಇದರ ಒಂದು ಸಾಧಕಗಳು ಹೇಗಿದೆ ಅಂತೇಳಿ.
0: ಈಗ ದಕ್ಷಿಣ ಕನ್ನಡಕ್ಕೆ ಸಂಬಂಧಪಟ್ಟಂತೆ ನಮ್ಮಲ್ಲಿ ಇರುವಂತದ್ದು ಪ್ರಮುಖ ಬೆಳೆ ಅಂದ್ರೆ ಭತ್ತ. ಬೆಳೆ ವಿಮೆ ಇರುವಂತದ್ದು ಸಹ ಮಳೆಯಾಶ್ರಿತ ಭತ್ತಕ್ಕೆ ಮಾತ್ರ ರೈತರು ಬೆಳೆ ವಿಮೆನ ಮಾಡಿಸ್ಕೊಳ್ಬಹುದು. ಮತ್ತು ಇಲ್ಲಿ ಏನಾಗಿದೆ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭತ್ತ ಬೆಳೆ ತುಂಬ ಕಡಿಮೆ ಇದೆ, ನಮಗೆ ಇರುವಂಥದ್ದು ಸುಮಾರು 10,000 hectares ಮಾತ್ರ. ಇದು ಮುಖ್ಯವಾಗಿ ಮಂಗಳೂರು, ಮುಲ್ಕಿ, ಈ ಮೂಡುಬಿದ್ರೆ, ಬಂಟ್ವಾಳ, ಬೆಳತಂಗಡಿ ಈ ತಾಲೂಕಿನಲ್ಲಿ ಜಾಸ್ತಿ ಭತ್ತ ಇರುವುದರಿಂದ ಭತ್ತಕ್ಕೆ ಸ್ವಲ್ಪ ಇನ್ಶೂರೆನ್ಸ್ ರೈತರ ಆಸಕ್ತಿ ತುಂಬ ಕಡಿಮೆ. ಮತ್ತು ಇಲ್ಲಿ ಏನಿದೆ ಅಂದರೆ ಈಗ ಬೆಳೆ ಸಾಲ ಪಡೆದ ರೈತರು ಸಹ ಬೆಳೆ ಸಾಲವನ್ನು ಅವರು ಭತ್ತಕ್ಕಿಂತ ಅಡಿಕೆಗೆ ಜಾಸ್ತಿಯನ್ನು ಪ್ರಿಫರ್ ಮಾಡ್ತಾ ಇದ್ದಾರೆ. ಯಾಕಂದರೆ ಅಡಿಕೆಗೆ 1 acreಗೆ 150,000 ಕೃಷಿ ಸಾಲ ಸಿಗತ್ತೆ, ಭತ್ತಕ್ಕೆ 1 acreಗೆ 30,000 ಸಿಗತ್ತೆ. ಹಾಗಾಗಿ ಇಲ್ಲಿನ ರೈತರು ಏನಿದ್ದಾರೆ ಅಂದರೆ ಅಡಿಕೆಗೆ ಜಾಸ್ತಿ ಒಲವನ್ನು ತೋರಿಸಿರೋದ್ರಿಂದ ಅಡಿಕೆಗೆ ಜಾಸ್ತಿ ಬೆಳೆ ವಿಮೆ ಎನ್ರೋಲ್ಮೆಂಟ್ ಆಗತ್ತೆ. ಮತ್ತು ಪರಿಹಾರನೂ ಸಹ ನಾವು ಭತ್ತಕ್ಕೆ ಕಂಪೇರ್ ಮಾಡಿದರೆ ಅಡಿಕೆಗೆ ಹೆಚ್ಚು ಪರಿಹಾರ ಬರ್ತಾ ಇರೋದ್ರಿಂದ ಇಲ್ಲಿ ಸ್ವಲ್ಪ ಭತ್ತಕ್ಕೆ ಸ್ವಲ್ಪ ಆಸಕ್ತಿ ಕಡಿಮೆ ಇದೆ.
2: ಇದುವರೆಗೆ ಪ್ರಗತಿ ಪಥ ಪ್ರಸಾರವಾಯಿತು. ಇಂದಿನ ಕಾರ್ಯಕ್ರಮದಲ್ಲಿ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಈ ಕುರಿತು ಮಾಹಿತಿ ನೀಡಿದವರು ಮಂಗಳೂರಿನ ಜಂಟಿ ಕೃಷಿ ನಿರ್ದೇಶಕರಾದ ಹೊನ್ನಪ್ಪ ಗೌಡ ಇವರು. ಸಂದರ್ಶಕರು ಪ್ರದೀಪ್ ಡಿಎಂ ಹಾವಂಜೆ. ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಲ್ಲಿ ಏಕಕಾಲದಲ್ಲಿ ಪ್ರಸಾರವಾದ ಈ ಕಾರ್ಯಕ್ರಮ ಮಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ.
3: ಆಕಾಶವಾಣಿ ಸಮಯ 1:10 ಆಗಲಿದೆ. ಇನ್ನು ಮುಂದೆ ಕನ್ನಡದಲ್ಲಿ ವಾರ್ತೆಗಳು.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿಬಿ. ಮುಖ್ಯಾಂಶಗಳು. 12 ವರ್ಷಗಳಲ್ಲಿ ಪಿಎಂ ಜನ್ಧನ್ ಯೋಜನೆಯಿಂದ ಪರಿವರ್ತನಾತ್ಮಕ ಫಲಿತಾಂಶ, ಪ್ರಧಾನಿ ನರೇಂದ್ರ ಮೋದಿ. ನೇಪಾಳ ಭೀಕರ ಪ್ರವಾಹ, ಮೃತಪಟ್ಟವರ ಸಂಖ್ಯೆ 469 ಏರಿಕೆ, ಇನ್ನೂ ಸಂಪರ್ಕಕ್ಕೆ ಸಿಗದ 977 ಹೆಚ್ಚು ಮಂದಿ. ಟೊರೊಂಟೋದಲ್ಲಿ ಭಾರತ ಕೆನಡಾ ಹಣಕಾಸು ಸಚಿವರ ಸಂವಾದ ಯಶಸ್ವಿ ಮುಕ್ತಾಯ. ದೆಹಲಿಗೆ ತಲುಪಿದ ಮೊದಲ ಕಾಂದಾ ಎಕ್ಸ್ಪ್ರೆಸ್, ಮಹಾರಾಷ್ಟದಿಂದ 450 ಟನ್ಗೂ ಹೆಚ್ಚು ಈರುಳ್ಳಿ ಪೂರೈಕೆ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿಯವರ ಜನ್ಧನ್ ಯೋಜನೆಯು ಅಭೂತಪೂರ್ವ ಪ್ರಮಾಣದಲ್ಲಿ ಅನುಷ್ಠಾನಗೊಂಡಿದ್ದು ಮಹತ್ವದ ಪರಿವರ್ತನಾತ್ಮಕ ಫಲಿತಾಂಶಗಳನ್ನು ನೀಡಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆಯ ರಾಷ್ಟೀಯ ಆರ್ಥಿಕ ಸೇರ್ಪಡೆಯ ಅಭಿಯಾನವಾದ ಪ್ರಧಾನಮಂತ್ರಿ ಜನ್ಧನ್ ಯೋಜನೆ 12 ವರ್ಷಗಳನ್ನು ಪೂರೈಸಿರುವ ಹಿನ್ನೆಲೆಯಲ್ಲಿ ಪ್ರಧಾನಿ ಸಾಮಾಜಿಕ ಮಾಧ್ಯಮದಲ್ಲಿ ಸಂದೇಶ ಹಂಚಿಕೊಂಡಿದ್ದಾರೆ. ಈ ಯೋಜನೆಯಡಿ ಇದುವರೆಗೆ 59 ಕೋಟಿಗೂ ಹೆಚ್ಚು ಬ್ಯಾಂಕ್ ಖಾತೆಗಳನ್ನು ತೆರೆಯಲಾಗಿದ್ದು ಒಟ್ಟು 317,000 ಕೋಟಿ ರೂಪಾಯಿಗಳ ಠೇವಣಿ ಸಂಗ್ರಹವಾಗಿದೆ. 2014 ಇದೇ ದಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಈ ಯೋಜನೆಗೆ ಚಾಲನೆ ನೀಡಿದ್ದರು. ವಿಶ್ವದ ಅತಿದೊಡ್ಡ ಹಣಕಾಸು ಸೇರ್ಪಡೆ ಕಾರ್ಯಕ್ರಮವಾಗಿರುವಂತಹ ಜನ್ಧನ್ ಯೋಜನೆಯು ಎಲ್ಲ ಭಾರತೀಯರಿಗೆ ಬ್ಯಾಂಕಿಂಗ್ ಸೇವೆಗಳ ಪ್ರವೇಶವನ್ನು ಮತ್ತಷ್ಟು ವಿಸ್ತರಿಸುವಲ್ಲಿ ಮಹತ್ವದ ಪಾತ್ರ ನಿರ್ವಹಿಸುತ್ತದೆ. ಯೋಜನೆಯ ಅಡಿ ತೆರೆಯಲಾದಂತಹ ಖಾತೆಗಳಲ್ಲಿ 78% ಖಾತೆಗಳು ಗ್ರಾಮೀಣ ಮತ್ತು ಅರೆ ನಗರ ಪ್ರದೇಶಗಳಲ್ಲಿದ್ದು ಸುಮಾರು 56% ಖಾತೆಗಳು ಮಹಿಳೆಯರ ಹೆಸರಿನಲ್ಲಿವೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ನಾಳೆ ಮಧ್ಯ ಏಷ್ಯಾದ ಉಜ್ಬೇಕಿಸ್ತಾನ್ಗೆ 2 ದಿನಗಳ ಪ್ರವಾಸ ಕೈಗೊಳ್ಳಲಿದ್ದಾರೆ. ಉಜ್ಬೇಕಿಸ್ತಾನ್ ಅಧ್ಯಕ್ಷ ಶೌಕತ್ ಮಿರ್ಜಿಯೋಯೆವ್ ಅವರ ಆಹ್ವಾನದ ಮೇರೆಗೆ ಪ್ರಧಾನಿಯವರು ರಾಜಧಾನಿ ತಾಷ್ಕೆಂಟ್ಗೆ ಭೇಟಿ ನೀಡಲಿದ್ದಾರೆ. ಪ್ರವಾಸದ ಸಂದರ್ಭದಲ್ಲಿ ಪ್ರಧಾನಿಯವರು ಅಧ್ಯಕ್ಷ ಶೌಕತ್ ಮಿರ್ಜಿಯೋಯೆವ್ ಅವರೊಂದಿಗೆ ನಿಯೋಗ ಮಟ್ಟದ ಮಾತುಕತೆಯನ್ನು ನಡೆಸಲಿದ್ದು ಉಭಯ ದೇಶಗಳ ನಡುವಿನ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುವ ಕುರಿತು ಚರ್ಚೆ ನಡೆಸಲಿದ್ದಾರೆ. ಇದು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ 4ನೆಯ ಉಜ್ಬೇಕಿಸ್ತಾನ ಭೇಟಿಯಾಗಿದೆ.

0: ಈ ಹಿಂದೆ ಅವರು 2015 2016 ಮತ್ತು 2022 ಉಜ್ಬೇಕಿಸ್ತಾನ್ಗೆ ಭೇಟಿ ನೀಡಿದ್ದರು. ಉಜ್ಬೇಕಿಸ್ತಾನ್ ಅಧ್ಯಕ್ಷ ಶೌಕತ್ ಮಿರ್ಜಿಯೋಯೆವ್ ಅವರು ಕೂಡ 2018 ಮತ್ತು 2019 ಭಾರತಕ್ಕೆ ಭೇಟಿ ನೀಡಿದ್ದರು. ಪ್ರವಾಸದ ವೇಳೆ ಪ್ರಧಾನಿ ನರೇಂದ್ರ ಮೋದಿಯವರು ಅಧ್ಯಕ್ಷ ಶೌಕತ್ ಮಿರ್ಜಿಯೋಯೆವ್ ಅವರು ವ್ಯಾಪಾರ ಮತ್ತು ಹೂಡಿಕೆ, ರಕ್ಷಣೆ, ಡಿಜಿಟಲ್ ಸಂಪರ್ಕ, ಇಂಧನ, ಶಿಕ್ಷಣ ಮತ್ತು ಜನರಿಂದ ಜನರ ನಡುವಿನ ಸಂಪರ್ಕ ಸೇರಿದಂತೆ ವಿವಿಧ ಕ್ಷೇತ್ರಗಳ ಸಹಕಾರವನ್ನು ಪರಿಶೀಲನೆ ನಡೆಸಲಿದ್ದಾರೆ. ಮುಂದಿನ ಸಹಕಾರದ ಮಾರ್ಗಸೂಚಿಯ ಬಗ್ಗೆಯೂ ಚರ್ಚೆ ನಡೆಯಲಿದೆ. ಇದರ ಜೊತೆಗೆ ವಿಕಸಿತ ಭಾರತ 2047 ಮತ್ತು ಉಜ್ಬೇಕಿಸ್ತಾನ್ 2030 ಸಾಮಾನ್ಯ ಅಭಿವೃದ್ಧಿ ದೃಷ್ಟಿಕೋನಗಳನ್ನು ಮತ್ತಷ್ಟು ಮುಂದಕ್ಕೆ ಕೊಂಡೊಯ್ಯುವ ಕುರಿತಂತೆ ಉಭಯ ನಾಯಕರು ತಮ್ಮ ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳಲಿದ್ದಾರೆ. ನೇಪಾಳದಲ್ಲಿ ಸಂಭವಿಸಿದ ಭೀಕರ ಪ್ರವಾಹಕ್ಕೆ ಮೃತಪಟ್ಟವರ ಸಂಖ್ಯೆ 469 ಏರಿಕೆಯಾಗಿದ್ದು 977 ಹೆಚ್ಚು ಜನರು ಇನ್ನೂ ಸಂಪರ್ಕಕ್ಕೆ ಸಿಗದೆ ನಾಪತ್ತೆಯಾಗಿದ್ದಾರೆ ಎಂದು ರಾಷ್ಟ್ರೀಯ ವಿಕೋಪ ಅಪಾಯ ಕಡಿತ ಮತ್ತು ನಿರ್ವಹಣಾ ಪ್ರಾಧಿಕಾರ ತಿಳಿಸಿದೆ. ನೇಪಾಳ ಮತ್ತು ಚೀನಾ ಗಡಿಯ ನದಿಪಾತ್ರದಲ್ಲಿ ಸಂಭವಿಸಿದ ಹಿಮಪಾತವೇ ಈ ಭೀಕರ ಪ್ರವಾಹಕ್ಕೆ ಕಾರಣ ಎನ್ನಲಾಗಿದ್ದು, ನದಿ ತೀರದ ಹಲವು ಗ್ರಾಮಗಳು, ರಸ್ತೆ, ಜಲವಿದ್ಯುತ್ ಯೋಜನೆ ಮತ್ತು ಮೂಲಸೌಕರ್ಯ ಕೊಚ್ಚಿಹೋಗಿವೆ. ನಾಪತ್ತೆಯಾಗಿರುವಂತಹ 977 ಜನರಲ್ಲಿ 290 ಭಾರತೀಯರು ಸೇರಿದಂತೆ 517 ಮಂದಿ ವಿದೇಶಿಯರು ಸೇರಿದ್ದಾರೆ. ಸದ್ಯ 13,000 ಹೆಚ್ಚು ನೇಪಾಳಿ ಸೇನೆ ಹಾಗೂ ಪೊಲೀಸ್ ಸಿಬ್ಬಂದಿಯನ್ನು ರಕ್ಷಣೆ ಮತ್ತು ಪರಿಹಾರ ಕಾರ್ಯದಲ್ಲಿ ತೊಡಗಿಸಿಕೊಳ್ಳಲಾಗಿದ್ದು, ಹೆಲಿಕಾಪ್ಟರ್ಗಳ ಮೂಲಕ ಸುಮಾರು 3,253 ಜನರನ್ನು ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸಲಾಗಿದೆ. ನೇಪಾಳದಲ್ಲಿ ಉಂಟಾದಂತಹ ಭಾರಿ ಪ್ರವಾಹದ ಹಿನ್ನೆಲೆಯಲ್ಲಿ ಬಿಹಾರದಲ್ಲಿ ಎದುರಾಗಿದ್ದಂತಹ ಪ್ರವಾಹದ ಆತಂಕ ಸದ್ಯಕ್ಕೆ ಕಡಿಮೆಯಾಗಿದೆ. ಕಳೆದ ಬುಧವಾರ ರಾತ್ರಿ ಗಂಡಕ್ ನದಿಯ ನೀರಿನ ಹರಿವು ಹೆಚ್ಚಾಗಿದ್ದರೂ ನಿನ್ನೆಯಿಂದ ಹರಿವು ಇಳಿಮುಖವಾಗಿದೆ. ಇಂದು ಬೆಳಗ್ಗೆ 6 ವಾಲ್ಮೀಕಿ ನಗರ ಬ್ಯಾರೇಜ್ನಲ್ಲಿ ಗಂಡಕ್ ನದಿಯ ನೀರಿನ ಹರಿವು 99,800 ಕ್ಯೂಸೆಕ್ ದಾಖಲಾಗಿದೆ. ನದಿಯ ನೀರಿನ ಹರಿವು ಸದ್ಯ ಸಾಮಾನ್ಯ ಸ್ಥಿತಿಯಲ್ಲಿದೆ ಎಂದು ಉಪಮುಖ್ಯಮಂತ್ರಿ ಮತ್ತು ಜಲಸಂಪನ್ಮೂಲ ಸಚಿವ ವಿಜಯ್ಕುಮಾರ್ ಚೌಧರಿ ತಿಳಿಸಿದ್ದಾರೆ. ಭೋಟೆಕೋಶಿ, ತ್ರಿಶೂಲಿ ಮತ್ತು ನಾರಾಯಣಿ ನದಿಗಳ ಮೂಲಕ ನೀರು ಹರಿದು ಗಂಡಕ್ ನದಿಗೆ ತಲುಪುವ ವೇಳೆ ಅದರ ತೀವ್ರತೆ ಕಡಿಮೆಯಾಗುತ್ತದೆ ಎಂದು ಅವರು ಹೇಳಿದ್ದಾರೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಗಂಡಕ್ ನದಿಯಿಂದ ಬಾಧಿತವಾಗಬಹುದಾದಂತಹ 8 ಜಿಲ್ಲೆಗಳಲ್ಲಿ ಕಟ್ಟೆಚ್ಚರ ವಹಿಸಲಾಗಿದೆ. ಜಲಸಂಪನ್ಮೂಲ ಇಲಾಖೆಯ ತಂಡಗಳು ಅಣೆಕಟ್ಟೆ ಮತ್ತು ದಡದಲ್ಲಿ 24 ಗಂಟೆಯೂ ನಿಗಾ ಮತ್ತು ಗಸ್ತು ನಡೆಸುತ್ತಿವೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಮತ್ತು ಕೆನಡಾದ ಹಣಕಾಸು ಹಾಗೂ ರಾಷ್ಟೀಯ ಆದಾಯ ಸಚಿವ ಫ್ರಾನ್ಸ್ವಾ ಫಿಲಿಪ್ ಶಾಂಪೇನ್ ಅವರು ಕೆನಡಾದ ಟೊರೊಂಟೊದಲ್ಲಿ ಭಾರತ ಕೆನಡಾ ಹಣಕಾಸು ಸಚಿವರ ಆರ್ಥಿಕ ಮತ್ತು ಹಣಕಾಸು ಸಂವಾದವನ್ನು ಯಶಸ್ವಿಯಾಗಿ ಮುಕ್ತಾಯಗೊಳಿಸಿದ್ದಾರೆ. ಸಂವಾದದ ಬಳಿಕ ಬಿಡುಗಡೆ ಮಾಡಲಾದಂತಹ ಜಂಟಿ ಹೇಳಿಕೆಯಲ್ಲಿ ಉಭಯ ದೇಶಗಳ ನಡುವಿನ ಆರ್ಥಿಕ ಮತ್ತು ಹಣಕಾಸು ಸಹಕಾರವನ್ನು ಮತ್ತಷ್ಟು ಬಲಪಡಿಸುವ ಉದ್ದೇಶದಿಂದ ಈ ಸಭೆ ಮಹತ್ವದ ಹೆಜ್ಜೆಯಾಗಿದೆ ಎಂದು ತಿಳಿಸಲಾಗಿದೆ. ಈ ವರ್ಷದ ಮಾರ್ಚ್ನಲ್ಲಿ ನವದೆಹಲಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಕೆನಡಾದ ಪ್ರಧಾನಮಂತ್ರಿ ಮಾರ್ಕ್ ಕಾರ್ನಿ ಅವರ ಭೇಟಿಯ ಸಂದರ್ಭದಲ್ಲಿ ಕೈಗೊಂಡಂತಹ ದ್ವಿಪಕ್ಷೀಯ ಆರ್ಥಿಕ ಮತ್ತು ಹಣಕಾಸು ಸಹಕಾರವನ್ನು ಬಲಪಡಿಸುವ ಬದ್ದತೆಯ ಮುಂದುವರಿದ ಭಾಗವಾಗಿ ಈ ಸಂವಾದ ನಡೆದಿದೆ ಎಂದು ಉಭಯ ರಾಷ್ಟಗಳು ತಿಳಿಸಿವೆ. ಮಹಾರಾಷ್ಟದ ನಾಸಿಕ್ನಿಂದ 450 ಟನ್ಗೂ ಹೆಚ್ಚು ಈರುಳ್ಳಿಯನ್ನು ಹೊತ್ತೊಯ್ಯುತ್ತಿದ್ದಂತಹ ಮೊದಲ ಕಾಂದಾ ಎಕ್ಸ್ಪ್ರೆಸ್ ಸರಕು ರೈಲು ಇಂದು ಬೆಳಗ್ಗೆ ದೆಹಲಿಗೆ ತಲುಪಿದೆ. ಪ್ರಸ್ತುತ ಹಬ್ಬದ ಋತುವಿನಲ್ಲಿ ಈರುಳ್ಳಿ ಲಭ್ಯತೆಯನ್ನು ಕಾಯ್ದುಕೊಳ್ಳಲು ಮತ್ತು ಬೆಲೆ ಸ್ಥಿರತೆ ಕಾಪಾಡಲು ಸರ್ಕಾರವು ಬಫರ್ ಸ್ಟಾಕ್ನಿಂದ ನಿಯಂತ್ರಿತವಾಗಿ ಈರುಳ್ಳಿಯನ್ನು ಮಾರುಕಟ್ಟೆಗೆ ಬಿಡುಗಡೆ ಮಾಡುತ್ತಿದೆ ಎಂದು ಗ್ರಾಹಕ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಇದರೊಂದಿಗೆ ಚೆನ್ನೈ, ಕೋಲ್ಕತ್ತಾ, ಕೊಚ್ಚಿ, ಗುವಾಹಟಿ, ಲಕ್ನೋ ಮತ್ತು ಪಾಟ್ನಾ ಸೇರಿದಂತೆ ಇತರ ಪ್ರಮುಖ ನಗರಗಳಿಗೂ ರಸ್ತೆ ಸಾರಿಗೆಯ ಮೂಲಕ ಈರುಳ್ಳಿ ಸರಬರಾಜು ಮಾಡಲಾಗುತ್ತಿದೆ. 2025-26 ಸಾಲಿನಲ್ಲಿ ದೇಶದಲ್ಲಿ 307 ಲಕ್ಷ ಟನ್ಗೂ ಹೆಚ್ಚು ಈರುಳ್ಳಿ ಉತ್ಪಾದನೆಯಾಗುವ ನಿರೀಕ್ಷೆ ಇದ್ದು, ಮುಂಬರುವ ತಿಂಗಳುಗಳಲ್ಲಿ ದೇಶೀಯ ಬೇಡಿಕೆಯನ್ನು ಪೂರೈಸಲು ಅಗತ್ಯ ದಾಸ್ತಾನಿದೆ ಎಂದು ಸಚಿವಾಲಯ ತಿಳಿಸಿದೆ. ಸಾರ್ವಜನಿಕರಿಗೆ ಕೈಗೆಟುಕುವ ದರದಲ್ಲಿ ಈರುಳ್ಳಿ ತಲುಪಿಸುವ ನಿಟ್ಟಿನಲ್ಲಿ ಎನ್ಸಿಸಿಎಫ್, ನಾಫೆಡ್, ಸಫಲ್ ಮತ್ತು ಕೇಂದ್ರೀಯ ಭಂಡಾರ್ ಮಳಿಗೆಗಳ ಮೂಲಕ ಪ್ರತಿ ಕೆಜಿಗೆ 35 ರೂಪಾಯಿಯಂತೆ ರಿಯಾಯಿತಿ ದರದ ಚಿಲ್ಲರೆ ಮಾರಾಟವನ್ನು ಆರಂಭಿಸಲಾಗಿದೆ. 7 ಸ್ಥಳಗಳಲ್ಲಿ 24 ಪರಮಾಣು ವಿದ್ಯುತ್ ರಿಯಾಕ್ಟರ್

ಪ್ಲಾಂಟ್ಗಳನ್ನು ಭಾರತ ನಿರ್ವಹಿಸುತ್ತಿದ್ದು ಒಟ್ಟು 8.78 ಗಿಗಾವ್ಯಾಟ್ ಸ್ಥಾಪಿತ ಸಾಮರ್ಥ್ಯವನ್ನು ಹೊಂದಿದೆ. ಹೆಚ್ಚುವರಿಯಾಗಿ 9 ರಿಯಾಕ್ಟರ್ಗಳ ನಿರ್ಮಾಣ ಕಾಮಗಾರಿ ಪ್ರಗತಿಯಲ್ಲಿದೆ ಎಂದು ಪರಮಾಣು ಇಂಧನ ಇಲಾಖೆ ತಿಳಿಸಿದೆ. ವಿದ್ಯುತ್ ಉತ್ಪಾದನೆಯ ಜೊತೆಗೆ ಆರೋಗ್ಯ, ಕೃಷಿ ಹಾಗೂ ಕೈಗಾರಿಕಾ ಕ್ಷೇತ್ರಗಳಲ್ಲೂ ಪರಮಾಣು ಶಕ್ತಿ ಕೊಡುಗೆ ನೀಡುತ್ತದೆ. ವಿಕಸಿತ ಭಾರತಕ್ಕಾಗಿ ಪರಮಾಣು ಇಂಧನ ಮಿಷನ್ ಅಡಿಯಲ್ಲಿ 2047 ವೇಳೆಗೆ 100 ಗಿಗಾವ್ಯಾಟ್ ಪರಮಾಣು ವಿದ್ಯುತ್ ಸಾಮರ್ಥ್ಯ ಸಾಧಿಸುವ ಗುರಿಯನ್ನು ಭಾರತ ಹೊಂದಿದೆ. ಸುರಕ್ಷತೆಗೆ ಆದ್ಯತೆ ನೀಡುವ ಭಾರತದ ಪರಮಾಣು ಇಂಧನ ಕಾರ್ಯಕ್ರಮ ಕಠಿಣ ನಿಯಂತ್ರಣ, ಬಹು ಹಂತದ ಸುರಕ್ಷತಾ ಕ್ರಮಗಳು ಮತ್ತು ಸಮಗ್ರ ತುರ್ತು ಸಿದ್ಧತೆಯ ಮೂಲಕ ಜನರು ಹಾಗೂ ಪರಿಸರದ ರಕ್ಷಣೆಯನ್ನು ಖಾತರಿಪಡಿಸುತ್ತಿದೆ. ಕಂದಾಯ ಗುಪ್ತಚರ ನಿರ್ದೇಶನಾಲಯ ಅಸ್ಸಾಂ ಮತ್ತು ಮಿಜೋರಾಂನಲ್ಲಿ ನಡೆಸಿದ 2 ಕಾರ್ಯಾಚರಣೆಗಳಲ್ಲಿ 76 ಕೆಜಿ ಮೆಥಾಮ್ ಫೆಟಮೈನ್ ಮಾತ್ರೆಗಳನ್ನು ವಶಪಡಿಸಿಕೊಂಡಿದ್ದು ಈ ಸಂಬಂಧ ಇಬ್ಬರನ್ನು ಬಂಧಿಸಿದೆ. ಮಾದಕ ದ್ರವ್ಯ ಮತ್ತು ಅಮಲು ಪದಾರ್ಥಗಳ ನಿಯಂತ್ರಣ ಕಾಯ್ದೆ 1985 ಅಡಿಯಲ್ಲಿ ಆರೋಪಿಗಳನ್ನು ಬಂಧಿಸಲಾಗಿದೆ ಎಂದು ಹಣಕಾಸು ಸಚಿವಾಲಯ ತಿಳಿಸಿದೆ. ಲಾರಿಯ ಚಾಲಕನ ಆಸನದ ಹಿಂದಿನ ವಿಶೇಷವಾಗಿ ನಿರ್ಮಿಸಿದ ರಹಸ್ಯ ಜಾಗದಲ್ಲಿ ಮಾದಕ ವಸ್ತುಗಳನ್ನು ಅಡಗಿಸಿ ಇಡಲಾಗಿತ್ತು. ಮೆಥಾಮ್ ಫೆಟಮೈನ್ ಅನ್ನು ಮಾದಕ ದ್ರವ್ಯ ಮತ್ತು ಅಮಲು ಪದಾರ್ಥಗಳ ಕಾಯ್ದೆಯ ಅಡಿ ಮನೋವಿಕಾರಕ ಪದಾರ್ಥವೆಂದು ಅಧಿಸೂಚಿಸಲಾಗಿದ್ದು ಇದರ ಅಕ್ರಮ ಉತ್ಪಾದನೆ, ದಾಸ್ತಾನು ಮತ್ತು ಕಳ್ಳ ಸಾಗಾಣಿಕೆ ಕಠಿಣ ಶಿಕ್ಷೆ ವಿಧಿಸಲಾಗುತ್ತದೆ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಇಂದಿನಿಂದ 6 ದಿನಗಳ ಕಾಲ ಅಮೆರಿಕ ಪ್ರವಾಸ ಕೈಗೊಳ್ಳಲಿದ್ದಾರೆ. ಚಿಕಾಗೋ, ಆಶ್ವಿಲ್ ಮತ್ತು ನ್ಯೂಯಾರ್ಕ್ ನಗರಗಳಿಗೆ ಭೇಟಿ ನೀಡಲಿರುವ ಅವರು ಪ್ರಮುಖ ಹೂಡಿಕೆದಾರರು, ಕಂಪನಿಗಳ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳು ಮತ್ತು ಉದ್ಯಮ ಪ್ರತಿನಿಧಿಗಳ ಜೊತೆಗೆ ಭಾರತದ ಹೂಡಿಕೆ ಅವಕಾಶ ಮತ್ತು ಆರ್ಥಿಕ ಸಹಕಾರದ ಕುರಿತು ಚರ್ಚೆ ನಡೆಸಲಿದ್ದಾರೆ. ಆಶ್ವಿಲ್ನಲ್ಲಿ ಇದೇ 31 ಮತ್ತು ಸೆಪ್ಟೆಂಬರ್ 1 ನಡೆಯಲಿರುವ G20 ಹಣಕಾಸು ಸಚಿವರು ಮತ್ತು ಕೇಂದ್ರ ಬ್ಯಾಂಕ್ ಗವರ್ನರ್ಗಳ ಸಭೆಯಲ್ಲಿ ಅವರು ಭಾರತೀಯ ನಿಯೋಗವನ್ನು ಮುನ್ನಡೆಸಲಿದ್ದಾರೆ. ನ್ಯೂಯಾರ್ಕ್ನಲ್ಲಿ ಹೂಡಿಕೆದಾರರ ದುಂಡುಮೇಜಿನ ಸಭೆಯಲ್ಲಿ ಅವರು ಭಾಗಿಯಾಗಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 12 ವರ್ಷಗಳಲ್ಲಿ ಪಿಎಂ ಜನ್ಧನ್ ಯೋಜನೆಯಿಂದ ಪರಿವರ್ತನಾತ್ಮಕ ಫಲಿತಾಂಶ, ಪ್ರಧಾನಿ ನರೇಂದ್ರ ಮೋದಿ. ನೇಪಾಳ ಭೀಕರ ಪ್ರವಾಹ, ಮೃತಪಟ್ಟವರ ಸಂಖ್ಯೆ 469 ಏರಿಕೆ, ಇನ್ನೂ ಸಂಪರ್ಕಕ್ಕೆ ಸಿಗದ 977 ಹೆಚ್ಚು ಮಂದಿ. ಟೊರೊಂಟೊದಲ್ಲಿ ಭಾರತ ಕೆನಡಾ ಹಣಕಾಸು ಸಚಿವರ ಸಂವಾದ ಯಶಸ್ವಿ ಮುಕ್ತಾಯ. ದೆಹಲಿಗೆ ತಲುಪಿದ ಮೊದಲ ಕಾಂದಾ ಎಕ್ಸ್ಪ್ರೆಸ್. ಮಹಾರಾಷ್ಟದಿಂದ 450 ಟನ್ಗೂ ಹೆಚ್ಚು ಈರುಳ್ಳಿ ಪೂರೈಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30 ಗಂಟೆಗೆ

ಸಮಯ ಸರಿಯಾಗಿ 1:20. ಇದು ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋ ಹರ್ಟ್ಸ್. ಇನ್ನೀಗ ಕೆಲವು ಚಿತ್ರಗೀತೆಗಳನ್ನು ಕೇಳೋಣ. ಕಾರ್ತಿಕ್ ಹಾಗೂ ಪ್ರಿಯಾ ಹಿಮೇಶ್ ಅವರು ಹಾಡಿರುವಂತಹ ರಣವಿಕ್ರಮ ಚಿತ್ರದ ಗೀತೆ ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ವಿ ಹರಿಕೃಷ್ಣ ಅವರ ಸಂಗೀತವಿದೆ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಮನೋಚಿಂತನ, ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ.
3: ಶುಕ್ರವಾರ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:45 ವಿವಿಧ ಭಾರತಿ ಕನ್ನಡ 102.9 ಎಫ್ಎಂನಲ್ಲಿ ಹಾಗೂ ಸಂಜೆ 5:45 ಆಕಾಶವಾಣಿ ಬೆಂಗಳೂರು ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮನೋಚಿಂತನ. ಶುಕ್ರವಾರ ಪ್ರಸಾರವಾಗುವ ಮನೋಚಿಂತನ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಡಾಕ್ಟರ್ ನೇಹಾ ಮಕ್ಕಿತಾಯ, ಮನಶಾಸ್ತ್ರಜ್ಞರು, ಮನೋವೈದ್ಯಕೀಯ ವಿಭಾಗ, ಬೆಂಗಳೂರು ವೈದ್ಯಕೀಯ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆ, ವಿಕ್ಟೋರಿಯಾ ಆಸ್ಪತ್ರೆ, ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ. ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com. ಈಗ ಕೇಳಿ ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತವಿರುವಂತಹ ಮಧುರ ಮೈತ್ರಿ ಚಿತ್ರದ ಗೀತೆ. ಹಾಡಿದ್ದಾರೆ KJ ಜೇಸುದಾಸ್ ಹಾಗೂ

0: ಸಮಯ 1:30.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
3: ಆಕಾಶವಾಣಿ ಚೈತ್ರವನ. ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ.
4: ಚೈತ್ರವನ ಕಾರ್ಯಕ್ರಮದ ಕೇಳುಗರಿಗೆಲ್ಲ ನಮಸ್ಕಾರಗಳು ಹಾಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಪ್ರಿಯ ಕೇಳುಗರೆ, ಇಂದು ಲಕ್ಷ್ಮೀಶನ ಜೈಮಿನಿ ಭಾರತದ 34ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನ ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ ಎಚ್ ಸಿ ಶಶಿಕಲಾ, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀ ಎಚ್ ಆರ್ ಶ್ರೀಧರ್.
5: ಯಾಗಶಾಲೆಯ ಚಪ್ಪರ 3 ಯೋಜನದ ಒಂದು ವಿಸ್ತಾರದಲ್ಲಿ ಅದನ್ನು ಕಟ್ಟಿದ್ದಾರಂತೆ. ಇಲ್ಲಿ ಯಾಗ ಮಂಟಪದಲ್ಲಿ ಯಾವುದು ಕೂಡ ಇಲ್ಲ ಅನ್ನುವಂತಹ ಪದವೇ ಇಲ್ಲ. ಎಲ್ಲರಿಗೂ ಏನು ಬೇಕೋ ಅದನ್ನ ತೃಪ್ತಿ ಪಡುವಂತೆ, ಸಂತೋಷ ಪಡುವಂತೆ ಕೊಡ್ತಾ ಇದ್ದಾರಂತೆ. ಆ ಪರಮಾತ್ಮ ಜನಾರ್ದನ ಇದ್ದಾನೆ, ಕೃಷ್ಣ ಇದ್ದಾನೆ, ಧರ್ಮರಾಜನ ಯಜ್ಞ ಅದು ವಿಶೇಷ ರೀತಿಯಲ್ಲಿ ಒಳ್ಳೆಯ ರೀತಿಯಲ್ಲಿ ನಡೆಯುತ್ತೆ. ಅವನೇ ಯಜ್ಞ ಪುರುಷ, ಯಜ್ಞೋ ವಿಷ್ಣು ಅಂತ ಹೇಳಿ ವೇದ ಹೇಳುತ್ತೆ. ಅಷ್ಟಕ್ಕೂ ಆ ಕೃಷ್ಣನೇ ಯಜ್ಞ ಸ್ವರೂಪ.

0: உத்தம சொர்க்கமும் படேயந்தனும்.
1: ಯಜ್ಞ ದೀಕ್ಷಿತನಾಗಿದ್ದಕ್ಕಂತಹ ಯುಧಿಷ್ಠಿರ ಮಂತ್ರ ಜಲ ಸ್ನಾನವನ್ನ ಮಾಡಿದ್ದಾನೆ. ಕುದುರೆಯನ್ನ ತರೋದಕ್ಕೆ ಹೇಳಿದ್ದಾನೆ, ಕುದುರೆ ಬಂತು. ಆ ಸಂದರ್ಭಕ್ಕೆ ಅಗ್ನಿಯ ಕುಂಡದಲ್ಲಿರ್ತಕ್ಕಂತಹ ಅಗ್ನಿ ಹೆಚ್ಚು ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದೆಯಂತೆ. ಆಗ ಈ ಕುದುರೆ ಯಾಗಕ್ಕೆ ಯೋಗ್ಯವಾಗಿರ್ತಕ್ಕಂತಹ ಪಶು ಅಂತ ಹೇಳಿ ಆ ಯಜ್ಞಕುಂಡವೇ ಸೂಚಿಸ್ತಾ ಇದೆಯೋ ಅನ್ನುವಂತಹ ರೀತಿಯಲ್ಲಿ ಕಾಣ್ತಾ ಇದೆ. ವೇದ ಮಂತ್ರಗಳ ಘೋಷ ಮಾಡ್ತಾ ಇದ್ದಾರೆ. ಎಲೆ ಕುದುರೆ, ನೀನು ಅಶ್ವಲೋಕಕ್ಕೆ ಹೋಗು, ಅಮರವಾಗು, ಯಾವತ್ತಿಗೂ ಕೂಡ ನಿನ್ನ ಹೆಸರು ಉಳಿಯುತ್ತೆ, ಶಾಶ್ವತವಾಗಿರ್ತಕ್ಕಂಥ ಹೆಸರನ್ನು ನೀನು ಪಡೀತೀಯ.

ಧರ್ಮರಾಜನ ವಾಕ್ಯವನ್ನು ಕೇಳಿಬಿಟ್ಟು ಯಜ್ಞದ ಕುದುರೆ ತಲೆಯನ್ನು ಕೊಡುಗುತ್ತಾ ಇದೆಯಂತೆ, ತಲೆಯನ್ನು ಆಡಿಸ್ತಾ ಇದೆಯಂತೆ. ಆಗ ಎಲ್ಲರಿಗೂ ಕೂಡ ಆಶ್ಚರ್ಯವಾಯಿತು, ಏನು ಹೇಳೋದಕ್ಕೆ ಇಷ್ಟಪಡ್ತಾ ಇದೆ ಈ ಅಶ್ವ ಅಂತ ಹೇಳಿ ಅಶ್ವ ಹೃದಯವನ್ನು ತಿಳಿದಿರ್ತಕ್ಕಂತಹ ನಕುಲನನ್ನು ಕರೆದ. ಧರ್ಮರಾಜ ಕರೆದ್ಬಿಟ್ಟು, ನಕುಲ ಆ ಯಜ್ಞಾಶ್ವದ ಒಂದು ಇಂಗಿತವನ್ನು ಅರ್ಥ ಮಾಡ್ಕೋ ಅಂತ ಹೇಳಿ ಧರ್ಮರಾಜ ಹೇಳ್ತಾನೆ. ಆಗ ಕುದುರೆಯ ಹತ್ತಿರಕ್ಕೆ ಹೋಗ್ಬಿಟ್ಟು ಅದರ ಮನಸ್ಸಿನ ಇಂಗಿತವನ್ನು ಆ ನಕುಲ ತಿಳಿದುಕೊಳ್ತಾ ಇದ್ದಾನೆ. ಹೇಳ್ತಾ ಇದ್ದಾನೆ, ನನಗೆ ಅಶ್ವಲೋಕದ ಪದವಿ ಬೇಡ, ನನಗೆ ಶಾಶ್ವತವಾಗಿರ್ತಕ್ಕಂತಹ ಏನೋ ಸ್ವರ್ಗ ಇದೆ ಅಂತ ಹೇಳಿ ಹೇಳ್ತಾ ಇದೆಯಲ್ಲ, ಅದೂ ಕೂಡ ಬೇಡ. ನನಗೆ ಹೋಲಿಕೆಯಲ್ಲಿರ್ತಕ್ಕಂತಹ ಈ ಇದರಲ್ಲಿ ಯಾವುದು ಹೋಲಿಸೋದಕ್ಕೆ ಸಾಧ್ಯವಿಲ್ಲ ಅಂತಹ ಕೃಷ್ಣ ಸಾಹಿತ್ಯವನ್ನು ನಾನು ಪಡೀತೇನೆ, ಕೃಷ್ಣನಲ್ಲೇ ನಾನು ಐಕ್ಯವಾಗ್ತೇನೆ ಅಂತ ಹೇಳಿ ಈ ಕುದುರೆ ಹೇಳ್ತಾ ಇದೆ ಅಂತ ಹೇಳಿ ನಕುಲ ಧರ್ಮರಾಜನಿಗೆ ಹೇಳ್ತಾ ಇದ್ದಾನೆ.

ಮತ್ತೆ ನಕಲು ಹೇಳ್ತಾ ಇದ್ದಾನೆ ಧರ್ಮರಾಜ. ಅಣ್ಣ, ಈ ಯಜ್ಞಾಶ್ವ ಇನ್ನೂ ಕೆಲವು ವಿಷಯಗಳನ್ನು ಹೇಳ್ತಾ ಇದೆ. ಯಾವ ಯಜ್ಞದಲ್ಲಿ ಕೃಷ್ಣ ಸಾನ್ನಿಧ್ಯ ಇಲ್ಲವೋ, ಈಶ್ವರಾರ್ಪಣ ಅನ್ನತಕ್ಕಂಥದ್ದು ಇಲ್ವೋ, ಆ ಯಜ್ಞಗಳಲ್ಲಿ ಮಾತ್ರ ಆ ಪಶು ಯಜ್ಞಕರ್ತೃ ಇಬ್ಬರೂ ಕೂಡ ಸ್ವರ್ಗದ ಫಲವನ್ನು ಪಡೀತಾರೆ. ಇಲ್ಲಿ ಕೃಷ್ಣ ಸಾನ್ನಿಧ್ಯವೂ ಇದೆ, ಈಶ್ವರಾರ್ಪಣವೂ ಇದೆ. ಆದ್ದರಿಂದ ಈ ಯಜ್ಞದಲ್ಲಿ ಕೃಷ್ಣ ಇದ್ದಾನೆ, ಅವನ ಸಾಹಿತ್ಯವನ್ನು ಪಡೀತೇನೆ ಅಂತ ಹೇಳಿ ಹೇಳ್ತಾ ಇದೆ ಈ ಕುದುರೆ, ಈ ಯಜ್ಞಾಶ್ವ ಹೇಳ್ತಾ ಇದೆ. ಎಲ್ಲರೂ ನೋಡಲಿ, ಕ್ಷಣಾರ್ಧದಲ್ಲಿ ನಾನು ಕೃಷ್ಣನ ಶರೀರವನ್ನು ಹೋಗ್ತೇನೆ ಅಂತ ಹೇಳ್ತಾ ಇದೆ ಅಂತ ಹೇಳಿ ನಕುಲ ಧರ್ಮರಾಜನಿಗೆ ಹೇಳ್ತಾ ಇದ್ದಾನೆ.

ಹೀಗೆ ನಕುಲ ಧರ್ಮರಾಜನಿಗೆ ಆ ಕುದುರೆಯ ಮನಸ್ಸಿನಲ್ಲಿರ್ತಕ್ಕಂತಹ ಅದರ ಭಾವವನ್ನ ಅದರ ಭಕ್ತಿಯನ್ನ ಧರ್ಮರಾಜನಿಗೆ ಯಾವಾಗ ವಿವರಿಸ್ದ ಎಲ್ಲ ರಾಜಮಹಾರಾಜರು ಕೂಡ ಆಶ್ಚರ್ಯಚಕಿತರಾಗಿದ್ದಾರೆ. ಎಲ್ಲ ಮುನಿಗಳು ಸ್ತ್ರೀಯರು ಎಲ್ಲರೂ ಕೂಡ ಇದರ ಆಶ್ಚರ್ಯವನ್ನು ನೋಡೋದಕ್ಕೋಸ್ಕರ ಅಲ್ಲಿ ಮುತ್ತುತ್ತಾ ಇದ್ದಾರಂತೆ. ಅದನ್ನು ನೋಡಬೇಕು, ಆ ಯಜ್ಞಾಶ್ವವನ್ನು ನೋಡಬೇಕು, ಏನು ಮಾಡ್ತಾರೆ ನೋಡಬೇಕು ಅಂತ ಹೇಳಿ ಮುತ್ತುತ್ತಾ ಇದ್ದಾರಂತೆ. ಮಂತ್ರಭೂತವಾಗಿರ್ತಕ್ಕಂತಹ ಯೂಪದಲ್ಲಿ ಕುದುರೆಯನ್ನು ತಂದು ಕಟ್ಟಿದ್ದಾರೆ, ಮಂತ್ರ ಘೋಷಣೆಯನ್ನು ಮಾಡ್ತಾ ಇದ್ದಾರೆ, ಅದಕ್ಕೆ ಅಭಿಮಂತ್ರಿಸ್ತಾ ಇದ್ದಾರೆ. ಆಗ

ಆಗ ಧೌಮ್ಯರು ಕರೀತಾ ಇದ್ದಾರಂತೆ, ಭೀಮಸೇನ ಬಾ ಅಂತ ಹೇಳಿ ಕರೆದು ಬಿಟ್ಟು, ನಾನು ಕುದುರೆಯನ್ನ ಈಗ ಪರೀಕ್ಷಿಸ್ತೇನೆ, ಅದು ಏನು ಅಂತ ಹೇಳಿ ನಿಮಗೆ ಲೋಕಕ್ಕೆ ತೋರಿಸ್ತೇನೆ. ಒಂದು ಕ್ಷಣ ಖಡ್ಗವನ್ನು ಹಿಡಿದು ಬಿಟ್ಟು ಆ ಕುದುರೆಯ ಪಕ್ಕದಲ್ಲಿ ನಿಶ್ಚಲವಾಗಿ ನೀನು ನಿಲ್ಲು ಅಂತ ಹೇಳಿ ಧೌಮ್ಯರು ಹೇಳಿದ್ದಾರೆ ಆ ಧರ್ಮರಾಜನಿಗೆ. ಧೌಮ್ಯರು ಆ ಕುದುರೆಯನ್ನ ಮಂತ್ರಭೂತವಾಗಿರ್ತಕ್ಕಂತಹ ಜಲದಿಂದ ಪ್ರೋಕ್ಷಿಸಿಬಿಟ್ಟು ಅದರ ಎಡಗಿವಿಯನ್ನ ಕೈಯಲ್ಲಿ ಹಿಡಿದು ಬಿಟ್ಟು ಆ ಕತ್ತಿಯಿಂದ ಆ ಕಿವಿಯನ್ನ ಸೀಳಿದ್ದಾರೆ. ಎಲ್ಲರೂ ಕೂಡ ಆಶ್ಚರ್ಯದಿಂದ ನೋಡ್ತಾ ಇದ್ದಾರೆ. ಕಿವಿಯಿಂದ ಒಂದು ತೊಟ್ಟ ರಕ್ತವೂ ಕೂಡ ಇಲ್ಲ, ಹಾಲು ಧಾರಾಕಾರವಾಗಿ ಹರಿದು ಹೋಗ್ತಾ ಇದೆ. ಇದನ್ನ ಎಲ್ಲವೂ ಕೂಡ ನೋಡ್ಬಿಟ್ಟು ಆಶ್ಚರ್ಯವನ್ನು ಪಡ್ತಾ ಇದ್ದಾರೆ.

ಧೌಮ್ಯರು ಭೀಮನನ್ನು ಕರೆದುಬಿಟ್ಟು ಹೇಳ್ತಾ ಇದ್ದಾರೆ, ಆ ವಾಸುದೇವ ಪ್ರೀತನಾಗಲಿ, ಆ ಕೃಷ್ಣ ಪ್ರೀತಿಯಾಗಲಿ ಅಂತ ಹೇಳಿ ಕುದುರೆಯ ತಲೆಯನ್ನು ನೀನು ಕತ್ತಿಯಿಂದ ಕತ್ತರಿಸು, ಒಂದೇ ಹೊಡೆತಕ್ಕೆ ತಲೆ ಕತ್ತರಿಸಿ ಹೋಗ್ಬಿಡಬೇಕು, ಆ ರೀತಿಯಾಗಿ ನೀನು ಆ ಕುದುರೆಯ ತಲೆಯನ್ನು ಕತ್ತರಿಸು ಅಂತ ಹೇಳಿದಾಗ ಜೋರಾದಂತಹ ವೇದ ಘೋಷಗಳು ಮೊಳಗ್ತಾ ಇದೆ, ವಾದ್ಯಗಳು ಮೊಳಗ್ತಾ ಇದೆ, ದುಂದುವಿಯನ್ನು ಬರೆಸ್ತಾ ಇದ್ದಾರೆ. ಆ ಎಲ್ಲ ವಾದ್ಯ ಘೋಷಗಳ ಮಧ್ಯದಲ್ಲಿ ಭೀಮ ತಲೆಯನ್ನು ಕತ್ತರಿಸ್ದ. ಆಶ್ಚರ್ಯ, ಆ ಕುದುರೆಯ ತಲೆ ನೆಲಕ್ಕೆ ಬೀಳಲೇ ಇಲ್ಲ, ಭೂಮಿಗೆ ಬೀಳಲಿಲ್ಲ, ಆಕಾಶಕ್ಕೆ ಹೋಗಿ ಸೂರ್ಯಮಂಡಲವನ್ನು ಸೇರ್ಕೊಂಡ್ಬಿಡ್ತು.

ಕೃಷ್ಣನು ಕೂಡ ನೋಡ್ತಾ ಇದ್ದಾನೆ. ಭೀಮಸೇನ ಹೊಡೆದಿರತಕ್ಕಂತಹ ಏಟಿನಿಂದ ಅದರ ತಲೆ ಕತ್ತರಿಸಿ ಹೋಗಿದೆ. ಆ ಅಶ್ವದ ತಲೆ ಅದು ಇನಮಂಡಲವನ್ನ ಸೂರ್ಯಮಂಡಲವನ್ನ ಸೇರಿಬಿಡ್ತು. ಕುದುರೆ ಮಾತ್ರ ಹಾಗೆ ನಿಂತಿದೆ. ಆಗ ಕೃಷ್ಣ ಅದರ ಹೊಟ್ಟೆಗೆ ಒಂದು ಒದೆಯನ್ನು ಕೊಡ್ತಾನೆ, ಅದು ಭೂಮಿಗೆ ಬಿದ್ದೋಗ್ಬಿಡ್ತು. ಕುದುರೆಯ ಜೀವಾತ್ಮ ಆ ಕೃಷ್ಣನ ಮುಖಮಂಡಲವನ್ನ ಬೆಳಗಿಸ್ತಾ ಇದೆಯಂತೆ, ಅದರಲ್ಲಿ ಹೋಗಿ ಅಡ್ಕೊಂಡ್ಬಿಡ್ತು. ಋಷಿಶ್ರೇಷ್ಠರು ಎಲ್ಲರೂ ಕೂಡ ಹೊಗಳ್ತಾ ಇದ್ದಾರೆ, ನಿರ್ಮಲವಾಗಿರ್ತಕ್ಕಂತಹ ಧರ್ಮ ಇದು. ಯುಧಿಷ್ಠಿರ ಹಿಂದೆ ನಡೆದಿರ್ತಕ್ಕಂತಹ ಯಾವ ಯಾಗದಲ್ಲೂ ಕೂಡ ಯಜ್ಞ ಯಾಗಾದಿಗಳಲ್ಲಿ ಇಂತಹ ಅಶ್ವ ಯಾರಿಗೂ ಕೂಡ ಸಿಕ್ಕಿಲ್ಲ. ಇದು ನಿನ್ನ ಸುಕೃತ, ನಿನ್ನ ಪುಣ್ಯ.

ಏನು ಆಶ್ಚರ್ಯ, ಏನು ಆಶ್ಚರ್ಯ ಅಂತ ಹೇಳಿ ಹೊಗಳ್ತಾ ಇದ್ದಾರೆ. ಎಲ್ಲರೂ ಕೂಡ ಆಶ್ಚರ್ಯವನ್ನು ಪಡ್ತಾ ಇದ್ದಾರೆ. ಯಜ್ಞಾಶ್ವದ ಆ ದೇಹ ಶುದ್ಧವಾದಂತಹ ಕರ್ಪೂರದಂತೆ ಆಗ್ಬಿಡ್ತಂತೆ. ಮಹರ್ಷಿಗಳೆಲ್ಲರೂ ಕೂಡ ಇದು ಸಾಮಾನ್ಯವಲ್ಲ, ಇದೆಲ್ಲವೂ ಕೂಡ ಈ ಕೃಷ್ಣನ ಮಹಿಮೆ ಅಂತ ಹೇಳಿ ಮುಖಸ್ಮಿತರಾಗಿ ವಿಸ್ಮಿತರಾಗಿ ಕುಳಿತಿದ್ದಾರೆ. ಧರ್ಮರಾಜ ಆ ದ್ರೌಪದಿ ಸಮೇತನಾಗಿ ಯಜ್ಞ ದೀಕ್ಷಿತನಾಗಿರ್ತಕ್ಕಂತಹವನು ಸಕಲ ಬಾಂಧವರನ್ನು ಕೂಡ್ಕೊಂಡ್ಬಿಟ್ಟು ಆ ಯಜ್ಞ ವೇದಿಯ ಸುತ್ತ ಎಲ್ಲರೂ ಕೂಡ ಕುಳಿತಿದ್ದಾರೆ. ಕರ್ಪೂರದಿಂದ ಹೋಮವನ್ನು ಮಾಡಿಸೋದಕ್ಕೋಸ್ಕರ ಧರ್ಮರಾಜ ಯಜ್ಞದ ಕುಂಡದ ಮುಂದೆ ಕುಳಿತಿದ್ದಾನೆ.

ಕರ್ಪೂರದಿಂದೇ ಆಗಿರ್ತಕ್ಕಂತಹ ಆ ತುರ್ಗದ ಒಡಲು. ಆ ಅಶ್ವದ ದೇಹವನ್ನ ನೋಡಿ ಆಶ್ಚರ್ಯ ಪಡ್ತಾ ಇದ್ದಾರೆ. ವೇದವ್ಯಾಸರು ಹೇಳ್ತಾ ಇದ್ದಾರೆ, ಶ್ರೋಭದಿಂದ ಈ ಕುದುರೆಯ ದೇಹದ ಕರ್ಪೂರವನ್ನ ಸಂಗ್ರಹಿಸಿಬಿಟ್ಟು ದೇವೇಂದ್ರನನ್ನ ಆಹ್ವಾನಿಸು, ದೇವೇಂದ್ರನಿಗೆ ಇದನ್ನ ಆಹುತಿಯನ್ನು ಕೊಡಬೇಕು, ಅವನನ್ನು ಬರಿಸು ಅಂತ ಹೇಳಿ ಹೇಳ್ತಾ ಇದ್ದಾರೆ ಧರ್ಮರಾಜನಿಗೆ. ಈ ಕ್ಷತ್ರಿಯ ಕುಲ ತಿಲಕ ಧರ್ಮರಾಜ ಕೊಡ್ತಕ್ಕಂತಹ ಈ ಒಂದು ಸಾರವತ್ತಾದ ಆಹುತಿಯನ್ನು ನೀನು ಸ್ವೀಕರಿಸು, ಮುಂದೆ ಯಾರೂ ಕೂಡ ಯಜ್ಞವನ್ನು ಕಲಿಯುಗದಲ್ಲಿ ಅಶ್ವಮೇಧ ಯಾಗವನ್ನು ಮಾಡೋದಿಲ್ಲ, ಆದ್ದರಿಂದ ನೀನು ಬಾ ಇಂದ್ರ ಇದನ್ನು ತೆಗೆದುಕೋ ಅಂತ ಹೇಳಿ ಇಂದ್ರ ಯಸ್ವಾಹ ಅಂತ ಹೇಳಿ ಇಂದ್ರ ಏದನ್ನ ಮಮ ಅಂತ ಹೇಳಿ ಆಹುತಿಯನ್ನು ಕೊಡು ಅಂತ ಹೇಳಿ ಧರ್ಮರಾಜನಿಗೆ ವೇದವ್ಯಾಸರು ಹೇಳ್ತಾ ಇದ್ದಾರೆ.

ಇಂದ್ರ ಪ್ರತ್ಯಕ್ಷನಾಗ್ಬಿಟ್ನಂತೆ. ಇಂದ್ರಾಯ ಸ್ವಾಹ, ಇಂದ್ರ ಇದನ್ನು ಅಂತ ಹೇಳಿ ಯಾವಾಗ ಧರ್ಮರಾಜ ಆ ಕರ್ಪೂರದ ಹೋಮವನ್ನ ಸ್ರವದಿಂದ ಯಾವಾಗ ಮಾಡ್ದ, ಇಂದ್ರ ಪ್ರತ್ಯಕ್ಷನಾಗ್ಬಿಟ್ಟ. ಇಂದ್ರ ಹೇಳ್ತಾ ಇದ್ದಾನಂತೆ, ವೇದವ್ಯಾಸರೇ ಇವತ್ತು ಗುರುವಾರ ಆಶ್ಲೇಷ ನಕ್ಷತ್ರ, ಇಂತಹ ನಕ್ಷತ್ರದಲ್ಲಿ ನನಗೆ ಹೋಮವನ್ನು ಮಾಡಿದರೆ ನಾನು ತೃಪ್ತಿಯನ್ನು ಪಡೆದೇ ಇರ್ತೇನೆ ಅಂತ ಹೇಳಿ, ಹೆಮ್ಮೆಯಿಂದ ಸ್ವೀಕರಿಸ್ತೇನೆ ಇದನ್ನು ಅಂತ ಹೇಳಿ ಹೊಗಳ್ತಾ ಇದ್ದಾನೆ. ದೇವೇಂದ್ರ ಪ್ರತ್ಯಕ್ಷನಾಗಿ ಬಂದಿರೋದನ್ನು ನೋಡಿ ಎಲ್ಲರೂ ಕೂಡ ಆಶ್ಚರ್ಯವನ್ನು ಪಡ್ತಾ ಇದ್ದಾರೆ. ಎಲ್ಲರೂ ಕೂಡ ಹೊಗಳ್ತಾ ಇದ್ದಾರಂತೆ ಧರ್ಮರಾಜನ ಯಜ್ಞ.

ಪ್ರತ್ಯಕ್ಷವಾಗಿ ಬಂದಿರತಕ್ಕಂತಹ ಇಂದ್ರ ಮೊದಲಾದ ದೇವತೆಗಳಿಗೆ ವೇದದಲ್ಲಿ ಏನು ಮಂತ್ರ ಹೇಳಿದೆಯೋ, ಯಾವ ದೇವತೆಗಳಿಗೆ ಯಾವ ಯಾವ ಮಂತ್ರವನ್ನು ಹೇಳಿಬಿಟ್ಟು ಆಹುತಿಯನ್ನು ಕೊಡಬೇಕು ಅಂತ ಹೇಳಿದೆಯೋ, ಅದೇ ರೀತಿಯಾಗಿ ವೇದವ್ಯಾಸರು ಆಹುತಿಯನ್ನು ಕೊಡ್ತಾ ಇದ್ದಾರೆ. ಈ ರೀತಿ ಎಲ್ಲ ವಿಧಿ ವಿಹಿತವಾಗಿ ನಡೀತಾ ಇದೆ. ಮೂರು ಲೋಕದ ಚರಾಚರ ವಸ್ತುಗಳು ಕೂಡ ಎಲ್ಲವೂ ಕೂಡ ಧರ್ಮರಾಜನ ಅಶ್ವಮೇಧದಿಂದ ತಣಿದುವು ಅಂತ ಹೇಳಿದರೆ ಎಲ್ಲರಿಗೂ ಕೂಡ ತೃಪ್ತಿಯಾಗಿದೆ.

ಸಾಕ್ಷಾತ್ ಯಜ್ಞ ಸ್ವರೂಪನು, ಎಲ್ಲ ಹೃದಯದಲ್ಲಿ ನಿಯಮಿಸುವವನು ಅವನೇ, ಯಜ್ಞವನ್ನು ಮಾಡು ಅಂತ ಹೇಳಿ ಹೇಳ್ತಕ್ಕಂತಹವನು ಅವನೇ, ಯಜ್ಞದ ಒಂದು ಸಾಕ್ಷೀಭೂತನು ಕೂಡ ಅವನೇ. ಧರ್ಮರಾಜನಿಂದ ಯಜ್ಞವನ್ನು ಮಾಡಿಸ್ತಾ ಇರ್ತಕ್ಕಂತಹವನು ಕೃಷ್ಣ. ವೇದ ವಿದ್ಯೆಯಲ್ಲಿ ನಿಷ್ಣಾತನಾಗಿರ್ತಕ್ಕಂತಹ ಧೌಮ್ಯ ಯಜ್ಞದ ಕರ್ತೃವಾಗಿದ್ದಾನೆ. 20 ಬ್ರಹ್ಮರ ಆಯುಷ್ಯವನ್ನು ನೋಡಿರ್ತಕ್ಕಂತಹ ಭಗದಾಲಭ್ಯ ಈ ಯಜ್ಞಕ್ಕೆ ಬ್ರಹ್ಮನಾಗಿದ್ದಾನೆ. ವೇದವ್ಯಾಸ ಆಚಾರ್ಯನಾಗಿದ್ದಾನೆ. ಯಜ್ಞವನ್ನು ನಡೆಸ್ತಾ ಇರ್ತಕ್ಕಂಥವನು, ಯಜ್ಞ ದೀಕ್ಷಿತನಾಗಿರ್ತಕ್ಕಂಥವನು ಧರ್ಮರಾಜ. ಎಲ್ಲ ಮಹರ್ಷಿಗಳು ಕೂಡ ಋತ್ವಿಜರಾಗಿದ್ದಾರೆ. ಇಂತಹ ಯಜ್ಞ ನೂತನವಾಗಿ ನಡೀತಾ ಇದೆ, ಇದು ಸಾರ್ಥಕವಾಗಿ ನಡೆಯುತ್ತೆ, ಈ ಯಜ್ಞ ಎಲ್ಲರಿಗೂ ಕೂಡ ಹೊಸದು ಅಂತ ಹೇಳಿ ಎಲ್ಲ ಜಗತ್ತು ಕೂಡ ಕೊಂಡಾಡ್ತಾ ಇದೆ.

ಆಹುತಿಗಳನ್ನ ಸ್ವೀಕರಿಸ್ತಾ ಇರ್ತಕ್ಕಂತಹ ಆ ಯಜ್ಞ ಕುಂಡ ಉಜ್ವಲವಾಗಿ ಉರಿತಾ ಇದೆಯಂತೆ. ಅದರ ತೇಜಸ್ಸು ಆ ಅಗ್ನಿಜ್ವಾಲೆ ಅದರ ದರ್ಶನವನ್ನು ಮಾಡಿದ್ದಾನೆ ಧರ್ಮರಾಜ. ಹೋಮದ ಹೊಗೆಯ ಸ್ಪರ್ಶ ಉಂಟಾಗ್ತಾ ಇದೆ. ಯಾಗದ ಸವನಗಳಲ್ಲಿ ಹಿಂಡಿದ್ದ ಆ ಯಜ್ಞ ಶೇಷವಾದಂತಹ ಸೋಮರಸವ ಪಾನವನ್ನು ಕೂಡ ಮಾಡಿದ್ದಾನೆ. ಯಜ್ಞದ ಮಂತ್ರ ಘೋಷಣೆ ಎಲ್ಲ ಋಷಿಮುನಿಗಳು ಕೂಡ ಮಾಡ್ತಾ ಇರ್ತಕ್ಕಂತಹದ್ದು, ಅದರ ಶ್ರವಣ, ಆ ಹೋಮದ ಹವಿಸಿನಿಂದ ಬರ್ತಾ ಇರ್ತಕ್ಕಂತಹ ಗಂಧವನ್ನು ಆಘ್ರಾಣಿಸೋದು, ಇವೆಲ್ಲವುಗಳಿಂದ ಆ ಚಂದ್ರವಂಶದ ಭೂಷಿಣನಾಗಿರ್ತಕ್ಕಂತಹ ಆ ಧರ್ಮರಾಜ ಪವಿತ್ರನಾಗಿ ಸಂತೋಷಿಸ್ತಾ ಇದ್ದಾನೆ.

ಆಗ ಕೃಷ್ಣ ಹೇಳ್ತಾ ಇದ್ದಾನೆ, ಅಶ್ವಮೇಧ ಯಾಗದಿಂದ ಎಲ್ಲರೂ ಕೂಡ ತೃಪ್ತಿಗೊಂಡಿದ್ದಾರೆ. ನಿನ್ನ ಅಶ್ವಮೇಧದಿಂದ ಭೂಮಿ ಪಾವನವಾಯಿತು. ಹವಿರ್ಭಾಗವನ್ನ ಸ್ವೀಕರಿಸಿರ್ತಕ್ಕಂತಹ ದೇವತೆಗಳು ಎಲ್ಲರೂ ಕೂಡ ತೃಪ್ತಿಯಿಂದ ಸಂತೋಷಿಸ್ತಾ ಇದ್ದಾರೆ. ಕೃಷ್ಣ ಸಂತುಷ್ಟನಾಗ್ಬಿಟ್ಟು ಧರ್ಮರಾಜನನ್ನ ಬಿಗಿದಪ್ಪಿ ಹೇಳ್ತಾ ಇದ್ದಾನೆ, ನಿನ್ನ ಯಾಗ ಸಾರ್ಥಕವಾಯಿತು, ಸಾಂಗವಾಯಿತು, ಇನ್ನು ನೀನು ಗಂಗಾ ನದಿಯಲ್ಲಿ ಅವಭ್ರತ ಸ್ನಾನವನ್ನು ಮಾಡು ಅಂತ ಹೇಳಿ ಕೃಷ್ಣ ಧರ್ಮರಾಜನಿಗೆ ಅಪ್ಪಣೆಯನ್ನು ಕೊಡ್ತಾ ಇದ್ದಾನೆ.

0: ಧರ್ಮರಾಜ ಯೋಚನೆಯನ್ನು ಮಾಡ್ತಾ ಇದ್ದ. ಹಿಂದೆ ನಡೆದಿರ್ತಕ್ಕಂತಹ ಯುದ್ಧದಲ್ಲಿ ಗುರುಗಳಾಗಿರ್ತಕ್ಕಂತಹ ದ್ರೋಣರನ್ನು ಹತ್ಯೆ ಮಾಡಿದ್ದೇನೆ, ಬ್ರಹ್ಮಹತ್ಯ ದೋಷ ಬಂದಿದೆ, ಬಂಧುಗಳನ್ನು ಹತ್ಯೆ ಮಾಡಿದ್ದೇವೆ, ಹೀಗೆ ಅನೇಕ ದೋಷಗಳು ನಮ್ಮನ್ನು ಆವರಿಸಿಕೊಂಡಿದೆ, ಏನು ಮಾಡಬೇಕು ಅಂತ ಹೇಳಿ ಕೇಳಿದಾಗ, ನೀನು ಮಾಡಿರ್ತಕ್ಕಂತಹ ದೋಷಗಳೆಲ್ಲವೂ ಕೂಡ ಹೊರಟು ಹೋಗುತ್ತೆ, ನೀನು ಅಶ್ವಮೇಧವನ್ನು ಮಾಡು ಅಂತ ಹೇಳಿ ನಾರದ ಮುನಿಗಳು ಹೇಳಿದ್ರು. ಅದೇ ರೀತಿಯಾಗಿ ಈಗ ಅಶ್ವಮೇಧವನ್ನು ಮಾಡಿದ್ದಾನೆ ಧರ್ಮರಾಜ. ಈಗ ಕೃಷ್ಣ ಹೇಳ್ತಾ ಇದ್ದಾನೆ, ನೀನು ಮಾಡಿರ್ತಕ್ಕಂತಹ ಬ್ರಹ್ಮಹತ್ಯಾ ದೋಷ, ಬಾಂಧವರನ್ನು ಮಾಡಿರ್ತಕ್ಕಂತಹ ಹತ್ಯೆ ದೋಷ, ಇದೆಲ್ಲವೂ ಕೂಡ ಎಲ್ಲ ಹೊರಟು ಹೋಗಿದೆ. ಈ ಕ್ಷಣದಿಂದ ನೀನು ಪರಿಶುದ್ಧತೆಯನ್ನು ಪಡೆದಿದ್ದೀಯ. ವೇದವನ್ನು ಹೇಳ್ತಕ್ಕಂತಹ ಮುನಿಗಳು ಆ ರೀತಿಯಾಗಿ ಹೇಳ್ತಾ ಇದ್ದಾರೆ, ಅವಭೃತವನ್ನು ಮಾಡಿಸ್ತಾ ಇದ್ದಾರೆ, ಮಂತ್ರವನ್ನು ಹೇಳ್ತಾ ಇದ್ದಾರೆ. ಯಜ್ಞವು ಮುಗೀತಾ ಇದೆ, ತುಂಬ ಚೆನ್ನಾಗಿ ಹೊಳಿ ಹೊಳಿತಾ ಕಾಣ್ತಾ ಇದ್ದಾನೆ ಧರ್ಮರಾಜ.
1: ರಮಣಿಯೊಡನೆ ಅರಸನ ಅಭಿಷಿಕ್ತನಾದಂ ಯಥಾಕ್ರಮದಿಂದ

ಯುಧಿಷ್ಠಿರ ದ್ರೌಪದಿಯರನ್ನ ಸಿಂಹಾಸನದಲ್ಲಿ ಕೂರಿಸಿಬಿಟ್ಟು ಅಭಿಷೇಕವನ್ನ ಮಾಡ್ತಾ ಇದ್ದಾರೆ, ಅವಭ್ರತ ಸ್ನಾನವನ್ನ ಮಾಡಿಸ್ತಾ ಇದ್ದಾರೆ, ಎಲ್ಲರೂ ಕ್ರಮವಾಗಿ ಸೋಮಪಾನವನ್ನು ಮಾಡ್ತಾ ಇದ್ದಾರೆ. ಹೋಮಗಳ ಆ ಪುರೋಡಾಶ ಅನ್ನತಕ್ಕಂತಹ ಆ ಶೇಷವನ್ನ ಪ್ರಸಾದವಾಗಿ ಸ್ವೀಕರಿಸ್ತಾ ಇದ್ದಾರೆ. ಬಂದಿ ಮಾಗದರು ಹೊಗಳ್ತಾ ಇದ್ದಾರೆ, ಉತ್ತಮ ಗಾಯಕರು ಹಾಡ್ತಾ ಇದ್ದಾರೆ, ವೇದಘೋಷವನ್ನು ಮಾಡ್ತಾ ಇದ್ದಾರೆ, ನರ್ತಕರು ನರ್ತನವನ್ನು ಮಾಡ್ತಾ ಇದ್ದಾರೆ, ವೀಣಾದಿ ವಾದ್ಯಗಳನ್ನು ನುಡಿಸ್ತಾ ಇದ್ದಾರೆ. ಹೀಗೆ ಯುಧಿಷ್ಠಿರ ಆ ಸಿಂಹಾಸನದಲ್ಲಿ ರಾರಾಜಿಸ್ತಾ ಇದ್ದಾನೆ.

ಈಗ ಅವನು ಮಾಡಿರ್ತಕ್ಕಂತಹ ಯಜ್ಞದಲ್ಲಿ ಯಾರ್ಯಾರಿಗೆ ಏನೇನು ದಕ್ಷಿಣೆ ಕೊಡಬೇಕು ಅಂತ ಹೇಳಿ ಧರ್ಮರಾಜ ಆ ಯೋಚನೆಯನ್ನು ಮಾಡಿದ. ಯಾಕೆ ಅಂತ ಹೇಳಿದರೆ ಯಜ್ಞ ಅದು ಫಲವನ್ನು ಕೊಡಬೇಕು. ಯೋಚನೆಯನ್ನು ಮಾಡಿಬಿಟ್ಟು ಅನೇಕ ರತ್ನಗಳಿಂದ ಭೂಷಿತವಾಗಿ

0: ಇರ್ತಕ್ಕಂತಹ ಬಂಗಾರದ ವೃಷಭವನ್ನ ಬಗಲಾಲಭ್ಯರಿಗೆ ಕೊಟ್ಟಿದ್ದಾನೆ ಧರ್ಮರಾಜ. ಮತ್ತೆ ಎಲ್ಲ ಋತ್ವಜರಿಗೂ ಕೂಡ ಒಂದು ರಥ, ಒಂದು ಆನೆ, 10 ಕುದುರೆ, 4 ಜನ ಸೇವಕರು, 1 ಕೊಳಗ, 1 ರತ್ನ ಅದನ್ನ ಭಾರವನ್ನ ಹೊತ್ತಿರ್ತಕ್ಕಂತಹ ಬಂಗಾರದ ಒಂದು ಎಲ್ಲ ಕೊಡುಗೆಗಳನ್ನು ಕೂಡ ಕೊಟ್ಟಿದ್ದಾನೆ. ಬಂಗಾರದ ಆಭರಣವಿರತಕ್ಕಂತಹ ದೊಡ್ಡ ದೊಡ್ಡ ಕೊಡುಗೆಗಳನ್ನ, ಗೋವುಗಳನ್ನ ಕೊಡ್ತಾ ಇದ್ದಾನೆ ಧರ್ಮರಾಜ.
1: ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭರತದ 34ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನ ಕೇಳಿದಿರಿ. ವಾಚನ ಮಾಡಿದವರು ಶ್ರೀಮತಿ ಎಚ್ ಸಿ ಶಶಿಕಲಾ, ವ್ಯಾಖ್ಯಾನ ಮಾಡಿದವರು ಶ್ರೀ ಎಚ್ ಆರ್ ಶ್ರೀಧರ್.
2: ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ, ನಿರ್ಮಾಣ ನೆರವು ಸಂಜೀವ ಆರ್ ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.

0: योजना की वित्तीय समावेशन को बढ़ावा देने और लोगों को सशक्त बनाने में महत्वपूर्ण भूमिका। नेपाल तिब्बत सीमा पर अचानक आई भीषण बाढ़ में मृतकों की संख्या बढ़कर 469 हुई। सीमा के दोनों ओर 1500 से अधिक लोग लापता। विदेश मंत्रालय ने कहा नेपाल में 290 भारतीय नागरिक अब भी संपर्क से बाहर। बाढ़ग्रस्त क्षेत्रों में बचाव अभियान जारी। चीन के सिचुआन प्रांत में 5.1 तीव्रता के भूकंप के बाद नेपाल में फिर बाढ़ की चेतावनी। वित्त मंत्री निर्मला सीतारामन आज से अमेरिका की 6 दिन की यात्रा पर और भारत के वेल्वन सेंथिल कुमार का पीएसए बुडापेस्ट स्क्वाश ओपन में आज रात फाइनल में हंगरी के बालास फारकाश से मुकाबला। इसके साथ ही दोपहर समाचार का यंग समाप्त हुआ। नमस्कार।
1: ಸಮಯ 2:30.
2: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ರಾಜ್ಯದಲ್ಲಿ ಬರಪೀಡಿತ ಪ್ರದೇಶ ಪರಿಶೀಲನೆ ವೇಳೆ ಇನ್ನಷ್ಟು ತಾಲೂಕು ಸೇರ್ಪಡೆ ಸಾಧ್ಯತೆ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ವಿಬಿ ಜಿ ರಾಮ್ಜಿ ಯೋಜನೆಯಡಿ 15 ದಿನಗಳ ಒಳಗೆ ಕೂಲಿ ಹಣ ಪಾವತಿಸುವಂತೆ ಸಚಿವ ಈಶ್ವರ್ ಬಿ ಖಂಡ್ರೆ ಸೂಚನೆ. ರೈಲ್ವೆ ಚತುಷ್ಪಥ ಯೋಜನೆಯಲ್ಲಿ ರಾಜ್ಯಕ್ಕೆ ತಾರತಮ್ಯ, ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆಯಲು ಸಚಿವ ಎಂಬಿ ಪಾಟೀಲ್ ನಿರ್ಧಾರ. ಕೆಪಿಎಸ್ಸಿ ಹಗರಣ, ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ದ ಕೇಂದ್ರ ಸಚಿವ ಕುಮಾರಸ್ವಾಮಿ ಅಸಮಾಧಾನ. ಮೈಸೂರಿಗೆ ಆಗಮಿಸಿದ ದಸರಾ ಮಹೋತ್ಸವದ ಮೊದಲ ಹಂತದ ಗಜಪಡೆ, ಸಚಿವರಿಂದ ಸ್ವಾಗತ. ವಾರ್ತೆಗಳ ವಿವರ. ರಾಜ್ಯದ 101 ತಾಲೂಕುಗಳನ್ನು ಬರಪೀಡಿತ ಎಂದು ಘೋಷಣೆ ಮಾಡಲಾಗಿದ್ದು, ಶೀಘ್ರವೇ ಕೇಂದ್ರಕ್ಕೆ ವರದಿ ಸಲ್ಲಿಸಲಾಗುವುದು ಎಂದು ಕಂದಾಯ ಸಚಿವ ಹಾಗೂ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮುಂದಿನ ದಿನಗಳಲ್ಲಿ 15 ದಿನಗಳಿಗೆ ಒಮ್ಮೆ ಬರ ಪರಿಶೀಲನೆ ನಡೆಸಲಾಗುವುದು. ಈ ವೇಳೆ 40-50 ತಾಲೂಕುಗಳು ಬರಪೀಡಿತ ವರ್ಗಕ್ಕೆ ಸೇರುವ ಸಾಧ್ಯತೆ ಇದೆ ಎಂದು ಹೇಳಿದ್ದಾರೆ. ಕೇಂದ್ರ ತಂಡ ರಾಜ್ಯಕ್ಕೆ ಆಗಮಿಸಿ ಬರ ಸಮೀಕ್ಷೆ ನಡೆಸಿದ ಬಳಿಕ ಬರ ಪರಿಹಾರ ಬಿಡುಗಡೆಯಾಗಲಿದೆ ಎಂದು ಮಾಹಿತಿ ನೀಡಿದ್ದಾರೆ. ರೈತರ ಸಾಲ ಮನ್ನಾ ಮಾಡುವ ಕುರಿತಂತೆ ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಲಾಗುವುದು ಎಂದು ಹೇಳಿದ್ದಾರೆ. ಇದೇ ವೇಳೆ ನೇಪಾಳದಲ್ಲಿ ಸಿಲುಕಿರುವ ಕನ್ನಡಿಗರ ಬಗ್ಗೆ ಪ್ರತಿಕ್ರಿಯಿಸಿದ ಅವರು, ಮಾಹಿತಿ ಪ್ರಕಾರ ನೇಪಾಳದಲ್ಲಿ 12 ಮಂದಿ ಕನ್ನಡಿಗರು ಇದ್ದಾರೆ. ಇನ್ನು ಹೆಚ್ಚಿನ ಜನರು ಪ್ರವಾಹದಲ್ಲಿ ಸಿಲುಕಿರುವ ಮಾಹಿತಿ ಇದೆ. ಕಠ್ಮಂಡುವಿಗೆ ಶೀಘ್ರವೇ ಅಧಿಕಾರಿಗಳನ್ನು ಕಳುಹಿಸಲಾಗುವುದು ಎಂದು ತಿಳಿಸಿದ್ದಾರೆ. ರಾಜ್ಯದಲ್ಲಿ 101 ತಾಲೂಕಿನಲ್ಲಿ ಬರ ಪರಿಸ್ಥಿತಿ ಇದ್ದು, ಗ್ರಾಮೀಣ ಜನರ ಬೇಡಿಕೆಗೆ ಅನುಗುಣವಾಗಿ ವಿಬಿ ಜಿ ರಾಮ್ಜಿ ಯೋಜನೆಯಡಿ ಉದ್ಯೋಗ ನೀಡಬೇಕು ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ಸೂಚನೆ ನೀಡಿದ್ದಾರೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಇಂದು ಕೆಲವು ಜಿಲ್ಲೆಗಳ ವಿಬಿ ಜಿ ರಾಮ್ಜಿ ಅನುಷ್ಠಾನದ ಪ್ರಗತಿ ಪರಿಶೀಲನೆ ನಡೆಸಿದ ಅವರು, 15 ದಿನಗಳ ಒಳಗಾಗಿ ಕೂಲಿಗೆ ಹಣ ಪಾವತಿಸುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ನರೇಗಾದಡಿ ನೀಡಿದ್ದ ಉದ್ಯೋಗಕ್ಕೆ ಹೋಲಿಸಿದರೆ ವಿಬಿ ಜಿರಾಮ್ಜಿಯಲ್ಲಿ 80% ಕಡಿಮೆಯಾಗಿದೆ ಎಂದು ಹೇಳಿದ್ದಾರೆ. ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಗ್ರಾಮೀಣ ಕುಡಿಯುವ ನೀರು ಪೂರೈಕೆ ಯೋಜನೆಗೆ ಅರಣ್ಯ ಇಲಾಖೆ ಅನುಮತಿ ದೊರಕದೆ ಕಾಮಗಾರಿ ವಿಳಂಬವಾಗಿದೆ. ಶೀಘ್ರವೇ ಸಭೆ ನಡೆಸಿ ಅನುಮತಿ ಪಡೆಯಲು ಕ್ರಮ ವಹಿಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಕೇಂದ್ರ ಸರ್ಕಾರವು ದೇಶದಲ್ಲಿ ಸುಗಮ ರೈಲು ಸಂಚಾರ ಮತ್ತು ಸರಕು ಸಾಗಣೆ ಉದ್ದೇಶದಿಂದ 7 ಮಾರ್ಗಗಳನ್ನು ಚತುಷ್ಪಥವಾಗಿ ಮೇಲ್ದರ್ಜೆಗೆ ಏರಿಸಿದೆ. ಆದರೆ ರಾಜ್ಯದ ಒಂದೇ ಒಂದು ರೈಲು ಮಾರ್ಗವನ್ನು ಪರಿಗಣಿಸದೆ ಕೇಂದ್ರ ಸರ್ಕಾರ ತಾರತಮ್ಯ ಮಾಡಿದೆ ಎಂದು ಕೈಗಾರಿಕೆ ಹಾಗೂ ಮೂಲಸೌಕರ್ಯ ಅಭಿವೃದ್ಧಿ ಸಚಿವ ಎಂಬಿ ಪಾಟೀಲ್ ಆರೋಪ ಮಾಡಿದ್ದಾರೆ. ಈ ಕುರಿತಂತೆ ಕೇಂದ್ರಕ್ಕೆ ಮುಖ್ಯಮಂತ್ರಿ ಅವರಿಂದ ಪತ್ರ ಬರೆಸುವ ಜೊತೆಗೆ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಅವರನ್ನು ಖುದ್ದಾಗಿ ಭೇಟಿ ಮಾಡಿ ಮನವಿ ಮಾಡಲಾಗುವುದು ಎಂದು ತಿಳಿಸಿದ್ದಾರೆ. ರಾಜ್ಯದಲ್ಲಿ ಬೆಂಗಳೂರು ಪುಣೆ ಮುಂಬೈ, ಬೆಂಗಳೂರು ಮಂಗಳೂರು, ಬೆಂಗಳೂರು ವಿಜಯಪುರ, ಬೆಂಗಳೂರು ಚೆನ್ನೈ ಸೇರಿದಂತೆ ಹಲವು ಅತಿ ದಟ್ಟಣೆಯ ಮಾರ್ಗಗಳು ಇದ್ದು, ಇವುಗಳನ್ನು ಚತುಷ್ಪಥ ಮಾರ್ಗಗಳನ್ನಾಗಿ ಅಭಿವೃದ್ಧಿಪಡಿಸಬೇಕು ಎಂದು ಹೇಳಿದ್ದಾರೆ. ಕೇಂದ್ರದ ತಾರತಮ್ಯದ ಬಗ್ಗೆ ರಾಜ್ಯದ ಸಂಸದರು ಧ್ವನಿ ಎತ್ತಬೇಕು ಎಂದು ಒತ್ತಾಯಿಸಿದ್ದಾರೆ. ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಈ ಹಿಂದೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಖಾತೆ ಸಚಿವರಾಗಿದ್ದಂತಹ ಸಂದರ್ಭದಲ್ಲಿ ಅವರ ಇಲಾಖೆಯಲ್ಲಿ ಅವ್ಯವಹಾರ ನಡೆದಿದೆ ಎಂದು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಆರೋಪ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ತರಾತುರಿಯಲ್ಲಿ ಎಇಇಗಳ ನೇಮಕಾತಿ ಸಂಬಂಧ ಸಚಿವರು ರಾಜೀನಾಮೆ ನೀಡಬೇಕು ಎಂದು ಆಗ್ರಹಿಸಿದ್ದಾರೆ. ಈ ಕುರಿತಂತೆ ಕುಮಾರಸ್ವಾಮಿ ಅವರು ಒಎಂಆರ್ ಶೀಟಿ ಮತ್ತು ದಾಖಲೆಗಳನ್ನು ಬಿಡುಗಡೆ ಮಾಡಿದ್ದಾರೆ. ಕೆಪಿಸಿ ಹಗರಣ ಸಂಬಂಧ ಪರೀಕ್ಷಾ ನಿರ್ವಾಹಕರಾಗಿದ್ದಂಥ ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಕುಮಾರ್ ಅವರ ತಂದೆ ಆರೋಗ್ಯ ಸರಿಯಿಲ್ಲ ಎಂದು ಈ ಹಿಂದೆ ಪ್ರಿಯಾಂಕ್ ಖರ್ಗೆ ಹೇಳಿದ್ದರು. ಈಗ ಜ್ಞಾನೇಂದ್ರ ಎಲ್ಲಿದ್ದಾರೆ?

0: ಎಂದು ಗೊತ್ತಿಲ್ಲ ಎಂದಿರುವ ಅವರಿಗೆ ಗೃಹ ಇಲಾಖೆ ಯಾಕೆ ಎಂದು ಪ್ರಶ್ನಿಸಿದ್ದಾರೆ. ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಎಲ್ಲಿದ್ದಾರೆ ಎಂದು ತಮಗೆ ತಿಳಿದಿದ್ದು ಅದನ್ನು ಬಿಜೆಪಿ ಅಥವಾ ಜೆಡಿಎಸ್ಗೆ ಬಹಿರಂಗಪಡಿಸುವ ಅಗತ್ಯ ಇಲ್ಲ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಅಧಿಕಾರಿ ರಜೆ ಕೋರಿ ಲಿಖಿತ ವಿನಂತಿ ಸಲ್ಲಿಸಿರುವುದಾಗಿ ಮಾಹಿತಿ ನೀಡಿದ್ದಾರೆ. ಇದೇ ವೇಳೆ ರಾಜ್ಯಕ್ಕೆ ಕುಮಾರಸ್ವಾಮಿ ಅವರಿಂದ ಕೇಂದ್ರದ ಕೊಡುಗೆ ಏನು ಎಂದು ಪ್ರಶ್ನಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವದ ಮೊದಲ ಹಂತದ ಗಜಪಡೆ ಇಂದು ಕಾಡಿನಿಂದ ನಾಡಿಗೆ ಆಗಮಿಸಿದ್ದು ಸಾಂಪ್ರದಾಯಿಕವಾಗಿ ಸ್ವಾಗತ ಕೋರಲಾಯಿತು. ಅರಮನೆಯ ಜಯಮಾರ್ತಾಂಡ ದ್ವಾರದ ಬಳಿ ಆಗಮಿಸಿದ 9 ಆನೆಗಳಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಹಾಗೂ ಅರಣ್ಯ ಸಚಿವ ರಾಮಲಿಂಗಾರೆಡ್ಡಿ ಸ್ವಾಗತ ಕೋರಿದರು. ಮೊದಲ ಹಂತದಲ್ಲಿ ಧನಂಜಯ, ಮಹೇಂದ್ರ, ಏಕಲವ್ಯ, ಪ್ರಶಾಂತ, ಗೋಪಿ, ಶ್ರೀರಾಮ, ಸುಗ್ರೀವ, ಲಕ್ಷ್ಮಿ ಹಾಗೂ ಕಾವೇರಿ ಸೇರಿದಂತೆ ಒಟ್ಟು 9 ಆನೆಗಳು ಮೈಸೂರಿಗೆ ಆಗಮಿಸಿವೆ. ಈ ವೇಳೆ ಮಾತನಾಡಿದ ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ, ಈ ಬಾರಿಯ ದಸರಾ ಮಹೋತ್ಸವವನ್ನು ಯಾವುದೇ ವಿಘ್ನಗಳು ಇಲ್ಲದೆ ಸಾಂಪ್ರದಾಯಿಕ ಮತ್ತು ಅದ್ದೂರಿಯಾಗಿ ಆಚರಣೆ ಮಾಡಲು ನಿರ್ಧರಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಸಚಿವ ರಾಮಲಿಂಗಾರೆಡ್ಡಿ ಅವರು ಮಾತನಾಡಿ, ಜಂಬೂಸವಾರಿಯಲ್ಲಿ ವಿಶ್ವವಿಖ್ಯಾತ ಚಿನ್ನದ ಅಂಬಾರಿ ಹೊರಲಿರುವ ಆನೆಯನ್ನು ತರಬೇತಿ ಮತ್ತು ತಾಲೀಮು ಪೂರ್ಣಗೊಂಡ ಬಳಿಕ ಅಂತಿಮಗೊಳಿಸಲಾಗುವುದು. ಆನೆಗಳ ದೈಹಿಕ ಸಾಮರ್ಥ್ಯ ಮತ್ತು ಚಲನವಲನಗಳ ಸಂಪೂರ್ಣ ಮಾಹಿತಿ ಅರಣ್ಯ ಇಲಾಖೆ ಅಧಿಕಾರಿಗಳ ಬಳಿ ಇರಲಿದ್ದು ತರಬೇತಿಯ ಕೊನೆಯಲ್ಲಿ ಸೂಕ್ತ ಆನೆಯನ್ನು ಆಯ್ಕೆ ಮಾಡಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರಿನ ಜವಾಹರಲಾಲ್ ನೆಹರು ತಾರಾಲಯದಲ್ಲಿ ಇಂದು ಸೈನ್ಸ್ ಇನ್ ಆಕ್ಷನ್ ಎಂಬ ವೈಜ್ಞಾನಿಕ ಪ್ರಾತ್ಯಕ್ಷಿಕೆಯನ್ನು ಜವಾಹರಲಾಲ್ ನೆಹರು ಆಧುನಿಕ ವಿಜ್ಞಾನ ಸಂಶೋಧನಾ ಕೇಂದ್ರದ ಪ್ರೊಫೆಸರ್ ಎಂಎಸ್ ವಿದ್ಯಾಧಿರಾಜ ಚಾಲನೆ ನೀಡಿದರು. ಇಂದಿನಿಂದ 3 ದಿನಗಳ ಕಾಲ ನಡೆಯಲಿರುವ ಈ ವಿಜ್ಞಾನ ಪ್ರದರ್ಶನದಲ್ಲಿ ಬೆಂಗಳೂರಿನ 13 ಶಾಲೆಗಳ ವಿದ್ಯಾರ್ಥಿಗಳು ಪ್ರಯೋಗಗಳನ್ನು ಪ್ರದರ್ಶಿಸಿದ್ದಾರೆ. ಈ ವೇಳೆ ಮಾತನಾಡಿದ ಬೆಂಗಳೂರು ನೆಹರು ತಾರಾಲಯದ ನಿರ್ದೇಶಕ ಡಾ ಬಿಆರ್ ಗುರುಪ್ರಸಾದ್, ಈ ವಸ್ತು ಪ್ರದರ್ಶನದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳು ಭಾಗಿಯಾಗಿ ದೇಶವನ್ನು ವಿಜ್ಞಾನ ಕ್ಷೇತ್ರದಲ್ಲಿ ಮತ್ತಷ್ಟು ಉತ್ತುಂಗಕ್ಕೆ ಒಯ್ಯಬೇಕು ಎಂದು ಕರೆ ನೀಡಿದ್ದಾರೆ.
3: ಜವಾಹರಲಾಲ್ ನೆಹರು ತಾರಾಲಯ ಬೆಂಗಳೂರಿನಲ್ಲಿ ವಿಜ್ಞಾನ ಪ್ರದರ್ಶನ ಅಂದ್ರೆ ಸೈನ್ಸ್ ಇನ್ ಆಕ್ಷನ್ ಅನ್ನುವಂತಹ ಒಂದು ವಸ್ತು ಪ್ರದರ್ಶನ ನಡೀತಾ ಇದೆ. ಪ್ರಯೋಗಾತ್ಮಕವಾದ ಕಲಿಕೆ ಇದೆಯಲ್ಲ, ಅದು ಪರಿಪೂರ್ಣತೆಯನ್ನು ಸಾಧಿಸೋದಕ್ಕೆ ಶಿಕ್ಷಣದಲ್ಲಿ ಇದು ಅತ್ಯಗತ್ಯ ಅನ್ನೋದು ಮನದಟ್ಟಾಗಿರುವಂತಹ ವಿಚಾರ. ಇದನ್ನ ವಿದ್ಯಾರ್ಥಿಗಳಿಗೆ ಮನವರಿಕೆ ಮಾಡುವಂತಹ ಒಂದು ಪ್ರಾಮಾಣಿಕ ಪ್ರಯತ್ನವನ್ನ ನಾವು ಈ ವಿಜ್ಞಾನ ಪ್ರದರ್ಶನ ಅಥವಾ ಸೈನ್ಸ್ ಇನ್ ಆಕ್ಷನ್ ಮೂಲಕ ಪ್ರಯತ್ನಿಸ್ತಾ ಇದೆ. ಆಗಸ್ಟ್ 28 ಇಂದು, 29 ಮತ್ತು 30 10:30 4:30 ತನಕ ಇರುತ್ತೆ. ದಯಮಾಡಿ ಎಲ್ಲರೂ ಬಂದು ಇದನ್ನ ವಿದ್ಯಾರ್ಥಿಗಳು ನೋಡಿ ಇದರಿಂದ ಪ್ರಭಾವಿತರಾಗಬೇಕು. ನಮ್ಮ ದೇಶವನ್ನ ವಿಜ್ಞಾನದಲ್ಲಿ ಮತ್ತಷ್ಟು ಎತ್ತರಕ್ಕೆ ಒಯ್ಯಬೇಕು ಅನ್ನೋಂತಹ ಒಂದು ಆಶಾಭಾವನೆ ನಮ್ಮಲ್ಲಿದೆ.
0: ಇದೇ ವೇಳೆ ಮಾತನಾಡಿದ ಪ್ರೊಫೆಸರ್ ವಿದ್ಯಾಧಿರಾಜ, ಮಕ್ಕಳ ವಿಜ್ಞಾನ ಪ್ರದರ್ಶನ ಉಪಯುಕ್ತವಾಗಿದೆ ಎಂದರು.
4: When I hear, I forget. When I see, I remember. When I do, I understand. So these students here, no experiments maadbeku, innu prayoga maadbeku. Adrindane avarge main understanding barado. Adrinda avarge eshtu concepts understand agutte andre adu yav textbook allo ashtu understand agala. Adu Bayer Fingens van torsidru. Adu sellotape alli hage bere bere colors polarizers inda barovaga adu beautiful shape ond bantu. Adondo. Mattu innondo ondu Rike tubes anta ondu thermoacoustic. Adun torsidru. Adu eradannu tumbane ishta aitu. Projectile motion alli van torsidru. Adu bere bere height alli ಅದನ್ನ ಹೇಗೆ ಪ್ರೊಜೆಕ್ಟೈಲ್ ಬಿಟ್ಟಾಗ ಎರಡು ಸೇಮ್ ರೇಂಜ್ ಬಂತು, ಸೊ ಹಾರಿಜಾಂಟಲ್ ಅಂಡ್ ವರ್ಟಿಕಲ್ ವೆಲಾಸಿಟೀಸ್ ಅದು ಎರಡೂ ಡಿಫ್ರೆಂಟ್ ಡಿಫ್ರೆಂಟ್ ಇದೆ ಅಂತ ತೋರಿಸಿದ್ರು. ಅದನ್ನು ತುಂಬಾ ಚೆನ್ನಾಗಿತ್ತು.
0: ಬೆಳಗಾವಿಯ ಮರಾಠ ಲೈಟ್ ಇನ್ಫೆಂಟ್ರಿ ರೆಜಿಮೆಂಟಲ್ ಸೆಂಟರ್ ಮರಾಠ ಲಘು ಪದಾತಿದಳ ಕೇಂದ್ರದಲ್ಲಿ ಇಂದು ರಕ್ಷಾ ಬಂಧನವನ್ನು ಆಚರಣೆ ಮಾಡಲಾಯಿತು. ಸಶಸ್ತ್ರ ಪಡೆಯ ಯೋಧರು ದೇಶದ ಭದ್ರತೆ ಸಲ್ಲಿಸುವಂತಹ ಅನುಪಮ ಸೇವೆಯನ್ನು ಮನ್ನಿಸಿ ಹಾಗೂ ಸೈನಿಕರ ಮಧ್ಯದ ಪರಸ್ಪರ ನಂಬಿಕೆ, ವಾತ್ಸಲ್ಯ ಮತ್ತು ಗೌರವ ಆದಂತಹ ಶಾಶ್ವತ ಬಂಧನಕ್ಕೆ ಸಮಾರಂಭ ಸಾಕ್ಷಿಯಾಯಿತು. ಸಹೋದರ ಸಹೋದರಿಯರ ನಡುವಣ ಪವಿತ್ರ ಬಾಂಧವ್ಯದ ಸಂಭ್ರಮಾಚರಣೆಯ ರಕ್ಷಾ ಬಂಧನವನ್ನು ಇಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಸಂಭ್ರಮದಿಂದ ಆಚರಣೆ ಮಾಡಲಾಗುತ್ತಿದೆ. ಸ್ಥಳೀಯ ಯುವಕರಲ್ಲಿ ತಾಂತ್ರಿಕ ಕೌಶಲ್ಯ ಮತ್ತು ಉದ್ಯೋಗದ ಅವಕಾಶಗಳನ್ನು ಹೆಚ್ಚಿಸುವ ಉದ್ದೇಶದಿಂದ ಕಾರವಾರ ನೌಕಾ ಡಾಕ್ಯಾರ್ಡ್ ಮತ್ತು ಸ್ಥಳೀಯ ಕೈಗಾರಿಕಾ ತರಬೇತಿ ಸಂಸ್ಥೆಗಳ ನಡುವೆ ಮಹತ್ವದ ತಿಳುವಳಿಕಾ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು. ಕಾರವಾರದ

0: ನೌಕಾ ಡಾಕ್ಯಾರ್ಡ್ ಆವರಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕಾರವಾರದ ಸೋಮನಾಥ ಐಟಿಐ, ಬೆಣಗ ಸರ್ಕಾರಿ ಐಟಿಐ ಬಾರ್ಡ್, ಮಲ್ಲಿಕಾರ್ಜುನ ಐಟಿಐ ಸಿದ್ದರ ಮತ್ತು ಸರ್ಕಾರಿ ಐಟಿಐ ಅಂಕೋಲಾ ಸಂಸ್ಥೆಗಳೊಂದಿಗೆ ಒಪ್ಪಂದ ಮಾಡಿಕೊಳ್ಳಲಾಯಿತು. ಕರ್ನಾಟಕ ನೌಕಾ ಪ್ರದೇಶದ ನಾಗರಿಕ ಸೇವಾ ಸಹಕಾರವನ್ನು ಬಲಪಡಿಸುವ ಭಾಗವಾಗಿ ಈ ಉಪಕ್ರಮವನ್ನು ಕೈಗೊಳ್ಳಲಾಗಿದೆ. ಒಪ್ಪಂದದಡಿ ಸ್ಥಳೀಯ ಐಟಿಐ ವಿದ್ಯಾರ್ಥಿಗಳಿಗೆ ನೌಕಾ ಡಾಕ್ಯಾರ್ಡ್ನ ಅತ್ಯಾಧುನಿಕ ನಿರ್ವಹಣೆ ಮತ್ತು ಸಹಾಯಕ ವ್ಯವಸ್ಥೆ, ಆಧುನಿಕ ತಂತ್ರಜ್ಞಾನ ಮತ್ತು ಕೈಗಾರಿಕಾ ಕಾರ್ಯವಿಧಾನಗಳ ಕುರಿತು ನೇರ ಪರಿಚಯ ದೊರೆಯಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದಲ್ಲಿ ಬರಪೀಡಿತ ಪ್ರದೇಶ ಪರಿಶೀಲನೆ ವೇಳೆ ಇನ್ನಷ್ಟು ತಾಲೂಕು ಸೇರ್ಪಡೆ ಸಾಧ್ಯತೆ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಬಿಬಿಜಿ ರಾಮ್ಜಿ ಯೋಜನೆಯಡಿ 15 ದಿನಗಳ ಒಳಗೆ ಕೂಲಿ ಹಣ ಪಾವತಿಸುವಂತೆ ಸಚಿವ ಈಶ್ವರ್ ಬಿ ಖಂಡ್ರೆ ಸೂಚನೆ. ರೈಲ್ವೆ ಚತುಷ್ಪಥ ಯೋಜನೆಯಲ್ಲಿ ರಾಜ್ಯಕ್ಕೆ ತಾರತಮ್ಯ, ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆಯಲು ಸಚಿವ ಎಂಬಿ ಪಾಟೀಲ್ ನಿರ್ಧಾರ. ಕೆಪಿಸಿ ಹಗರಣ ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ದ ಕೇಂದ್ರ ಸಚಿವ ಕುಮಾರಸ್ವಾಮಿ ಅಸಮಾಧಾನ. ಮೈಸೂರಿಗೆ ಆಗಮಿಸಿದ ದಸರಾ ಮಹೋತ್ಸವದ ಮೊದಲ ಹಂತದ ಗಜಪಡೆ, ಸಚಿವರಿಂದ ಸ್ವಾಗತ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ಸಮಯ ಸರಿಯಾಗಿ 2:40.
2: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
3: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
2: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
3: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
2: ಟೋಲ್ ಫ್ರೀ 1-800-420-2233.
1: ಆಕಾಶವಾಣಿ ಸಾಪ್ತಾಹಿಕ ಕಾರ್ಯಕ್ರಮ ಗಾಂಧಿ ಸ್ಮೃತಿ.
4: ದಕ್ಷಿಣ ಆಫ್ರಿಕಾ ಹೊರಟು ನಿಂತಾಗ ಹಿಂದೆ ಇಂಗ್ಲೆಂಡ್ಗೆ ಹೋಗುವಾಗ ಆದಷ್ಟು ವಿಯೋಗ ದುಃಖ ಆಗಲಿಲ್ಲ ಅಂತೆ. ತಾಯಿ ತೀರ್ಕೊಂಡಿದ್ರು, ಇವ್ರಿಗೂ ಸ್ವಲ್ಪ ಪ್ರಪಂಚ ಜ್ಞಾನ, ಹೊರಗಿನ ಪ್ರಪಂಚದ ಅನುಭವ ಎಲ್ಲ ಆಗಿದ್ದಾವೆ. ಆದರೆ ಈಗ ಹೆಂಡತಿಯನ್ನು ಬಿಟ್ಟು ಹೋಗುವ ವಿಯೋಗ ದುಃಖ ಮಾತ್ರ ಬಹಳ ಆಯಿತು. ಇಂಗ್ಲೆಂಡಿಂದ ಬಂದ ಮೇಲೆ ಇನ್ನೊಂದು ಮಗು ಆಗಿದೆ ಅವರಿಗೆ. ಗಾಂಧೀಜಿ ಎಷ್ಟು ಪ್ರಾಮಾಣಿಕವಾಗಿ ಹೇಳ್ತಾರೆ ಜೀವನ ಚರಿತ್ರೆ ಯಾಕೆ ಇಷ್ಟ ಅಂದರೆ, ಇಷ್ಟು ಪ್ರಾಮಾಣಿಕವಾಗಿ ಬರೆಯೋದು ಕಷ್ಟ. ನಮ್ಮ ಪ್ರೇಮ ಕಾಮದಿಂದ ವಿರಹಿತವಾಗಿತ್ತು ಅಂತ ಹೇಳೋಕ್ಕೆ ಸಾಧ್ಯ ಇರಲಿಲ್ಲ. ಆದರೂ ನಾವು ಸಾಧಾರಣವಾಗಿ ನಿಧಾನವಾಗಿ ಶುದ್ಧರಾಗ್ತಾ ನಡೆದಿದ್ವಿ. ಯುರೋಪ್ನಿಂದ ಹಿಂದಿರುಗಿದ ಮೇಲೆ ಇವರಿಬ್ಬರು ಒಟ್ಟಿಗೆ ಇದ್ದಂಥ ಕಾಲ ಬಹಳ ಕಮ್ಮಿ. ಕೆಲವು ಸುಧಾರಣೆಗಳನ್ನು ತರಲು ಸಹಾಯ ಮಾಡಿದ್ದೆ, ಹೆಂಡತಿಗೆ ಮಾರ್ಗದರ್ಶನ ಮಾಡಿದ್ದೆ. ಆದರೆ ದಕ್ಷಿಣ ಆಫ್ರಿಕಾದ ಆಕರ್ಷಣೆ ಏನು ಬಂತು, ವಿಯೋಗವನ್ನು ಸಹನೀಯವನ್ನಾಗಿ ಮಾಡಿತು. ಆಕೆನ ಸಮಾಧಾನ ಮಾಡಿ, 1 ವರ್ಷ ತಾನೇ, ಬಂದುಬಿಡ್ತೀನಿ ಬಿಡಿ, ಬೇಗ ಬಂದುಬಿಡ್ತೀನಿ ಅಂತ ಹೇಳಿ ರಾಜಕೋಟೆಯಿಂದ ಮುಂಬೈಗೆ ಹೋದರು. ದಾದಾ ಅಬ್ದುಲ್ಲಾ ಅವ್ರ ಕಂಪನಿಯವ್ರ ಏಜೆಂಟ್ ಮೂಲಕ ಟಿಕೆಟ್ ಬರಬೇಕಾಗಿತ್ತಲ್ಲ. ಆದರೆ ಹಡಗಿನಲ್ಲಿ ಕ್ಯಾಬಿನ್ ಇರಲಿಲ್ಲಂತೆ. ಪ್ರಯಾಣ ಮಾಡದಿದ್ದರೆ ಮುಂಬೈಯಲ್ಲಿ ಉಳ್ಕೋಬೇಕಾಗಿತ್ತು. ಇವರಿಗೆ ಮೊದಲನೇ ತರಗತಿ, ಮೊದಲನೇ ದರ್ಜೆ ಪ್ರಯಾಣ ಆಗಬೇಕು ಇವರಿಗೆ. ಎಲ್ಲ ಪ್ರಯತ್ನ ಮಾಡಿದರೂ ಮೊದಲನೇ ದರ್ಜೆ ಯಾವ ಸ್ಥಾನವೂ ಇಲ್ಲ. ಕೊನೆಗೆ ಉಳಿದದ್ದು ಡೆಕ್ಕಲ್ಲಿದೆ. ಡೆಕ್ ಅಂದರೆ 3rd class ಕಂಪಾರ್ಟ್ಮೆಂಟ್, ಅದು ಅಲ್ಲಿರ್ಬೋದು, ಅಲ್ಲಿ ಬೇಕಾದ್ರೆ ಹೋಗ್ಬೋದು. ಬೇಕಾದ್ರೆ ಊಟಕ್ಕೆ ಬೇಕಾದ್ರೆ ನಾವು ಮೇಲ್ದರ್ಜೆಯವ್ರು ಊಟ ಮಾಡೋ ಜಾಗದಲ್ಲಿ ಕೊಡ್ತೀವಿ, ಬಟ್ ಇರೋದು ಅಲ್ಲೇ ಇರ್ಬೋದು, ಆಗ್ತದಾ ಅಂತ. ಇವರು ಇಲ್ಲೇ ಇಲ್ಲ, ನಾನು ಮೊದಲನೇ ದರ್ಜೆಯಲ್ಲೇ ಮಾಡಬೇಕು, ಬ್ಯಾರಿಸ್ಟರ್ ನಾನು, ಡೆಸ್ಕ್ನಲ್ಲಿ ಪ್ರಯಾಣ ಮಾಡೋದು ಸರಿ ಇರೋಲ್ಲ, ಡೆಕ್ಕಲ್ಲಿ ಬರಲ್ಲ ಅಂದರು. ಇವ್ರಿಗೇನು ಅನ್ನಿಸ್ತು ಅಂದರೆ, ಏಜೆಂಟ ಪ್ರಾಮಾಣಿಕ ಇಲ್ಲ, ಸುಳ್ಳು ಹೇಳ್ತಾನೆ ಅವನು. ಇವರಾಗೆ ಹೋದ್ರಂತೆ, ಇರಬೇಕು ಹಡಗಿಗೆ ಹೋದರು, ನನಗೆ ಮೊದಲೇ ದರ್ಜೆ ಸೀಟ್ ಕೊಡಿ ಅಂತ ಕೇಳಿದ್ರಂತೆ. ಎಲ್ಲರೂ ಕೇಳಿದೆ, ಎಲ್ಲರೂ ಇಲ್ಲ ಅಂದರು. ಕೊನೆಗೆ ಈತ ಏನು ಮಾಡಿದ, ಹೋಗಿ ಆ ಮುಖ್ಯ ಇರ್ತಾನಲ್ಲ ಕಪ್ತಾನ, ಕಪ್ತಾನಿಗೆ ಕೇಳಿದ್ರಂತೆ. ಅವ್ರು ಹೇಳಿದ, ನೋಡಪ್ಪ, ನಿಜವಾಗ್ಲೂ ನಮ್ಮ ಹಡಗಿಗೆ ಅಂತ ನೂಕು ನುಗ್ಗಲು ಇರೋಲ್ಲ, ಆದರೆ ಮೊಜಾಂಬಿಕ್ ಗವರ್ನರು ಈ ಹಡಗಿನಲ್ಲೇ ಪ್ರಯಾಣ ಮಾಡ್ತಿದ್ದಾರೆ, ಆದ್ದರಿಂದ ಎಲ್ಲ ಮಲಗೋ ಮಂಚ ಭರ್ತಿಯಾಗಿದ್ದಾವೆ, ಹೇಗಾದರೂ ಮಾಡಿ ಒಂದು ಕೊಡಿಸಿ, ನನಗೆ ಏನಾದರೂ ಹೋಗಲೇಬೇಕು ಅಂತ ಕೇಳ್ಕೊಂಡ್ರಂತೆ ಇವರು. ಆತ ಇವ್ರ ತಲೆಯಿಂದ ಕಾಲಿನವರೆಗೂ ನೋಡಿಬಿಟ್ಟು, ನೋಡಪ್ಪ, ಒಂದೇ ಮಾರ್ಗ ಇರೋದು, ನನ್ನ ಕ್ಯಾಬಿನ್ ಇದೆಯಲ್ಲ ಕ್ಯಾಪ್ಟನ್ ಕ್ಯಾಬಿನ್ನು, ಇನ್ನೊಂದು ಮಲಗೋ ಮಂಚ ಇದೆ, ಅದನ್ನು ಸಾಮಾನ್ಯ ಪ್ರಯಾಣಿಕರಿಗೆ ಕೊಡಲ್ಲ, ನೀನು ಆ ಥರ ನೋಡಿದರೆ ನಿನಗದನ್ನು ಕೊಡೋಕ್ಕೆ ಸಿದ್ಧ ಆಗಿದ್ದೀನಿ, ಬರ್ತೀಯಾ ಅಂತಿದ್ರು. ಅಯ್ಯೋ ಒಳ್ಳೆಯದು, ಕಪ್ತಾನ ಜೊತೆಗಿರ್ತೀನಿ ಅಂತ ಹೇಳಿ ಒಪ್ಕೊಂಡು ಟಿಕೆಟೆಲ್ಲ ಮಾಡಿಸಿ 1893 ಏಪ್ರಿಲಲ್ಲಿ ಅದೃಷ್ಟ ಪರೀಕ್ಷೆ ಮಾಡ್ಕೊಳ್ಳೋಕ್ಕೆ ದಕ್ಷಿಣ ಆಫ್ರಿಕಾಗೆ ಹೊರಟರು ಉತ್ಸಾಹದಿಂದ. ಹೊರಟ ಮೇಲೆ ಮೊದಲನೇ ಬಂದರೂ ಬಂದದ್ದು ಲಾಮು ಅನ್ನುವಂಥ ಜಾಗ. ಇಲ್ಲಿಂದ ಹೊರಟು 13ನೇ ದಿವಸ ಅಲ್ಲಿ ಇಳ್ಕೊಂಡ್ರು. ಅಷ್ಟೊತ್ತಿಗಾಗಲೇ ದಿನ ಅವನ ಜೊತೆಗೆ ಇದ್ದಾರಲ್ಲ ಹಡಗಿನ ಕಪ್ತಾನ, ಇವ್ರು ಒಳ್ಳೆ ಸ್ನೇಹಿತರಾಗ್ಬಿಟ್ರು. ಅವನು ಚದುರಂಗ ಆಡೋಕ್ಕೆ ಭಾಳ ಇಷ್ಟ ಅಂತೆ. ಇವರಿಗೇನು ಬರಲ್ಲ,

ಅವನಿಗೇನು ಖುಷಿ ಅಂದರೆ ಪ್ರತಿ ಸಲ ಅವರೇ ಗೆಲ್ತಿದ್ನಲ್ಲ, ಅವನು ಗೆಲ್ತಾನೆ ಅಂಥೇಳಿ ಇವನು ಕಲಿಸಿ ಕಲಿಸಿ ಒಂಚೂರು ಆಡೋದು. ಹೀಗಾಗಿ ಸ್ವಲ್ಪ ಆಟ ನಾನೇನು ಕಲ್ಕೊಳ್ಳಿಲ್ಲ, ಆಟ ಕಲ್ಕೊಳ್ಳದೆ ಹೋದರೂ ತಾಳ್ಮೆ ಇತ್ತು ನನಗೆ, ವಿಪರೀತ ತಾಳ್ಮೆ, ಅವನು ಏನು ಹೇಳಿದ್ರು ಕೇಳುತ್ತಾ ಇದ್ದೆ. ಹಿಂಗೆ ತಾಳ್ಮೆಯಿಂದ ಅವನು ಒಳ್ಳೆಯ ಶಿಷ್ಯ ಆದೆ, ಪ್ರತಿ ಸಲ ಸೋಲ್ತಾ ಇದ್ದೆ. ನನಗೆ ಆಟ ಕಲಿಸ್ಬೇಕು ಅನ್ನೋಂಥ ಆಶೆ ಅವನ ಇನ್ನೂ ತೀರ್ವಾಯಿತು. ಹೀಗೆ ನಡ್ಕೊಂಡು ಹೋಯಿತು. ಮುಂದೆ ಲಾಮು ಬಂದರದಲ್ಲಿ ಹಡಗು ಲಂಗರ್ ಹಾಕಿದಾಗ 3-4 ಗಂಟೆ ಸಮಯ ಇದೆ, ಬೇಕಾದ್ರೆ ಇಳಿದು ಹೋಗ್ತಿದ್ರು ನೋಡ್ಕೊಂಬನ್ನಿ ಬಂದರು ಅಂತ ಹೇಳಿದರು. ಕಪ್ತಾನ್ ಸಹ ಹಡಗಿನಿಂದ ಇಳಿದು ಹೋದ. ಇಳಿವಾಗಿ ಹೇಳಿದ್ದಂತೆ, ನೋಡು ಗಾಂಧಿ, ಇಲ್ಲಿ ಸಮುದ್ರ ನಂಬೋಕ್ಕಾಗಲ್ಲ, ಆದಷ್ಟು ಬೇಗ ಬಂದ್ಬಿಡು, ಯಾಕಂದ್ರೆ ತೆರೆ ಶುರು ಆದರೆ ಹೋಗಬೇಕಾಗತ್ತೆ ಅಂತ. ಸಣ್ಣ ಊರು, ಅಲ್ಲಿ ಹೋಗಿ ನೋಡ್ಕೊಂಬಂದರು. ನೋಡ್ಕೊಂಡು ಬರೋ ಹೊತ್ತಿಗೆ ಮಜಾ ಆಯಿತು, ತೆರೆ ಜೋರಾಗ್ತಾ ಇದೆ, ಹೊರಟು ಬಿಡಬೇಕು. ಹಡಗು ಮುಟ್ಟಬೇಕಾದ್ರೆ ಸಣ್ಣ ದೋಣಿಯಲ್ಲಿ ಹೋಗ್ಬೇಕು ಅಲ್ಲಿ ತನಕ, ಹಡಗಿನ ತನಕನು ದೋಣಿ ಏರಿದರು. ಅಲೆಗಳು ಹೊಡೆತ ಎಷ್ಟು ಜೋರಾಗಿತ್ತು ಅಂದರೆ, ಇವರು ದೋಣಿ ಆ ಹಡಗಿಗೆ ಹತ್ತಿರ ಹೋದ ತಕ್ಷಣ ಹಗ್ಗ ಕಟ್ಟಬೇಕಲ್ಲ ಹಡಗಿನಿಂದ ಮತ್ತು ಈ ಕಡೆ ಬರೋದು. ಮೊದಲೇ ಸಿಳ್ಳೆ ಹೊಡೆದ್ಬಿಡ್ತು ಹಡಗು, ಇನ್ನು 2ನೇ ಸಿಳ್ಳೆ ಹೊಡೆದ್ರೆ ಹಡಗು ಹೋಗ್ಬಿಡ್ತದೆ. ಆ ಕಪ್ತಾನ ಮ್ಯಾಲೆ ನಿಂತು ನೋಡ್ತಾ ಇದ್ದ ಇವನ ಸಂಕಟ. ಇನ್ನೊಂದು ದೋಣಿ ಇತ್ತಂತೆ, ಮತ್ತೊಂದು ದೋಣಿ, ಯಾರೊಬ್ಬರು 10 ರೂಪಾಯಿ ಕೊಟ್ಟರೆ ಆ ದೋಣಿಗೆ ಹೋಗ್ಬೋದು ಅಂದರು. ಈ ತುಂಬ ಜನ ಇದ್ದ ದೋಣಿ ಬಿಟ್ಟು ಆ ದೋಣಿಗೆ ಹತ್ತಿ ಹತ್ತಿರ ಹೋದ ತಕ್ಷಣ ಹಗ್ಗ ಕಟ್ಟಿ ಕಪ್ತಾನ ಮೇಲೆ ಎಳ್ಕೊಂಡ. ಇವರು ಹಡಗಿನಲ್ಲಿ ಏರಿದ ಕೂಡಲೇ ಹಡಗು ಹೊರಟೇ ಬಿಡ್ತು. ಪಾಪ ಇನ್ನೊಂದು ದೋಣಿಯಲ್ಲಿದ್ದಿರಲ್ಲ ಪ್ರಯಾಣಿಕರು, ಅಲ್ಲೇ ಉಳ್ಕೊಂಬಿಟ್ರು. ಆಗ ಅರ್ಥ ಆಯಿತು ನನಗೆ, ಸಮಯ ಪ್ರಜ್ಞೆ ಹೇಗಿರಬೇಕು, ಹೇಳಿದ ಕರೆಕ್ಟಾಗಿ ಹೋಗಬೇಕು ಅಂತ ಅನ್ನಿಸ್ತು. ಮುಂದಲ್ಲಿಂದ ಮೊಂಬಾಸಾಗಿ ಹೋದ್ವಿ, ಜಾಂಜಿಬಾರ್ ಅಂತ. ಆ ಜಾಂಜಿಬಾರದಲ್ಲಿ ಬಹಳ ದಿವಸ ಇರಬೇಕಾಯಿತು, 8-10 ದಿವಸ ಇದ್ವಿ. ಇಲ್ಲಾದಂಥ ಒಂದು ಅನಾಹುತವನ್ನು ಹೇಳ್ತಾರೆ. ಕಪ್ತಾನ್ ಹೇಳಿದ್ದಂತೆ ಕೆಳಗಡೆ ಹೋಗ್ಬರೋಣ, 8 ದಿವಸ ಇರಬೇಕಲ್ಲ, ಹೇಗಿದ್ದರು ಗಾಂಧೀಜಿಯವ್ರನ್ನ ಇನ್ನೊಬ್ಬ ಇಂಗ್ಲೀಷ್ ಸ್ನೇಹಿತನ ಕರ್ಕೊಂಡು ತಿರುಗಾಡ್ಕೊಂಬರೋಕ್ಕೆ ಹೋದ್ರಂತೆ. ತಿರುಗಾಡ್ಕೊಂಬರೋ ಅರ್ಥ ಏನು ನನಗೆ ಗೊತ್ತಿರಲಿಲ್ಲ, ಅದು ಎಂಥ ದಡ್ಡ ನನ್ನ ವಿಷಯದಲ್ಲಿ ಅಂತ ಕಪ್ತಾನಿಗೂ ಗೊತ್ತಿರಲಿಲ್ಲ. ಒಬ್ಬ ನಡುವೆ ಏಜೆಂಟ್ ಏನು ಮಾಡಿದ ದಲ್ಲಾಳಿ ಅಂದರೆ, ಇವ್ರನ್ನ ಕರ್ಕೊಂಡು ನಿಗ್ರೋ ಸ್ತ್ರೀಯರ ಗೃಹಗಳಿಗೆ ಕರ್ಕೊಂಡು ಹೋಗ್ಬಿಟ್ರು. ಪ್ರತಿಯೊಬ್ಬರನ್ನೂ ಒಂದೊಂದು ಕೊಠಡಿಗೆ ಸೇರಿಸಿದ್ರಂತೆ. ಪಾಪ ಹೆಂಗಸು ಇವಕ್ಕೆ ನೋಡಿದ ತಕ್ಷಣ ಈತ ಬೆವತ್ಕೊಂಡು ಕೂತ್ಕೊಂಬಿಟ್ರು ಗಾಂಧೀಜಿ, ನಾಚಿಕೆಯಿಂದ ಮೂಕಾಗಿ ಕೂತ್ಕೊಂಬಿಟ್ರು. ಆಕೆ ಏನು ಅಂದ್ಕೊಂಡ್ಲೋ ಇವನು ಪರವಾಗಿ, ಕಪ್ತಾನ ಕರೆದಾಗ ಹೊರಗಡೆ ಓಡಿ ಬಂದರು. ನನ್ನ ಸ್ವಭಾವ ಕಪ್ತಾನಿಗೆ ಗೊತ್ತಾಯಿತು, ಏನು ದಡ್ಡ ಇದೆಯೋ ನಿನಗೆ ಗೊತ್ತಿಲ್ವ ಇದೆಲ್ಲ ಅಂತಂದ್ರಂತೆ. ಇವ್ರಿಗೆ ಮಾನಭಂಗ ಆದಂಗೆ ಆಯಿತು. ಅವ್ರು ಹೇಳ್ತಾರೆ, ಗಾಂಧೀಜಿ, ಈ ಪ್ರಸಂಗ ನೆನೆದಾಗಲೆಲ್ಲ ನನ್ನ ಬಗ್ಗೆ ಮುಜುಗರದ ಭಾವನೆ ಬರ್ತಿತ್ತು, ಆದರೆ ದೇವರ ದಯ, ಆ ಹೆಂಗಸನ್ನು ಕಂಡಾಗ ನನ್ನ ಬುದ್ಧಿ ಕೆಟ್ಟ ಹಾದಿಯನ್ನು ಹಿಡಿಲಿಲ್ಲಲ್ಲ, ದೇವ್ರ ಕೃಪೆ ಮಾಡದ ಅಂದ್ಕೊಂಡೆ. ಆದರೆ ಕೊಠಡಿಗೆ ಹೋಗೋದಿಲ್ಲ ಅಂತ ಹೇಳೋದಕ್ಕೆ ನನ್ನ ಧೈರ್ಯ ಇಲ್ಲದೆ ಹೋಯ್ತಲ್ಲ ಅಂತ ನನ್ನ ದೌರ್ಬಲ್ಯದ ಬಗ್ಗೆ ಜಿಗುಪ್ಸೆನೇ ಆಯಿತು, ನನ್ನ ಹೇಳಿತನದ ಬಗ್ಗೆ ಕನಿಕರನ ಉಂಟಾಯಿತು ಅಂತ ಹೇಳ್ತಾರೆ. ಇದು ನಮ್ಮ ಜೀವನದಲ್ಲಿ ಇದು 3ನೇ ಪರೀಕ್ಷೆ. ಎಷ್ಟೋ ಜನ ಹುಡುಗರು ಈ ಥರ ಪರಿಸ್ಥಿತಿ ಹೋದಾಗ ಮೊದಲು ಪರಿಶುದ್ಧರಾಗಿದ್ದರೂ ಆ ಕೃತಿ ಕೆಳ್ಕೊಂಬಿಡ್ತಾರಲ್ಲ. ಆದರೆ ನಾನು ಪಾರಾದದ್ದಕ್ಕೆ ನನ್ನ ಹೆಮ್ಮೆ ಅಲ್ಲ, ಅದು ದಯಾಮಯನಾದ ಈಶ್ವರನ ಕೃತಜ್ಞತೆ ಹೇಳಬೇಕು ಅಂತ ಹೇಳ್ತಾರೆ. ಇನ್ನೂ ಸ್ವಲ್ಪ ದಿವಸ ಇರೋದಿತ್ತಲ್ಲ, ಹೇಗಿದ್ರು ಅದಕ್ಕೆ ಊರೆಲ್ಲ ಸುತ್ತಾಡಿ ಆ ನಿಸರ್ಗ ನೋಡ್ಕೊಂಡು ಬಂದ್ವಿ. ಮೊಜಾಂಬಿಕ್ ಮುಟ್ಟಿ ಮೇ ತಿಂಗಳ ಕೊನೆ ವಾರದ ಹೊತ್ತಿಗೆ ನಟಾಲ್, ಸೌತ್ ಆಫ್ರಿಕಾ, ದಕ್ಷಿಣ ಆಫ್ರಿಕಾದ ನಟಾಲನ್ನು ಸೇರಿಕೊಂಡ್ರು. ಈ ನಟಾಲ್ ಅಥವಾ ನೆಟಾಲ್ ಅಂತ ಕರೀತಾರೆ. ಅದರ ಬಂದರು ದರ್ಬಾನ್ ಅನ್ನುವಂಥ ಜಾಗ, ಅದಕ್ಕೆ ಪೋರ್ಟ್ ನಟಾಲ್ ಅಂತ ಕೂಡ ಹೆಸರಿದೆ. ಗಾಂಧೀಜಿ ಹೋದಾಗ ಅವ್ರನ್ನ ಎದುರುಗೊಳ್ಳೋದಕ್ಕೆ ಅಬ್ದುಲ್ಲಾ ಶೇಠ್ ಬಂದರಿಗೆ ಬಂದಿದ್ದರು. ಹಡಗು ಬದ್ರನ ಕಟ್ಟೆ ಸೇರಿತು. ಅಲ್ಲೆಲ್ಲ ಗಮನಿಸಿದಾಗ ಗಾಂಧೀಜಿಯವ್ರಿಗೆ ಅನಿಸಿದ್ದು ಹೇಗೆ ಅಂದರೆ, ಭಾರತೀಯರನ್ನು ಅಲ್ಲಿ ಯಾರೂ ಹೆಚ್ಚು ಗೌರವದಿಂದ ಆಧಾರದಿಂದ ಕಾಣೋದಿಲ್ಲ ಅನ್ನಿಸ್ತು. ಅಬ್ದುಲ್ಲಾ ಶೇಟ್ರ ಪರಿಚಯಸ್ಥರು ಒಂದು ರೀತಿ ಒಣ ದೊಡ್ಡಸ್ತಿಗೆ ನಡ್ಕೋತಾ ಇದ್ದರು, ಮನಸ್ಸನ್ನು ಚುಚ್ಚಿತು. ಅಬ್ದುಲ್ಲಾರ್ಗೆ ಅಭ್ಯಾಸ ಆಗಿರಬೇಕು. ಇವರನ್ನು ನೋಡಿದವರಿಗೆ ಕೊಂಚ ಕುತೂಹಲ ಆಯ್ತಂತೆ, ಇವ್ರ ಬಟ್ಟೆ ಹೇಗಿತ್ತು ಅಲ್ಲಿ ಹೋದಾಗ ಅಂತ. ಉಳಿದ ಭಾರತೀಯರಿಂದ ಇವ್ರನ್ನ ಬೇರೆ ಮಾಡಿತ್ತು. ಒಂದು ಫ್ರಾಕ್ ಕೋಟದ್ದು ಹೊಟ್ಟಿದ್ರಂತೆ, ಫ್ರಾಕ್ ಕೋಟ್ ಅಂತ ಬರ್ತಿತ್ತು ಅವಾಗ, ಅದು ಫ್ರಾಕು ಕೋಟ್ ಎರಡೂ ಆಗಿರುವಂಥದ್ದು. ಬಂಗಾಳದವ್ರು ಕಟ್ತಾರಲ್ಲ ಥರ ಪಗಡಿ ರುಮಾಲ್ ಸರಿಸಿದ್ರಂತೆ. ಅಬ್ದುಲ್ಲಾ ಶೇಟಿ ಅವ್ರನ್ನ ಕಂಪ್ನಿ ವಸತಿ ಕರ್ಕೊಂಡು ಹೋಗಿ ತಮ್ಮ ಕೊಠಡಿ ಮಗ್ಗಲ ಕೋಣೆಯಲ್ಲಿ ಉಳಿಸಿದರು. ಆ ಶೇಟ್ ಹೇಳಿದ ಮಾತು ಇವರಿಗೆ ತಿಳಿಯುತ್ತಿರಲಿಲ್ಲ, ಇವ್ರು ಹೇಳಿದ ಮಾತು ಅವ್ರಿಗೆ ತಿಳಿಯಲ್ಲ. ಅವರು ತಮ್ಮ ಕಳಿಸಿದ್ದಾರಲ್ಲ ಊರಿಂದ, ಆ ಕಾಗದವನ್ನು ಕೊಟ್ಟರು. ಮೇಲಿಂದ ಕೆಳಗೆ ಓದಿ ಮತ್ತಿಷ್ಟು ಕನ್ಫ್ಯೂಷನ್ ಆಯ್ತಂತೆ. ಅವ್ರಿಗೆ ಅನಿಸಿರ್ಬೇಕು ತಮ್ಮ ಇದು ಯಾವುದೋ ಬಿಳಿ ಆನೆ ಕಳಿಸ್ಬಿಟ್ಟಿದ್ದಾನೆ ಅಂತ. ಯಾಕಂದ್ರೆ ಇವರು ಉಡುಪಿನ ರೀತಿ ಜೀವನ ಕ್ರಮ ನೋಡಿ ಯುರೋಪಿಯನ್ ಪದ್ಧತಿ ಮನುಷ್ಯ ಆಯಿತ, ಭಾಳ ಖರ್ಚಾಗ್ತದೆ ಅಂತ ಅನಿಸಿರ್ಬೇಕು. ಇವ್ರಿಗೆ ಯಾವ ಕೆಲಸ ಕೊಡಬೇಕು ಅಂತ ಅವ್ರಿಗೂ ಗೊತ್ತಿಲ್ಲ. ಮೊಕದ್ದಮೆ ನಡೀತಿರೋದು ಟ್ರಾನ್ಸ್ವಾಲ್ ಒಳಗೆ, ತಕ್ಷಣ ಅಲ್ಲಿ ಕಳಿಸೋಕೆ ಅರ್ಥ ಇಲ್ಲ. ಯಾಕಂದರೆ ಇವ್ರು ಯಾರು, ಇವರು ಪ್ರಾಮಾಣಿಕರಿದ್ದಾರೋ ಯೋಗ್ಯತೆ ಇದ್ದಾರೋ ಗೊತ್ತಿಲ್ಲ. ಏನು ಮಾಡೋದು, ಗುಮಾಸ್ತರಿಗೆ ಜಾಸ್ತಿ ಗೊತ್ತಿದೆಯಲ್ಲ ಅಂತ. ನನಗೆ ಅರ್ಥ ಆದದ್ದೇನು ಅಂದರೆ, ಶೇಟ್ ಅಬ್ದುಲ್ಲಾ ಅವರಿಗೆ ಓದೋಕೆ ಬರೆಯೋ

0: ಹೇಳೋಕ್ಕೆ ಬರಲ್ಲ. ಅದಕ್ಕೆ ಅವ್ರು ತಮ್ಮನ ಪತ್ರ ಕೊಟ್ಟರೆ ಅರ್ಥವೇ ಆಗಲಿಲ್ಲ ಅವ್ರಿಗೆ. ಆದರೆ ಜೀವನದ ಅನುಭವ ತುಂಬ ಚೆನ್ನಾಗಿತ್ತು, ಬುದ್ಧಿ ಬಹಳ ಚುರುಕಾಗಿತ್ತು. ಅಭ್ಯಾಸದಿಂದ ಮಾತುಕತೆಗೆ ಸಾಕಾಗುವಷ್ಟು ಬರ್ತಿತ್ತು ಅಷ್ಟೇ. ಬ್ಯಾಂಕ್ ಮ್ಯಾನೇಜರ್ ವ್ಯವಹಾರ ಮಾಡೋದಕ್ಕೆ, ಸಂಭಾಷಣೆ ಮಾಡೋದಕ್ಕೆ ಅಷ್ಟು ಬರ್ತಿತ್ತು. ಸೌತ್ ಆಫ್ರಿಕಾದಲ್ಲಿ ಮತ್ತು ಅಶ್ವ ಇಷ್ಟೆಲ್ಲ ಅನುಕೂಲ ಇದ್ದರೂ ಕೂಡ ಶೇಟ್ರಲ್ಲಿ ಒಂದು ದೋಷ ಆಯಿತು. ದೋಷ ಏನು ಅಂದರೆ ಸಂಶಯ ಸ್ವಭಾವ. ಎಲ್ಲರ ಮೇಲೂ ಸಂಶಯ ಮಾಡ್ತಾರಾ ಇಲ್ಲ, ಪ್ರತಿಯೊಂದನ್ನು ಕತ್ತಿ ನೋಡೋದು. ಇಸ್ಲಾಂ ಮತ ಅಂದರೆ ಅವ್ರು ಭಾಳ ಹೆಮ್ಮೆ ಇದ್ದದ್ದು, ಅಭಿಮಾನ. ಆ ಧರ್ಮದ ತತ್ವಗಳನ್ನು ಚರ್ಚೆ ಮಾಡೋದು ಭಾಳ ಇಷ್ಟ ಅವರಿಗೆ. ಅರಬ್ಬಿ ಭಾಷೆ ಬರೆದಿದ್ದರೂ ಕೂಡ ಪವಿತ್ರ ಕುರಾನ್ ಮತ್ತು ಇತರ ಇಸ್ಲಾಂ ಸಾಹಿತ್ಯದ ಪರಿಚಯ ಅವರು ಚೆನ್ನಾಗಿ. ಅಲ್ಲಿ ಹೋದ ಎರಡು ಮೂರು ದಿವಸದೊಳಗೆ ಶೇಟ್ರು ಇವ್ರನ್ನ ದರ್ಬಾರ್ ನ್ಯಾಯಸ್ಥಾನಕ್ಕೆ ಕರ್ಕೊಂಡು ಹೋದ್ರು ಅಂತ, ನೋಡಲಿ ಕೋರ್ಟ್ ಹೆಂಗಿರ್ತದೆ ಇಲ್ಲಿ ಅಂತ ಕರ್ಕೊಂಡು ಹೋದರು. ಅನೇಕರಿಗೆ ಪರಿಚಯ ಮಾಡಿಸಿದ್ರು, ತಮ್ಮ ಪಕ್ಕದಲ್ಲಿ ಕೂಡಿಸ್ಕೊಂಡು ವ್ಯವಹಾರ ನಡೀತು. ಮ್ಯಾಜಿಸ್ಟ್ರೇಟ್ ಕೂತಿದ್ರಲ್ಲ ಮೇಲೆ, ಅವ್ರು ಗಾಂಧೀಜಿಯವ್ರನ್ನ ದುಡ್ಡು ಕೊಟ್ಕೊಂಡು ನೋಡ್ತಾ ಇದ್ರಂತೆ. ಅಷ್ಟೇ ಅಲ್ಲ, ಇವ್ರಿಗೆ ಗೊತ್ತಾಗದೆ ಹೋದಾಗ ಹೂ ಇಸ್ ಸಿಟ್ಟಿಂಗ್ ದೇರ್, ಅಲ್ಲಿ ಕೂತವ್ರು ಯಾರು, ರುಮಾಲ್ ತೆಗೀರಿ ನಿಮ್ಮದು ಅಂತ ಹೇಳಿದ್ರಂತೆ. ಇವ್ರ ಹೆತ್ರ ರುಮಾಲ್ ತೆಗೆಯಲ್ಲ ನಾನು ಅಂಥೇಳಿ ತಿರಸ್ಕಾರ ಮಾಡಿ ನ್ಯಾಯಾಲಯ ಬಿಟ್ಟು ಹೊರಗೆ ಬಂದ್ರಂತೆ. ಯಾಕೆ ತೆಗಿಬೇಕು? ಆಗ ಶೇಟ್ ಹೇಳಿದ್ರಂತೆ, ಹಾಗಲ್ಲಪ್ಪ, ಇಲ್ಲಿ ಭಾರತೀಯರಿಗೆ ಹಾಕ್ಕೊಳ್ಳೋಕ್ಕಾಗಲ್ಲ, ನ್ಯಾಯಸ್ಥೆ ಇದ್ದರೆ ಉಳಿದವ್ರು ಹಾಕ್ಕೋಬೋದು, ಮುಸಲ್ಮಾನರು ಹಾಕ್ಕೋಬೋದು, ಬೇರೆಯವ್ರು ಹಾಕ್ಕೋಬೋದು, ಹಿಂದೂಗಳು ಭಾರತೀಯರು ಮಾತ್ರ ಹಾಕ್ಕೊಳ್ಳೋಕ್ಕಾಗಲ್ಲ ರುಮಾಲು ಅಂತ. ಗಾಂಧೀಜಿಗೆ ಅನ್ನಿಸ್ತು, ಮುಸಲ್ಮಾನ್ ಉಡುಪು ಧರಿಸಿರೋರು ಬೇಕಾದ್ರೆ ರುಮಾಲ್ ಹಾಕ್ಬೋದು, ಆದರೆ ಇತರ ಭಾರತೀಯರು ತೆಗಿಬೇಕು ಅಂತ ಯಾಕೆ ಹೇಳ್ತಾರೆ? ಆಗ ಸೂಕ್ಷ್ಮ ಗಮನಿಸಿದರು. ಒಂದು ವಾರ ಇದ್ದಾಗ ಅವ್ರಿಗೆ ಅರ್ಥ ಆಯಿತದ್ದು ಏನು ಅಂದರೆ, ಈ ಭಾರತೀಯರಲ್ಲಿ ಅನೇಕ ಪಂಗಡಗಳಿದ್ವು. ಒಂದು ಮುಸಲ್ಮಾನ್ ವರ್ತಕರ ಪಂಗಡ, ಅವ್ರು ತಮ್ಮನ್ನು ಅರಬರು ಅಂತ ಕರ್ಕೋತಾ ಇದ್ರು. ಇನ್ನೊಂದು ಪಂಗಡ ಹಿಂದೂಗಳದು, ಇನ್ನೊಂದು ಪಂಗಡ ಪಾರ್ಸಿ ಗುಮಾಸ್ತರದು. ಹಿಂದೂ ಗುಮಾಸ್ತರಿದ್ದರು ಅವ್ರು ಯಾವ ಪಂಗಡಕ್ಕೂ ಸೇರಿದವರು. ಹೀಗೆಲ್ಲ ಒಡೆದು ಹೋದದ್ರಿಂದ ಯಾರೂ ಗಟ್ಟಿಯಾಗಿ ಒಂದಾಗಿರಲಿಲ್ಲ. ಮತ್ತು ಇನ್ನೊಂದಲ್ಲಿ ಎಲ್ಲರನ್ನು ಕೂಲಿಗಳು ಅಂತ ಕರಿತಾ ಇದ್ರು. ಭಾರತೀಯರ ಬಹುಜನ ಕೂಲಿಗಳಾಗಿ ಇದ್ದದರಿಂದ ಅದಕ್ಕೆ ಕೆಲವರು ಬುದ್ಧಿವಂತರು ಹೇಳ್ತಿದ್ರಂತೆ ತಮ್ಮ ಯಜಮಾನರಿಗೆ, ನೀವೇನೋ ಸ್ವಾಮಿ ಅಂತ ಕರಿತೀರಿ, ಸ್ವಾಮಿ ಅಂದರೆ ಯಜಮಾನ ಇದ್ದಂಗೆ, ನಾನು ನಿಮ್ಮ ಯಜಮಾನನ ಅಂತಿದ್ರಂತೆ. ಇಂಗ್ಲೀಷ್ನವರಿಗೆ ಸಂಶಯ ಬರೋದು, ಕೆಲವು ಸಿಟ್ಟಿಗೆ ಬರ್ತಾಯಿದ್ರು, ಬೈತಾಯಿದ್ರು, ಕೆಲವು ಹೊಡೆಸ್ಕೋತಾ ಇದ್ರು ಅವಕಾಶ ಬಂದರೆ ಕೂಡ. ಇವ್ರನ್ನ ಕೂಡ ಗಾಂಧೀಜಿನ ಬ್ಯಾರಿಸ್ಟರ್ ಕರೆಕ್ಟು, ಆದರೆ ಕೂಲಿ ಬ್ಯಾರಿಸ್ಟರ್ ಅಂತ ಕರಿತಾ ಇದ್ರಂತೆ, ಕೂಲಿ ಬ್ಯಾರಿಸ್ಟರ್ ಅಂತ. ಇಂಥ ಪರಿಸ್ಥಿತಿಯೊಳಗೆ ರುಮಾಲ್ ಧರಿಸೋ ಪ್ರಶ್ನೆಗೆ ಭಾಳ ದೊಡ್ಡ ಪ್ರಾಮುಖ್ಯತೆ ಬಂದ್ಬಿಡ್ತು. ತಾನು ಧರಿಸಿದಂಥ ಭಾರತೀಯ ರುಮಾಲನ್ನು ತೆಗೆಯೋದು ಅಂದರೆ ಅಪಮಾನ ಸಹಿಸಿದಂಗೆ ಅಂತ ಇವರು ತೀರ್ಮಾನ ಮಾಡಿಕೊಂಡ್ರು. ಹಾಗಾದ್ರೆ ರುಮಾಲ್ ಬಿಟ್ಟು ಹ್ಯಾಟ್ ಹಾಕ್ಕೊಂಬಿಟ್ರೆ ಹೇಗೆ ಅಂತ ಒಂದು ವಿಚಾರ ಬಂತು. ಆಗ ಶೇಟ್ ಅಬ್ದುಲ್ಲಾ ಇವ್ರ ಅಭಿಪ್ರಾಯ ಒಪ್ಪಲಿಲ್ಲಂತೆ, ನೀವು ಹಾಗೇನಾದರೂ ಮಾಡಿದರೆ ಅದ್ರ ಪರಿಣಾಮ ಕೆಟ್ಟದಾಗ್ತದೆ, ಭಾರತ ರುಮಾಲನ್ನೇ ಹಾಕ್ಕೋತೀವಿ ಅಂತ ಸಂಕಲ್ಪ ಮಾಡಿರೋದ್ರಿಂದ ಹಾಕ್ಕೊಳ್ಳಿ, ಏನು ತೊಂದರೆ ಇಲ್ಲ, ನಿಮ್ಗೆ ಚೆನ್ನಾಗಿ ಕಾಣಿಸುತ್ತೆ, ಇಂಗ್ಲೀಷ್ ಹ್ಯಾಟ್ ಹಾಕ್ಕೊಂಡ್ರೆ ನೀವು ಸೇವಕರಂಗೆ ಕಾಣಿಸ್ತೀರಿ ಅಂದ್ರಂತೆ. ದಯವಿಟ್ಟು ಗಮನಿಸಬೇಕು, ಆ ಶೇಟ್ಗೆ ಇಂಗ್ಲೀಷ್ ಬರಲಿಕ್ಕಿಲ್ಲ ಅಬ್ದುಲ್ಲಾಗೆ. ಆ ಸಲಹೆಯೊಳಗೆ ದೇಶಪ್ರೇಮ, ವ್ಯವಹಾರ ಕುಶಲತೆ, ಸ್ವಲ್ಪ ಸಂಕುಚಿತ ಭಾವ ಎಲ್ಲ ಇದ್ದು, ಅದು ರುಮಾಲನ್ನು ಹಾಕ್ಕೋಬೇಕು ಅಂತ ಹೇಳೋದಕ್ಕೆ ದೇಶಪ್ರೇಮ ಕಾರಣ. ಗಾಂಧೀಜಿ ಒಪ್ಕೊಂಡ್ರು, ಪತ್ರಿಕೆಗಳೆಲ್ಲ ಪತ್ರ ಬರೆದ್ರು, ನ್ಯಾಯಸ್ಥಾನದಲ್ಲಿ ನಾನು ರುಮಾಲನ್ನು ಯಾಕೆ ತೆಗೀಲಿಲ್ಲ ಅಂತ ಹೇಳಿದರು, ಹಾಕ್ಕೊಳ್ಳದೆ ನ್ಯಾಯ ಅಂತ ಬರೆದ್ರು. ಪತ್ರಿಕೆಗಳಲ್ಲೆಲ್ಲ ಅದ್ರ ಬಗ್ಗೆ ವಿವರವಾಗಿ ಲೇಖನಗಳು ಬಂತು. ಆ ಪತ್ರಿಕೆಗಳು ಇವ್ರನ್ನ ಏನು ಅಂತ ಕರೆದ್ರು ಅಂದರೆ, ಈತ ಬೇಡದ ಅತಿಥಿ ಬಂದಿದ್ದಾನೆ ದಕ್ಷಿಣ ಆಫ್ರಿಕಾಗೆ ಅಂತ ಬರೆದ್ರು. ಆದರೆ ಗಾಂಧೀಜಿ ಹೇಳ್ತಾರೆ, ಒಂದು ಅನುಕೂಲ ಏನಾಯಿತು ಅಂದರೆ, ಈ ರುಮಾಲನ ಸಂಗತಿಯಿಂದಾಗಿ ನಾನು ಆಫ್ರಿಕಾಗೆ ಬಂದ ಕೆಲವೇ ದಿವಸಗಳಲ್ಲಿ ಅನಿರೀಕ್ಷಿತವಾದಂಥ ಪ್ರಚಾರ ಉಂಟಾಯಿತು ಅಂತ ಇವ್ರ ಬಗ್ಗೆ. ಕೆಲವರು ಇವ್ರು ಮಾಡಿದ್ದು ಸರಿ ಅಂದರು, ಇನ್ನು ಕೆಲವರು ಟೀಕಾ ಮಾಡಿದರು. ಗಾಂಧೀಜಿ ದಕ್ಷಿಣ ಆಫ್ರಿಕಾದಲ್ಲಿ ಅವರು ಅಲ್ಲಿರೋ ತನಕ ಕೊನೆವರೆಗೂ ಆ ರುಮಾಲ್ ಅವ್ರ ಜೊತೆಗೆ ಇತ್ತಂತೆ.
1: ಇನ್ನು ಮುಂದೆ ಕೇಳಿ ಗಾಂಧೀಜಿಯವರಿಗೆ ಪ್ರಿಯವಾಗಿದ್ದ ಮೀರಾ ಭಜನ್.

0: ನೀರಿನ ಸಂರಕ್ಷಣೆ ಎಲ್ಲರ ಹೊಣೆ. ಗಿಡ ಮರ ಬೆಳೆಸಿ ಅಂತರ್ಜಲ ಉಳಿಸಿ, ನೀರನ್ನು ಎಷ್ಟು ಸಾಧ್ಯವೋ ಅಷ್ಟು ಕಡಿಮೆ ಬಳಸಿ ನಾಳೆಗಾಗಿ ಉಳಿಸಿ.
1: ಸಹನಾ ಅವರಮ್ಮ ಮೆಸೇಜ್ ಮಾಡಿದರಮ್ಮ, ಅರ್ಜೆಂಟ್ ಆಗಿ 52,300 ರೂಪಾಯಿ ಹಾಕ್ಬೇಕಂತೆ ಕಣಮ್ಮ.
2: ಹೌದು, ನನಗೂ ಬಂದಿದೆ ಕಣೆ.
1: ಏ ಅಮ್ಮ, ಇರು ಇರು, ಸ್ವಲ್ಪ ಸಿರಿದು ಫೋನ್ ಬರ್ತಾ ಇದೆ, ಏನು ಅಂತ ಕೇಳ್ತೀನಿ. ಹಲೋ
3: ಹಲೋ, ನಮನ, ಸಹನಾ ಅಮ್ಮಂದು ಮೆಸೇಜ್ ಬಂದಿದೆ ನಂಗೆ.
1: ಅಯ್ಯೋ, ನಿಂಗೂ ಬಂತಾ?
3: ಹೌದೇ, ಅವ್ರಿಗೆ ಎಮರ್ಜೆನ್ಸಿ ದುಡ್ಡು ಬೇಕಿತ್ತಂತೆ, ನಾನು ಹಾಕ್ಬಿಟ್ಟೆ. ಗೌರಿಗೂ ಬಂದಿತ್ತಂತೆ, ಅವಳು ಹಾಕ್ಬಿಟ್ಟಿದ್ದಾಳೆ. ಆಮೇಲೆ ಯಾಕೋ ಡೌಟ್ ಬಂದು ಸಹನ ಫೋನ್ ಮಾಡಿ ಕೇಳಿದ್ರೆ, ನಮ್ಮಮ್ಮ ಮನೇಲಿ ತಲೆನೋವು ಅಂತ ಮಲಗಿದ್ದಾರೆ, ನಿಮ್ಗ್ಯಾಕ್ ಮೆಸೇಜ್ ಮಾಡ್ತಾರೆ ಅಂದ್ಲು ಕಣೆ.
1: ಹಾಗಾದ್ರೆ ಇದು ಫ್ರಾಡ್ ಅನ್ಸುತ್ತೆ. ಮೊದ್ಲು ನಿಮ್ಮ ಅಕೌಂಟ್ ಗಳನ್ನೆಲ್ಲ ಬ್ಲಾಕ್ ಮಾಡಿ, ಸೈಬರ್ ಪೊಲೀಸ್ಗೆ ಕಂಪ್ಲೇಂಟ್ ಕೊಡ್ಬೇಕು.
4: ಸೈಬರ್ ಅಪರಾಧದ ಬಗ್ಗೆ ಎಚ್ಚರವಿರಲಿ.
5: ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ದಿನನಿತ್ಯ ಮನರಂಜಿಸುವ ಚಿತ್ರಗೀತೆಗಳ ರಸದೌತಣ.
6: ಬೆಳಗ್ಗೆ 9:05 ಗಂಟೆಗೆ ನವನವೀನ ಗೀತೆಗಳ ಧಾರೆ ಗೀತ ಪಲ್ಲವ.

0: 9:30 ಮಾಹಿತಿಯೊಂದಿಗೆ ಗಾನ ಸುಧೆ ಹರಿಸುವ ಗಾನಗಂಗೆ.
1: ಗಂಗೆ ಬಾರೆ ತುಂಗೆ ಬಾರೆ ಬಾರೆ ನೀರೆ.
0: 10:30 ಮಧುರವಾದ ಹಳೆಯ ಹಿಂದಿ ಚಿತ್ರಗೀತೆಗಳ ಮೆಲುಕು ಸುನಹರಿ ಪಲ್.
2: ಮೇರಿ ಭೀಗಿ ಭೀಗಿ ಸೀ ಪಲಕೋ ಪೆ ರಹ ಗಯೆ ಜೈಸೆ ಮೇರೆ ಸಪನೆ ಬಿಖರ ಕೆ.
0: 11:00 ಮತ್ತೆ ಮತ್ತೆ ಕೇಳಬೇಕೆನಿಸುವ ಹಳೆಯ ಕನ್ನಡ ಚಿತ್ರಗೀತೆಗಳ ಸವಿ ಸವಿಯಾದ ನೆನಪು ಸವಿ ನೆನಪು.
1: ಮೌನವೇ ಆಭರಣ ಮುಗುಳ್ನಗೆ ಶಶಿಕಿರಣ.
0: 5:30 ಗಿರ್ಮಿಟ್ ಕಾರ್ಯಕ್ರಮದಲ್ಲಿ ಹೊಸ ಕನ್ನಡ ಚಿತ್ರಗೀತೆಗಳ ರಸದೌತಣ. ರಾತ್ರಿ 7:45 ಮಾಹಿತಿಯೊಂದಿಗೆ ಮನಸ್ಸಿಗೆ ಮುದ ನೀಡುವ ಹಾಡುಗಳ ಸಮ್ಮಿಲನ ಸಿರಿಗಂಧ.

0: ಈ ಎಲ್ಲ ಚಿತ್ರಗೀತೆಗಳ ಕಾರ್ಯಕ್ರಮ ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯ ವಾಹಿನಿ 490.1 ಮೀಟರ್ ಅಂದರೆ 612 ಕಿಲೋಹರ್ಟ್ಸ್ ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ.
1: ಆಕಾಶವಾಣಿ ಬೆಂಗಳೂರು. ಈಗ ನಿಲಯದಿಂದ ಇಂದು ಸಂಜೆ ಪ್ರಸಾರವಾಗುವಂತಹ ಕಾರ್ಯಕ್ರಮಗಳ ಪರಿಚಯ. ಸಂಜೆ 5:30 ಗೆರ್ಮೇಟ್, 5:45 ಮನೋಚಿಂತನ ಪ್ರಾಯೋಜಿತ ಕಾರ್ಯಕ್ರಮ. ವಿಷಯ ತಾಯಿಯ ಮಾನಸಿಕ ಆರೋಗ್ಯ. ಭಾಗವಹಿಸುತ್ತಾರೆ ಡಾಕ್ಟರ್ ನೇಹಾ ಮಕ್ಕಿತಾಯ, ಮನೋಶಾಸ್ತ್ರಜ್ಞರು, ಮನೋವೈದ್ಯಕೀಯ ವಿಭಾಗ, ಬೆಂಗಳೂರು ವೈದ್ಯಕೀಯ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆ ವಿಕ್ಟೋರಿಯಾ ಆಸ್ಪತ್ರೆ ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ. 6:15 ಕನ್ನಡ ರತ್ನ ಭಂಡಾರ, 6:30 ಅವಲೋಕನ, 6:51 ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಮಳೆಗಾಲದ ಸಂದರ್ಭದಲ್ಲಿ ಮೀನಿನ ಆರೋಗ್ಯ, ಈ ಕುರಿತು ಡಾಕ್ಟರ್ ಅಮೋಘ್ ಕೆಆರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಹೆಚ್ಚಗೌಡ. ನಂತರ ಬೆಂಗಳೂರಿನ ಜೀವನ್ ಭೀಮಾನಗರ ಡಾಕ್ಟರ್ ಬಾನಂದೂರು ಕೆಂಪಯ್ಯ ಮತ್ತು ಸಂಗಡಿಗರಿಂದ ಜನಪದ ಹಾಡುಗಳನ್ನು ಆಲಿಸುವಿರಿ. 7:45 ಸಿರಿಗಂಧ, 9:15 ವಾಣಿಶ್ರೀ ಕುಲಕರ್ಣಿ ಹಾಡಿರುವಂತಹ ಭಾವಗೀತೆಗಳನ್ನು ಆಲಿಸುವಿರಿ. 9:30 ಕರೆಂಟ್ ಅಫೇರ್ಸ್ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ, 10:00 ಕರ್ನಾಟಿಕ್ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಗೌರಿ ನಾರಾಯಣ್ ಅವರ ಹಾಡುಗಾರಿಕೆ, ವಯೊಲಿನ್ ಸಿಎನ್ ಚಂದ್ರಶೇಖರ್, ಮೃದಂಗ ಎಂಟಿ ರಾಜಕೇಸರಿ. ಈ ಕಾರ್ಯಕ್ರಮ ಧ್ವನಿ ಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮವಾಗಿದೆ. ಇಂದು ರಾತ್ರಿ 10:30 ಗೀತ ಚಂದ್ರಿಕೆ ಮೆಲೋಡಿ ಟೈಮ್. ಇದುವರೆಗೂ ನಿಲಯದಿಂದ ಇಂದು ಸಂಜೆ ಪ್ರಸಾರವಾಗುವಂತಹ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಇದುವರೆಗೂ ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ಗಳಲ್ಲಿ ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಆಲಿಸಿದರೆ. ಈಗ ಸಮಯ ಸರಿಯಾಗಿ 3:03. ಇಲ್ಲಿಗೆ ನಿಲಯದ ಈ ಹೊತ್ತಿನ ಪ್ರಸಾರ ಕಾರ್ಯ ಮುಕ್ತಾಯವಾಯಿತು. ಮತ್ತೆ ಸಂಜೆ 5:30 ನಮ್ಮ ನಿಲಯದ ಕಾರ್ಯಕ್ರಮಗಳು ಆರಂಭವಾಗಲಿದೆ. ಅಲ್ಲಿಯವರೆಗೂ ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ಚೈತ್ರ ಎನ್ಎಸ್ ಮಾಡುವ ನಮಸ್ಕಾರಗಳು.
2: और दुकान पे भी काम करती हूँ.
3: तो दुकान पर जो काम करती हैं वो किस तरह का काम होता है आपका?
2: सर जी, दुकान पे हम शूज बेचते हैं.
3: शूज बेचते हैं?
2: हाँ जी.
3: आपके अलावा कोई और भी होता है दुकान पर मदद के लिए, जैसे आपके बच्चे हैं या पति हैं?
2: हाँ जी, पति है हमारा, दो भी साथ ही रहता है.
3: अच्छा, और ये बताइए कि आज आपने फोन किया है तो अपनी पसंद का कौन सा गीत आप सुनना चाहती हैं?
2: हम सुनना चाहते हैं

ಪ್ರೀತಿಯ ಅಲೆಯಲ್ಲಿ ಬುದ್ಧಿಗೆ ಕಸರತ್ತು. ಉತ್ತರಿಸುವ ಉತ್ಸಾಹಕ್ಕೆ ಸಿಗಲಿದೆ ಹೊಸ ಮೆರುಗು. ನಿಮ್ಮ ಜ್ಞಾನಕ್ಕೆ ಸವಾಲೆಸೆಯಲಿದೆ ಹೊಂಬಿಸಿಲು.

ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3:35, ಶನಿವಾರ ಹಾಗೂ ಭಾನುವಾರ ಮಧ್ಯಾಹ್ನ 3:00. ತಪ್ಪದೆ ಉತ್ತರಿಸಿ ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ನಮ್ಮ ಪ್ರಶ್ನೆಗಳಿಗೆ. ನಿಮ್ಮ FM ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು.

0: ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
1: ಟ್ಯೂನ್ ಮಾಡಿದ್ರೆ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲು 101.3 ಮೆಗಾ ಹರ್ಟ್ಸ್. ಮ್ಯೂಸಿಕಲ್ ಇಯರ್ಸ್, ಮ್ಯಾಜಿಕಲ್ ಇಯರ್ಸ್. ಎಸ್, ಸಮಯ ಆಗಿದೆ 3:32. ನಾವಿದ್ದೀವಿ ಕಾರ್ಯಕ್ರಮ ಹೊಂಬಿಸಿಲ್ನಲ್ಲಿ. ಇವತ್ತಿನ ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ಯಾವ ವಿಷಯದ ಕುರಿತು ಮಾತಾಡ್ತಾ ಇದ್ದೀವಿ, ಯಾವ ವಿಷಯದ ಕುರಿತು ಪ್ರಶ್ನೆಗಳನ್ನು ಕೇಳ್ತಾ ಇದ್ದೀವಿ ಅಂತ ನೀವೆಲ್ಲರೂ ಕುತೂಹಲದಿಂದ ಕಾಯ್ತಾ ಇರ್ತೀರಾ ಅಂತ ಗೊತ್ತು. ಸೊ ನಿಮ್ಮ ಇವತ್ತಿನ ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಜೊತೆ ಆಗ್ತಾ ಇದ್ದೀನಿ, ನಿಮ್ಮ ಆರ್ಜೆ ಗೆಳತಿ ಹರ್ಷಿತಾ. ಎಸ್, ಇವತ್ತಿನ ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ಕ್ವೆಶನ್ನು ಆನ್ಸರು ಇದೆಲ್ಲ ಬೇಡ. ವೀಕೆಂಡ್ ಬಂತಲ್ಲ, ಮೋಜು ಮಸ್ತಿ ಅಂತ ಯೋಚನೆ ಮಾಡೋರ್ ಬಂದೆ ಸ್ವಲ್ಪ ಎಂಟರ್ಟೈನ್ಮೆಂಟ್ ಕಡೆ ಗಮನ ಕೊಟ್ರೆ ಸೊ ನಮ್ಮ ಮನಸ್ಸಿಗೂ ಖುಷಿಯಾಗುತ್ತೆ, ಕೇಳುಗರಿಗೂ ಕೂಡ ಖುಷಿಯಾಗುತ್ತೆ ಅಲ್ವಾ? ಇವತ್ತಿನ ಹೊಂಬಿಸಿಲು ಕಾರ್ಯಕ್ರಮವನ್ನ ಶುರು ಮಾಡಿಬಿಡೋಣ. ಸೊ ಕಾಲರ್ಸ್ ಅಂತೂ ಆಲ್ಮೋಸ್ಟ್ ರೆಡಿ ಇದ್ದಾರೆ. ಸೊ ಆ್ಯಸ್ ಯೂಶುವಲ್ ಎಲ್ರಿಗೂ ಗೊತ್ತಿರೋ ಹಾಗೆ ನಾನು ಒಂದು ಹಾಡನ್ನು ಪ್ಲೇ ಮಾಡ್ತೀನಿ, ಅಂದರೆ ಬರೀ ಮ್ಯೂಸಿಕ್ ಮಾತ್ರ ಬರುತ್ತೆ, ಯಾವುದೇ ಲಿರಿಕ್ಸ್ ಇರೋದಿಲ್ಲ. ಸೊ ಆ ಹಾಡು ಅಥವಾ ನಿಮಗೆ ಲಿರಿಕ್ಸ್ಗೂ ಕೂಡ ಕೊಡಬಹುದು, ಗೊತ್ತಿಲ್ಲ ಯಾರಿಗೆ ಯಾವ ಚಾನ್ಸ್ ಸಿಗುತ್ತೆ ಅಂತ ಹೇಳಿ. ಸೊ ಅದು ಯಾವ ಚಿತ್ರದ ಗೀತೆ, ಯಾವ ಗೀತೆ ಅಂತ ಹೇಳಿ ಕಂಡುಹಿಡಿಬೇಕು. ಸೊ ನಮ್ಮ ಮೊದಲನೇ ಕಾಲರ್ ಆಲ್ರೆಡಿ, ಓಕೆ ಕಾಲ್ ಕಟ್ಟಾಗೋಯ್ತು. ಸೊ ನೋಡೋಣ ಯಾರಾದರೂ ಕಾಲ್ ಮಾಡ್ತಾರಾ ಅಂತ ಹೇಳಿ. ಕಾಲ್ ಮಾಡಬೇಕು ಅಂತ ಹೇಳಿದ್ರೆ ಸಂಖ್ಯೆ 0802221206 ಈ ಸಂಖ್ಯೆಗೆ ಕರೆ ಮಾಡಬಹುದು. ಅಥವಾ ನಿಮಗೆ ಕಾಲ್ ಮಾಡೋಕ್ಕಾಗ್ತಾ ಇಲ್ಲ, ನಾವು ಮೆಸೇಜ್ ಮೂಲಕ ಉತ್ತರವನ್ನು ಕಳಿಸ್ತೀವಿ ಅಂತ ಹೇಳಿದರೆ ನಿಮ್ಮ ಮೆಸೇಜ್ನು ಕೂಡ ನಮಗೆ ತಲುಪಿಸಬಹುದು. ನೀವು ಮೆಸೇಜ್ ಮಾಡಬೇಕಾಗಿರೋ ಸಂಖ್ಯೆ 0484090013. ಈ ಸಂಖ್ಯೆಗೆ ನೀವು ವಾಟ್ಸಪ್ ಮೂಲಕ ಸಂದೇಶವನ್ನು ಕೂಡ ಕಳುಹಿಸಬಹುದು. ಕಾಲರ್ ರೆಡಿ ಇದ್ದಾರೆ, ಮಾತಾಡಿಸ್ಬಿಡೋಣ. ಹಲೋ ಹಲೋ
2: ಹಲೋ ನಮಸ್ತೆ ಮೇಡಮ್.
1: ನಮಸ್ತೆ, ಯಾರು ಮಾತಾಡ್ತಾ ಇರೋದು?

0: ಮೇಡಮ್ ರೋಹಿತ್ ಅಂತ, ಬೆಂಗಳೂರಿನ ದಾಸನ್ಪುರದಿಂದ.
1: ಊಟ ಆಯ್ತಾ ರೋಹಿತ್ ಅವರೇ?
0: ಊಟ ಆಯ್ತು ಮೇಡಮ್, ಕೆಲಸ ಮಾಡ್ತಾ ಇದ್ದೆ.
1: ಕೆಲಸ ಮಾಡ್ತಾ ಇದ್ರಿ, ಕಾರ್ಯಕ್ರಮನ ಕೇಳ್ತಾ ಇದ್ದೀರಾ?
0: ಹೌದು ಮೇಡಮ್, ಕಾರ್ಯಕ್ರಮ ಕೇಳ್ತಾ ಇದ್ದೀನಿ.
1: ಓಕೆ, ಸೊ ರೋಷನ್ ಅವರೇ ಕಾಲ್ ಮಾಡಿದ್ದು ನನಗೆ ತುಂಬಾನೇ ಖುಷಿ ಆಯ್ತು. ಸೊ ಗೇಮ್ ಆಡೋದಕ್ಕೆ ರೆಡಿ ಇದ್ದೀರಲ್ವಾ?
0: ರೆಡಿ ಇದ್ದೀನಿ ಮೇಡಮ್, ಖಂಡಿತ.
1: ಓಕೆ, ಹಾಡು ನಿಮಗಾಗಿ ಪ್ಲೇ ಮಾಡ್ಲಾ?
0: ಮಾಡಿ ಮೇಡಮ್, ಖಂಡಿತ.
1: ಓಕೆ, ಕೇಳಿಸ್ಕೊಡಿ, ಹಾಡು ಪ್ಲೇ ಆಗುತ್ತೆ.

0: ಎಸ್ ಕೇಳಿಸ್ಕೊಂಡ್ರಿ ಅಲ್ವಾ
1: ಮೇಡಮ್? ಸೂರ್ಯ ಸುಂದರ
0: ಹಾ,
1: ರಮೇಶ್ ಅರವಿಂದ್ ಮೇಡಮ್.
0: ಓಕೆ, ರಮೇಶ್ ಅರವಿಂದ್ ಅವ್ರದ್ದು ಚಿತ್ರ ಯಾವುದು ಅಂತ ಹೇಳಬಹುದಾ?
1: ಚಿತ್ರ ಓಮಲ್ಲಿಗೆ.
0: ಎಸ್, ಓಮಲ್ಲಿಗೆ ಚಿತ್ರದ ಹಾಡು ಕರೆಕ್ಟ್ ಆಗಿ ಕಂಡುಹಿಡ್ದಿದ್ದೀರಾ, ಕಂಗ್ರ್ಯಾಚುಲೇಷನ್ಸ್.
1: ಧನ್ಯವಾದ ಮೇಡಮ್.
0: ಧನ್ಯವಾದಗಳು. ಸೊ ಕಾಲ್ ಮಾಡಿ ಫಸ್ಟ್ ಕಾಲರ್ ಹ್ಯಾಟ್ರಿಕ್ ತರ ಸಖತ್ತಾಗಿ ಕಂಡುಹಿಡಿದ್ರಿ ಸಾಂಗ್ನ. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಾಲಿಂಗ್. ಹೀಗೆ ಕಾಲ್ ಮಾಡ್ತಾ ಇರಿ.
1: ಥ್ಯಾಂಕ್ ಯು ಮೇಡಮ್.
0: ಓಕೆ, ಥ್ಯಾಂಕ್ ಯು ಸೋ ಮಚ್. ಎಸ್, ರೋಷನ್ ಅವರು ಕಾಲ್ ಮಾಡಿದರು ದಾಸನಪುರದಿಂದ. ಖಂಡಿತವಾಗ್ಲೂ ಕರೆಕ್ಟ್ ಆದಂತಹ ಉತ್ತರವನ್ನೇ ಕೊಟ್ಟಿದ್ದಾರೆ. ನೋಡೋಣ, ಸಾಕಷ್ಟು ಜನ ಸಂದೇಶವನ್ನು ಕೂಡ ಕಳಿಸ್ತಾ ಇದ್ದೀರಾ, ಕಾಲನ್ನು ಕೂಡ ಮಾಡಬಹುದು, ಅವಕಾಶ ಇರುತ್ತೆ. ಸೊ ಒಂದು ಹಾಡಿನ ನಂತರ ಮತ್ತೆ ನಿಮ್ಮ ಜೊತೆ ನಾನು ಜಾಯ್ನ್ ಆಗ್ತೀನಿ. ಸಾಕಷ್ಟು ಜನ ಸಂದೇಶವನ್ನು ಕಳಿಸ್ತಾ ಇದ್ದೀರಾ. ಸುರಸುಂದರ ಓಮಲಿಗೆ ಚಿತ್ರದ ಗೀತೆ ಅಂತ ಹೇಳಿ ಹರೀಶ್ ಮಲ್ಲೇಶ್ವರದಿಂದ, ಜಗದಾಂಬಿಕಾ ಅವರು, ಹಂಸವೇಣಿ ಅವರು, ಹಾಗೇನೇ ಸೊ ಓಮಲಿಗೆ ಅಂತ ಹೇಳಿ ನೇತ್ರಾ ಕೆಂಗೇರಿ ಅವರು, ಪ್ರಕಾಶ್ ಬೆಂಗಳೂರಿನಿಂದ, ಹಾಗೆಯೇ ಸೂಪರ್ ಪ್ರೋಗ್ರಾಮ್ ಜಿ, ಬಹಳ ಖುಷಿ ಆಗ್ತಾ ಇದೆ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಸುಭಾನ್ ಕೋರಿ ಹಂಪಸಾಗರದಿಂದ, ರಾಜಾಜಿನಗರದಿಂದ ಎನ್ ಆರ್ ಪ್ರಸಾದ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆಯೇ ದಿಲೀಪ್ ಕಲ್ಯಾಣ್ಕರ್ ಅವರು ವಿಜಯನಗರದಿಂದ ಮಲ್ಲಿಗೆ ಸಿನಿಮಾ ಅಂತ ಹೇಳಿ ಏನೋ ಸಮಥಿಂಗ್ ಕಳಿಸಿದ್ದಾರೆ. ರಾಮಸಾಗರದಿಂದ ಬಳ್ಳಾರಿ ಜಿಲ್ಲೆ ವಿಶ್ವನಾಥ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಓಮಲ್ಲಿಗೆ ಸಿನಿಮಾ ಹೆಸರು ಕರೆಕ್ಟು, ಹಾಡನ್ನು ಕಳಿಸಬೇಕಾಗಿತ್ತು. ಸಿದ್ಧಲಿಂಗ ಮೂರ್ತಿ ಅವರು ಸಿರಿಗೆರೆಯಿಂದ ಓಮಲ್ಲಿಗೆ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಎನ್ ಜಿ ಬಸವರಾಜ್ ಅವರು ಚಿತ್ರದುರ್ಗದಿಂದ ಸುಜಾತ ಅವರು ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮೆಲ್ಲರ ಸಂದೇಶಗಳಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಒಂದು ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ, ಕೇಳಿ ಆನಂದಿಸಿ.

ಎಸ್, ಅದ್ಭುತವಾದಂತಹ ಗೀತೆಯನ್ನ ಕೇಳ್ಕೊಂಡ್ಬಂದ್ವಿ. ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ, ಮಾತಾಡ್ಸೋಣ ಅನ್ಸುತ್ತೆ. ಹಲೋ. ಓಕೆ, ಬಹುಶಃ ಕರೆ ಕಟ್ ಆಗಿದೆ. ಇಟ್ಸ್ ಓಕೆ, ಪರವಾಗಿಲ್ಲ, ನೋಡೋಣ ನೆಕ್ಸ್ಟ್ ಕಾಲರ್ ಯಾರಿದ್ದಾರೆ ಅಂತ ಹೇಳಿ. ಓಕೆ, ಕಾಲ್ ಸಮಥಿಂಗ್ ಏನೋ ಪ್ರಾಬ್ಲಮ್ ಆಗ್ತಾ ಇದೆ. ಸಾಕಷ್ಟು ಜನ ಸಂದೇಶವನ್ನ ಕಳಿಸ್ತಾ ಇದ್ದೀರಾ. ಕಾರ್ಯಕ್ರಮ ತುಂಬ ಚೆನ್ನಾಗಿರುತ್ತೆ, ಆದರೆ ಕಾಲಾವಕಾಶ ಕಡಿಮೆ ಇದೆ, ದಯವಿಟ್ಟು ಸಮಯವನ್ನು ಹೆಚ್ಚಿಸಿ ಅಂತ ಹೇಳಿ ನಾವು ಸಾಕಷ್ಟು ಥರ ಹೇಳಿದ್ದೀವಿ. ನೋಡೋಣ ಮುಂದಿನ ದಿನಗಳಲ್ಲಿ ಸಮಯಾವಕಾಶ ಹೆಚ್ಚಿಗೆ ಮಾಡಬಹುದೇನೋ, ನಾವು ಕೂಡ ಕಾಯ್ತಾ ಇರ್ತೀವಿ. ಓಕೆ, ನಮ್ಮ ಮುಂದಿನ ಗೀತೆನ ಕೇಳಿಸೋಣ. ಏನು ಮಾಡೋಣ, ಕಾಲರ್ ಏನಾದ್ರು ಮಾತಾಡ್ತಾರ ಅಂತ ಅಂದರೆ ಕಾಲರ್ ಯಾಕೋ ಮಾತಾಡೋಕ್ಕೆ ರೆಡಿ ಇಲ್ಲ. ಕಾಲ್ ಮಾಡ್ತಾರೆ ಬಟ್ ಸ್ವಲ್ಪ ಏನೋ ಇಶ್ಯೂ ಆಗ್ತಾ ಇದೆ ಅಂತ ಅನಿಸುತ್ತೆ. ಹಲೋ ಹಲೋ. ಓಕೆ, ಬಹುಶಃ ಕಾಲ್ ಮಾಡಬೇಕಾದ್ರೆ ದಯವಿಟ್ಟು ನೆಟ್ವರ್ಕ್ ಇರೋ ಜಾಗಕ್ಕೆ ಬಂದು ಬೇಗ ಬೇಗ ಕಾಲ್ ಮಾಡಿ ಅಂತ ಹೇಳ್ತಾ ನೀವು ಕರೆ ಮಾಡಬೇಕಾಗಿರೋ ಸಂಖ್ಯೆ 0800-228-1206 ಈ ಸಂಖ್ಯೆಗೆ ನೀವು ಖಂಡಿತವಾಗ್ಲೂ ಕರೆಯನ್ನು ಮಾಡಬಹುದು. ಸೊ ಕಾಲ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಮುಂದಿನ ಗೀತೆಯನ್ನು ಕೇಳಿಸ್ಬಿಡೋಣ. ಸಂದೇಶಗಳಂತೂ ಬರ್ತಾ ಇದೆ. ಮ್ಯಾಮ್, ಸೂಪರ್ ಪ್ರೋಗ್ರಾಮ್ ಫಾರ್ ಶಾನ್ ಅಂತ ಹೇಳಿ ಸಂದೇಶವನ್ನ ಕಳಿಸಿದ್ದಾರೆ, ಅಗಲಕೆರೆಯಿಂದ ಸಂದೇಶವನ್ನ ಕಳಿಸಿರೋ ಅಂಥವ್ರು. ಓಕೆ, ಇಟ್ಸ್ ಓಕೆ, ಪರವಾಗಿಲ್ಲ. ಮುಂದಿನ ಗೀತೆ ಕೇಳಿಸ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ, ಗೆಸ್ ಮಾಡಿ ಆನ್ಸರ್ಸ ಏನಿರಬಹುದು ಅಂತ.

0: ಓಕೆ, ಕಾಲರ್ ರೆಡಿ ಇದ್ದಾರೆ, ಮಾತಾಡ್ಸೋಣ. ಹಲೋ,
1: ನಮಸ್ತೆ ಮೇಡಮ್. ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ ಮೇಡಮ್.
0: ಓಕೆ ಸುಬ್ರಹ್ಮಣ್ಯ ಅವರೇ, ಸೊ ಸಾಕಷ್ಟು ಜನ ಕಾಲ್ ಮಾಡ್ತಾ ಇರ್ತಾರೆ ನೋಡಿ, ಅದೃಷ್ಟ ವಶಾತ್ ನಿಮ್ಗೆ ಕಾಲ್ ಕನೆಕ್ಟ್ ಆಗುತ್ತೆ ಯಾವಾಗ್ಲೂ.
1: ನೋಡಿ ಮೇಡಮ್, ಯಾರ ಕನೆಕ್ಷನ್ ಸಿಗುತ್ತೋ ಅವ್ರು ಮಾಡ್ಲಿ ಮೇಡಮ್, ನನ್ಗೆ ಬೇಜಾರಿಲ್ಲ ಮೇಡಮ್.
0: ಖಂಡಿತವಾಗ್ಲೂ, ಸೊ ಎಲ್ರು ಕಾಲ್ ಮಾಡ್ತಾ ಇರ್ತಾರೆ, ನಮ್ಗಂತೂ ಇಲ್ಲಿ ಯಾರ ನಂಬರ್ ಅಂತ ಹೇಳಿ ನಮಗೆ ಗೊತ್ತಾಗೋದಿಲ್ಲ. ಸೊ ನಾನು ಸುಮ್ನೆ ಕನೆಕ್ಟ್ ಮಾಡ್ತೀವಿ,
1: ಯಾಕಂದ್ರೆ ಸ್ಪೀಕರ್ಸ್ ಅದು ನಿಮ್ ಧರ್ಮ ಅಲ್ವಾ ಮೇಡಮ್?
0: ಹೌದು ಹೌದು ಹೌದು,
1: ಸೊ ಚೆನ್ನಾಗಿ ಮೂಡ್ಬರ್ಲಿ ಅನ್ನೋದೇ ನಿಮ್ ಉದ್ದೇಶ ಅಲ್ವಾ?
0: ಹೌದು ಹೌದು. ಹಾಡ್ ಕೇಳಿಸ್ಕೋತೀರಾ, ರೆಡಿ ಇದ್ದೀರಾ?
1: ಖಂಡಿತ ಇದ್ದೀನಿ ಮೇಡಮ್.
0: ಓಕೆ ಕೇಳಿಸ್ಕೊಡಿ. ಯಾವ ಗೀತೆ ಅಂತ?
1: ಡಾಕ್ಟರ್ ರಾಜ್ಕುಮಾರ್ ಮತ್ತೆ ವಾಣಿ ಜಯರಾಮ್ ಮಾಡಿರೋದು ಮೇಡಮ್. ಈ ಸೊಗಸಾದ ಸಂಜೆ ನಿನ್ನನ್ನು ನೋಡುತ್ತಾ ನನ್ನೇ ಮರೆತೆ.
0: ಯಾವ ಚಿತ್ರದ ಗೀತೆ ಇದು ಸರ್?
1: ಇದ ಮೇಡಮ್, ಮೇಡಮ್ ಇದು ಚಿತ್ರ ಗೊತ್ತಿಲ್ಲ, ಗೀತೆ ಮಾತ್ರ 100 to 100 ಮೇಡಮ್ ಇದು.
0: ಓಕೆ, ಸೊ ಯಾಕೋ ತಪ್ಪಾಯ್ತು ಅಂತ ಅನ್ನಿಸ್ತಿಲ್ವಾ ನಿಮ್ಗೆ?
1: ಇಲ್ಲ ಮೇಡಮ್, ಯಾಕೆಂದ್ರೆ ನಾನು 37 ವರ್ಷಗಳಿಂದ ನಿರಂತರವಾಗಿ ಕೇಳ್ತಾ ಇರೋದು. ನೀವು ಯಾವ ಮ್ಯೂಸಿಕ್ ಅನ್ನ ಕೊಡಿ, ಯಾವ ಪ್ರಶ್ನೆನ ಕೇಳಿ, ನನ್ನ

0: ಅಂತ ಉತ್ತರ ಕೊಡ್ತಾ ಇರ್ತೀನಿ ಮೇಡಮ್.
1: ಓಕೆ, 37 ವರ್ಷದ ಎಕ್ಸ್ಪೀರಿಯನ್ಸ್ ಯಾವತ್ತೂ ತಪ್ಪಾಗಲ್ಲ ಅಂತ ಹೇಳಿ ಹೇಳ್ತಿದ್ದೀರಾ. ಖಂಡಿತವಾಗ್ಲೂ
0: ಧ್ರುವತಾರೆ ಅಲ್ಲ ಇದು, ರಾಜ್ಕುಮಾರ್
1: ಮನುಷ್ಯ ಚಿತ್ರದ ಗೀತೆ ಇದಾಗಿದೆ.
0: ಇದು ಗೀತಾ ಅವರ ನೆಚ್ಚಿರೋದು ಜೊತೆ ಆಡೋದ್ ಮೇಡಮ್ ಇದು.
1: ಹೌದು ಹೌದು, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೋ ಮಚ್.
0: ಥ್ಯಾಂಕ್ ಯು ಸೋ ಮಚ್ ಮೇಡಮ್.
1: ಥ್ಯಾಂಕ್ ಯು ಥ್ಯಾಂಕ್ ಯು. ಓಕೆ, ಸೊ ನೋಡಿದ್ರ ಸುಬ್ರಹ್ಮಣ್ಯ ಅವರು ಕರೆಯನ್ನ ಮಾಡಿದ್ರು, ಖಂಡಿತವಾಗ್ಲೂ ಖುಷಿ ಆಯ್ತು. ಸೊ ನೋಡೋಣ ಮತ್ತೊಂದು ಗೀತೆ ಪ್ರಸಾರ ಮಾಡಲ್ಲ ಅಂತ ಹೇಳಿ ನೋಡೋಣ. ಅನ್ನೋ ಅಷ್ಟೊತ್ತಿಗೆ ದೇವತಾ ಮನುಷ್ಯ ಚಿತ್ರದ ಗೀತೆ ಅಂತ ಹೇಳಿ ಗುಣವತಿ ಭೀಮಪ್ಪ ದಾವಣಗೆರೆಯಿಂದ, ಹಾಗೆಯೇ ಸುಧಾ ಬೂದಿಹಾಳ್ ಅವರು ನಂಜನಗೂಡಿನಿಂದ ಜೀವನ ಜ್ಯೋತಿ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಬಾಬಾ ಕಲ್ಯಾಣ್ ಅವರು ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ವಿಶ್ವನಾಥ್ ರಾಮ ಅವರು, ಹಾಗೆಯೇ ಎನ್ ಆರ್ ಪ್ರಸಾದ್ ಅವರು ರಾಜಾಜಿನಗರದಿಂದ, ಎಸ್ ಬಸವರಾಜು ಚಿತ್ರದುರ್ಗದಿಂದ, ಪ್ರವೀಣ್ ಕುಮಾರ್ ಪದ್ಮಶ್ರೀ ರಾಮಚಂದ್ರಪುರಂನಿಂದ, ಹಾಗೆಯೇ ರವಿ ಬಟ್ಲೇರಿ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಸೊ ಊರಿನ ಹೆಸರು ಸ್ವಲ್ಪ ವಿಭಿನ್ನವಾಗಿದೆ ಅಂತಲೇ ಹೇಳಬಹುದು. ಹಾಗೆಯೇ ಸುಭಾನ್ ಕೋರಿ ಅವರು ಹಂಪಸಾಗರದಿಂದ, ಹರೀಶ್ ಮಲ್ಲೇಶ್ವರ ಅವರು, ಹಾಗೆಯೇ ಧಾರವಾಡದಿಂದ ಶ್ರೀಕಾಂತ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ನೇತ್ರಾ ಕೆಂಗೇರಿ ಹನುಮಂತಪುರದಿಂದ ಹೊನ್ನೂರು ಅಲಿ ಅವರು ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿ ವಿಶ್ವಾಸ ಯಾವಾಗಲೂ ಹೀಗೆ ಇರಲಿ. ನನಗಂತೂ ಪ್ರತಿ ಸಲ ಕಾರ್ಯಕ್ರಮ ಮಾಡಬೇಕಾರೆಲ್ಲ ನಾನು ಅನ್ಕೋತೀನಿ ಎಷ್ಟು ಜನ ಕಾಲರ್ಸ್ ನಮಗೋಸ್ಕರ ವೆಯ್ಟ್ ಮಾಡ್ತಾನೆ ಇರ್ತೀರ ಪಾಪ. ಸೊ ನಿಮಗಾಗಿ ಹೊಸದಾಗಿ ಏನಾದರೂ ತರಬೇಕು, ಸ್ವಲ್ಪ ಕ್ರೇಜಿ ಆಗಿರಬೇಕು, ಕೇಳೋರ್ಗೂ ವಾವ್ ಎಷ್ಟು ಚೆನ್ನಾಗಿದೆ ಅಂತ ಅನ್ನಿಸ್ಬೇಕು, ನಾವು ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಅನ್ನಿಸ್ಬೇಕು. ಸೊ ಈ ರೀತಿ ಇದ್ದಾಗ ಕಾರ್ಯಕ್ರಮ ತುಂಬಾ ಯಶಸ್ವಿ ಆಗುತ್ತೆ ಅಂತ ಹೇಳ್ತಾ ನೋಡೋಣ ಮುಂದಿನ ಗೀತೆಯನ್ನು ಕೇಳಿಸ್ಕೊಳ್ಳೋಣ. ಸೊ ಮುಂದಿನ ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ, ಕೇಳಿ ಆನಂದಿಸಿ.

0: ಏ ಸಣ್ಣ ಬಾಂಡ್ ಚಿತ್ರದ ಗೀತೆಯನ್ನ ಕೇಳ್ಕೊಬಂದ್ವಿ. ಪೂರ್ತಿ ಹಾಡನ್ನ ಪ್ರಸಾರ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಯಾಕಂತ ಹೇಳಿದ್ರೆ ಸಾಕಷ್ಟು ಜನ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಾ, ಎಲ್ಲರಿಗೂ ಅವಕಾಶ ಸಿಗಲಿ ಅನ್ನೋ ಕಾರಣಕ್ಕೆ ಹಾಡನ್ನ ಸ್ವಲ್ಪ ಸ್ವಲ್ಪ ಪ್ರಸಾರ ಮಾಡ್ತಾ ಇದ್ದೀನಿ. ಸೊ ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ, ಖುಷಿ ಪಡಿ, ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಂತ ಹೇಳ್ತಾ ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ, ಮಾತಾಡ್ಸೋಣ. ಹಲೋ,
1: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ. ಆಂಬ್ಯುಲೆನ್ಸ್ ಸೌಂಡ್ ಜೋರಾಗಿ ಕೇಳಿಸ್ತಾ ಇದೆ
1: ಇಲ್ವಾ?
0: ಓಕೆ, ಸೊ ಯಾರು ಕಾಲ್ ಮಾಡ್ತಾ ಇರೋದು, ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ?
1: ಓ,
0: ಸುಭಾನ್ ಕೋರಿ ಅವರು, ಈಗಿನ್ನು ನಿಮ್ ಹೆಸರು ಓದಿದ್ದೆ. ಬಹಳ ಈಸಿ. ಓಕೆ, ಸೊ ಥಿಯೇಟರ್ಗೆ ಹೋಗಿ ಫಿಲಂ ನೋಡಿದ್ರಾ?
1: ಥಿಯೇಟರ್ ಮತ್ತೆ ಧ್ರುವತಾರ ಇದು ದೇವತ ಮನುಷ್ಯ ಕೂಡ, ಅದು ಉಪೇಂದ್ರ ಕುಮಾರ್ ಮ್ಯೂಸಿಕ್ ಮೇಡಮ್, ಹೋಗಿ ನೋಡಿದ್ದೆ ಮೇಡಮ್.
0: ಓಕೆ, ಸೊ ಈಗ ನಿಮ್ಮ ಚಾಲೆಂಜ್ಗೆ ರೆಡಿ ಇದ್ದೀರಾ? ಓಕೆ, ಪ್ಲೇ ಮಾಡ್ಲಾ?
1: ಹಾ ಮಾಡ್ಬೇಕು.

0: ನೋಡಿ ಟ್ರೈ ಮಾಡಿ ಗೊತ್ತಾಗುತ್ತೆ. ತುಂಬಾ
1: ಸ್ವಲ್ಪ
0: ಸಲ
1: ತಿಳ್ಕೊಡ್ತಾರೆ ಮೇಡಮ್?
0: ನಮ್ಮ FM ರೈನ್ಬೋ ದಲ್ಲೇ ಕೇಳಿರ್ತೀರಾ, ಶಿವರಾಜ್
1: ಕೇಳ್ತೀನಿ ಮೇಡಮ್.
0: ಕುಮಾರ್ ಅವರ ಅಭಿನಯದ ಸಾಂಗ್ ಇದು. ದಾಮಿನಿ ಅವರ ಅಭಿನಯಿಸಿದ್ದಾರೆ ಆ ಸಿನಿಮಾದಲ್ಲಿ.
1: ಅಸುರ ಮೇಡಮ್,
0: ಹಾ ಹಸುರ ಕರೆಕ್ಟ್. ಸಾಂಗ್ ಯಾವ್ದು ಹೇಳಿ.
1: ಸಾಂಗ್ ನೆನಪಾಗ್ತಾ ಇಲ್ಲ ಮೇಡಮ್ ನನಗೆ.
0: ನೋಡಿ ನೆನ್ಪ್ ಮಾಡ್ಕೊಳ್ಳಿ.
1: ಇಲ್ಲ ಮೇಡಮ್, ನೆನಪಾಗ್ತಾ ಇಲ್ಲ ಮೇಡಮ್.
0: ಓಕೆ, ಹಸುರ ಚಿತ್ರದ ಗೀತೆ ಇದಾಗಿತ್ತು. ನಂಗು ಮೊದಲು ನಿಂಗು ಮೊದಲು.
1: ನಂಗು ಮೊದಲು ನಿಂಗು ಮೊದಲು
0: ನೋಡಿ, ನಮ್ಗೂ ಮೊದಲು ನಿಮ್ಗೂ ಮೊದಲು ಹಾಡು ಪ್ಲೇ ಮಾಡಿದೀನಿ, ಆದ್ರೆ ನೀವು ಮೊದಲು ಕಂಡು ಹಿಡಿಲಿಲ್ಲ. ಓಕೆ, ಧನ್ಯವಾದ ಸರ್, ಹೀಗೆ ಕಾಲ್ ಮಾಡ್ತಾ ಇರಿ. ಓಕೆ, ಸೊ ಸುಭಾನ್ ಕೋರಿ ಅವರು ಹಂಪಸ್ ಸಾಗರದಿಂದ ಕರೆಯನ್ನ ಮಾಡಿದ್ರು. ಸೊ ತುಂಬಾನೇ ಖುಷಿ ಆಯ್ತು. ಪಾಪ ಸ್ವಲ್ಪ ಕನ್ಫ್ಯೂಸ್ ಆದ್ರು ಅಂತ ಅನ್ಸುತ್ತೆ. ಇಟ್ಸ್ ಓಕೆ, ಪರವಾಗಿಲ್ಲ. ಮುಂದಿನ ಗೀತೆಯನ್ನ ಕೇಳಿ ಬರೋಣ ಅಂತ ಅನ್ಕೊಂಡೆ. ಆದ್ರೆ ಸಾಕಷ್ಟು ಜನ ಸಂದೇಶವನ್ನು ಕೂಡ ಕಳಿಸ್ತಾ ಇದ್ದೀರಲ್ಲ. ಸೊ ನಿಮ್ಮ ಸಂದೇಶಗಳನ್ನ ನೋಡೋದಾದ್ರೆ, ನಂಗೂ ಮೊದಲು ನಿಂಗೂ ಮೊದಲು ಅಂತ ಹೇಳಿ ರಮ್ಯಾ ಅರಿಶಿನ ಕುಂಟೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಸೊ ಅವರ ಸಂದೇಶ ಸರಿಯಾಗಿದೆ. ಸೊ ನೋಡೋಣ ಮುಂದಿನ ಕಾಲರ್ ಯಾರಾದರೂ ರೆಡಿ ಇದ್ದಾರಾ. ಓಕೆ, ಬಹುಶಃ ಕರೆ ಕಟ್ ಆಗಿದೆ. ಸೊ ಇಟ್ಸ್ ಓಕೆ, ಪರವಾಗಿಲ್ಲ. ಸಂದೇಶವನ್ನು ನೋಡ್ತಾ ನೋಡ್ತಾ ಹೋದರೆ ಎಷ್ಟು ಜನ ಸಂದೇಶವನ್ನು ಕಳಿಸಿರ್ತೀರಾ. CH ಹಲ್ಲೆ ರವಿ ಭಟ್ಲೇರಿ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆಯೇ ಮಂಜುಳಾ ಮುನಿಯಪ್ಪ ಅವರು ಮೈಸೂರು ರಸ್ತೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅಸುರ ಚಿತ್ರದ ಗೀತೆ ಅಂತ ಹೇಳಿ ನೇತ್ರ ಅವರು ಸಂದೇಶವನ್ನು ಕಳಿಸಿದರು. ಬಿಂದು ಪ್ರಕಾಶ್ ಅವರು ಕೂಡ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ಮತ್ತೊಬ್ಬರು ಕಾಲರ್ ಇದ್ದಾರೆ, ಮಾತಾಡ್ಸೋಣ. ಹಲೋ. ಓಕೆ, ಬಹುಶಃ ಒಂದೊಂದ್ಸಲ ಕರೆ ಈ ಥರ ಆಗುತ್ತೆ ಅಂತ ಅನ್ಸುತ್ತೆ. ಇಟ್ಸ್ ಓಕೆ, ಪರವಾಗಿಲ್ಲ. ಹಾಡನ್ನು ಕೇಳಿ ವಾಪಸ್ ಬರುವ.

0: ರನ್ನಾಂಟನಿ ಚಿತ್ರದ ಗೀತೆ ಇದಾಗಿತ್ತು. ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಮೂಡಿ ಬಂದಂತಹ ಈ ಅದ್ಭುತವಾದಂತಹ ಗೀತೆ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ, ಮಾತಾಡ್ಸ್ಬೇಡ, ಯಾಕೆ ತಡ ಮಾಡೋದಲ್ವಾ. ಹಲೋ,
1: ನಮಸ್ತೆ ಮೇಡಮ್.
0: ನಮಸ್ತೆ, ಯಾರ್ ಮಾತಾಡ್ತಾ ಇರೋದು?
1: ಮೇಡಮ್ ಅನಂತ್ ರಾಜ್ ಅಂತ, ಹಿರಿಯೂರು ತಾಲೂಕ್ ಚಿತ್ರದುರ್ಗ ಜಿಲ್ಲೆ ಬರ್ಲಾಡ್ತು ಮೇಡಮ್.
0: ಓಕೆ, ಅನಂತ ರಾಜು ಅವರೇ, ಸೊ ಕಾರ್ಯಕ್ರಮ ಕೇಳಿಸ್ಕೊತಾ ಇದೀರಾ ಅಲ್ವಾ?
1: ಕೇಳ್ತಾ ಇದ್ದೀನಿ ಮೇಡಮ್.
0: ಹೇಗಿದೆ ಕಾರ್ಯಕ್ರಮ?
1: ಚೆನ್ನಾಗಿದೆ ಮೇಡಮ್.
0: ಚೆನ್ನಾಗಿದ್ಯಾ? ಸೊ ನೀವು ಹಾಡ್ ಹಾಡೋದಕ್ಕೆ ರೆಡಿ ಇದ್ದೀರಾ?
1: ಮೇಡಮ್
0: ಓಕೆ, ನಿಮ್ಮ ಗೀತೆ ನಿಮಗಾಗಿ ಕಾಯ್ತಾ ಇದೆ. ಕೇಳಿ ಯಾವ ಹಾಡು ಅಂತ ಕರೆಕ್ಟ್ ಆಗಿ ಕಂಡುಹಿಡಿಬೇಕು, ಯಾಕಂದ್ರೆ ಲಾಸ್ಟ್ ಕಾಲರು ಲಾಸ್ಟ್ ಸಾಂಗು ನಿಮ್ದು.
1: ಮೇಡಮ್
0: ಓಕೆ.

0: ಹಲೋ
1: ಮೇಡಮ್,
0: ಗೊತ್ತಾಯ್ತಾ ಸರ್ ಸಾಂಗ್ ಯಾವ್ದು ಅಂತ?
1: ಇಲ್ಲ ಅಂದ್ರೆ ಕೊಡ್ತೀಯ?
0: ನಾನಂತೂ ಏನು ಕೊಡಲ್ಲ.
1: ಮಾಡ್ತೀನಿ ಮನಸ್ಸು ಹೃದಯ ಕೊಡ್ತೀಯ?
0: ಇಲ್ಲ ಇಲ್ಲ. ಓಕೆ, ಅದ್ಭುತವಾಗಿ ಹಾಡಿದ್ರಿ.
1: ಪ್ರೇಮ ಗೀತೆ ಚೆನ್ನ ಮೇಡಮ್.
0: ಸೊ ಯಾರಿಗೆ ಡೆಡಿಕೇಶನ್ ಈ ಸಾಂಗ್? ಕೇಳಿಸ್ಕೊತಿದ್ದಾರೆ ಮೇಡಮ್, ಈಗ ಹಾಡ್ ಹಾಡ್ತಿದ್ದೀರಾ ಈ ಹಾಡ್ನ ಅಂತ?
1: ಮೇಡಮ್ ಇಲ್ಲ, ಅವರು ಇದ್ರು, ಅವರೇ ನಮಗೆ ಗೆಸ್ಟ್ ಮಾಡಿದ್ದು.
0: ಓಕೆ, ಸೊ ನಿಮ್ ಮಿಸ್ಸಸ್ಗೆ ಥ್ಯಾಂಕ್ಸ್ ಹೇಳ್ಬೇಕ ಹಂಗಾರೆ. ನಿಮ್ಗಲ್ಲ, ನೀವ್ ಆಕ್ಚುಲಿ ಟ್ರೂ ಆಗಿ ಹೇಳಿಲ್ಲ, ನಿಮ್ ಮಿಸ್ಸಸ್ ಹೇಳಿರೋದ್ ನೋಡಿ.
1: ಹೌದು ಮೇಡಮ್, ಇಲ್ಲೇ ಇದಾರೆ ಅವರು. ಥ್ಯಾಂಕ್ಸ್, ನಿಮ್ ಥ್ಯಾಂಕ್ಸ್ ಸ್ವೀಕರಿಸಿದ್ದಾರೆ ಮೇಡಮ್.
0: ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್ ಕಾಲ್ ಮಾಡಿದಕ್ಕೆ. ಹೀಗೆ ಕಾಲ್ ಮಾಡ್ತಾ ಇರಿ, ಪಾರ್ಟಿಸಿಪೇಟ್ ಮಾಡ್ತಾ ಇರಿ.
1: ಆಯ್ತು, ಓಕೆ ಮೇಡಮ್.
0: ಓಕೆ, ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕಾಗಿ. ಎಸ್, ಅದ್ಭುತವಾದಂತಹ ಗೀತೆ, ತುಂಬಾ ಚೆನ್ನಾಗಿ ಹೇಳಿದ್ರು. ಸೊ ನೋಡೋಣ ನೆಕ್ಸ್ಟ್ ಕಾಲರ್. ಇಲ್ಲ, ಸಮಯಾವಕಾಶ ಮುಗಿದು ಹೋಗಿದೆ. ಸೊ ಇನ್ನೊಬ್ರು ಕಾಲರ್ ಯಾರಾದರೂ ತಗೊಳಕ್ ಪ್ರಯತ್ನವನ್ನ ಮಾಡ್ಬೋದಿತ್ತ? ಎಸ್, ಮತ್ತೊಬ್ರು ಕಾಲ್ ಮಾಡ್ತಾ ಇದ್ದಾರೆ, ಆದರೆ ಸರಿಯಾದ ಉತ್ತರವನ್ನ ಕೊಟ್ಟಿರುವಂಥವ್ರು ಗಣೇಶ್ ಅವರು. ಸಾಗರದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಪ್ರೇಮಲೋಕ ಚಿತ್ರದ್ದು ಹ್ಯಾಬಿಲ್ ರಾಘವೇಂದ್ರ ಅವರು. ಎನ್ ಜಿ ಬಸವರಾಜ್ ಚಿತ್ರದುರ್ಗದಿಂದ. ಸುಭಾನ್ ಕೋರಿ ಹಂಪಸಾಗರದಿಂದ. ಬಿಳೆಭಾವಿಯಿಂದ ಮಂಜುನಾಥ್ ಅವರು ಸಂದೇಶವನ್ನ ಕಳಿಸಿದ್ದಾರೆ. ಹಾಗೇನೆ ಚೆಲುವೆ ಒಂದು ಕೇಳ್ತೀನಿ, ಇಲ್ಲ ಅಂದರೆ ಸರಿಯಾದ ಉತ್ತರವನ್ನ ಹೇಳಿ ಮೇಡಮ್ ಅಂತ ಹೇಳಿ ಸಂದೇಶವನ್ನ ಕಳಿಸಿರೋವಂಥವ್ರು. ಹೆಗ್ಡೆ ಅವರು ನಗರ ಸಾಗರದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಚೆಲುವೆ ಒಂದು ಕೇಳ್ತೀನಿ ಅಂತ ಹೇಳಿ ಶ್ರೀಕಾಂತ್ ಅವರು ಸಂದೇಶವನ್ನ ಕಳಿಸಿದ್ದಾರೆ. ಹಂಪೆಯಿಂದ ಜಾಫರ್ ಅವರು ಸಂದೇಶವನ್ನ ಕಳಿಸಿದ್ದಾರೆ. ಪ್ರವೀಣ್ ಕುಮಾರ್ ಅವರು ಅರಕೆರೆಯಿಂದ. ಹನುಮಂತಪುರದಿಂದ ಹೊನ್ನೂರು ಅಲಿಯವರು ಸಂದೇಶವನ್ನ ಕಳಿಸಿದ್ದಾರೆ. ನಿತ್ಯ ನೆಲಮಂಗಲದಿಂದ. ಹರೀಶ್ ಮಲ್ಲೇಶ್ವರದಿಂದ. ಗಜಾನನ ಭಟ್ ಬೋಳನಮಕ್ಕಿ ಹೊನ್ನಾವರದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಹೊನ್ನಾವರ ನದಿಯ ಸಾರಿ ಸಮುದ್ರ ತೀರದವರು ಸಂದೇಶವನ್ನ ಕಳಿಸ್ಬಿಟ್ಟಿದ್ದಾರೆ ಅಂದರೆ ಭಾಳ ಖುಷಿಯಾಗುತ್ತೆ. ಜಗದಾಂಬಿಕಾ ಹಂಸವೇಣಿಯವರು, ಹಾಗೆಯೇ ಬಿಂದು ಪ್ರಕಾಶ್ ಅವರು, ಪ್ರೇಮಲೋಕ ನೇತ್ರಾ ಕೆಂಗೇರಿಯವರು, ಎನ್ ಆರ್ ಪ್ರಸಾದ್ ಅವರು ರಾಜಾಜಿ ನಗರದಿಂದ. ಪುನೀತ್ ಅವರು ಹಾಡಿದ್ದು ತುಂಬಾ ಚೆನ್ನಾಗಿತ್ತು. ಸೊ ಪ್ಲೇ ಆದಂಥ ಹಾಡಿನ ಬಗ್ಗೆ ಹೇಳ್ತಾ ಇದ್ದಾರೆ. ಸೊ ನಾನು ಉತ್ತರ ತಪ್ಪು ಅಂದ್ಬಿಡ್ತಾ ಇದ್ದೆ, ಕ್ಷಮಿಸಿ, ಉತ್ತರ ಅಲ್ಲ, ನೀವು ಹಾಡಿನ ಬಗ್ಗೆ ಹೇಳಿದ್ದೀರಾ. ಧನ್ಯವಾದಗಳು. ಸಾಕಷ್ಟು ಜನ ಆಮೇಲೆ ಮೆಸೇಜನ್ನು ಕಳಿಸಿದ್ದಾರೆ. ನಮ್ಮ ಕಡೆ ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ ಆಗುತ್ತೆ, ನಿಮ್ಮ ಚಾನಲ್ ಬರೋದಿಲ್ಲ ಅಂತ ಹೇಳಿ ಹೇಳ್ತಿದ್ದಾರೆ. ಸೊ ನಿಮ್ಮಲ್ಲೇ ಉತ್ತರ ಇದೆ, ನೆಟ್ವರ್ಕ್ ಇಶ್ಯೂ ಇರೋದ್ರಿಂದ ಚಾನಲ್ ಬರೋದಿಲ್ಲ. ಸ್ವಲ್ಪ ನೆಟ್ವರ್ಕ್ ಎಲ್ಲಿ ಸಿಗುತ್ತೆ ಅಲ್ಲಿ ನೀವು ಟ್ರೈ ಮಾಡಿ ಕೇಳಿಸ್ಕೊಂಡ್ರೆ ಖಂಡಿತವಾಗ್ಲೂ ನಮ್ಮ ಚಾನಲ್ ಸಿಕ್ಕೇ ಸಿಗುತ್ತೆ. 101.3 FM ರೇನ್ಬೋ ಕನ್ನಡ ಕಮನ ಬಿಲ್ಲು ಅಂತ ಹೇಳ್ತಾ ಲಾಸ್ಟ್ ಕಾಲರ್. ಪಾಪ ಅವ್ರು ತುಂಬಾ ಹೊತ್ತಿಂದ ಟ್ರೈ ಮಾಡ್ತಿದ್ದಾರೆ, ಮಾತಾಡ್ಸ್ಬಿಡೋಣ. ಹಲೋ ಹಲೋ, ಯಾರು ಮಾತಾಡ್ತಾ ಇರೋದು?
2: ಹರ್ಷಿತಾ, ನಾನು ಎನ್ ಆರ್ ಪ್ರಸಾದ್ ಮಾತಾಡ್ತಾ ಇದ್ದೀನಿ.
0: ಓಕೆ, ಎನ್ ಆರ್ ಪ್ರಸಾದ್ ಅವರೇ, ಹೇಗಿದ್ದೀರಾ?
2: ಐ ಆಮ್ ಡೂಯಿಂಗ್ ಗುಡ್ ಹರ್ಷಿತಾ, ನೀವು ಹೇಗಿದ್ದೀರಾ?
0: ನಾನು ತುಂಬಾ ಚೆನ್ನಾಗಿದ್ದೀನಿ ಸರ್, ನಿಮ್ ಧ್ವನಿ ಕೇಳಿದ್ರೇನೆ ಖುಷಿ ಆಗುತ್ತೆ ನನಗೆ.
2: ಥ್ಯಾಂಕ್ ಯು ಸೋ ಮಚ್.
0: ಓಕೆ, ಸೊ ಗೇಮ್ ಆಡೋದಕ್ಕೆ ರೆಡಿ ಇದ್ದೀರಾ?
2: ಗೇಮ್ ಆಡಕ್ ರೆಡಿ ಇದ್ದೀನಿ. ಕನ್ನಡ ಸಾಂಗ್ ಸ್ವಲ್ಪ ಡಿಫಿಕಲ್ಟ್ ಸ್ಟಿಲ್ ಆಗಿಲ್ ಟ್ರೈ.
0: ಓಕೆ.

0: ಎಸ್ ಕೇಳಿಸ್ಕೊಂಡ್ರಿ ಅಲ್ವಾ ಸರ್?
1: ದಿಸ್ ಈಸ್ ಸಾಂಗ್ ಫ್ರಮ್ ಸುಪ್ರಭಾತ, ನನ್ನ ಹಾಡು ನನ್ನದು.
0: ಓಕೆ, ಎನ್ ಆರ್ ಪ್ರಸಾದ್ ಸರ್ ಯಾವ ಸಾಂಗ್ ಆದ್ರೆ ಏನಂತೆ ಎಲ್ಲ ಟಕ್ ಅಂತ ಉತ್ತರ ಹೇಳ್ತಾರೆ, ಯಾಕಂದ್ರೆ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ನಮ್ಮನ್ನ ಮಾನಿಟರ್ ಮಾಡ್ತಾನೆ ಇರ್ತೀರಲ್ಲ ನೀವು.
1: ಅಲ್ಲ ಅಲ್ಲ, ನನಗೆ ಒಂದು ರಿಕ್ವೆಸ್ಟ್, ಫೋರ್ ಸಾಂಗ್ಸ್ ಔಟ್ ಆಫ್ ಫೋರ್ ಫೈವ್ ಕನ್ನಡ ಸಾಂಗ್ಸ್, ತ್ರೀ ಕನ್ನಡ ಸಾಂಗ್ಸ್, ಅಟ್ಲೀಸ್ಟ್ ಟೂ ಹಿಂದಿ ಸಾಂಗ್ಸ್ ಪ್ಲೇ ಫಾರ್ ದ ಸೇಮ್ ಮ್ಯೂಸಿಕ್ ಬಿಟ್ಸ್. That is my suggestion.
0: Okay, sir. ಇದು ಏನಂತ ಹೇಳಿದ್ರೆ ನಮ್ಮ ಕನ್ನಡಕ್ಕಾಗಿ ಇರೋ ಮೀಸಲಿರುವಂತಹ ಪ್ರೋಗ್ರಾಮು, ಖಂಡಿತವಾಗ್ಲೂ ನಮ್ಮ ಮೇಲಧಿಕಾರಿಗಳಿಗೆ ಈ ವಿಷಯವನ್ನ ತಿಳಿಸುವಂತ ಪ್ರಯತ್ನ
1: ಮಾಡ್ತೀವಿ.
0: ಓಕೆ, ಖಂಡಿತವಾಗ್ಲೂ.
1: ಔಟ್ ಆಫ್ ಫೈವ್ ಸಾಂಗ್ಸ್ ಕನ್ನಡ ಮಾಡಿ, ಒಂದು ಹಿಂದಿ ಸಾಂಗ್ ಮಾಡಿ ಅಂತ ಹೇಳ್ತೀನಿ.
0: ಆಯ್ತು ಸರ್, ನಾನು ನಮ್ಮ ಮೇಲಧಿಕಾರಿಗಳಿಗೆ ಖಂಡಿತವಾಗ್ಲೂ ತಿಳಿಸ್ತೀನಿ, ಅವರ ಏನ್ ನಿರ್ಧಾರ ತಗೊಂತಾರೋ ಅವ್ರಿಗೆ ಬಿಟ್ಟಿದ್ದು.
1: Anyway, thank you very much. I wish you a very happy Raksha Bandhan to you.
0: Oh, thank you. Thank you so much, sir. Innobru nanage yaro obru anna sikkidru.
1: Kandita.
0: Okay, gift kodbeku neevu mariyo hagilla.
1: I am your beloved brother.
0: Okay, thank you so much, sir. Call madidakkagi dhanyavaadagalu.
1: Thank you.
0: Okay, NR Prasad avaru Rajaji Nagaradinda ಕರೆಯನ್ನ ಮಾಡಿದ್ರು, ಸರಿಯಾದ ಉತ್ತರವನ್ನ ಹೇಳಿದ್ರು. ನನ್ನ ಹಾಡು ನನ್ನದು ಸುಪ್ರಭಾತ ಚಿತ್ರದ ಗೀತೆ ಇದಾಗಿತ್ತು. ಸೊ ರಾಜ್ಕುಮಾರ್ ಕಾತರ್ಕಿಯಿಂದ ಹಾಗೇನೆ ಸುಪ್ರಭಾತ ಚಿತ್ರದ ಹಾಡು ಇದು ಅಂತ ಹೇಳಿ ಸಂದೇಶವನ್ನ ಕಳಿಸಿದ್ದಾರೆ. ಗಣೇಶ್ ಅವರು ಸಾಗರದಿಂದ ಸಂದೇಶವನ್ನ ಕಳಿಸಿದ್ದಾರೆ, ನನ್ನ ಹಾಡು ನನ್ನದು ಅದು ಹಾಡು ಕರೆಕ್ಟ್ ಆಗಿದೆ, ಹೆಸರು ಹಾಕಿಲ್ಲ, ಹೆಸರು ಹಾಕ್ಬೇಕಲ್ವಾ, ಹೆಸರು ಓದೋದೇ ಒಂದು ಖುಷಿ. ಶ್ರೀಕಾಂತ್ ಗೋಡಖಿಂಡಿ ಧಾರವಾಡದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಪುತ್ತೂರಿನಿಂದ ಶೈಲಜಾ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಓಕೆ, ಸೊ ಕಲ್ಲಪ್ಪ ಚನ್ನಪಟ್ಟಣದಿಂದ ಹೊಳಲ್ಕೆರೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಖಂಡಿತವಾಗ್ಲೂ ನಿಮ್ಮೆಲ್ಲರ ಸಂದೇಶಗಳಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತಿನ ಹೊಂಬಿಸಿಲೋ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಇಷ್ಟೊತ್ತು ನಿಮ್ಮ ಜೊತೆಯಾಗಿದ್ದು ನಿಮ್ಮ ಆರ್ಜೆ ಗೆಳತಿ ಹರ್ಷಿತಾ ಅಂತ ಹೇಳ್ತಾ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಟ್ಯೂನ್ ಮಾಡಿ ಕೇಳ್ತಾನೆ ಇರೋ ಇದೆ FM ರೇನ್ಬೋ, ಕನ್ನಡ ಕಾಮನವಿಲು.

0: ಆತ್ಮೀಯ ಶ್ರೋತೃ ಬಾಂಧವರೇ, ಪ್ರತಿ ತಿಂಗಳು ಕೊನೆಯ ಭಾನುವಾರ ಬೆಳಿಗ್ಗೆ 11 ಗಂಟೆಗೆ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರ ಮನ್ ಕಿ ಬಾತ್ ಪ್ರಸಾರವಾಗುತ್ತಿದೆ.
1: ಮನ್ ಕಿ ಬಾತ್ ಜನ್ ಕಿ ಬಾತ್ ಜನ್ ಮನ್ ಕಿ ಬಾತ್.
0: ಇದರಲ್ಲಿ ಭಾಗವಹಿಸಲು ನಿಮಗೂ ಆಸಕ್ತಿ ಇದ್ದರೆ 1800117100 ಈ ನಂಬರ್ಗೆ ಕರೆ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಚಿಂತನೆಗಳನ್ನು ಹೇಳಿ. 1922 ಈ ನಂಬರ್ಗೆ ಕರೆ ಮಾಡಿ ಬರುವ ಸಂಪರ್ಕ ಕೊಂಡಿಯನ್ನು ಅನುಸರಿಸಿ. ಉತ್ತಮವಾದ ಸಲಹೆ ಸೂಚನೆಗಳನ್ನು ಕಾರ್ಯಕ್ರಮದಲ್ಲಿ ಅಳವಡಿಸಿಕೊಳ್ಳಲಾಗುವುದು.
1: ಮನ್ ಕಿ ಬಾತ್
0: ಸೆಪ್ಟೆಂಬರ್ 26ನೇ ತಾರೀಖು ಭಾನುವಾರ ಬೆಳಿಗ್ಗೆ 11 ಗಂಟೆಗೆ.

0: Akashvani FM Rainbow 101.3 MHz Musically yours.
1: ಎಸ್ ಮ್ಯೂಸಿಕಲ್ ಇಯರ್ಸ್ ಮ್ಯಾಜಿಕಲ್ ಇಯರ್ಸ್ ಸಮಯ ಆಗಿದೆ 4:28. ಸೊ 24:28 ಆಗಿತ್ತು. ಸೊ ಕಾರ್ಯಕ್ರಮ ಮತ್ತೆ ಮುಂದುವರಿಯುವಂತಹ ಸಮಯ ಎಷ್ಟೊತ್ತು ಹೊಂಬಿಸಿರೋ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿದೆ. ಈಗ ಮತ್ತೊಂದು ಕಾರ್ಯಕ್ರಮ ವಿಸ್ಮಯ ಜಗತ್ತು ಕಾರ್ಯಕ್ರಮ ಆರಂಭ ಆಗ್ತಾ ಇದೆ. ಸೊ ಇವತ್ತಿನ ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ

ನಿಮ್ಮ ಜೊತೆ ಆಗ್ತಾ ಇದ್ದೀನಿ, ನಿಮ್ಮ ಆರ್ಜೆ ಗೆಳತಿ ಹರ್ಷಿತಾ. ಸದಾ ಹುಮ್ಮಸ್ಸಲ್ಲೇ ಓಡಾಡ್ತಾ, ಸದಾ ಖುಷಿಯನ್ನೇ ಬಯಸ್ತಾ, ಸದಾ ಒಂದು ಆಲೋಚನೆಯಲ್ಲಿ ಮುಳುಗ್ತಾ, ಒಳ್ಳೊಳ್ಳೆ ಹಾಡುಗಳನ್ನು ಕೇಳ್ತಾ ಸಾಕ್ತಾ ಹೋಗ್ತಾ ಇರೋವಂಥ ಎಲ್ಲ ಶ್ರೋತೃ ಬಾಂಧವರಿಗೂ ಸಂಜೆಯ ನಮಸ್ಕಾರಗಳು. ಎಸ್, ಯಾಕೆ ಮೇಡಮ್ ಇಷ್ಟೊಂದು ಪೀಠಕ್ಕೆ ಹಾಕ್ಬಿಟ್ರಿ ಅಂತ ಅನ್ನಿಸ್ತಿರ್ಬೋದು. ಹೌದು, ವೀಕೆಂಡ್ ಬಂದ್ಬಿಡ್ತಲ್ವ, ಇನ್ನೇನು 2 ದಿನ ರಜಾ ಮಜಾ ಫುಲ್ಲು. ಸೊ ಈಗಂತೂ ಹಬ್ಬಗಳ ಸಾಲು ಬೇರೆ, ಹೆಣ್ಮಕ್ಳಿಗೆ ಶಾಪಿಂಗ್ ಚಿಂತೆ, ಗಂಡ್ಮಕ್ಳಿಗೆ ದುಡ್ಡು ಖರ್ಚಾಗುತ್ತಲ್ಲ ಅನ್ನೋ ಚಿಂತೆ, ಈ ಎಲ್ಲ ಚಿಂತೆಗಳ ಮಧ್ಯೆ ಟ್ರಾವೆಲ್ ಮಾಡ್ತಾ ಮಜಾ ಮಾಡ್ತಾ ಹೋಗ್ತಾ ಇರೋಣ ಅಂತ ಹೇಳಿ ಒಂದು ಕಡೆ ಯೋಚನೆ ಮಾಡೋರಾದರೆ, ಸ್ಕೂಲಿಗೆ ರಜಾ ಕೊಟ್ಟರೆ ಸಾಕಪ್ಪ ಅಂತ ಮಕ್ಕಳು ಯೋಚನೆ ಮಾಡ್ತಾ ಇರ್ತಾರೆ. ಸೊ ಈ ಎಲ್ಲದರ ಮಧ್ಯೆ ಒಂದಷ್ಟು ಹಾಡು ಕೇಳಿ ರಿಲ್ಯಾಕ್ಸ್ ಆಗ್ತಾ ಒಳ್ಳೊಳ್ಳೆ ವಿಷಯಗಳನ್ನ ತಿಳ್ಕೊತಾ ಇದ್ರೆ ಇನ್ನೂ ಆನಂದವಾಗಿರುತ್ತಲ್ವಾ? ಎಸ್, ಇವತ್ತಿನ ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ದೀವಿ ಪ್ರಕೃತಿಯ ಅದ್ಭುತವಾದಂತಹ ಪರಿಚಯಗಳನ್ನ, ಅದ್ಭುತವಾದ ತಾಣಗಳ ಬಗ್ಗೆ ಪರಿಚಯಿಸುವ ನಮ್ಮ ಇಂದಿನ ವಿಶೇಷವಾದಂತಹ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಎಸ್, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ವಿಸ್ಮಯ ಜಗತ್ತಿನಲ್ಲಿ ಯಾವ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತ ಅಂದರೆ, ರಾತ್ರಿ ಹೊತ್ತು ಬಹುಶಃ ಆಕಾಶನ ನೋಡಿದಾಗ ಒಂದು ದೊಡ್ಡ ನಕ್ಷತ್ರಗಳ ಬಳಗನೇ ನೋಡ್ತಾ ಇರ್ತೀವಿ. ಪ್ರತಿಯೊಂದು ಸ್ಟಾರ್ಸು ಕೂಡ ಮಿನುಗ್ತಾ ಇರುತ್ತೆ. ಅದೇ ರೀತಿ ನಕ್ಷತ್ರ ಲೋಕನೇ ಭೂಮಿ ಮೇಲೆ ಸೃಷ್ಟಿಯಾಗಿದ್ದರೆ ಅದು ಹೇಗನ್ನಿಸ್ಬೋದು? ಸೊ ಈ ಥರ ಎಲ್ಲಾದರೂ ನೀವು ಕೇಳಿದರೆ ಖಂಡಿತವಾಗ್ಲೂ ನಿಮ್ಮ ಸಂದೇಶದ ಮೂಲಕ ನನಗೆ ತಿಳಿಸ್ಕೊಡ್ಬೋದು. ನೀವು ಸಂದೇಶವನ್ನು ಕಳಿಸ್ಬೇಕಾಗಿರೋ ಸಂಖ್ಯೆ 9480901013 ಈ ಸಂಖ್ಯೆಗೆ ನಿಮಗೆ ಈ ಒಂದು ಅಚ್ಚರಿಯ ಬಗ್ಗೆ ಏನಾದರೂ ಮಾಹಿತಿ ಇದ್ದರೆ ಖಂಡಿತವಾಗ್ಲೂ ನಮಗೆ ತಿಳಿಸ್ಕೊಡ್ಬೋದು. ಹೌದು, ಭೂಮಿ ಮೇಲೆ ನಕ್ಷತ್ರ ಲೋಕದ ಒಂದು ಗುಹೆ ಸೃಷ್ಟಿಯಾಗಿದೆ. ಸೊ ಆ ಗುಹೆ ಎಲ್ಲಿದೆ ಗೊತ್ತಾ? ಸೊ ಗೊತ್ತಿದ್ರೆ ನೀವು ಕೂಡ ಗೆಸ್ ಮಾಡಬಹುದು, ನೀವು ಗೆಸ್ ಮಾಡ್ತಾ ಇರಿ. ಸೊ ಇದರ ಹೆಸರು ವೈಟಮು ಗ್ಲೋ ವಾರ್ಮ್ ಕೇವ್ಸ್ ಅಂತ. ಅಂದರೆ ಇದೊಂದು ಮಿನುಗುವ ನಕ್ಷತ್ರಗಳ ಗುಹೆ ಅಂತಾನೆ ಹೇಳಬಹುದು. ಸೊ ಇದು ನಮ್ಮ ದೇಶದ್ದಲ್ಲ, ಬೇರೆ ದೇಶದ್ದು. ಸೊ ಇದ್ರ ಬಗ್ಗೆ ಏನಾದರೂ ನಿಮಗೆ ನಾಲೆಡ್ಜ್ ಇದ್ದರೆ ಸೊ ನಮ್ಮ ಜೊತೆ ಹಂಚ್ಕೊಳ್ಳಿ ಅಂತ ಹೇಳ್ತಾ ಮತ್ತೊಮ್ಮೆ ಮೆಸೇಜ್ ಮಾಡುವಂತಹ ಸಂಖ್ಯೆ 9480901013 ಈ ಸಂಖ್ಯೆಗೆ ಮೆಸೇಜನ್ನು ಕಳುಹಿಸಬಹುದು. ಸೊ ಯಾರೆಲ್ಲ ಮೆಸೇಜ್ ಮಾಡ್ತೀರಾ ನೋಡ್ತೀನಿ, ಇದ್ರ ಬಗ್ಗೆ ಯಾರಿಗೆಲ್ಲ ಆಸಕ್ತಿ ಇದೆ ಖಂಡಿತವಾಗ್ಲೂ ಸಂದೇಶದ ಮೂಲಕ ನಮ್ಮನ್ನು ತಲುಪಬಹುದು. ಸೊ ನಿಮಗಾಗಿ ಗೀತೆ ಮುಡಿ ಬರ್ತಾ ಇದೆ, ಕೇಳಿ ಆನಂದಿಸಿ.

ಎಸ್, ಕೇಳ್ತಾ ಇದ್ದೀರಾ ಎಫ್ ಎಂ ರೈನ್ಬೋ 101.3 ಕಂಪನಾಂಕಗಳಲ್ಲಿ. ಇದು ನಿಮ್ಮದೇ ಎಫ್ ಎಂ ರೈನ್ಬೋ ಕನ್ನಡ ಕಾಮನ ಬಿಲ್ಲು. ನಾನು ಇವತ್ತು ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ವಿ. ಇಂದಿನ ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ವಿಶೇಷವಾದಂತಹ ಒಂದು ಗುಹೆಯ ಬಗ್ಗೆ ನಾನು ಮಾತಾಡ್ತಾ ಇದ್ದೆ. ಯಾವ ಗುಹೆ ಅಂತ ಹೇಳಿದ್ರೆ ಮಿನುಗುವ ನಕ್ಷತ್ರಗಳ ಗುಹೆ. ಸಾಕಷ್ಟು ಜನ ಸರಿಯಾದ ಉತ್ತರವನ್ನು ಕಳಿಸ್ಕೊಟ್ಟಿದ್ದೀರಾ. ಎನ್ ಕಲ್ಲಪ್ಪ ಚನ್ನಪಟ್ಟಣದಿಂದ ಹೊರಳಕೆರೆ ತಾಲೂಕು ವೈಟಮೋ ಗ್ಲೋವರ್ ಗುಹೆಗಳು, ಸೊ ನ್ಯೂಜಿಲ್ಯಾಂಡ್ ದೇಶದಲ್ಲಿ ಇದು ಇದೆ ಮೇಡಮ್ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆಯೇ ಸೂಪರ್ ಸಾಂಗ್ ಅಂತ ಹೇಳಿ ರಾಧಿಕಾ ಅವರು ಸಂದೇಶವನ್ನು ಕಳಿಸಿದ್ದಾರೆ, ಹಾಯ್ ಅಂತ ಹೇಳ್ತಿದ್ದಾರೆ. ನಿಮಗೂ ಕೂಡ ನನ್ನ ಕಡೆಯಿಂದ ಒಂದು ಬಿಗ್ ಹಾಯ್. ಸರಿಯೋ ತಪ್ಪೋ ನನಗೆ ಗೊತ್ತಿಲ್ಲ. ವೈಮಾಟೋ ಗ್ಲೋವರ್ ಗುಹೆಗಳು ನ್ಯೂಜಿಲ್ಯಾಂಡ್ನ ಉತ್ತರ ದ್ವೀಪದ ವೈಕಾಟೋ ಪ್ರದೇಶದಲ್ಲಿರುವಂತಹ ಅತ್ಯಂತ ಪ್ರಸಿದ್ಧ ಮತ್ತು ಮಾಂತ್ರಿಕ ಪ್ರವಾಸಿ ತಾಣವಾಗಿದೆ. ಈ ಗುಹೆಗಳು ಒಳಗೆ ಮಿನುಗುವ ಸಾವಿರಾರು ಸಣ್ಣ ಸಣ್ಣ ಜೀವಿಗಳಿವೆ ಜಗತ್ತಿನಾದ್ಯಂತ. ಇದು ತುಂಬಾ ಪ್ರಸಿದ್ಧಿ ಪಡೆದಿದೆ. ನನ್ನ ತಿಳಿದ ಪ್ರಕಾರ ಇಷ್ಟು ಮಾಹಿತಿ ನನ್ನ ಹತ್ರ ಇದೆ. ಸರಿಯೋ ತಪ್ಪೋ ನನಗೆ ಗೊತ್ತಿಲ್ಲ, ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ ಅಂತ ಹೇಳಿ ಸಂದೇಶವನ್ನು ಕಳಿಸಿರೋರು ಹೆಸರು ಹಾಕಬೇಕಲ್ವಾ? ಉಜಾಲಾ. ಹಾಂ, ಓಕೆ, ಉಜಾಲಾ ಅಂತ ಅಲ್ಲ. ಸೊ ಇವ್ರ ಹೆಸರು ಹಾಕಿಲ್ಲ. ನಂಬರ್ ಎಂಡಿಂಗ್ ವಿತ್ 47957. ಸೊ ಸರಿಯಾದ ಉತ್ತರವೇನು ಕಳಿಸಿದ್ದೀರಾ, ಆದರೆ ಹೆಸರು ಮಾತ್ರ ಹಾಕಿಲ್ಲ. ಸೊ ನಿಮ್ಮ ಉತ್ತರ ಕರೆಕ್ಟಾಗಿ ಇದೆ. ನ್ಯೂಜಿಲ್ಯಾಂಡ್ನಲ್ಲಿ ಇರ್ತಕ್ಕಂತಹ ಈ ಗುಹೆಯ ಬಗ್ಗೆನೇ ನಾನು ಮಾತನಾಡ್ತಾ ಇರೋದು. ಇದು ಸಾಮಾನ್ಯವಾದಂತಹ ಗುಹೆ ಅಲ್ಲ, ಕತ್ತಲೆಯ ಗುಹೆ ಅಂತಲೇ ಹೇಳ್ಬೋದು. ಇದರ ಮೇಲ್ಛಾವಣಿಯಲ್ಲಿ ಸಾವಿರಾರು ಪುಟ್ಟ ಪುಟ್ಟ ಜೀವಿಗಳು, ಅಂದರೆ ನೀಲಿ ಹಸಿರು ಬೆಳಕನ್ನು ಇವು ಹೊರಸೂಸುತ್ತವೆ. ಅಷ್ಟೇ ಅಲ್ಲದೆ

ಅವುಗಳ ಬೆಳಕು ಇಡೀ ಗುಹೆನ ನಕ್ಷತ್ರಗಳಿಂದ ತುಂಬಿದಂತೆ, ಆಕಾಶದ ನಕ್ಷತ್ರಗಳಿಂದ ತುಂಬಿದಂತಹ ಆಕಾಶದಂತೆ ಇದು ಕಾಣ್ತಾ ಹೋಗುತ್ತೆ. ಅದಕ್ಕೆ ಇದಕ್ಕೆ ವೈಟ್ನಿಂಗ್ ಗ್ಲೋ ಕೇವ್ಸ್ ಅಂತಲೇ ಕರೀತಾರೆ, ವೈಟಮೋ ಗ್ಲೋ ಕೇವ್ಸ್ ಅಂತಲೂ ಕೂಡ ಹೇಳ್ತಾರೆ. ಸೊ ಈ ವೈಟಮೋ ಅಂತ ಅಂದರೆ ಇದರ ಹೆಸರಿನ ಅರ್ಥ ಏನಪ್ಪ ಅಂತ ಹೇಳಿದ್ರೆ, ಮಾವೂರಿ ಭಾಷೆಯ ಎರಡು ಪದಗಳಿಂದ ಈ ಒಂದು ಪದ ಆಗಿದೆ. ವೈ ಅಂದರೆ WAI ಅಂದರೆ ನೀರು, ಮತ್ತು ಟೋಮೋ ಅಂತ ಅಂದರೆ ರಂಧ್ರ, ಅಂದರೆ ಭೂಮಿಯೊಳಗಿನ ದಾರಿ, ಅಂದರೆ ಭೂಮಿಯ ಒಳಗೆ ಹರಿಯುವ ನೀರಿನ ದಾರಿ ಎಂಬ ಅರ್ಥವನ್ನು ಇದು ನೀಡುತ್ತೆ. ಇದು ಸುಮಾರು 3,000 ಕೋಟಿ ವರ್ಷಗಳ ಹಿಂದೆ ಸಮುದ್ರದ ಪ್ರದೇಶದ ಅಡಿಯಲ್ಲಿ ಇದು ಇತ್ತಂತೆ. ಕಾಲಕ್ರಮೇಣ ಭೂಮಿಯಲ್ಲಾದ ಬದಲಾವಣೆ, ನೀರಿನ ಹರಿವು ಮತ್ತು ಅದರ ಸವೆತದಿಂದ ಸುಣ್ಣದ ಕಲ್ಲಿನ ಗುಹೆಗಳು ರೂಪುಗೊಂಡಿರ್ತವೆ. ಈ ಒಂದು ಗುಹೆಗಳ ಒಳಗೆ ಸುಂದರವಾದಂತಹ ಸ್ಟ್ಯಾಟಲೈಟ್ಸ್ ಮತ್ತು ಅದೇ ಕೆಲವೊಂದು ಇನ್ಸೆಕ್ಟ್ಸ್ಗಳು, ಅಂದರೆ ನಾವು ಹೇಳ್ತೀವಲ್ಲ ಈ ಮಿಂಚುಳ ಅಥವಾ ಲೈಟ್ ಹುಳು ಅಂತ ನಾವು ಏನು ಹೇಳ್ತೀವಿ, ಸಣ್ಣ ಮಕ್ಕಳಿದ್ದಾಗ ಅವನ್ನೆಲ್ಲ ಇಟ್ಕೊಂಡು ಆಟ ಆಡ್ತಿದ್ವಲ್ಲ, ಆ ಥರ ಕೆಲವೊಂದು ಹುಳುಗಳಿಂದ ಅಲ್ಲಿ ಬೆಳಕು ಚೆಲ್ತಾ ಇರುತ್ತೆ. ಸೊ ಈ ಒಂದು ನೈಸರ್ಗಿಕವಾದಂತಹ ರಚನೆ ಎಷ್ಟು ಅದ್ಭುತ ಅಂತ ಅಂದರೆ, ಸೊ ನಿಜಕ್ಕೂ ಒಂದ್ಸಲ ಒಮ್ಮೆ ಹೋಗಿ ಅಲ್ಲಿ ಭೇಟಿ ಮಾಡಿ ನೋಡಬೇಕು ಅಂತ ಅನಿಸುತ್ತೆ. ಇದು ಅಕ್ಕಪಕ್ಕದಲ್ಲಂತೂ ಖಂಡಿತವಾಗ್ಲೂ ಇಲ್ಲ, ನ್ಯೂಜಿಲ್ಯಾಂಡ್ನಲ್ಲಿದೆ. ಸೊ ನೋಡೋಣ, ಜೀವನದಲ್ಲಿ ಯಾವತ್ತಾದರೂ ಅವಕಾಶ ಸಿಕ್ಕಿದ್ರೆ ಈ ಥರ ಎಲ್ಲ ಒಂದ್ಸಲ ಹೋಗಿ ಬರೋದು ಖಂಡಿತ ತಪ್ಪಲ್ಲ. ನಿಮ್ಮಲ್ಲಿ ಯಾರಾದರೂ ಈ ಥರ ಹೋಗಿ ಬಂದಿದ್ರೆ ಅದರ ಅನುಭವ ನನ್ನ ಜೊತೆ ಹಂಚ್ಕೋಬಹುದು ಅಂತ ಹೇಳ್ತಾ ಮತ್ತೊಂದು ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ, ಕೇಳಿ ಎಂಜಾಯ್ ಮಾಡಿ.

ಅದ್ಭುತವಾದಂತಹ ಗೀತೆಯನ್ನು ಕೇಳ್ಕೊಂಡು ಬಂದ್ವಿ. ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನಾವು ಸಾಕ್ತಾ ಇದ್ದೀವಿ. ಸೊ ನಾನು ಕೆಲವು ಗುಹೆಗಳ ಬಗ್ಗೆ ಮಾತಾಡ್ತಾ ಇದ್ದೆ, ಕೆಲವು ಗುಹೆ ಅಲ್ಲ, ನ್ಯೂಜಿಲ್ಯಾಂಡ್ನಲ್ಲಿ ಇರ್ತಕ್ಕಂತಹ ಗುಹೆಯ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸಂದೇಶವನ್ನು ಕೂಡ ಕಳಿಸಿದ್ದಾರೆ ಸಾಕಷ್ಟು ಜನ. ಕಾರ್ಯಕ್ರಮ ಚೆನ್ನಾಗಿದೆ, ಸೂಪರ್ ಮೇಡಮ್ ಸಾಂಗ್ಸು ಅಂತ ಹೇಳಿ ರಾಧಿಕಾ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆಯೇ ಸಿದ್ಧಲಿಂಗ ಅವರು ಸಂದೇಶವನ್ನು ಕಳಿಸಿದ್ದಾರೆ, ಸಾಂಗು ಸೂಪರ್ ಅಂತ ಹೇಳಿ ಖಾನಪುರ ಬಿಜಾಪುರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ವಿಸ್ಮಯ ಜಗತ್ತು ಕಾರ್ಯಕ್ರಮ ತುಂಬಾ ಚೆನ್ನಾಗಿದೆ, ಗುಹೆಗಳ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀರಾ, ಥ್ಯಾಂಕ್ ಯು ಮೇಡಮ್. ಹಾಗೆ ನಿಮ್ಮ ನ್ಯೂಜಿಲ್ಯಾಂಡ್ ಗುಹೆಗಳ ಬಗ್ಗೆ ಮಾಹಿತಿ ನಮಗೂ ಸಿಗ್ತಾ ಇದೆ, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿ ಚನ್ನಪ್ಪ ಸಾರ್ವಾಡ್, ತೇಜಸ್ವಿನಿ ಸಾರ್ವಾಡ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ನಮಸ್ತೆ ಮೇಡಮ್, ನಾನು ಯಶೋದ ಹಾಗೂ ಸಮರ್ಥ ಇಚಲಕರಂಜಿ ಮಹಾರಾಷ್ಟ್ರದಿಂದ ಸಂದೇಶವನ್ನು ಕಳಿಸಿದ್ದು, ನಿಮ್ಮ ಕಾರ್ಯಕ್ರಮ ತುಂಬಾ ಇಷ್ಟ ಆಗ್ತಾ ಇದೆ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಈ ಮೆಸೇಜ್ಗಳು ಬಂದಾಗ ಓದೋದಕ್ಕೆ ಬಹಳ ಖುಷಿಯಾಗುತ್ತೆ, ಹಾಗೆಯೇ ನಮಗೂ ಕೂಡ ಕಾರ್ಯಕ್ರಮ ಮಾಡೋದಕ್ಕೆ ಮತ್ತಷ್ಟು ಉತ್ಸಾಹ ಹೆಚ್ಚುತ್ತೆ. ಹೊಸ ಹೊಸ ವಿಷಯಗಳನ್ನು ಹೊತ್ತು ತರಬೇಕು ಅನ್ನೋಂತಹ ಆಸಕ್ತಿ ನಮ್ಮಲ್ಲೂ ಕೂಡ ಮೂಡುತ್ತೆ. ಸೊ ಹೀಗೆ ಸಂದೇಶವನ್ನು ಕಳಿಸ್ತಾರೆ ಅಂತ ಹೇಳ್ತಾ

ನಾನು ಈ ಗುಹೆಗಳ ಬಗ್ಗೆ ಮಾತನಾಡ್ತಾ ಇದ್ದೀವಿ, ವೈಟುಮೊ ಕೇವ್ಸ್ ಬಗ್ಗೆ ಮಾತಾಡ್ತಾ ಇದ್ವಿ. ಇದು 1887ರಲ್ಲಿ ಸ್ಥಳೀಯ ಮಾವೋರಿ ಮುಖ್ಯಸ್ಥ ಮತ್ತು ಇಂಗ್ಲಿಷ್ ಸರ್ವೇಯರ್ ಫ್ರೆಡ್ ಮ್ಯಾಕ್ ಅವರು ಈ ಗುಹೆಯನ್ನು ಅನ್ವೇಷಣೆ ಮಾಡ್ತಾರೆ ಅಂತ ಹೇಳಿ. ಅವರು ಬಿದಿರು ಅಥವಾ ಮರದ ದೋಣಿಯಲ್ಲಿ ಫ್ಲ್ಯಾಗ್ ಸಸ್ಯದ ಕಾಂಡಗಳಿಂದ ಮಾಡಿದ ಒಂದು ಸಣ್ಣ ತೆಪ್ಪದಲ್ಲಿ ಹೋಗಿ ಕೈಯಲ್ಲಿ ಮೇಣದ ಬತ್ತಿ ಹಿಡಿದು ಈ ಕತ್ತಲೆಯ ಗುಹೆಯೊಳಗೆ ಪ್ರವೇಶ ಮಾಡ್ತಾರಂತೆ. ಈ ಗುಹೆಯೊಳಗೆ ಸಾಕ್ತಾ ಇದ್ದಾಗ ಅವ್ರಿಗೆ ಕಾಣಿಸಿದ್ದು ಒಂದು ಅದ್ಭುತವಾದಂತಹ ದೃಶ್ಯ. ಗುಹೆಯ ಮೇಲ್ಛಾವಣಿಯಲ್ಲಿ ಸಾವಿರಾರು ಸಣ್ಣ ಸಣ್ಣ ಬೆಳಕುಗಳು ಮಿನುಕ್ತಾ ಇದ್ವು. ಸೊ ಅದು ನಿಜವಾಗ್ಲೂ ಆಕಾಶದಲ್ಲಿರುವ ನಕ್ಷತ್ರಗಳಂತೆ ಹೊಳಿತಾ ಇತ್ತು ಅಂತ ಹೇಳಿ ಅವರು ಎಲ್ಲೋ ಒಂದು ಕಡೆ ಬರೆದಿದ್ದಾರೆ. ಸೊ ಅದನ್ನು ಅನ್ವೇಷಣೆ ಮಾಡಬೇಕು ಅಂತ ಹೇಳಿ ಅವ್ರಿಗೆ ಅನಿಸಿದ್ದು. ನಿಜಕ್ಕೂ ಅದೊಂದು ಅದ್ಭುತ ಅಂತಲೇ ಹೇಳ್ಬೋದು. ಜಗತ್ತಲ್ಲಿ ಏನೇನೋ ವಿಚಾರಗಳಿರುತ್ತೆ. ಸೊ ಏನೇನೋ ಅದ್ಭುತಗಳು ಕಣ್ಮುಂದೆ ನಡೀತಾ ಇರುತ್ತೆ. ಸೊ ಇಂತಹ ಅದ್ಭುತಗಳನ್ನು ಗುರುತಿಸಿ ಅದನ್ನು ಕಂಡುಹಿಡಿಯೋದು ಕೂಡ ಒಂದು ತಪಸ್ಸು ಅಂತಲೇ ಹೇಳಬಹುದು. ಅಂಥದಕ್ಕೆ ಈ ಇಬ್ಬರು ವಿಜ್ಞಾನಿಗಳು ಕೈ ಹಾಕಿ ಅದನ್ನು ಜಗತ್ತಿಗೆ ಪರಿಚಯವಂತಹ

ಅದನ್ನು ಅನ್ವೇಷಣೆ ಮಾಡಬೇಕು ಅಂತ ಹೇಳಿ ಅವ್ರಿಗೆ ಅನಿಸಿದ್ದು ನಿಜಕ್ಕೂ ಅದೊಂದು ಅದ್ಭುತ ಅಂತಲೇ ಹೇಳ್ಬೋದು. ಜಗತ್ತಲ್ಲಿ ಏನೇನೋ ವಿಚಾರಗಳಿರುತ್ತೆ, ಸೊ ಏನೇನೋ ಅದ್ಭುತಗಳು ಕಣ್ಮುಂದೆ ನಡೀತಾ ಇರುತ್ತೆ. ಸೊ ಇಂತಹ ಅದ್ಭುತಗಳನ್ನು ಗುರುತಿಸಿ ಅದನ್ನು ಕಂಡುಹಿಡಿಯೋದು ಕೂಡ ಒಂದು ತಪಸ್ಸು ಅಂತಲೇ ಹೇಳಬಹುದು. ಅಂಥದಕ್ಕೆ ಈ ಇಬ್ಬರು ವಿಜ್ಞಾನಿಗಳು ಕೈ ಹಾಕಿ ಅದನ್ನು ಜಗತ್ತಿಗೆ ಪರಿಚಯಿಸುವಂತಹ ಒಂದು ವಿಭಿನ್ನತೆ ಹಾಗೆಯೇ ವೈಶಿಷ್ಟ್ಯತೆಯನ್ನು ಇವರು ಬೆಳೆಸ್ಕೊಂಡಿರ್ತಾರೆ, ಅದನ್ನು ಪರಿಚಯ ಕೂಡ ಮಾಡ್ತಾರೆ ಇಡೀ ಜಗತ್ತಿಗೆ. ಇಂಥದ್ದೊಂದು ತಾಣ ಇದೆ ಅಂತ ಹೇಳಿ ಜಗತ್ತಿಗೆ ಇವರು ಪರಿಚಯಿಸ್ತಾರೆ. ನ್ಯೂಜಿಲೆಂಡ್ನ ಈ ಗ್ಲೋ ವಾರ್ಮ್ ಕೇವ್ ಬಗ್ಗೆ ಮತ್ತಷ್ಟು ಮಾತಾಡ್ತಾ ಸಾಗೋಣ ಈ ಎರಡು ಗೀತೆಯ ನಂತರ.

ಎಸ್, ನಾವು ವೈಟಮೋ ಕೇವ್ಸ್ ಗ್ಲೋ ವಾರ್ಮ್ ಗುಹೆಗಳ ಬಗ್ಗೆ ಮಾತಾಡ್ತಾ ಇದ್ವಿ. ನ್ಯೂಜಿಲ್ಯಾಂಡ್ನಲ್ಲಿ ಇರತಕ್ಕಂತಹ ಈ ಒಂದು ಗುಹೆಯ ಗೋಡೆಗಳು ಬಯೋಲುಮಿನೆಸೆಂಟ್ ಗ್ಲೋ ವಾರ್ಮ್ ಬೆಳಕಿನ ಪ್ರದರ್ಶನವನ್ನು ಕೂಡ ಇದು ಸೃಷ್ಟಿಸುತ್ತೆ. ಪ್ರತಿ ವರ್ಷವೂ ಇಲ್ಲಿ ಲಕ್ಷಾಂತರ ಪ್ರವಾಸಿಗರು ಇಲ್ಲಿ ಹೋಗಿ ಆ ಗುಹೆಗಳನ್ನು ವಿಸಿಟ್ ಮಾಡಿ ಬರ್ತಾರೆ. ಸೊ ಅಂತಹ ಪ್ರವಾಸಿಗರಲ್ಲಿ ನೀವು ಕೂಡ ಒಬ್ಬರಾಗಿದ್ದರೆ ಖಂಡಿತವಾಗ್ಲೂ ನೀವು ನಮಗೆ ಸಂದೇಶವನ್ನು ಕಳಿಸಬಹುದು. ಸೊ ಕಾರ್ಯಕ್ರಮ ತುಂಬ ಚೆನ್ನಾಗಿದೆ. ಇನ್ಫಾರ್ಮೇಷನ್ ವೆರಿ ವೆರಿ ಗುಡ್, ವೆರಿ ವೆರಿ ಗುಡ್ ಪ್ರೋಗ್ರಾಮ್ ಅಂತ ಹೇಳಿ ಸುರೇಶ್ ಬಾಬು ಅವರು ಸಂದೇಶವನ್ನು ಕಳಿಸಿದ್ದಾರೆ. ಗುಡ್ ಇನ್ಫಾರ್ಮೇಷನ್ ಮೇಡಮ್ ಅಂತ ಹೇಳಿ ಲಿಖಿತ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ರಕ್ಷಾಬಂಧನದ ಶುಭಾಶಯಗಳು ನಿಮಗೆ ಅಂತ ಹೇಳಿ ಸಂದೇಶವನ್ನು ಕಳಿಸಿರೋಂಥವರು ಗುಹೆಗಳ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀರಾ. ಮಾಹಿತಿ ಸಿಕ್ತು, ಆನಂದ ಆಗ್ತಾ ಇದೆ. ಇದರಲ್ಲಿ ಎಲ್ಲ ಗೀತೆಗಳು ಬಹಳ ಇಂಪಾಗಿ ಮೂಡಿ ಬರ್ತಾ ಇದೆ ಅಂತ ಹೇಳಿ ಮಹಾರಾಷ್ಟ್ರದ ಅಕ್ಕಲಕೋಟೆ ತಾಲೂಕಿನ ಮೈಂದರಗಿಯಿಂದ ಈರಣ್ಣ ಅವರು ಸಂದೇಶವನ್ನು ಕಳಿಸಿದ್ದಾರೆ. ತುಂಬ ದೂರದಿಂದ ಕೇಳುಗರ ಬಳಗ ಜಾಸ್ತಿ ಆಗಿದೆ ಅಂತಲೇ ಹೇಳ್ಬೋದು. ಎಫ್ ಎಂ ರೈನ್ಬೋ ಚಂದದ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ, ಹಾಡುಗಳು ಸಖತ್ತಾಗಿದೆ ಅಂತ ಹೇಳಿ ಯಲ್ಲಪ್ಪ ಅವರು ಸಂದೇಶವನ್ನು ಕಳಿಸಿದ್ದಾರೆ. ರಾಯಚೂರಿನಿಂದ ನಿಮ್ಮ ಸಂದೇಶಕ್ಕೆ ಧನ್ಯವಾದಗಳು. ಮಂಜುನಾಥ್ ಲಗ್ಗೆರೆಯಿಂದ ಹಾಡು ಮಾಹಿತಿ ಎರಡೂ ಸೂಪರ್ ಅಂತ ಹೇಳಿ ಸಂದೇಶವನ್ನು ಗಳಿಸಿದ್ದಾರೆ. ಮತ್ತಷ್ಟು ಗೀತೆಗಳು ಮಾಹಿತಿ ನಿಮಗಾಗಿ ಮೂಡಿ ಬರುತ್ತೆ. ನಿಮಗಾಗಿ ಈಗ ಸದ್ಯಕ್ಕೆ ಎರಡು ಗೀತೆಗಳು ಮೂಡಿ ಬರ್ತಾ ಇದೆ, ಕೇಳಿ ಆನಂದಿಸಿ.

ಮಾಹಿತಿ ಹಾಡು ಎಲ್ಲವೂ ಇಷ್ಟ ಆಗ್ತಾ ಇದೆ. ಥ್ಯಾಂಕ್ ಯು ಎಫ್ ಎಂ ರೈನ್ಬೋ ಅಂತ ಹೇಳಿ ಸಂದೇಶವನ್ನು ಕಳಿಸ್ತಿದ್ದಾರೆ. ನನಗೆ ಸಖತ್ತು ಹಾಡುಗಳು ತುಂಬಾ ಫೇವ್ರೆಟ್ಟು, ಈ ಹಾಡೆಲ್ಲ ಇಷ್ಟ ಆಯಿತು ಅಂತ ಹೇಳಿ ಮಂಜುನಾಥ್ ಲಗ್ಗೆರೆಯವರು ಸಂದೇಶವನ್ನು ಕಳಿಸಿದ್ದಾರೆ. ಹ್ಯಾಪಿ ರಕ್ಷಾಬಂಧನ್, ಸೂಪರ್ ಸಾಂಗ್ಸ್ ಎಫ್ ಎಂ ರೈನ್ಬೋ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆಯೇ ಗುಡ್ ಪ್ರೋಗ್ರಾಮ್, ಗುಡ್ ಇನ್ಫಾರ್ಮೇಷನ್ ಅಂತ ಹೇಳಿ ಶಿವಪುರದಿಂದ ಕೊಪ್ಪಳ, ಶಿವಪುರ ಕೊಪ್ಪಳದಿಂದ ಸಂದೇಶವನ್ನು ಕಳಿಸಿದ್ದಾರೆ ಗೋಪಾಲ್ ಅವರು. ಹಾಗೆಯೇ ನಿಮ್ಮ ನಿರೂಪಣೆ ಚೆನ್ನಾಗಿದೆ, ಸೊಗಸಾಗ ಹಾಡುಗಳನ್ನು ಹಾಕ್ತಾ ಇದ್ದೀರಾ, ತುಂಬಾ ಇಷ್ಟ ಆಯಿತು. ಲಿಂಗಸಗೂರಿನಿಂದ ಅಮರಗುಂಡಪ್ಪ ಅಂಗಡಿ ಅವರು ಹಟ್ಟಿ ಚಿನ್ನದ ಗಣಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಂ, ಎಲ್ಲೋ ಇದ್ದವರು ಏನು ಮಾಡುತ್ತಿರುವವರು, ನ್ಯೂಜಿಲ್ಯಾಂಡ್ನ ಗುಹೆಗಳಿಗೆ ನಮ್ಮನ್ನು ಕರೆದುಕೊಂಡು ಹೋಗಿದ್ದೀರಾ ಮಧುರವಾದ ಸಂಗೀತದ ಜೊತೆ, ರಕ್ಷಾಬಂಧನದ ಶುಭಾಶಯ ಅಂತ ಹೇಳಿ ಮಣಿಕಂಠ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಮಾಹಿತಿ ಇಷ್ಟ ಆಯಿತು ಅಂತ ಹೇಳಿ ಸಂದೇಶವನ್ನು ಕಳಿಸಿರೋರು ಸೌಭಾಗ್ಯ ಅವರು. ಹಾಗೆಯೇ ಅಥಣಿ ತಾಲೂಕಿನಿಂದ ಸಾಹಿತ್ಯ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಹಾಯ್ ಮ್ಯಾಮ್, ಗುಡ್ ಈವ್ನಿಂಗ್, ಕಾರ್ಯಕ್ರಮ ಇಷ್ಟ ಆಯಿತು, ಸೋ ನೈಸ್ ಸಾಂಗ್ಸ್ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಶುಭ ಸಂಜೆ ಲಂಡನ್ನಿಂದ ಸತೀಶ್ ಅವರು, ಕಳೆದ ವರ್ಷ ಮಾರ್ಚ್ನಲ್ಲಿ ನಾನು ಮತ್ತು ನನ್ನ ಕುಟುಂಬ ನ್ಯೂಜಿಲ್ಯಾಂಡ್ಗೆ ಭೇಟಿ ನೀಡಿದ್ವಿ. ನಾವು ವೈಟಮು ಗುಹೆಗಳಿಗೆ ಹೋಗಿದ್ದೆವು. ಅಲ್ಲಿನ ಹೊಳೆಯುವ ಲಾರ್ವಾಗಳ ಬಗ್ಗೆ, ಸ್ವತಃ ಗುಹೆಗಳ ಇತಿಹಾಸದ ಬಗ್ಗೆ ತಿಳಿದುಕೊಂಡಿದ್ದು ಬಹಳ ಉತ್ತಮ ಅನುಭವ ಆಗಿತ್ತು. ಒನ್ಸ್ ಇನ್ ಆಲ್ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ಡೆಫಿನೆಟ್ಲಿ ಅಂತ ಹೇಳಿ ಸಂದೇಶವನ್ನು ಕಳಿಸಿದ. ಥ್ಯಾಂಕ್ ಯು ಸೋ ಮಚ್. ಲಂಡನ್ನಿಂದ ಒಬ್ಬರು ಪ್ರೋಗ್ರಾಮನ್ನು ಕೇಳ್ತಾ ಇರ್ತಾರೆ ಅಂತ ಹೇಳಿದ್ರೆ ನಿಜಕ್ಕೂ ನನಗೆ ಬಹಳ ಖುಷಿಯಾಯಿತು. ಸೊ ನಾವು ಪ್ರೋಗ್ರಾಮ್ ಇಂಥ ಕಾರ್ಯಕ್ರಮಗಳನ್ನು ಮಾಡಿದ್ರು ಕೂಡ ಸಾರ್ಥಕ ಅಂತ ಅನಿಸುತ್ತೆ. ಮ್ಯಾಮ್ ಸೂಪರ್ ಸಾಂಗ್ಸ್ ಸಹನಾ ಅಗಲ್ಕೆರೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮೆಲ್ಲರ ಸಂದೇಶಗಳಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತಿನ ಮಾಹಿತಿ ಹಾಡು ಎಲ್ಲವೂ ಕೂಡ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ನಿಮ್ಮನ್ನು ಇವತ್ತು ಕಾರ್ಯಕ್ರಮದಿಂದ ಬೀಳ್ಕೊಡೋದಕ್ಕೆ ನಾನು ರೆಡಿ ಆಗ್ತಾ ಇದ್ದೀನಿ. ಸೊ ಇಷ್ಟೊತ್ತು ನಿಮ್ಮ ಜೊತೆ ಆಗಿದ್ದು ನಿಮ್ಮ ಆಚೆ ಗೆಳತಿ ಹರ್ಷಿತಾ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಈ ಎರಡು ಹಾಡುಗಳೊಂದಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಮತ್ತೊಂದು ದಿನ ಮತ್ತೊಂದು ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಭೇಟಿ ಮಾಡ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಕೇಳ್ತಾನೆ ಇರಿ, ಟ್ಯೂನ್ ಮಾಡ್ತಾನೆ ಇರಿ ದ ಎಫ್ ಎಂ ರೈನ್ಬೋ ಕನ್ನಡ ಕಾಮನಬೆಲೋ 101.3 MHz ಮ್ಯೂಸಿಕಲ್ ಇಯರ್ಸ್ ಮ್ಯಾಜಿಕಲ್ ಇಯರ್ಸ್. ಟಾಟಾ, ಬೈ ಬೈ, ಟೇಕ್ ಕೇರ್.

ಆಕಾಶವಾಣಿ ವಿಜಯಪುರ ಕೇಂದ್ರ, ಸಮಯ 5 ಗಂಟೆಯಾಗುತ್ತಲಿದೆ. ಇನ್ನು ಮುಂದೆ ಕೇಳಿ ನಮ್ಮ ನಿಲಯದ ಕಾರ್ಯಕ್ರಮಗಳು. ಈಗ ಕೇಳಿ ಕನ್ನಡ ಚಿತ್ರಗೀತೆಗಳು. ಮೊದಲಿಗೆ ಕೇಳಿ ಅಣ್ಣ ತಂಗಿ ಚಿತ್ರದಾಯದ ಗೀತೆ, ಹಾಡಿದ್ದಾರೆ ಚಿತ್ರ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಶ್ರೀ ಚೈತನ್ಯ ಟೇಸ್ಟ್ ಬೇಬಿ ಸೆಂಟರ್ ಸೋಲಾಪುರ್ ಮತ್ತು ದೇಸಾಯಿ ಹಾಸ್ಪಿಟಲ್ ಇಂಡಿ ಇವರ ಸಂಯುಕ್ತ ಆಶ್ರಯದಲ್ಲಿ
3: ಗರ್ಭಧಾರಣೆಯ ಸಮಸ್ಯೆ ಇರುವಂತೂ ದಂಪತಿಗಳಿಗಾಗಿ ಉಚಿತ ವಂದ್ಯತ್ವ ನಿವಾರಣ ಶಿಬಿರವನ್ನು ಆಯೋಜಿಸಲಾಗಿದೆ.
2: ಈ ಶಿಬಿರವು ಭಾನುವಾರ ದಿನಾಂಕ 30 August 2020 ಬೆಳಿಗ್ಗೆ 8 ಮಧ್ಯಾಹ್ನ 4 PM ದೇಸಾಯಿ ಹಾಸ್ಪಿಟಲ್ ವಿವೇಕಾನಂದ ನಗರ ಇಂಡಿಯಲ್ಲಿ ನಡೆಯಲಾಗಿದೆ.
3: ಶ್ರೀ ಚೈತನ್ಯ ಮಾತೃತ್ವ ಯೋಜನೆ ಅಡಿಯಲ್ಲಿ ತಜ್ಞ ವೈದ್ಯರಿಂದ ಉಚಿತ ಸಲಹೆ
2: ಮತ್ತು ಉಪಚಾರಗಳಲ್ಲಿ 25% ವಿಶೇಷ ರಿಯಾಯಿತಿ.
3: ಆದ್ದರಿಂದ ಗರ್ಭಧಾರಣೆ ಸಮಸ್ಯೆ ಎದುರಿಸುತ್ತಿರುವ ದಂಪತಿಗಳು
2: ಈ ಸುವರ್ಣ ಅವಕಾಶವನ್ನು ತಪ್ಪದೆ ಉಪಯೋಗಿಸಿಕೊಳ್ಳಿ.
3: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8484861900.
2: ನೆನಪಿರಲಿ, ಭಾನುವಾರ 30 August 2020 ಬೆಳಿಗ್ಗೆ 8 ಮಧ್ಯಾಹ್ನ 4 PM ದೇಸಾಯಿ ಹಾಸ್ಪಿಟಲ್ ವಿವೇಕಾನಂದ ನಗರ ಇಂಡಿ.
4: ನೀವು ಕೂಡ ಸಾವಯವ ಮತ್ತು ನೈಸರ್ಗಿಕ ಕೃಷಿ ಮಾಡಬೇಕಾ?
5: ನಿಮಗೆ ಸಾವಯವ ಮತ್ತು ನೈಸರ್ಗಿಕ ಕೃಷಿ ಎಲ್ಲಾ ಕಚ್ಚಾ ವಸ್ತುಗಳು ಬೇಕಾ?
4: ಹಾಗಾದ್ರೆ ಬನ್ನಿ ಪುಣ್ಯಕೋಟಿ ಕೃಷಿ ಆಶ್ರಮ ಮನುಗುಳಿಯ ರೆಡ್ಡಿ ಫಾರ್ಮ್ ಹೌಸ್ಗೆ.
5: ಇಲ್ಲಿ ಎಲ್ಲ ತರಹದ ದೇಸಿ ಜವಾರಿ ಮತ್ತು ಗಿರ್ ಆಕಳಿನ ಗೋ ಆಧಾರಿತ ಗೋಮೂತ್ರ, ಗಂಜಲು, ಸಗಣಿ, ದೇಸಿ ಮಜ್ಜಿಗೆ,
4: ಸಂಪೂರ್ಣ ಸಾವಯವ ಬೆಲ್ಲ, ಜವಾರಿ ತುಪ್ಪ, ವಿಶೇಷವಾಗಿ ಪಂಚಗವ್ಯ, ಜೀವಾಮೃತ ಹಾಗೂ ಗೋಕೃಪಾಮೃತ ಎಲ್ಲವೂ ಸಿಗುತ್ತವೆ.
5: ಇಲ್ಲಿ ಎಲ್ಲಾ ಕಚ್ಚಾ ವಸ್ತುಗಳು ಸಂಪೂರ್ಣ ಮಾಹಿತಿಯೊಂದಿಗೆ ಹಾಗೂ ಯೋಗ್ಯ ದರದಲ್ಲಿ ಸಿಗುತ್ತವೆ.
4: ಆಸಕ್ತ ರೈತರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿರಿ
5: ಶ್ರೀಮತಿ ಅಶ್ವಿನಿ ಚಂದ್ರಶೇಖರ್ ರೆಡ್ಡಿ. ಮೊಬೈಲ್ ಸಂಖ್ಯೆ 8904479100.
4: ಮತ್ತೊಮ್ಮೆ ಮೊಬೈಲ್ ಸಂಖ್ಯೆ 8904479100.
6: ಸ್ನೇಹಿತರೆ, 101.8 ಮೆಗಾಹರ್ಟ್ಸ್ ಕಂಪನಾಂಕಗಳ ಮೇಲೆ ಕನ್ನಡ ಚಿತ್ರಗೀತೆಗಳನ್ನ ಕೇಳ್ತಾ ಇದ್ರ. ಈಗ ಮುಂದೆ ಕೇಳಿ ದೇವರು ಕೊಟ್ಟ ತಂಗಿ ಚಿತ್ರದಿಂದ ಇದ್ದ ಗೀತೆ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.

0: ಶ್ರೀ ಚೈತನ್ಯ ಟೇಸ್ಟ್ ಬೇಬಿ ಸೆಂಟರ್ ಸೋಲಾಪುರ್ ಮತ್ತು ದೇಸಾಯಿ ಹಾಸ್ಪಿಟಲ್ ಇಂಡಿ ಇವರ ಸಂಯುಕ್ತ ಆಶ್ರಯದಲ್ಲಿ
1: ಗರ್ಭಧಾರಣೆಯ ಸಮಸ್ಯೆ ಇರುವಂತೂ ದಂಪತಿಗಳಿಗಾಗಿ ಉಚಿತ ವಂದ್ಯತ್ವ ನಿವಾರಣಾ ಶಿಬಿರವನ್ನು ಆಯೋಜಿಸಲಾಗಿದೆ.
0: ಈ ಶಿಬಿರವು ಭಾನುವಾರ ದಿನಾಂಕ 30 ಆಗಸ್ಟ್ 2020 ಬೆಳಿಗ್ಗೆ 8 ಮಧ್ಯಾಹ್ನ 4 ದೇಸಾಯಿ ಹಾಸ್ಪಿಟಲ್ ವಿವೇಕಾನಂದ ನಗರ ಇಂಡಿಯಲ್ಲಿ ನಡೆಯಲಾಗಿದೆ.
1: ಶ್ರೀ ಚೈತನ್ಯ ಮಾತೃತ್ವ ಯೋಜನೆ ಅಡಿಯಲ್ಲಿ ತಜ್ಞ ವೈದ್ಯರಿಂದ ಉಚಿತ ಸಲಹೆ
0: ಮತ್ತು ಉಪಚಾರಗಳಲ್ಲಿ 25% ವಿಶೇಷ ರಿಯಾಯಿತಿ.
1: ಆದ್ದರಿಂದ ಗರ್ಭಧಾರಣೆ ಸಮಸ್ಯೆ ಎದುರಿಸುತ್ತಿರುವ ದಂಪತಿಗಳು
0: ಈ ಸುವರ್ಣ ಅವಕಾಶವನ್ನು ತಪ್ಪದೆ ಉಪಯೋಗಿಸಿಕೊಳ್ಳಿ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8484861900.
0: ನೆನಪಿರಲಿ, ಭಾನುವಾರ 30 ಆಗಸ್ಟ್ 2020 ಬೆಳಿಗ್ಗೆ 8 ಮಧ್ಯಾಹ್ನ 4 ದೇಸಾಯಿ ಹಾಸ್ಪಿಟಲ್ ವಿವೇಕಾನಂದ ನಗರ ಇಂಡಿ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಕೇಳಿ ಹೃದಯವಂತ ಚಿತ್ರದಾಯದ ಗೀತೆ.

0: ಆಕಾಶವಾಣಿ ವಿಜಯಪುರ ಕೇಂದ್ರ ಇದುವರೆಗೆ ಕನ್ನಡ ಚಿತ್ರಗೀತೆಗಳನ್ನು ಕೇಳಿದ್ರಿ. ಈಗ ಕೇಳಿ ವಾರಕ್ಕೊಂದು ಕಥೆ ಕಾರ್ಯಕ್ರಮ. ಅದಕ್ಕಿಂತ ಮುಂಚಿತವಾಗಿ ಒಂದು ವಾಣಿಜ್ಯ ಪ್ರಕಟಣೆ.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1800-420-2233.

ವಾರಕ್ಕೊಂದು ಕಥೆ ವಿಶೇಷ ಕಥಾ ಸರಣಿ. ಪ್ರಿಯ ಕೇಳುಗರೆ, ಇಂದು ಎರಡು ಸಣ್ಣ ಸಣ್ಣ ಕಥೆಗಳನ್ನು ಕೇಳ್ಕೊಂಡು ಬರೋಣ. ರೈತ ಮತ್ತು ನರಿ, ಇನ್ನೊಂದು ಕತೆ ತನುಮನ ಶುದ್ಧಿ. ಬರೆದವರು ಮಂಜುಳಾ ಜೋಶಿ.

ರೈತ ಭರಮಯ್ಯ ಹೊಲದ ತುಂಬ ವಿವಿಧ ಬಗೆಯ ತರಕಾರಿ ಕೃಷಿ ಮಾಡುತ್ತಿದ್ದ. ಅವನು ಬೆಳೆದ ತರಕಾರಿಗಳು ಜನರಿಗೂ ಇಷ್ಟವಾಗುತ್ತಿತ್ತು. ಕೃಷಿಯಿಂದ ಬಂದ ಆದಾಯದಲ್ಲಿ ಭರಮಯ್ಯ ಸುಖವಾಗಿ ಜೀವನ ಸಾಗಿಸಿಕೊಂಡಿದ್ದ. ಗುಳ್ಳೇನರಿ ಒಂದು ಸಲ ಭರಮಯ್ಯನ ತರಕಾರಿ ಕೃಷಿಯನ್ನು ನೋಡಿತು. ಸೌತೆಕಾಯಿಗಳನ್ನು ಕಂಡು ಅದಕ್ಕೆ ಬಾಯಲ್ಲಿ ನೀರೂರಿತು. ಆದರೆ ಹಗಲು ರಾತ್ರಿ ಕೃಷಿಗೆ ಭರಮಯ್ಯ ಕಾವಲು

ಮಾಡುತ್ತಿದ್ದ. ಅವನು ಬೆಳೆದ ತರಕಾರಿಗಳು ಜನರಿಗೂ ಇಷ್ಟವಾಗುತ್ತಿತ್ತು. ಕೃಷಿಯಿಂದ ಬಂದ ಆದಾಯದಲ್ಲಿ ಭರಮಯ್ಯ ಸುಖವಾಗಿ ಜೀವನ ಸಾಗಿಸಿಕೊಂಡಿದ್ದ. ಗುಳ್ಳೇನರಿ ಒಂದು ಸಲ ಭರಮಯ್ಯನ ತರಕಾರಿ ಕೃಷಿಯನ್ನು ನೋಡಿತು. ಸೌತೆಕಾಯಿಗಳನ್ನು ಕಂಡು ಅದಕ್ಕೆ ಬಾಯಲ್ಲಿ ನೀರೂರಿತು. ಆದರೆ ಹಗಲು ರಾತ್ರಿ ಕೃಷಿಗೆ ಭರಮಯ್ಯ ಕಾವಲು ಕಾಯುತ್ತಿದ್ದ. ಕಾರಣ, ಒಂದು ಕಾಯಿಯನ್ನು ಎಗರಿಸಲು ಸಾಧ್ಯವಿರಲಿಲ್ಲ. ಪಾಯಕಾರನಾದ ನರಿ ಭರಮಯ್ಯನನ್ನು ಮೋಸ ಮಾಡಲು ತಂತ್ರ ಹುಡುಕಿತು. ನೇರವಾಗಿ ಅದು ಅವನ ಬಳಿಗೆ ಹೋಯಿತು. ನಾನು ರಾಜರ ಪರವಾಗಿ ತೆರಿಗೆ ವಸೂಲಿ ಮಾಡಲು ಬಂದಿದ್ದೇನೆ. ಇಷ್ಟು ವರ್ಷಗಳಿಂದ ತರಕಾರಿ ಮಾರಾಟ ಮಾಡಿ ಹಣ ಸಂಪಾದಿಸುತ್ತಿರುವೆಯಲ್ಲ, ನೀನು ಏಕಕಾಲದಲ್ಲಿ 20 ವರ್ಷಗಳ ತೆರಿಗೆ ಬಾಕಿ ಕೊಡಬೇಕಾಗಿದೆ. ತಪ್ಪಿದರೆ ಜೀವನವಿಡೀ ಸೆರೆಮನೆಯಲ್ಲಿ ತೆಂಗಿನ ನಾರು ತೆಗೆಯಬೇಕಾಗುತ್ತದೆ ಎಂದು ಹೆದರಿಸಿತು. ಭರಮಯ್ಯ ಹೌಹಾರಿದ. ನರಿಯಣ್ಣ ತರಕಾರಿಗೂ ತೆರಿಗೆ ಕೊಡಬೇಕೆಂದು ನನಗೆ ಗೊತ್ತಿರಲಿಲ್ಲ. ಅಷ್ಟೊಂದು ಹಣ ಬೇಕೆಂದರೆ ನನ್ನ ಬಳಿ ಇಲ್ಲ. ಮಗಳ ಮದುವೆ, ಹೊಸ ಮನೆ ನಿರ್ಮಾಣ ಅಂತ ಎಲ್ಲ ಹಣ ಮುಗಿದಿದೆ. ಏನು ಮಾಡುವುದು? ಅಸಹಾಯಕನಾಗಿ ಕೇಳಿದ. ನೀನು ಒಳ್ಳೆಯವನಿಸುತ್ತಿದೆ, ಹೀಗಾಗಿ ನಿನಗೆ ನಾನು ಸಹಾಯ ಮಾಡಬಲ್ಲೆ. ರಾಜರಿಗೆ ಬೆಳೆ ಬರದೇ ನೀನು ಸೋತಿರುವುದಾಗಿ ಹೇಳುತ್ತೇನೆ. ಆದರೆ ಪ್ರತಿಯಾಗಿ ನೀನು ನನಗೆ ದಿನವೂ ತಿನ್ನುವಷ್ಟು ಸೌತೆಕಾಯಿಗಳನ್ನು ಕೊಡಬೇಕು ಎಂದಿತು ನರಿ. ಹಾಗೆಯೇ ಆಗಲಿ ಎಂದು ಭರಮಯ್ಯ ಬುಟ್ಟಿ ತುಂಬ ಸೌತೆಕಾಯಿಗಳನ್ನು ತಂದು ನರಿಯ ಮುಂದಿರಿಸಿದ. ನರಿ ಕಣ್ಣು ಕೆಕ್ಕಿರಿಸಿತು. ಹೀಗೆಯೇ ತಿನ್ನಲಕ್ಕಾಗುತ್ತದ? ಸಣ್ಣದಾಗಿ ಹೆಚ್ಚಿ ಹೋಳುಗಳನ್ನಾಗಿ ಮಾಡು. ಉಪ್ಪು ಮತ್ತು ಚಾಟ್ ಮಸಾಲೆ ಲೇಪಿಸಿ ಒಂದೊಂದಾಗಿ ಹೋಳನ್ನು ನನ್ನ ಬಾಯಿಗೆ ಕೊಡು. ಇದೊಂದೇ ದಿನ ಅಲ್ಲ, ದಿನಾಲೂ ಬರುತ್ತೇನೆ. ಆಗ ನೀನು ಹೀಗೆಯೇ ಹೆಚ್ಚಿ ಕೊಡಲು ತಯಾರಿರಬೇಕು. ನರಿ ಆಜ್ಞೆ ಮಾಡಿತು. ಭರಮಯ್ಯ ಹಾಗೆಯೇ ನರಿಗೆ ಸೇವೆ ಸಲ್ಲಿಸಿದ. ನರಿ ದಿನವೂ ಬರುತ್ತಿತ್ತು. ಕಂಠಪೂರ್ತಿ ಸೌತೆಕಾಯಿ ತಿನ್ನುತ್ತಿತ್ತು, ಬೇಕಾದ ಸೇವೆ ಮಾಡಿಸಿಕೊಳ್ಳುತ್ತಿತ್ತು. ಇದರಿಂದ ಭರಮಯ್ಯ ಚಿಂತೆಗೊಳಗಾದ. ಊಟ ನಿದ್ರೆಗಳಿಲ್ಲದೆ ಸೊರತೊಡಗಿದ. ಅವನಿಗೆ ಜಾಣೆಯಾದ ಚಲುವೆ ಎಂಬ ಮಗಳಿದ್ದಳು. ತಂದೆಗೆ ಏನೋ ಚಿಂತೆ ಕಾಡುತ್ತಿದೆ ಎಂದು ಅವಳಿಗೆ ಅರ್ಥವಾಯಿತು. ಕಾರಣ ಕೇಳಿದಳು. ಭರಮಯ್ಯ ನರಿ ತನ್ನನ್ನು ಕಾಡುತ್ತಿರುವ ವಿಚಾರ ಹೇಳಿದ. ನಾಳೆ ಹೊಲದ ಬಳಿ ನೀವು ಹೋಗಬೇಡಿ, ನಿಮ್ಮ ಬದಲು ನಾನು ಹೋಗುತ್ತೇನೆ, ಅದಕ್ಕೆ ಪಾಠ ಕಲಿಸುತ್ತೇನೆ ಎಂದಳು ಚೆಲುವಿ. ಸೌತೆಕಾಯಿಗಳನ್ನು ಕೊಯ್ದು ಹೋಳು ಮಾಡಿ ನರಿಯ ದಾರಿ ಕಾದಳು. ನರಿ ಎಂದಿನಂತೆ ಬಂದಿತು. ಭರಮಯ್ಯ ಬರಲಿಲ್ಲವೇ ಕೇಳಿತು. ಇಲ್ಲ ನರಿಯಣ್ಣ, ಅಪ್ಪನಿಗೆ ಮೈ ಹುಷಾರಿಲ್ಲ, ಹಾಗಾಗಿ ನಾನು ಬಂದಿದ್ದೇನೆ. ಸೌತೆಕಾಯಿ ಹೆಚ್ಚಿ ಮಸಾಲೆ ಉಪ್ಪು ಹಚ್ಚಿಟ್ಟಿದ್ದೀನಿ, ಬೇಕಾದಷ್ಟು ತಿನ್ನು ಎಂದಳು. ನರಿ ಮನದಣಿಯೇ ಸೌತೆಕಾಯಿ ತಿಂದಿತು. ಹೊಟ್ಟೆ ತುಂಬಿದ ಮೇಲೆ ನೀನು ತುಂಬ ಸುಂದರಿಯಾಗಿದ್ದಿ, ನನ್ನ ಮದುವೆಯಾಗುತ್ತೀಯಾ ಎಂದು ಕೇಳಿತು. ಚೆಲುವಿ ಬಾಯಿ ತುಂಬ ನಗುತ್ತಾ, ಅಯ್ಯೋ ನಿನಗಿಂತ ಒಳ್ಳೆಯ ಗಂಡು ನನಗೆ ಇನ್ನೆಲ್ಲಿ ಸಿಗುತ್ತಾರೆ? ಆದರೆ ನನಗೆ ಸಂಗೀತ ಎಂದರೆ ತುಂಬ ಪ್ರೀತಿ. ನೀನು ಒಂದು ರಾಗ ಹಾಡಿ ನನಗೆ ಖುಷಿ ನೀಡಬೇಕು ಎಂದಳು. ಸರಿ, ಸಂತೋಷದಿಂದ ದೊಡ್ಡದಾಗಿ ಬಾಯಿ ತೆರೆದು ಉಕ್ಕೇವೋ ಉಕ್ಕೆ ಉಕ್ಕೆ ಉಕ್ಕೆವೋ ಎಂದು ರಾಗ ಬೆಳೆಯಿತು. ನರಿಯ ಕೂಗು, ನಾಯಿಗಳ ಗುಂಪುಗೂಡಿ ಓಡಿ ಬಂದವು. ಆನಂದದಿಂದ ಹಾಡುತ್ತಿರುವ ನರಿಯ ಮೇಲೆ ದಾಳಿ ಮಾಡಿ ಸಿಕ್ಕಿ ಸಿಕ್ಕಿದಲ್ಲಿ ಕಚ್ಚಿ ಗಾಯಗೊಳಿಸಿದವು. ಜೀವ ಉಳಿದರೆ ತಿಂದೇನು ಎಂದು ಕಾಡಿನತ್ತ ಓಡಿ ಹೋದ ನರಿ ಮತ್ತೆಂದಿಗೂ ಊರಿನ ಬಳಿ ಸುಳಿಯಲಿಲ್ಲ. ಕಥೆ ಹೆಸರು ತನು ಮನ ಶುದ್ಧವಾಗಿರಲಿ. ಒಮ್ಮೆ ಒಬ್ಬ ಭಕ್ತ ಗುರುಗಳನ್ನು ಮನೆಗೆ ಕರೆದು ಪ್ರಸಾದ ಮಾಡಿಸಿದ್ದ. ಗುರುಗಳು ಪ್ರಸಾದ ಮಾಡಿ ರಾತ್ರಿ ಮಲಗುವರು. ಬೆಳಗಿನ ಜಾವ ಭಕ್ತರ ಮನೆಯಲ್ಲಿನ ಆಕಳನ್ನು ಗುರುಗಳೇ ಕದ್ದು ಒಯ್ಯುವರು. ಮರುದಿನ ಮುಂಜಾನೆ ಆ ಆಕಳನ್ನು ಭಕ್ತರ ಮನೆಗೆ ಹಿಂದಿರುಗಿಸಿ ತಾನು ಹಾಗೇಕೆ ಮಾಡಿದೆಂಬುದನ್ನು ಭಕ್ತನಿಗೆ ಮನಗಾಣಿಸುವರು. ನೀನು ನಿನ್ನೆ ಅಡುಗೆ ಮಾಡಿಸಿದ ಸಾಮಗ್ರಿ ಎಲ್ಲಿ ತಂದಿರುವೆ ಎಂದು ಕೇಳುವರು. ಆತ ಎಲ್ಲ ಸಾಮಾನುಗಳನ್ನು ಕದ್ದು ತಂದು ಅಡುಗೆ ಮಾಡಿಸಿರುವೆನು ಎಂದು ಉತ್ತರಿಸುವನು. ಆಗ ಅಡುಗೆ ಮಾಡಲು ಸಾಮಗ್ರಿ ತಂದವರು ಒಳ್ಳೆಯ ರೀತಿಯಿಂದ ತರದಿದ್ದರೆ, ಶುದ್ಧ ಮನದಿಂದ ಅಡುಗೆ ಮಾಡದಿದ್ದರೆ ಅದು ಊಟ ಮಾಡಿದವರ ಮನಸ್ಸಿನ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ ಎಂದು ತೋರಿಸಲು ಹೀಗೆ ಮಾಡಿದೆ ಎನ್ನುವರು. ಅದಕ್ಕೆ

0: ಮನು ಮನ ಧನ ಶುದ್ಧವಾಗಿರಿಸಿ ಸಾಮಾನು ತಂದು ದಾಸೋಹ ಮಾಡಬೇಕು. ಇದೆಲ್ಲವನ್ನು ಮತ್ತು ಆ ಭಕ್ತರ ಜೀವನ ಕ್ರಮವನ್ನು ವಿಚಾರಿಸದೆ ಆ ಮನೆಯಲ್ಲಿ ಹೋಗಿ ಲಿಂಗಾರ್ಚನೆಯ ಮಾಡುವ ಜಂಗಮಕ್ಕೆ ಏಳನೆಯ ಪಾತಕ ತಪ್ಪದು. ಕೂಡಲ ಸಂಗಮ ದೇವ ಎಂದು ಚನ್ನಬಸವಣ್ಣನವರು ತಿಳಿಸಿದ್ದಾರೆ. ಅದಕ್ಕೆ ಉದಾಹರಣೆಯಾಗಿ ಬಸವಣ್ಣನವರು ಒಳ್ಳೆಯ ದಾರಿ ಬಿಟ್ಟು ಕೆಟ್ಟ ದಾರಿ ತುಳಿಯುವವರಿಗೆ ಚಾಟಿಯೇಟು ಕೊಡುತ್ತಾರೆ. ಇನ್ನೊಂದು ಕಡೆ ಸುರೆಯ ಗಡಿಗೆಯ ಹೊರಗೆ ಬೂದಿಯ ಹೂಡಿದರೇನು ಒಳಗೆ ಶುದ್ಧವಾಗದ ನಕ್ಕರಣ ಎನ್ನುತ್ತಾರೆ. ನಾವು ಬೇಕಾದಷ್ಟು ಕಾಯಕ ದಾಸೋಹವ ಮಾಡಿದರೇನು ತನು ಮನಗಳು ಶುದ್ಧವಿಲ್ಲದಿದ್ದರೆ ಎನ್ನುವುದನ್ನು ಯೋಚಿಸಬೇಕು. ಸುರೆಯ ಗಡಿಗೆಯನ್ನು ಹೊರಗೆ ತೊಳೆದರೆ ಒಳಗಿನ ಹೊಲಸು ವಾಸನೆ ಹೋಗುವುದಿಲ್ಲ. ಅದಕ್ಕೆ ಅಂತರಂಗ ಬಹಿರಂಗ ಶುದ್ಧವಾಗಿ ತನು ಮನ ಧನ ಶುದ್ಧಿಯಿಂದ ಕಾಯಕ ದಾಸೋಹ ಮಾಡಿದರೆ ಅದು ಶಿವಶರಣರಿಗೆ ಪ್ರಿಯವಾಗುತ್ತದೆ.
1: ಇದುವರೆಗೆ ಎರಡು ಸಣ್ಣ ಸಣ್ಣ ಕಥೆಗಳನ್ನು ಕೇಳಿದಿರಿ. ನರಿ ಮತ್ತು ರೈತ ಹಾಗೂ ತನುಮನ ಶುದ್ಧಿ. ಬರೆದವರು ಮಂಜುಳಾ ಜೋಶಿ.
2: ಸಂಕಲನ ಸವಿತಾ ದೇಶಮುಖ್.
1: ಕಾರ್ಯಕ್ರಮದ ನಿರ್ವಹಣೆ ಬಿ ಸಿದ್ದಣ್ಣ. ಹಾಗಿದ್ರೆ ಬನ್ನಿ ಮುಂದಿನ ವಾರ ಇನ್ನೊಂದು ಹೊಸ ಕಥೆಯೊಂದಿಗೆ ಬರುತ್ತೇವೆ. ಅಲ್ಲಿಯವರೆಗೆ ನಮಸ್ಕಾರ. ಈ ಕಾರ್ಯಕ್ರಮವು ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು.
3: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
4: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
3: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
4: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್. ಮೇಕ್ ಲೈಫ್ ಈಸಿ.
3: ಟೋಲ್ ಫ್ರೀ 1-800-420-2233.
5: ಈಗ ಕೇಳಿ ಮೈ ಆಟೋಗ್ರಾಫ್ ಚಿತ್ರದಿಂದ ಒಂದು ಗೀತೆ.

ಸ್ನೇಹಿತರೆ, ಇದುವರೆಗೆ ಮೈ ಆಟೋಗ್ರಾಫ್ ಚಿತ್ರದಿಂದ ಗೀತೆ ಕೇಳಿದಿರಿ. ಹಾಡಿದವರು ಚಿತ್ರ. ಇನ್ನು ಕೆಲವೇ ಕ್ಷಣಗಳಲ್ಲಿ ಪ್ರಾಯೋಜಿತ ಕಾರ್ಯಕ್ರಮ ಪ್ರಾರಂಭವಾಗುವುದು. ದೆಹಲಿ ಕೇಂದ್ರದಿಂದ ಮನೋಚಿಂತನ.

0: ವಂದೇ ಮಾತರಂ. 150 ಸಂಭ್ರಮ ಆಕಾಶವಾಣಿಗೆ 90 ಸಂಭ್ರಮ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.
1: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
0: ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ 1:30 ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.

0: ಆಕಾಶವಾಣಿ
1: ಮನೋಚಿಂತನ ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ.
2: ಪ್ರಸವ ಪೂರ್ವ ಮತ್ತು ಪ್ರಸವದ ನಂತರ ತಾಯಿಯ ಮಾನಸಿಕ ಆರೋಗ್ಯ, ಈ ಕುರಿತಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಡಾಕ್ಟರ್ ನೇಹಾ ಮಕ್ಕಿತಾಯ, ಮನಶಾಸ್ತ್ರಜ್ಞರು, ಮನೋವೈದ್ಯಕೀಯ ವಿಭಾಗ, ಬೆಂಗಳೂರು ವೈದ್ಯಕೀಯ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆ ವಿಕ್ಟೋರಿಯಾ ಆಸ್ಪತ್ರೆ ಬೆಂಗಳೂರು.
1: ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ, ಮನೋಚಿಂತನ ಮನಸ್ಸಿನ ಮಂಥನ.
3: ಕೇಳುಗರೇ ನಮಸ್ಕಾರ, ಮನೋಚಿಂತನ ಪ್ರಾಯೋಜಿತ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ತಾಯ್ತನ ಅನ್ನೋದು ಜಗತ್ತಿನ ಅತ್ಯಂತ ಸುಂದರ ಹಾಗೂ ಭಾವನಾತ್ಮಕ ಅನುಭವ. ಇದು ಕೇವಲ ಒಂದು ಜೀವಕ್ಕೆ ಜನ್ಮ ನೀಡೋದಲ್ಲ, ಬದಲಾಗಿ ತಾನೂ ಮರುಹುಟ್ಟು ಪಡೆಯುವ ಅದ್ಭುತ ಪ್ರಯಾಣ. ಈ ಪ್ರಯಾಣದಲ್ಲಿ ಸಾಕಷ್ಟು ಮಾನಸಿಕ ಯಾತನೆ ಇರುತ್ತೆ, ಶರೀರದ ಬದಲಾವಣೆಯಾಗತ್ತೆ, ಜವಾಬ್ದಾರಿಗಳ ಹೊರೆ ಹೆಚ್ಚಾಗತ್ತೆ. ತಾಯಿಯ ಮಾನಸಿಕ ಆರೋಗ್ಯದ ಕಡೆ ಗಮನ ಹರಿಸೋದು ತುಂಬಾನೇ ಮುಖ್ಯವಾಗತ್ತೆ. ಇಲ್ಲದಿದ್ರೆ ಏನಾಗತ್ತೆ? ಬನ್ನಿ ತಿಳ್ಕೊಳ್ಳೋಣ ಇವತ್ತಿನ ಕಾರ್ಯಕ್ರಮದಲ್ಲಿ. ನಮ್ಮ ಜೊತೆಯಾಗಿದ್ದಾರೆ ಡಾಕ್ಟರ್ ನೇಹಾ ಮಕ್ಕಿತಾಯ, ಮನಶಾಸ್ತ್ರಜ್ಞರು, ಮನೋವೈದ್ಯಕೀಯ ವಿಭಾಗ, ಬೆಂಗಳೂರು ವೈದ್ಯಕೀಯ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆ ವಿಕ್ಟೋರಿಯಾ ಆಸ್ಪತ್ರೆ ಬೆಂಗಳೂರು. ನಮಸ್ಕಾರ ಡಾಕ್ಟ್ರೇ.
4: ನಮಸ್ಕಾರ.
3: ಗರ್ಭಾವಸ್ಥೆಯಲ್ಲಿ ಮಾನಸಿಕ ಆರೋಗ್ಯ ತಪಾಸಣೆ ಯಾಕೆ ಅಷ್ಟು ಮುಖ್ಯವಾಗುತ್ತೆ ಡಾಕ್ಟ್ರೇ?
4: ಸೊ ಗರ್ಭಾವಸ್ಥೆಯಲ್ಲಿ ಖಿನ್ನತೆ, ಆತಂಕ, ನಿದ್ರೆ ತೊಂದರೆ ಇವುಗಳೆಲ್ಲ ಸಾಮಾನ್ಯವಾಗಿ ಕಾಣಿಸಿಕೊಳ್ಳುತ್ತದೆ. ಸೊ ಇದನ್ನ ಸೂಕ್ತ ಸಮಯದಲ್ಲಿ ಅದಕ್ಕೆ ಔಷಧಿಗಳನ್ನು ನೀಡಿದರೆ ತಾಯಿ ಮತ್ತು ಮಗು ಇಬ್ಬರದ್ದು ಆರೋಗ್ಯ

0: ನಾವು ಉತ್ತಮಗೊಳಿಸಬಹುದು. ಸೊ ಆದುದರಿಂದ ಗರ್ಭಾವಸ್ಥೆಯಲ್ಲಿ ಮಾನಸಿಕ ಆರೋಗ್ಯ ತಪಾಸಣೆ ತುಂಬ ಮುಖ್ಯ.
1: ಈ ಗರ್ಭಾವಸ್ಥೆಯಲ್ಲಿ ಖಿನ್ನತೆ ಇದ್ರೆ ಔಷಧಿ ಕೊಡಬಹುದಾ ಡಾಕ್ಟರ್? ಯಾಕೆಂದ್ರೆ ಮಗು ಗರ್ಭದಲ್ಲಿದ್ದಾಗ ವೈದ್ಯರ ಸಲಹೆ ಇಲ್ಲದೆ ಯಾವುದೇ ಔಷಧಿಗಳನ್ನ ತಗೊಳ್ಬಾರ್ದು ಅಂತ ಹೇಳ್ತಾರೆ. ವೈದ್ಯರು ಔಷಧಿ ಕೊಟ್ಟರು ಕೂಡ ತಗೊಳ್ಳೋದಕ್ಕೆ ಹಿಂಜರಿತಾರೆ ಮಹಿಳೆಯರು. ಸೊ ಇಂಥ ಸಂದರ್ಭದಲ್ಲಿ ಔಷಧಿಗಳನ್ನ ಸೇವಿಸೋದು ಎಷ್ಟು ಸರಿ ಅಂತ ಅನ್ಸುತ್ತೆ?
0: ಅವರಿಗೆ ಮುಂಚೆನೇ ಯಾವುದೋ ಒಂದು ಮಾನಸಿಕ ಕಾಯಿಲೆ ಇದ್ದಿರ್ಬೋದು. ಸೊ ಅಂಥ ಸನ್ನಿವೇಶದಲ್ಲಿ ನಾವು ಕೂಡಲೇ ನಿಲ್ಸಕ್ಕೆ ಔಷಧಿಗಳನ್ನು ಆಗಲ್ಲ. ಸೊ ಆವಾಗ ನಾವು ಒಂದು ರಿಸ್ಕ್ ಬೆನಿಫಿಟ್ ರೇಷಿಯೋ ಅಂತ ಮಾಡ್ತೀವಿ. ಅಂದರೆ ಈ ಔಷಧಿಯನ್ನು ಅದನ್ನ ಕಂಟಿನ್ಯೂ ಮಾಡಿದರೆ ಎಷ್ಟು ಉಪಯೋಗ ಆಗುತ್ತೆ, ಎಷ್ಟು ಹಾನಿ ಆಗುತ್ತೆ, ಆ ಮದ್ದು ಎಷ್ಟು ಮಟ್ಟಿಗೆ ಆ ಮಗುವಿಗೆ ಒಳಗೆ ಹೋಗುತ್ತೆ ಅದನ್ನು ಕೂಡ ಅಂದಾಜು ಮಾಡಿಬಿಟ್ಟು ಅವರಿಗೆ ಸಲಹೆ ನೀಡ್ತೇವೆ. ಸೊ ಆದುದರಿಂದ ಔಷಧಿಗಳನ್ನು ತಗೋತಾ ಇದ್ರೆ ಅವರು ಗರ್ಭಿಣಿ ಆಗೋಕ್ಕಿಂತ ಮುಂಚೆನೆ ನಮ್ಮ ಹತ್ರ ಬಂದು ಒಂದು ಮಾತಾಡ್ಬೇಕಾಗ್ಬೋದು. ಒಂದು ಇನ್ನೊಂದು, ಇನ್ ಕೇಸ್ ಅವರು ಆಲ್ರೆಡಿ ಪ್ರೆಗ್ನೆಂಟ್ ಆಗಿದ್ದಾರೆ, ಗರ್ಭಿಣಿ ಆಗಿದ್ದಾರೆ ಅಂದಮೇಲೆ ಮತ್ತೆ ಪುನಃ ನಮ್ಮ ಹತ್ರ ಬಂದು ಮಾತಾಡಿಬಿಟ್ಟು ಅದನ್ನ ಕಂಟಿನ್ಯೂ ಮಾಡಬೇಕಾ ಇಲ್ಲ ನಿಲ್ಲಿಸ್ಬೇಕಾ ಅನ್ನೋದು ನಾವು ಸಲಹೆ ನೀಡ್ತೀವಿ.
1: ಒಟ್ಟಾರೆಯಾಗಿ ಗರ್ಭಿಣಿಯರು ಮೊದಲೇ ಒಂದು ಸಮಾಲೋಚನೆಗೆ ಬಂದು ಅಲ್ಲಿ ತಿಳ್ಕೊಳ್ಳೋದು ತುಂಬಾನೇ ಮುಖ್ಯ ಆಗುತ್ತೆ. ಕಂಟಿನ್ಯೂ ಮಾಡಬೇಕಾ ಮಾಡಬಾರ್ದ, ಎಷ್ಟು ಪ್ರಮಾಣದಲ್ಲಿ ಅವರು ಸೇವನೆ ಮಾಡಬಹುದು ಅನ್ನೋದನ್ನ ಫಸ್ಟ್ ಸೂಕ್ತವಾಗಿ ವೈದ್ಯರ ಸಲಹೆಯನ್ನು ಪಡ್ಕೊಳ್ಳೋದು ತುಂಬಾನೇ ಮುಖ್ಯ, ಇಲ್ಲ ಅಂತಂದ್ರೆ ಮಗುವಿನ ಮೇಲೆ ಪರಿಣಾಮ ಬೀರುತ್ತೆ ಅಂತ ಹೇಳ್ತಾ ಇದ್ರ. ಇನ್ನು ಯಾವ ತರಹದ ಲಕ್ಷಣಗಳನ್ನ ನಾವು ಪ್ರಸವೋತ್ತರ ಖಿನ್ನತೆ ಅಂತ ನಿರ್ಧರಿಸಬಹುದು? ಯಾವ ರೀತಿ ನೀವು ಗುರುತಿಸ್ತೀರಾ ಡಾಕ್ಟ್ರೇ?
0: ಸೊ ಖಿನ್ನತೆ ಪ್ರಮುಖ ಲಕ್ಷಣ ಅಂದರೆ ಈಗ 2 ವಾರಗಳಿಂದ ಹೆಚ್ಚು ಕಾಲ ನಿರಂತರವಾಗಿ ಬೇಜಾರು, ನಾನು ಒಂದು ಒಳ್ಳೆ ತಾಯಿ ಅಲ್ಲ ಅನ್ನೋ ಆಲೋಚನೆ, ಅತಿಯಾದ ಇಲ್ಲ ಕಡಿಮೆ ನಿದ್ರೆ, ಎರಡೂ ಕೂಡ ಆಗ್ಬೋದು. ಅತಿಯಾದ ನಿದ್ರೆ ಕೂಡ ಆಗ್ಬೋದು, ಕಡಿಮೆ ನಿದ್ರೆ ಆದರೂ ಆಗ್ಬೋದು. ಅತಿಯಾದ ಇಲ್ಲ ಕಡಿಮೆ ಹಸಿವು, ನಿರಾಶೆ, ಕಾರ್ಯಗಳಲ್ಲಿ ಇವಾಗ ಆಸಕ್ತಿ ಇಲ್ಲ, ಕೆಲಸ ಮಾಡೋಕ್ಕೆ ಉತ್ಸಾಹ ಇಲ್ಲ. ಸೊ ಇಂಥ ಚಿಹ್ನೆಗಳು, ಇಂಥ ಲಕ್ಷಣಗಳು ಕಂಡು ಬಂದಲ್ಲಿ ನಾವು ಇದನ್ನ ಖಿನ್ನತೆ ಅಂತ ಹೇಳ್ತೀವಿ. ಆದರೆ ಪ್ರಸವೋತ್ತಾರ ಅಂದರೆ ಡೆಲಿವರಿ ಆದ ಮೇಲೆ 2 ವಾರ ನಂತರ ಈ ತರ ಲಕ್ಷಣಗಳು ನಿರಂತರ ಕಂಡು ಬಂದಲ್ಲಿ ಇದಕ್ಕೆ ನಾವು ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್ ಅಂದರೆ ಪ್ರಸವೋತ್ತಾರ ಖಿನ್ನತೆ ಅಂತ ಹೇಳ್ತೀವಿ. ಸೊ ಇದರದ್ದು ಕಾನ್ಸೆಪ್ಟ್ ಏನಪ್ಪಾ ಅಂದರೆ ಅದು ಡೆಲಿವರಿ ಆದ ಮೇಲೆ ಮಹಿಳೆಯಲ್ಲಿ ಹಾರ್ಮೋನ್ ವೇರಿಯೇಷನ್ ಆಗುತ್ತೆ. ಅಂದರೆ ಮಗುವಿಗೆ ಏನೆಲ್ಲ ಹಾರ್ಮೋನ್ ಬೇಕಿರುತ್ತೆ ಅದು ಮಗು ಹೊರಗೆ ಬಂದಾದ್ಮೇಲೆ ಅದು ಕಡಿಮೆ ಆಗುತ್ತೆ. ಸೊ ಅದರಿಂದ ಅವರು ಬೇಗ ಖಿನ್ನತೆಗೆ ಜಾಸ್ತಿ ಒಳಗೊಳ್ತಾರೆ. ಸೊ ಅದರಿಂದ ನಾವು ಇದು ಗಮನಿಸಬೇಕು, ಹಾಗೆ ಇದ್ರ ಬಗ್ಗೆ ತಿಳ್ಕೊಳ್ಬೇಕು.
1: ಡಾಕ್ಟರ್, ಇಲ್ಲೊಂದು, ಈ ಗರ್ಭಾವಸ್ಥೆಯಲ್ಲಿ ತಪಾಸಣೆಗೆ ಬಂದಾಗ ಗರ್ಭಿಣಿಯರಿಗೆ ಇದ್ರ ಬಗ್ಗೆ ಒಂದು ಅವೇರ್ನೆಸ್ ಕೊಟ್ಟೆ ಕೊಟ್ಟಿರ್ತೀರ, ಜಾಗೃತಿನ ಮೂಡಿಸಿರ್ತೀರ ಅಂತ ಅನ್ಕೊಳ್ತೇನೆ. ಸೊ ಇದೆಲ್ಲ ತಿಳುವಳಿಕೆ ಮೊದಲೇ ಕೊಟ್ಟಿದ್ರೆ ಅವ್ರು ಗುರುತಿಸ್ಕೊಳಕ್ಕೆ ಬಹುಶಃ ಈಸಿ ಆಗುತ್ತೆ ಅನ್ಸುತ್ತೆ.
0: ಹಾ, ಖಂಡಿತ ಈಸಿ ಆಗುತ್ತೆ. ಯಾಕಂದ್ರೆ ಕೆಲವು ಕ್ಲಿನಿಕ್ಸ್ ಅಂತ ನಡೆಸ್ತೀವಿ, ಅವರು ಗರ್ಭಿಣಿ ಆದಾಗ ರುಟೀನ್ ಚೆಕ್ಅಪ್ಸ್ ಗೆ ಬರ್ತಾರೆ. ಸೊ ಆವಾಗ ಮಾನಸಿಕ ಚೆಕ್ಅಪ್ ಕೂಡ ನಡೆಸ್ತೀವಿ. ಸೊ ಆವಾಗ ಕೆಲವ್ರಿಗೆ ಆ ಖಿನ್ನತೆ ಇಲ್ಲ ಸೈಕೋಸಿಸ್ ಅಂತ ನಾವೇನು ಹೇಳ್ತೀವಿ, ಮನೋವಿಕೃತಿ, ಅದಕ್ಕೆ ಒಳಗೊಳ್ಳಕ್ಕೆ ರಿಸ್ಕ್ ಫ್ಯಾಕ್ಟರ್ಸ್ ತುಂಬಾ ಜಾಸ್ತಿ ಇರುತ್ತೆ. ಸೊ ಅಂಥದ್ರನ್ನ ನಾವು ಕಂಡು ಹಿಡಿದು ಅವ್ರಿಗೆ ಜಾಸ್ತಿ ತಪಾಸಣೆ ಮಾಡೋದು ಇಲ್ಲ ಅವ್ರಿಗೆ ಜಾಸ್ತಿ ಫಾಲೋ ಅಪ್ ಕೊಡೋದು ಅದು ಮುಖ್ಯವಾಗಿರುತ್ತೆ.
1: ಡಾಕ್ಟರ್, ಈಗಲೇ ಹೇಳಿದ್ರಿ ನೀವು ಮನೋವಿಕೃತಿ, ಈ ಪದ ಒಂದು ಸ್ವಲ್ಪ ಎಕ್ಸ್ಟ್ರೀಮ್ ಲೆವೆಲ್ ಅಂತ ಕೇಳಿಸ್ತಾ ಇದೆ. ಸೊ ಏನಿದು ಪ್ರಸವೋತ್ತರ ಮನೋವಿಕೃತಿ?
0: ಪ್ರಸವದ ನಂತರ ಇದು ಆಕ್ಚುಲಿ ಅಪರೂಪವಾಗಿ ಕಂಡು ಬರುತ್ತದೆ, ಆದರೆ ಇದು ಎಮರ್ಜೆನ್ಸಿ ಅಂತ ನಾವು ಹೇಳ್ಬೋದು. ಸೊ ಮನೋವಿಕೃತಿ ಅಂದರೆ ನಾರ್ಮಲ್ ಆಗಿ ಇಂಗ್ಲಿಷಲ್ಲಿ ಹೇಳಬೇಕಂದ್ರೆ ಸೈಕೋಸಿಸ್ ಅಂತ ಅರ್ಥ. ಸೊ ಅಂದರೆ ಇವರಲ್ಲಿ ಗೊಂದಲ, ಅಸಾಮಾನ್ಯವಾಗಿ ನಡವಳಿಕೆ, ಇಲ್ಲ ಒಂಥರ ಭ್ರಮೆಗಳು, ನನ್ನ ಗಂಡ ಏನೋ ನನಗೆ ಮಾಡಿಬಿಡ್ತಾನೆ, ಜೀವಕಪಾಯ ಇದೆ, ನಂದು ಮಗುವಿಗೆ ಜೀವಕಪಾಯವಿದೆ. ಸೊ ವಾಸ್ತವಕ್ಕೆ ವಿರುದ್ಧವಾಗಿ ನಂಬಿಕೆಗಳು, ಇಂಥದ್ದೆಲ್ಲ ಕಂಡು ಬರುತ್ತದೆ. ಸೊ ಇದು ಯಾಕೆ ಎಮರ್ಜೆನ್ಸಿ ಅಂತ ನಾವು ಹೇಳುವುದೆಂದರೆ ತಾಯಿ ಮತ್ತು ಮಗು ಇಬ್ಬರಿಗೂ ಕೂಡ ಜೀವಕ್ಕೆ ಅಪಾಯಗಳು ಸಾಧ್ಯತೆ ಇರುತ್ತೆ. ಒಂದು ತಾಯಿ ಸೂಯಿಸೈಡ್ ಮಾಡ್ಕೊಳ್ಳೋದು, ಇಲ್ಲ ಮಗುವಿಗೆ ಏನಾದರೂ ಹಾನಿ ಮಾಡ್ಕೊಳ್ಳೋದು, ಆ ಥರ ಸಂದರ್ಭಗಳು ಕಂಡು ಬರುತ್ತದೆ.
1: ಈ ಮನೋವಿಕೃತಿಗೆ ಏನು ಕಾರಣ ಆಗುತ್ತೆ, ಅದರಲ್ಲೂ ಪ್ರಸವೋತ್ತರ ಮನೋವಿಕೃತಿಗೆ ಕಾರಣಗಳೇನು ಡಾಕ್ಟ್ರೆ?
0: ಪ್ರಸವೋತ್ತರ ಅದೇ ನಾನು ಮುಂಚೆ ಹೇಳಿದ ಹಾಗೆ ಹಾರ್ಮೋನ್ಸ್ ಲೆವೆಲ್ ಫ್ಲಕ್ಚುಯೇಟ್ ಆಗುತ್ತೆ ಅಂತ. ಸೊ ಹಾರ್ಮೋನ್ಸು ಸಡನ್ ಆಗಿ ಕಡಿಮೆ ಆದಾಗ ಈ ಥರ ಗೊಂದಲಗಳು ಕಂಡು ಬರುತ್ತದೆ. ಅದು ಜೊತೆಗೆ ಕೆಲವು ಟೈಮು ಅವ್ರಿಗೆ ಆಲ್ರೆಡಿ ಮಾನಸಿಕ ತೊಂದರೆ ಇದ್ದಿರ್ಬೋದು, ಇಲ್ಲ ಫ್ಯಾಮಿಲಿಯಲ್ಲಿ ಯಾರಿಗಾದರೂ ಈ ಥರ ಮಾನಸಿಕ

0: ತೊಂದರೆಗಳಿದ್ದಿರ್ಬೋದು. ಸೊ ಇಂಥ ಕಾರಣಗಳಿಂದ ಅವ್ರಿಗೆ ಈ ಥರ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ.
1: ತನ್ನ ಮಗುವಿಗೆ ಯಾರಾದರೂ ಏನಾದರೂ ಮಾಡಿಬಿಡ್ತಾರೆ ಅನ್ನೋ ಆತಂಕ ಹೆಚ್ಚಾಗಿರೋದ್ರಿಂದ ಬಹುಶಃ ಈ ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಅನಿಸುತ್ತೆ. ಇನ್ನು ಕೆಲವೊಂದು ಕಡೆ ನಾವು ಕೇಳಿದ್ದೀವಿ ಬೇಬಿ ಬ್ಲೂಸ್ ಅನ್ನೋ ಒಂದು ಪದನ, ಇದು ಮತ್ತೆ ಪ್ರಸವದ ನಂತರದ ಖಿನ್ನತೆ, ಇದು ಎರಡರ ವ್ಯತ್ಯಾಸ ಏನಾದರೂ ಇದೆಯಾ?
0: ಖಂಡಿತವಾಗಿ ಎರಡರಲ್ಲೂ ವ್ಯತ್ಯಾಸ ಇದೆ. ಬೇಬಿ ಬ್ಲೂಸ್ ಅನ್ನೋದು ಬಹಳ ಸಾಮಾನ್ಯವಾಗಿ ಕಂಡುಬರುತ್ತದೆ. ಇದು ಪ್ರಸವದ ನಂತರ ಸ್ವಲ್ಪ ದಿವಸ ಮಹಿಳೆಗೆ ಸ್ವಲ್ಪ ಗೊಂದಲ ಆಗೋದು, ಆತಂಕ, ಮಗುದು ಚಿಂತೆ, ಆದರೆ ಇದು ಖಿನ್ನತೆ ಅಷ್ಟು ಮಟ್ಟಿಗೆ ಹೋಗಲ್ಲ.
1: ಅದನ್ನ ಬೇಬಿ ಬ್ಲೂಸ್ ಅಂತ
0: ಹೇಳ್ತೀವಿ. ಸೊ ಇದು ಮಗುವಿನ ಬಗ್ಗೆ ಸ್ವಲ್ಪ ಚಿಂತೆ, ಆತಂಕ, ನಾನು ಸರಿ ಮಾಡ್ತಾ ಇಲ್ವೇನೋ, ನಾನು ಎದೆ ಹಾಲು ಕುಡ್ಸಕ್ ಆಗ್ತಾ ಇಲ್ವೇನೋ. ಸೊ ಆ ಥರ ಸ್ವಲ್ಪ ದಿನಗಳ ಮಟ್ಟಿಗೆ ಮಾತ್ರ ಇದು ಕಂಡು ಬರುತ್ತೆ. ಆದರೆ ಖಿನ್ನತೆ ಅನ್ನೋದು ಎರಡು ವಾರ ನಂತರನೂ ಇರೋವಂಥದ್ದು ಖಿನ್ನತೆ ಅಂತ ಹೇಳ್ತೀವಿ. ಬೇಬಿ ಬ್ಲೂಸ್ ಅನ್ನೋದು ತಾತ್ಕಾಲಿಕವಾಗಿರೋ ಭಾವನಾತ್ಮಕ ಬದಲಾವಣೆಗಳು. ಪ್ರಸವ ನಂತರ ಅವರಿಗೆ ಬೇಗ ಸಿಟ್ಟಾಗುವುದು, ಇಲ್ಲ ಮಗು ಬಗ್ಗೆ ಚಿಂತೆ, ಆತಂಕ, ಇದು ಕೆಲವೇ ದಿನಗಳಲ್ಲಿ ಪ್ರಾರಂಭವಾಗಿ ಅದು ಅದ್ರ ಪಾಡಿಗೆ ಕಡಿಮೆ ಆಗ್ಬೋದು. ಆದರೆ ಖಿನ್ನತೆ ಅನ್ನೋದು ಯೂಶ್ವಲಿ ಅವರ ದೈನಂದಿನ ಜೀವನ ಹಾಗೂ ಮಗುವಿನ ಆರೈಕೆ ಮೇಲೆ ಪರಿಣಾಮ ಬೀರುತ್ತದೆ. ಸೊ ಅದಕ್ಕೆ ಖಿನ್ನತೆಗೆ ನಾವು ಯೂಶ್ವಲಿ ಔಷಧಿ ಇಲ್ಲ ಕೌನ್ಸಿಲಿಂಗ್ ನೀಡಬೇಕಾಗ್ಬೋದು.
1: ಸಾಮಾನ್ಯವಾಗಿ ಮೊದಲ ಮಗುವಿನ ತಾಯಿ ಆಗುವಂಥ ಮಹಿಳೆಯರಿಗೆ ಒಂಥರ ಆತಂಕ ಇದ್ದೇ ಇರುತ್ತೆ, ಮುಂದೆ ಏನಾಗುತ್ತೆ ಅನ್ನೋ ಒಂದು ಭಯ ಕೂಡ ಕಾಡ್ತಾ ಇರುತ್ತೆ. ಮತ್ತು ಸಾಕಷ್ಟು ವ್ಯತ್ಯಾಸಗಳು ಉಂಟಾಗುತ್ತೆ ಶರೀರದಲ್ಲಿ, ಹಾಗಾಗಿ ಅವರಿಗೆ ಗೊಂದಲಗಳು ಜಾಸ್ತಿ ಆಗುತ್ತೆ. ಸೊ ಇಂಥ ತಾಯಿಯಾಗುವ ಮಹಿಳೆಯರು ಜೀವನದ ಬಗ್ಗೆ ಬೇಸರ ಪಡೋದನ್ನು ನಾವು ಇತ್ತೀಚೆಗೆ ಹೆಚ್ಚಾಗಿ ನೋಡ್ತಾ ಇದ್ದೀವಿ. ಇದಕ್ಕೆ ನೀವು ಹೇಳಿದ ಹಾಗೆ ಹಾರ್ಮೋನ್ಸ್ ಚೇಂಜಸ್ ಕೂಡ ಕಾರಣ ಆಗಬಹುದೇನೋ? ಅದು ಗರ್ಭಾವಸ್ಥೆ ಅಥವಾ ಪ್ರಸವದ ನಂತರ ಬೇಸರ ಪಟ್ಕೊಂಡು ಏನಾದರೂ ಅನಾಹುತ ಮಾಡ್ಕೊಳ್ಳೋ ಅಂಥವ್ರಿಗೆ ಏನು ಮಾಡಬಹುದು ನಾವು?
0: ಸೊ ನಿರಂತರ ಆತ್ಮಹತ್ಯೆಯ ಆಲೋಚನೆ ಇದು ಕಂಡು ಬಂದಲ್ಲಿ ಎಂದಿಗೂ ನಾವು ನಿರ್ಲಕ್ಷ್ಯ ಮಾಡಬಾರ್ದು. ತಾಯಿಯನ್ನು ಒಬ್ಬರೇ ಬಿಡಬಾರ್ದು. ಅವರನ್ನು ಕೂಡಲೇ ಒಂದು ಮನೋವೈದ್ಯರು ಅಥವಾ ಯಾವುದಾದ್ರೂ ತುರ್ತು ವೈದ್ಯಕೀಯ ಸೇವೆಯನ್ನು ಸಂಪರ್ಕಿಸಬೇಕು. ಅದರ ಜೊತೆ ಒಂದು ಕುಟುಂಬದ ಬೆಂಬಲ ಕೂಡ ತುಂಬ ಮುಖ್ಯವಾಗಿರುತ್ತದೆ.
1: ಕುಟುಂಬದವರು ಗರ್ಭಿಣಿಯನ್ನ ನೋಡ್ಕೊಳ್ಳೋದ್ರಿಂದ ಹಿಡಿದು ಪ್ರಸವದ ನಂತರ ಮಗುವನ್ನ ಆರೈಕೆ ಮಾಡೋದ್ರವರೆಗೂ ಕುಟುಂಬದವರ ಬೆಂಬಲ ಸಾಕಷ್ಟು ಬೇಕಾಗತ್ತೆ. ಸೊ ಕುಟುಂಬದವರು ಇಂಥ ಗರ್ಭಾವಸ್ಥೆ ಅಥವಾ ಪ್ರಸವದ ನಂತರ ಆ ಬಾಣಂತಿಯನ್ನ ಹೇಗೆ ನೋಡ್ಕೊಳ್ಬೇಕು ಅನ್ನೋ ಸಲಹೆಯನ್ನ ನೀಡ್ತೀರಾ?
0: ಸೊ ಮಗುವಿನ ಜನನ ನಂತರ ಒಂದು ತಾಯಿಯ ಮೇಲೆ ಒಂದು ದೈಹಿಕ, ನೀವು ಹೇಳ್ದಾಗೆ ದೈಹಿಕ, ಭಾವನಾತ್ಮಕ ಹಾಗೂ ಸಾಮಾಜಿಕ ಒತ್ತಡ ಹೆಚ್ಚಾಗುತ್ತೆ. ಒಂದು ಮನೆ ಕೆಲಸ ಆಗಿರ್ಬೋದು, ಇಲ್ಲ ಮಗುವಿಗೆ ಆರೈಕೆ ಸಹಾಯ ನಾವು ಮಾಡಿದ್ದಲ್ಲಿ ಆ ತಾಯಿಯ ಸ್ಟ್ರೆಸ್ ತುಂಬ ಕಡಿಮೆ ಆಗುತ್ತೆ. ಅದಕ್ಕೆ ಕುಟುಂಬದ ಬೆಂಬಲ ತುಂಬ ಮುಖ್ಯವಾಗಿರುತ್ತೆ. ಕುಟುಂಬದ ಬೆಂಬಲವು ಒಂಟಿತನ ಮತ್ತು ಒತ್ತಡವನ್ನು ಕಡಿಮೆ ಮಾಡಿ ಚಿಕಿತ್ಸೆಗೆ ಸ್ಪಂದಿಸಲಿಕ್ಕೆ ಕೂಡ ತಾಯಿ ಮಗು ಬಾಂಧವ್ಯ ಕೂಡ ಸುಧಾರಿಸಲಿಕ್ಕೆ ಸಹಾಯ ಮಾಡುತ್ತೆ. ಈ ತಾಯಿ ಮಗು ಬಾಂಧವ್ಯಕ್ಕೆ ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪಾ ಅಂದರೆ ಎದೆ ಹಾಲು ಕುಡಿಸೋದು. ಸೊ ಎದೆ ಹಾಲು ಕುಡಿಸೋದ್ರಲ್ಲಿ ತಾಯಿ ಮಗುವಿನ ನೋಡ್ತಾರೆ, ತಪ್ಪಿಕೊಳ್ತಾರೆ. ಸೊ ಅದರಿಂದ ಮಗು ಮತ್ತು ತಾಯಿಯ ಬಾಂಧವ್ಯ ಜಾಸ್ತಿ ಆಗುತ್ತೆ. ಅದರ ಜೊತೆಗೆ ಇದರದ್ದು ವಿಜ್ಞಾನ ಏನು ಅಂದರೆ ಒಂದು ಹಾರ್ಮೋನ್, ಆಕ್ಸಿಟೋಸಿನ್ ಹಾರ್ಮೋನು ರಿಲೀಸ್ ಆಗುತ್ತೆ. ಸೊ ಈ ಆಕ್ಸಿಟೋಸಿನ್ ಹಾರ್ಮೋನು ತಾಯಿ ಮತ್ತು ಮಗುವಿ ಬಾಂಧವ್ಯಗೆ ತುಂಬ ಇಂಪಾರ್ಟೆಂಟ್. ಸೊ ಈ ತಾಯಿ ಮತ್ತು ಮಗು ಬಾಂಧವ್ಯ ನಾವು ಹೇಗೆಲ್ಲ ಹೆಚ್ಚು ಮಾಡಿಸ್ಬೋದು ಅಷ್ಟು ಕುಟುಂಬದ ಬೆಂಬಲ ಕೂಡ ಇಂಪಾರ್ಟೆಂಟ್ ಆಗುತ್ತೆ.
1: ನೀವು ಹೇಳ್ತಾ ಇದ್ದೀರಾ ಕುಟುಂಬದವರ ಬೆಂಬಲ ತುಂಬಾ ಇಂಪಾರ್ಟೆಂಟು, ಯಾಕೆಂದರೆ ತಾಯಿಗೆ ಸಾಕಷ್ಟು ಸ್ಟ್ರೆಸ್ ರಿಲೀಸ್ ಆಗುತ್ತೆ ಕುಟುಂಬದವರ ಬೆಂಬಲ ಸಿಕ್ಕಿದ್ರೆ ಅಂತ. ಆದರೆ ಇತ್ತೀಚಿನ ದಿನಗಳಲ್ಲಿ ನಗರಗಳಲ್ಲಿ ನಾವು ನ್ಯೂಕ್ಲಿಯರ್ ಫ್ಯಾಮಿಲಿ ನೋಡ್ತಾ ಇದ್ದೀವಿ, ಕುಟುಂಬದ ಒಂದು ಬೆಂಬಲ ಸಿಗ್ತಾ ಇತ್ತು ನಾವು ಕೂಡು ಕುಟುಂಬದಲ್ಲಿ ಬೆಳೀತಾ ಇದ್ದಾಗ. ಸೊ ಈ ರೀತಿ ನ್ಯೂಕ್ಲಿಯರ್ ಫ್ಯಾಮಿಲಿಯಲ್ಲಿ ಇರುವಾಗ, ಗಂಡ ಹೆಂಡತಿ ಇಬ್ಬರೇ ಇರುವಾಗ ಮಗು ನೋಡ್ಕೊಳ್ಳೋದು ತಾಯಿಗೆ ತುಂಬಾ ಕಷ್ಟ ಆಗುತ್ತೆ. ಇಲ್ಲಿ ತುಂಬಾ ಸ್ಟ್ರೆಸ್ ಅನ್ನೋದು ನೀವೇನು ಹೇಳಿದ್ರಿ ಅದು ಹೆಚ್ಚಾಗ್ತಾನೆ ಹೋಗುತ್ತೆ. ಕುಟುಂಬದವರ ಬೆಂಬಲ ಅವರಿಗೆ ಇರಲ್ಲ, ಸಹಕಾರ ಇರೋದಿಲ್ಲ. ಇಬ್ರು ವರ್ಕಿಂಗ್ ಆಗಿರೋದ್ರಿಂದ ಇತ್ತೀಚೆಗಂತೂ ನಾವು ನೋಡ್ತಾ ಇದ್ದೀವಿ ವರ್ಕ್ ಫ್ರಮ್ ಹೋಮ್ ಅಂತ ನೋಡುವಾಗ ಬಾಣಂತಿ ಅನ್ನೋದು ಕೂಡ ಮರೆತು ಅವರು ಕೆಲಸವನ್ನ ಮಾಡ್ತಾ ಇರ್ತಾರೆ. ಸೊ ಇಂಥವರಿಗೆ ಟೆಲಿಮನಸ್ ಸೇವೆ ಯಾವ ರೀತಿ ಒಂದು ಸಹಕಾರವನ್ನು ನೀಡಬಹುದು, ಹೇಗೆ ಅವರು ಇದನ್ನ ಸದ್ಬಳಕೆ ಮಾಡಿಕೊಳ್ಬಹುದು?
0: ಸೊ ಟೆಲಿಮಾನಸ್ ಅನ್ನೋದು ಒಂದು ಗೌರ್ಮೆಂಟಿಂದ ಹೆಲ್ಪ್ಲೈನ್ ಇರುವಂಥದ್ದು. ಸೊ ಮಾನಸಿಕ ಆರೋಗ್ಯಕ್ಕೆ ಸಂಬಂಧಿಸಿದ ಸಮಸ್ಯೆಗಳು, ಆತಂಕ, ಖಿನ್ನತೆ, ಒತ್ತಡ ಅಥವಾ ಇತರ ಮಾನಸಿಕ ಆರೋಗ್ಯದ ತೊಂದರೆಗಳ ಬಗ್ಗೆ ಸಲಹೆ ಮತ್ತು ಸಹಾಯ ಪಡೆಯಲು

0: ಕಾಲ್ ಮಾಡ್ಬೋದು. ಸೊ ಈ ಕಾಂಟ್ಯಾಕ್ಟ್ ನಂಬರು 144416 ಈ ಸಂಖ್ಯೆಯನ್ನು ಸಂಪರ್ಕಿಸಿದರೆ ಈ ಎಲ್ಲ ಸೇವೆಗಳು ಸೌಲಭ್ಯಗಳು ಸಿಗುತ್ತದೆ. ಟೆಲಿಸೈಕ್ಯಾಟ್ರಿ ಅನ್ನೋದೊಂದು ಕಾನ್ಸೆಪ್ಟ್ ಕೂಡ, ವಿಡಿಯೋ ಕಾಲ್ ಮೂಲಕ ಪೇಷಂಟನ್ನು ನೋಡಿಬಿಟ್ಟು ಅವರಿಗೆ ಏನು ಸಹಾಯ ಮಾಡ್ಬೋದು ಅದರಿಂದ ಸಹಾಯ ಕೊಡ್ತಾರೆ. ಈವನ್ ವಿಡಿಯೋ ಕಾಲ್ ಇಂದ ಮೆಡಿಸಿನ್ಸ್ ಕೂಡ ಬರೆದು ಕೊಡ್ತಾರೆ. ಆದರೆ ಅದಕ್ಕೆ ಕೆಲವು ಕ್ರೈಟೀರಿಯಾಸ್ಗಳಿರುತ್ತೆ. ಅಂದರೆ ತುಂಬ ಅವರಿಗೆ ಅನಿಸಿದ್ರೆ ಈ ಪೇಷಂಟಿಂದ ಯಾರಿಗಾದರೂ ಹಾನಿ ಆಗ್ತಾ ಇದೆ, ಇಲ್ಲ ಅವ್ರಿಗೆ ಕೂಡ ನಿರಂತರ ಏನಾದರೂ ಕೆಟ್ಟ ಆಲೋಚನೆ ಬರ್ತಾ ಇದೆ ಅಂತ ಇದ್ರೆ ಕೂಡಲೇ ಅವರು ಅವ್ರನ್ನ ಈ ತರ ತುರ್ತು ಚಿಕಿತ್ಸೆಗೆ ರೆಫರ್ ಮಾಡ್ತಾರೆ. ಸೊ ಅವರು ಸಹಾಯ ಪಡಿಬಹುದು.
1: ಈ ಟೆಲಿಸೈಕ್ಯಾಟ್ರಿ ಅವ್ರನ್ನ ಸಂಪರ್ಕ ಮಾಡೋದು ಕೂಡ ಈ ಟೆಲಿಮನಸ್ ನಂಬರ್ ಇಂದಾನೆ. 144416 ಕಾಲ್ ಮಾಡಿದ್ರೆ ಈ ಟೆಲಿಸೈಕ್ಯಾಟ್ರಿ ಒಂದು ಸಹಾಯವನ್ನ ಕೂಡ ಅವರು ಪಡಿಬಹುದು. ಅವರು ನೇರವಾಗಿ ವಿಡಿಯೋ ಮೂಲಕ ವೈದ್ಯರ ಹತ್ರ ಮಾತಾಡಿ ಸಮಾಲೋಚನೆಯನ್ನ ಕೂಡ ಪಡ್ಕೊಳ್ಬಹುದು ಅಂತ ಹೇಳ್ತಾ ಇದ್ರೆ. ಬಹುಶಃ ಇದು ನಮ್ಮ ನಗರದ ಪ್ರದೇಶದಲ್ಲಿ, ನಾನೇನು ನ್ಯೂಕ್ಲಿಯರ್ ಫ್ಯಾಮಿಲಿ ಅಂತ ಹೇಳಿದೆ, ಒಬ್ಬಂಟಿಯಾಗಿ ಇರುವಂತಹ ಒಂದು ತಾಯಂದಿರಿಗೆ ಇದು ಸಾಕಷ್ಟು ಒಂದು ಒಳ್ಳೆಯ ಯೋಜನೆ ಆಗಿದೆ ಅಂತ ನನಗೆ ಅನಿಸ್ತಾ ಇದೆ. ಇದರ ಉಪಯೋಗ ಖಂಡಿತವಾಗಿಯೂ ನಮ್ಮ ಜನರು ಪಡ್ಕೊಳ್ಬೇಕು. ಮಾನಸಿಕ ಆರೋಗ್ಯ ಪ್ರತಿಯೊಬ್ಬರಿಗೂ ಮುಖ್ಯವಾಗುತ್ತೆ. ಕುಟುಂಬದವರು ತಮ್ಮ ತಮ್ಮ ಜವಾಬ್ದಾರಿಗಳನ್ನ ಅರ್ತು ಒಬ್ಬರಿಗೊಬ್ಬರು ಸಹಕಾರ ನೀಡಿದ್ರೆ ಜೀವನ ಸುಖಮಯ, ಇಲ್ಲೇ ಸ್ವರ್ಗ. ಇಷ್ಟೊತ್ತು ಮಾಹಿತಿಯನ್ನ ನೀಡಿದ ಡಾಕ್ಟರ್ ನೇಹಾ ಮಕ್ಕಿತಾಯ ಅವರಿಗೆ ಧನ್ಯವಾದಗಳು. ನಮಸ್ಕಾರ ಡಾಕ್ಟರ್.
0: ನಮಸ್ಕಾರ.
2: ಪ್ರಸವ ಪೂರ್ವ ಮತ್ತು ಪ್ರಸವದ ನಂತರ ತಾಯಿಯ ಮಾನಸಿಕ ಆರೋಗ್ಯ ಈ ಕುರಿತಾಗಿ ಇದುವರೆಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ಡಾಕ್ಟರ್ ನೇಹಾ ಮಕ್ಕಿತಾಯ, ಮನಃಶಾಸ್ತ್ರಜ್ಞರು, ಮನೋವೈದ್ಯಕೀಯ ವಿಭಾಗ, ಬೆಂಗಳೂರು ವೈದ್ಯಕೀಯ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆ ವಿಕ್ಟೋರಿಯಾ ಆಸ್ಪತ್ರೆ ಬೆಂಗಳೂರು. ಇವರೊಂದಿಗೆ ನಿರ್ಮಲಾ ಎಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ, ಮನೋಚಿಂತನ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.
3: ಆಕಾಶವಾಣಿ ವಿಜಯಪುರ ಕೇಂದ್ರ.
4: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
5: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
4: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
5: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
4: ಟೋಲ್ ಫ್ರೀ 1800-420-2233.
6: ಶ್ರೀ ಚೈತನ್ಯ ಟೇಸ್ಟು ಬೇಬಿ ಸೆಂಟರ್ ಸೋಲಾಪುರ್ ಮತ್ತು ದೇಸಾಯಿ ಹಾಸ್ಪಿಟಲ್ ಇಂಡಿ ಇವರ ಸಂಯುಕ್ತ ಆಶ್ರಯದಲ್ಲಿ
7: ಗರ್ಭಧಾರಣೆಯ ಸಮಸ್ಯೆ ಇರುವಂತೂ ದಂಪತಿಗಳಿಗಾಗಿ ಉಚಿತ ವಂದ್ಯತ್ವ ನಿವಾರಣಾ ಶಿಬಿರವನ್ನು ಆಯೋಜಿಸಲಾಗಿದೆ.
6: ಈ ಶಿಬಿರವು ಭಾನುವಾರ ದಿನಾಂಕ 30 August 2020 ಬೆಳಿಗ್ಗೆ 8 ಮಧ್ಯಾಹ್ನ 4 PM ದೇಸಾಯಿ ಹಾಸ್ಪಿಟಲ್ ವಿವೇಕಾನಂದ ನಗರ ಇಂಡಿಯಲ್ಲಿ ನಡೆಯಲಾಗಿದೆ.
7: ಶ್ರೀ ಚೈತನ್ಯ ಮಾತೃತ್ವ ಯೋಜನೆ ಅಡಿಯಲ್ಲಿ ತಜ್ಞ ವೈದ್ಯರಿಂದ ಉಚಿತ ಸಲಹೆ
6: ಮತ್ತು ಉಪಚಾರಗಳಲ್ಲಿ 25% ವಿಶೇಷ ರಿಯಾಯಿತಿ.
7: ಆದ್ದರಿಂದ ಗರ್ಭಧಾರಣೆ ಸಮಸ್ಯೆ ಎದುರಿಸುತ್ತಿರುವ ದಂಪತಿಗಳು
6: ಈ ಸುವರ್ಣ ಅವಕಾಶವನ್ನು ತಪ್ಪದೆ ಉಪಯೋಗಿಸಿಕೊಳ್ಳಿ.
7: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8484861900.
6: ನೆನಪಿರಲಿ, ಭಾನುವಾರ 30 August 2020.
8: ಆಕಾಶವಾಣಿ, ದಿ ನ್ಯೂಸ್ ರೆಡ್ ಬೈ ಮನೋಜ್ ಸಿಂಗ್ ರಾಣಾ. The death toll from devastating flash floods in Nepal and Tibet has risen to 547, with 1,545 people still missing as rescue teams search riverbanks and isolated settlements for survivors and bodies swept downstream. Authorities have evacuated more than 800 people from affected districts and issued fresh warnings after a 5.1 magnitude earthquake struck southwestern China, raising fears of further flooding. India has launched a major rescue and relief operation. External Affairs Ministry spokesperson Randhir Jaiswal said that 320 Indian nationals remain uncontactable or are reportedly missing following the flash flood tragedy on Wednesday. He said around 100 people of Indian origin holding other nationalities also remain uncontactable. Addressing the media in New Delhi today, Mr. Jaiswal said that 63 Indian nationals working at Trishuli 1 hydro power project were rescued from the affected area. He said another 96 Indian nationals who were stranded on the Chinese side have safely crossed into Nepal by land and efforts are

0: ಇದೆ.
1: ಓ ನಿಂದ ಗಾಡಿ ಅನ್ನೋದು ನನಗೇನು ಗೊತ್ತಪ್ಪ. ಆಗಳ ಒಂದೆರಡು ಬಂದು ಹಿಂದೆ ಬುರ್ರ ಬುರ್ರ ತೊಯ್ತಾವು. ಅಲ್ಲೋ ತಮ್ಮ, ಅಲ್ಲ ಮುದುಕರು ತದುಕರು ಸಣ್ಣವರು ವಯಸ್ಸಾದವರು ಹೋಗ್ತಾರ ಅನ್ನೋದು ಅವ್ರಿಗೆ ಒಂದಿಟ್ಟು ಯತಿ ಬೇಡ ಏನಪ್ಪ ರಾಘು.
0: ಐತೆ ವಾ ಐತಿ, ಹಾರ್ನ್ ಹಾಕಾಕತ್ತೀನಿ, ನೀ ಸರದಿಲ್ಲ.
1: ಹಾ ನೋಡಪ್ಪ, ಒಂದೆರಡು ಹೆಜ್ಜೆ ಈ ಕಡೆ ಆ ಕಡೆ ಹಾಕ್ತಾವ, ಅದಕ್ಕೇನು ಸಂಬಂಧ ಪಡ್ತೈತಿ? ಅಲ್ಲೇ ನಡಿಬೇಕು ಇಲ್ಲೇ ನಡಿಬೇಕು ಅಂತೇನು ರೂಲ್ಸ್ ಅದಾವೇನು?
0: ಅದಾವ ಬೇ ಅದಾವ.
1: ಹೌದಾ, ಅವೇ ಅಯ್ಯಪ್ಪ.
0: ನೋಡು, ದ್ವಿಚಕ್ರ ವಾಹನ ಓಡಿಸುವಾಗ ಸವಾರ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸ್ಬೇಕು. ಕಾರ್ ಚಲಾಯಿಸುವಾಗ ಸೀಟ್ ಬೆಲ್ಟ್ ಹಾಕೋಬೇಕು.
1: ಅಲ್ಲ ತಮ್ಮ, ಪ್ಯಾಂಟಿಗೆ ಬೆಲ್ಟ್ ಹಾಕೋ ನೋಡಿನಿ, ಮತ್ತೆಲ್ಲಿ ಹಾಕೋಬೇಕು ಅಯ್ಯಪ್ಪ?
0: ಏ ಅಲ್ಲವೇ ವಾ, ಏನ್ ಮಾಡಿದ್ರ ಗೊತ್ತೇನು, ಅಲ್ಲಿ ಸೀಟ್ ಬೆಲ್ಟ್ ಇರ್ತೈತಿ ಕಾರ್ನಾಗ, ಅದನ್ನ ಹಾಕೊಂಡು ಕಂಪಲ್ಸರಿ ಎಲ್ಲರೂ ವಾಹನ ಚಲಾವಣೆ ಮಾಡ್ಬೇಕು. ಈಗ ಬ್ರೇಕ್ ಹಾಕಿದಾಗ ಏನಾಗ್ಬಿಡ್ತದ ಗೊತ್ತೇನು, ಅದನ್ನ ನಮ್ಮನ್ನ ಸಾವಿನ ದೌಡೆಯಿಂದ ಸಂರಕ್ಷಣೆ ನೀಡ್ತೈತೆ.
1: ಮತ್ತೆ ಯಾವ್ದಪ್ಪ?
0: ಮತ್ ನೋಡವ, ಮತ್ತ ಈ ಪಾದಾಚಾರಿಗಳು ಇರ್ತಾರಲ್ಲ, ನೀವ್ ಹೊಂಟಿದೆಯಲ್ಲ
1: ನಡ್ಕೊಂತ,
0: ನಿಮಗ ನಾವು ಆದ್ಯತೆ ನೀಡ್ಬೇಕು. ಮತ್ತ ಸಂಚಾರ ಒಳಗ ಸಿಗ್ನಲ್ ನಿಯಮಗಳ ಬರ್ತಾವ
1: ಬಹಳಷ್ಟು,
0: ಅದನ್ನ ನಮ್ ಸಲುವಾಗಿ ಇರ್ತಾವ. ಈಗ ಕೆಂಪ್ ಲೈಟ್ ಅಂದ್ರ ಹಚ್ಚಿರ್ತಾರಲ್ಲ, ಹಚ್ಚಿದಾಗ ನಾವು ವಾಹನಗಳನ್ನ ಚಲಾವಣೆ ಮಾಡದೇ ಇರೋದು ನಿಂದ್ರಿಸ್ಬೇಕು. ಮತ್ತ ವಾಹನ ಚಲಾಯಿಸುವಾಗ ಮೊಬೈಲ್ ಮಾತ್ರ ಬಳಸ್ಬಾರ್ದು ನೋಡಕ್ಕ.
1: ಹೌದಪ್ಪ, ಮೊನ್ನೆ ನಮ್ಮ ಮನಿ ಬಾಜುಕ ಶಂಕರಿ ಅದನಲ್ಲ, ಮೊಬೈಲ್ ದಾಗ ಮಾತಾಡ್ಕೊತ ಹೋಗ್ಯ ಅಂತ ಹುಚ್ಚ, ಗಾಡಿ ಎಲ್ಲ ದನ ಬಂದು ಗುದ್ದೈತಿ, ಮೈಯ ಕೈಯ ಕಾಲ ಮೊಣಕಾಲ ಎಲ್ಲ ಮುರ್ಕೊಂಡಾನ.
0: ಹಾ ನೋಡು, ಹಿಂಗ ಆಗ್ತಿರ್ತಾವ. ಮತ್ತ ಅತಿ ವೇಗವಾಗಿ ಗಾಡಿನ ಹೊಡಿಬಾರ್ದು ಶಿವಕ್ಕ, ಜೋರ್ಲಿ ಹೊಡೆಯಬಾರ್ದು. ಅದಕ್ಕೆ ಆಗಿರ್ತಕ್ಕಂತ ಸ್ಪೀಡ್ ಇರ್ತೈತಿ, ಆ ಸ್ಪೀಡ್ ನೊಳಗ ಅದೇ ರೇಂಜ್ ನೋಗಿರ್ಬೇಕು. ಹೌದಾ, ಅದಕ್ಕೆ ಇವತ್ತ ಬಗ್ಗೆ ಮಾತಾಡಕತ್ತಿದ್ ಗೊತ್ತೇನು, ಇವತ್ತ ಆಗಸ್ಟ್ 28 ರಸ್ತೆ ಸುರಕ್ಷತಾ ಸಪ್ತಾಹ ದಿನ ಇವತ್ತ.
1: ಅಪ್ಪ ನನಗೆಲ್ಲ ಮುದುಕ್ ಮನುಷ್ಯ ಗೊತ್ತಾಗ್ಬೇಕು ಅವೆಲ್ಲ ಅಂದ್ರೆ ಏನ್ ಮಾಡಿದ್ರು, ಇವತ್ತ ಯಾರು ಇವತ್ತ ಅಟ್ಟೆ ಅಡ್ಡಾಡಬಾರ್ದತ್ತೋ, ಏನ್ ದಿನಾನು ಅಡ್ಡಾಡಬಾರ್ದತ್ತೋ?
0: ಇಲ್ಲ ಅಡ್ಡಾಡಿ, ಆದ್ರ ನಿಯಮಗಳನ್ನ ಪಾಲಿಸಿಕೊಂಡು ಅಡ್ಡಾಡ್ಬೇಕಂತ. ನಾವು ನೋಡು, ಪ್ರತಿದಿನ ರಸ್ತೆ ಒಳಗೆ ಸಂಚರಿಸ್ತೀವಿ, ಆದ್ರ ಒಂದ್ ಕ್ಷಣದ ನಿರ್ಲಕ್ಷ್ಯ ನಮ್ ಜೀವಮಾನವೇ ಏನಾಗ್ಬಿಡ್ತದ, ತೆಗೆದು ಬಿಡ್ತದ ಶಿವಕ್ಕ. ಇದು ಗೊತ್ತಿರ್ಲಿ ನಿಮ್ಗೆ ಮಾತ, ರಸ್ತೆ ಸುರಕ್ಷತೆ ಎಂಬುದು ಬರೀ ಕೇವಲ ನಿಯಮ ಅಲ್ಲ, ಇದು ನಮ್ಮ ನಮ್ಮ ಜೀವನದ ಒಂದು ಜವಾಬ್ದಾರಿ ಅದ. ಮತ್ತ ದ್ವಿಚಕ್ರ ವಾಹನದೊಳಗ ಪ್ರಯಾಣಿಸುವಾಗ ಹೆಲ್ಮೆಟ್ ಧರಿಸ್ಬೇಕಾದದ್ದು ಇದು ನಮ್ಮ ಆದ್ಯ ಕರ್ತವ್ಯ ಅದ. ಯಾಕಪ್ಪ ಅಂತಂದ್ರ ನಮಗಾಗಿ ನಮ್ಮ ಹೆಂಡ್ರು ಮಕ್ಕಳು ಎಲ್ಲ ನಂಬಿ ಕೂತಿರ್ತಾರ.
1: ಹೌದಪ್ಪ, ಜವಾಬ್ದಾರಿ ದೊಡ್ಡದಿರ್ತೈತಿ.
0: ಹಾ ಮತ್ತ ನಾವ ಬಂದು ಹೋಗುದು ಅಲ್ಲಿ ಎಲ್ಲ ನಮ್ಮ ಮನೆ ಸದಸ್ಯರನ್ನು ಕೂಡ
1: ಪರದೇಶ ಮಾಡಿ ಹೋದಂಗ
0: ಆತದ ಶಿವಕ್ಕ. ಹಾ ನೋಡು, ಅದಕ್ಕೆ ಏನಪ್ಪ ಅಂತಂದ್ರೆ ಗಾಡಿ ಹಿಂದ ಮುಂದ ಬರ್ದಿರ್ತಾರ, ರಸ್ತೆ ನಿಯಮ ಪಾಲಿಸಿ ಸುರಕ್ಷಿತ ಜೀವನ ನಡೆಸಿ ಅಂತ. ಹೌದಾ, ಎಚ್ಚರಿಕೆಯಿಂದ ವಾಹನ ಚಲಾಯಿಸ್ರಿ, ಸುರಕ್ಷಿತವಾಗಿ ಮನೆ ತಲುಪಿ, ಮತ್ತ ಒಂದು ವಾಹನದಿಂದ ಮತ್ತೊಂದು ವಾಹನಕ್ಕ ಅಂತರವಿರ್ಲಿ.
1: ಅಂತರವಿರ್ಲಿ ಅಂದ್ರೆ ಎಂತಮ್ಮ, ಅವ್ರೊಂದ್ ಸ್ವಲ್ಪ ದೂರ ಇವ್ರೊಂದ್ ಸ್ವಲ್ಪ ದೂರ ಏನಪ್ಪ?
0: ಹಾ ಹಂಗಲ್ಲವ, ಸಂಚಾರ ನಿಯಮ ಏನಪ್ಪ ಅಂತಂದ್ರ ಒಂದು ವಾಹನದಿಂದ ಮತ್ತೊಂದು ವಾಹನ ಅಂತರವಿರ್ಲಿ ಅಂತ.
1: ನಡು ಒಂದ್ ಸ್ವಲ್ಪ ಕುಲ್ಲಾ ಕುಲ್ಲಾ ಇರ್ಬೇಕು,
0: ಗ್ಯಾಪ್ ಇರ್ಬೇಕು. ಸಂಚಾರ ನಿಯಮಗಳನ್ನ ನಾವು ಪಾಲಿಸ್ಬೇಕು. ನೋಡವ, ನಾವೆಲ್ಲ ಏನಪ್ಪ ಅಂತಂದ್ರೆ ಗಾಡಿ ಓಡಿಸೋರು, ನಾವೆಲ್ಲ ಈ ನಿಯಮಗಳನ್ನ ತಿಳ್ಕೊಬೇಕು. ಆದ್ರ ನಿಮಗೂ ಪಾದಾಚಾರಿಗಳು ನೇಮ್ ಇರ್ತಾವ, ನೀವೇನ್ ಮಾಡ್ಬೇಕಪ್ಪ ಅಂತಂದ್ರ ಯಾವಾಗ ಸಿಗ್ನಲ್ ಕೊಟ್ಟಿರ್ತಾರಲ್ಲ, ಒಂದು ರಸ್ತೆಯಿಂದ ಮತ್ತೊಂದು ರಸ್ತೆಗೆ ನೀವು ಜಂಪ್ ಆಗ್ಬೇಕು. ಇಂದ ಫುಟ್ಪಾತ್ ಇರ್ತದ, ಆ ಫುಟ್ಪಾತ್ ಮೇಲೆ ಏನ್ ಮಾಡ್ಬೇಕಪ್ಪ ಅಂತಂದ್ರ ನೀವು ನಡ್ಕೊಂಡು ಸರಾಗವಾಗಿ ಹೋಗ್ಬೇಕು.
1: ಅದು ನಮಗಾಕೆ ಮಾಡಿರ್ತಾರ ಬಿಡ್ಪ,
0: ಮತ್ತ
1: ಗೊತ್ತೈತಿ. ಆಯ್ತಪ್ಪ, ಇನ್ ಮ್ಯಾಗ ಏನ್ ಮಾಡಿದೆ ನಾನು, ಒಂದ್ ಸ್ವಲ್ಪ ಸ್ವಲ್ಪ ಕೆಲಸ ಅವಸರೈತತ್ ಹೇಳಿ ಅದನ್ನ ಬಿಟ್ಟು ಕಡೆ ಬಂದೆ ನೋಡಪ್ಪ. ನೀ ಅದೇ ಎತ್ತಿ ಉಳಿದೇನ
0: ನೋಡಕ, ಜೀವ ಅಮೂಲ್ಯ. ಅದಕ್ಕ ಒಂದು ಸಣ್ಣ ತಪ್ಪು ಅನೇಕ ಜೀವಗಳನ್ನ ಬಲಿ ಪಡಿಬಹುದು. ಆದ್ರಿಂದ ನಾವೆಲ್ಲ ಏನ್ ಮಾಡ್ಬೇಕಪ್ಪ ಅಂತಂದ್ರ ದಾರಿ ಹೋಗ್ರು ಬಹಳಷ್ಟು ಎಚ್ಚರದಿಂದ ದಾರಿ ಮೇಲೆ ಹೋಗ್ಬೇಕು, ಹಂಗೆ ವಾಹನ ಕೂಡ ಚಾಲನೆ ಮಾಡ್ಬೇಕು. ತಿಳಿತಿಲಕ
1: ಯಪ್ಪ? ತಿಳಿತು ಯಪ್ಪ ರಾಘು, ತಿಳಿತು. ಬೇಷಾಯ್ತು, ಈಗ ಹಂಗು ಹಿಂಗು ಒಂದಿಟ್ಟ ಸರಿಯಾಕ್ ಹೋಗಿ ಕೈ ಕೆತ್ತೈತಿ, ಹಂಗು ಈ ಗಾಡಿ ಮ್ಯಾಗ ನನಗ ಒಯ್ದು ಒಂದಿಟ್ಟ ಮನಿಗೆ ಹಚ್ಚ ಯಪ್ಪ.
0: ನಡಿ ನಡಿ ಅಕ್ಕ,
1: ನಡೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು
0: ಭಾರತಿ ಸುಣಗಾರ್,
1: ಪಿಬಿ ಡೊಳ್ಳಿ,

ಶ್ರೋತೃಗಳೇ ನಮಸ್ಕಾರ, ನೀತಿ ಕಥೆಗೆ ಸ್ವಾಗತ. ಹಿಂದೆ ಒಂದೂರಲ್ಲಿ ಒಂದು ಗುರುಕುಲವಿತ್ತು. ಅಲ್ಲಿ ಬಹಳಷ್ಟು ಮಕ್ಕಳು ಜ್ಞಾನಾರ್ಜನೆಗಾಗಿ ಬಂದು ಉಳ್ಕೊಂಡಿದ್ರು.

ಹೀಗೆ ಜ್ಞಾನಾರ್ಜನೆಯ ಸಮಯ ಮುಗಿದ ನಂತರ ಆಟಕ್ಕೆ ಬಿಟ್ಟ ಸಮಯದಲ್ಲಿ ಎಲ್ಲಾ ಮಕ್ಕಳು ಆಟ ಆಡೋದ್ರಲ್ಲಿ ಮಗ್ನರಾಗಿರ್ತಾ ಇದ್ರು. ಅದ್ರಲ್ಲಿ ಒಬ್ಬ ಹುಡುಗ ಮಾತ್ರ ಹತ್ತಿರದಲ್ಲೇ ಇದ್ದ ತೋಟಗಳಿಗೆ ನುಗ್ಗಿ ಹಣ್ಣು ಹಂಪಲಗಳನ್ನ ಮನ ಬಂದಂತೆ ಕಿತ್ತು ತಿಂದು ಬರೋದಲ್ಲದೆ ಇರೋ ಬರೋ ಬೆಳೆಯನ್ನೆಲ್ಲ ಕಿತ್ತು ನಾಶ ಮಾಡಿ ಬರ್ತಾ ಇದ್ದ. ಇದು ಹೀಗೆ ಕೆಲವು ದಿನಗಳವರೆಗೆ ನಡೀತು. ಕೊನೆಗೊಮ್ಮೆ ಆ ಹುಡುಗ ತೋಟದ ಮಾಲೀಕನ ಕೈಗೆ ಸಿಕ್ಬಿದ್ದ. ಗುರುಗಳ ಬಳಿ ಆತನನ್ನ ಆ ತೋಟದ ಮಾಲೀಕ ಕರೆತಂದ. ಗುರುಗಳು ಆತನಿಗೆ ಒಂದೆರಡು ದಿನ ಊಟ ಕೊಡದೆ ಚಡಿ ಏಟಿನಿಂದ ದಂಡಿಸಿದ್ರು. ಮುಂದೆ ಗುರುಕುಲದಲ್ಲಿ ಯಾವುದೇ ವಿದ್ಯಾರ್ಥಿಗಳಿಂದ ಇಂತಹ ತಪ್ಪುಗಳು ನಡೆಯಲಿಲ್ಲ. ವಿದ್ಯೆ ಮುಗಿಸಿ ಎಲ್ಲರೂ ಕೂಡ ಒಂದಿನ ತಮ್ಮ ಊರಿನ ಹಾದಿ ಹಿಡಿದ್ರು. ವಿದ್ಯಾರ್ಥಿಗಳಲ್ಲಿ ಕೆಲವರು ರಾಜರಾದ್ರು, ಇನ್ನೂ ಕೆಲವರು ಸೈನ್ಯದ ಮುಖ್ಯಸ್ಥರಾದ್ರು, ಕೆಲವರು ಮಂತ್ರಿಗಳಾಗಿ ಜೀವನ ಸಾಗಿಸ್ತಾ ಇದ್ರು. ಹೀಗೆ ಒಮ್ಮೆ ಶಿಷ್ಯರನ್ನ ಭೇಟಿಯಾಗಿ ಬರೋಣ ಅಂತ ಗುರುಗಳು ಶಿಷ್ಯಂದಿರ ಬಳಿ ಬಂದ್ರು. ಅದರಲ್ಲಿ ರಾಜನಾಗಿ ರಾಜ್ಯವನ್ನ ಆಳುತ್ತಿದ್ದ ಶಿಷ್ಯನಲ್ಲಿಗೆ ಬಂದಾಗ ಆ ಶಿಷ್ಯ ಬೇರೆ ಯಾರೂ ಆಗಿರ್ಲಿಲ್ಲ, ಮಾಡಿದ ತಪ್ಪಿಗೆ ಗುರುಗಳಿಂದ ಶಿಕ್ಷೆ ಅನುಭವಿಸಿದ್ದ ವಿದ್ಯಾರ್ಥಿ ಆಗಿದ್ದ. ಇದೇ ಸರಿಯಾದ ಸಮಯ ಅಂತ ಹೇಳಿ ರಾಜ ಒಂದು ಉಪಾಯ ಮಾಡ್ದ. ಗುರುಗಳನ್ನ ರಾಜ್ಯಸಭೆಯಲ್ಲಿ ನಿಲ್ಲಿಸಿ ನೆರೆದ ಮಂತ್ರಿ ಸಭೆಯಲ್ಲಿ ರಾಜ ಪ್ರಶ್ನೆ ಮಾಡ್ದ. ಮಂತ್ರಿಗಳೇ, ಈಗ ಹೇಳಿ, ರಾಜನಿಗೆ ಚಡಿಯೇಟು ನೀಡಿದವರಿಗೆ ಯಾವ ಶಿಕ್ಷೆ ವಿಧಿಸಬೇಕು? ಆಗ ಒಂದೇ ಧ್ವನಿಯಲ್ಲಿ ಎಲ್ಲರಿಂದಲೂ ಬಂದ ಉತ್ತರ, ಅನ್ನ ನೀರು ಕೊಡದೆ ಸೆರೆವಾಸಕ್ಕೆ ತಳ್ಳಬೇಕು ಎಂದು. ಗುರುಗಳಿಗೆ ಅರ್ಥವಾಯಿತು. ಆಗ ರಾಜರೇ, ತಾವು ಮಂತ್ರಿ ಸಭೆಗೆ ನಿಮಗೆ ಚಡಿಯೇಟಿನ ಶಿಕ್ಷೆ ದೊರೆಯಲು ಕಾರಣವೇನೆಂಬುದು ತಿಳಿಸಿಲ್ಲ. ಅದಕ್ಕಾಗಿ ಅವರು ನಿಮಗೆ ಚಡಿಯೇಟು ನೀಡಿದವರನ್ನ ಕಠಿಣವಾಗಿ ಶಿಕ್ಷೆಗೆ ಗುರಿಪಡಿಸಿ ಅಂತ ಹೇಳ್ತಿದ್ದಾರೆ. ಹಾಗೆ ನೋಡಿದ್ರೆ ನಾನು ನಿಮಗೆ ಅಂದು ಚಡಿಯೇಟಿನ ಶಿಕ್ಷೆ ನೀಡದಿದ್ದರೆ ರೈತರ ತೋಟದ ಹಣ್ಣು ಹಂಪಲ ತಿಂದು ಬೆಳೆದ ತರಕಾರಿ ನಾಶ ಮಾಡುತ್ತಿದ್ದ ನೀವು ಅಂದು ಮಾಡುತ್ತಿದ್ದ ತಪ್ಪಿನ ಬಗ್ಗೆ ತಿಳಿಸಿ ವಿದ್ಯಾದಾನ ಮಾಡಿಲ್ದಿದ್ರೆ ಇಂದು ತಾವು ರಾಜನಾಗುತ್ತಿರಲಿಲ್ಲ, ಒಬ್ಬ ದೊಡ್ಡ ದರೋಡೆಕೋರನಾಗುತ್ತಿದ್ರೆ. ಹೀಗೆ ಗುರುಗಳು ಹೇಳಿದಾಗ ಸಭೆಯಲ್ಲಿ ನೆರೆದ ಮಂತ್ರಿಗಳೆಲ್ಲರೂ ಚಪ್ಪಾಳೆಯ ಮಳೆಯನ್ನ ಸುರಿಸಿದ್ರು. ರಾಜರೇ, ಗುರುಗಳದ್ದು ಏನೂ ತಪ್ಪಿಲ್ಲ, ಇಂತಹ ಗುರುಗಳಿಗೆ ರಾಜಮರ್ಯಾದೆಗಳಿಂದ ಸನ್ಮಾನಿಸಬೇಕು ಎಂದು ಜಯಘೋಷ ಹಾಕತೊಡಗಿದ್ರು. ಇದನ್ನ ಆಲಿಸಿದ ರಾಜನಿಗೆ ತನ್ನ ತಪ್ಪಿನ ಅರಿವಾಯಿತು. ಪಶ್ಚಾತ್ತಾಪ ಪಟ್ಟ. ನಾನು ವಿದ್ಯೆ ನೀಡಿದ ಗುರುಗಳಿಗೆ ಎಂತಹ ದ್ರೋಹ ಬಗೆಯುತ್ತಿದ್ದೇನೆ ಎನ್ನುತ್ತಾ ಗುರುಗಳಲ್ಲಿ ವಂದಿಸಿ ಕ್ಷಮೆ ಕೋರಿ ರಾಜ ಗುರುಗಳಿಗೆ ಸಕಲ ಮರ್ಯಾದೆಗಳಿಂದ ಸನ್ಮಾನಿಸಿದ. ಶ್ರೋತೃಗಳೇ, ಕೇಳಿದ್ರಲ್ಲ ಇಂದಿನ ನೀತಿ ಕಥೆಯನ್ನ. ಕಥೆಯ ನೀತಿ ಹೀಗಿದೆ: ನಮ್ಮ ಜೀವನದಲ್ಲಿ ನಾವು ಮಾಡೋ ತಪ್ಪಿನಿಂದಾಗಿ ನಮ್ಮ ಗುರು ಹಿರಿಯರಿಂದ ಶಿಕ್ಷೆ ಆಗಿರಬಹುದು. ಅವರು ಶಿಕ್ಷೆ ನೀಡಿರುವ ಉದ್ದೇಶ ಬೇರೆ ಏನೂ ಇರಲ್ಲ, ಅದರಲ್ಲಿ ನಮ್ಮ ಭವಿಷ್ಯದ ಏಳಿಗೆ ಅಡಕವಾಗಿರ್ತದೆ ಅನ್ನೋದನ್ನ ಅರಿತು ನಡೆಯಬೇಕು. ಶ್ರೋತೃಗಳೇ, ಕೇಳಿದ್ರಲ್ಲ ನೀತಿ ಕಥೆಯನ್ನ. ನಮಸ್ಕಾರ.

0: ನೀತಿ ಕಥೆಯನ್ನ ನಮ್ಮೊಂದಿಗೆ ಹಂಚಿಕೊಂಡವರು ಸುಮಾ ಕೆರೂರ್. ಕಾರ್ಯಕ್ರಮದ ನಿರ್ವಹಣೆ ಬಿ ಸಿದ್ದಣ್ಣ.
1: ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು.
2: ಇಯಂ ಆಕಾಶವಾಣಿ. ಸಂಪ್ರತಿ ವಾರ್ತಾಃ ಶ್ರೂಯಂತಾಂ. ಪ್ರವಾಚಕಃ ಜತಿನ ಶರ್ಮಾ. ಆದೌ ಮುಖ್ಯ ವಾರ್ತಾಃ. ಜನಧನ ಯೋಜನಾ ದೇಶಸ್ಯ ಆರ್ಥಿಕ ಸಶಕ್ತೀಕರಣೆ ಕ್ರಾಂತಿಕಾರಿ ಭೂಮಿಕಾಂ ನಿರ್ವಹತೀತಿ ಪ್ರಧಾನಮಂತ್ರಿಣಃ ಮೋದಿನಃ ವಕ್ತವ್ಯಂ. ನೇಪಾಳ ತಿಬ್ಬತಯೋಃ ಭೀಷಣಾಪ್ಲಾವೇನ ಮೃತಕಾನಾಂ ಸಂಖ್ಯಾ ಅಷ್ಟತ್ರಿಂಶತ್ಯಧಿಕ ಪಂಚಶತಂ ಯಾವತ್ ಅಭವತ್. ಸಾರ್ಧೈಕಸಹಸ್ರತೋಪ್ಯಧಿಕಾಃ ಜನಾಃ ವಿಲೀನಾಃ. ನೇಪಾಳೆ ನವತ್ಯುತ್ತರ ದ್ವಿಶತ ಭಾರತೀಯಾಃ ಅಸಂಪರ್ಕಿತಾಃ. ಮಂತ್ರಾಲಯೇನ ಆಪದುದ್ಧರಣ ಕಾರ್ಯಾಣಿ ಚ ತೀವ್ರೀಕೃತಾನಿ. ಚೀನೆ ಪಂಚದಶಾಂಶೈಕಂ ಪರಿಮಾಣಮಿತಂ ಭೂಕಂಪಾನಂತರಂ ನೇಪಾಳೆ ನೂತನ ಜಲಪ್ಲಾವನ ಸಂಕಟಸ್ಯ ಸೂಚನಾ. ವಿತ್ತಮಂತ್ರಿ ನಿರ್ಮಲಾ ಸೀತಾರಾಮನದ್ಯ ಷಡ್ ದಿವಸೀಯ ಪ್ರವಾಸಾಯ ಯುಎಸ್ ಪ್ರಸ್ಥಿತಾ. ಅಪಿ ಚ ಪಿಎಸ್ಎ ಬುಡಾಪೆಸ್ಟ್ ಓಪನ್ ಪ್ರತಿಯೋಗಿತಾಯಾಃ ಅಂತಿಮ ಸ್ಪರ್ಧಾಯಾಂ ಅದ್ಯ ರಾತ್ರೌ ಭಾರತಸ್ಯ ವೇಲಾವನ್ ಸೆಂಥಿಲ್ ಕುಮಾರಃ ಹಂಗರಿ ದೇಶಸ್ಯ ಬಾಲಾಜ್ ಫಾರ್ಕಸ್ ವರ್ಯೇಣ ಸಹ

ಆಕಾಶವಾಣಿ ಅವಲೋಕನ. ಇಂದಿನ ವಿಷಯ, ಪ್ರಧಾನಮಂತ್ರಿ ಜನ್ಧನ್ ಯೋಜನೆಗೆ 12 ವರ್ಷಗಳು, ಭಾರತದ ಆರ್ಥಿಕ ಸಬಲೀಕರಣದ ಪರ್ವ. ಬರೆದವರು ಅಭಯ್ ದಾಮ್ಲೆ, ಓದುತ್ತಿರುವವರು ಚೇತನ್ ಸಿವಿ. ಭಾರತದ ಆರ್ಥಿಕ ಅಭಿವೃದ್ಧಿಯ ಪಯಣದಲ್ಲಿ ಪ್ರತಿಯೊಬ್ಬ ನಾಗರಿಕನನ್ನು ಹಣಕಾಸು ವ್ಯವಸ್ಥೆಯೊಂದಿಗೆ ಜೋಡಿಸುವುದು ಮಹತ್ವದ ಹೆಜ್ಜೆಯಾಗಿದೆ. ಈ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆಯ ರಾಷ್ಟೀಯ ಆರ್ಥಿಕ ಸೇರ್ಪಡೆ ಅಭಿಯಾನವಾದ ಪ್ರಧಾನಮಂತ್ರಿ ಜನ್ಧನ್ ಯೋಜನೆ ಮಹತ್ವದ ಪಾತ್ರ ವಹಿಸುತ್ತಿದೆ. 2014 ಆಗಸ್ಟ್ 28ರಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಆರಂಭಗೊಂಡ ಈ ಯೋಜನೆ 12 ವರ್ಷಗಳ ಯಶಸ್ವಿ ಪಯಣವನ್ನು ಪೂರ್ಣಗೊಳಿಸಿದೆ. ಬ್ಯಾಂಕ್ ಖಾತೆ ಇಲ್ಲದ ಜನರಿಗೆ ಮೂಲಭೂತ ಬ್ಯಾಂಕಿಂಗ್ ಸೌಲಭ್ಯ ಒದಗಿಸುವುದರಿಂದ ಆರಂಭವಾದಂತಹ ಈ ಅಭಿಯಾನ ಇಂದು ದೇಶದ ಆರ್ಥಿಕ ಸೇರ್ಪಡೆಯ ಪ್ರಮುಖ ಆಧಾರಸ್ತಂಭವಾಗಿ ಬೆಳೆದಿದೆ. ವಿಶ್ವದ ಅತಿದೊಡ್ಡ ಹಣಕಾಸು ಸೇರ್ಪಡೆ ಉಪಕ್ರಮವೆಂಬ ಹೆಗ್ಗಳಿಕೆಯನ್ನು ಇದು ಪಡೆದಿದೆ. ಬ್ಯಾಂಕಿಂಗ್ ಸೌಲಭ್ಯದಿಂದ ಹೊರಗುಳಿದ ಪ್ರತಿಯೊಬ್ಬರಿಗೂ ಮೂಲಭೂತ ಬ್ಯಾಂಕ್ ಖಾತೆಯನ್ನು ಒದಗಿಸುವುದು ಪ್ರಧಾನಮಂತ್ರಿ ಜನ್ಧನ್ ಯೋಜನೆಯ ಮೂಲ ಉದ್ದೇಶವಾಗಿದೆ. ಈ ಖಾತೆಯನ್ನು ಯಾವುದೇ ಕನಿಷ್ಠ ಠೇವಣಿಯ ಅಗತ್ಯವಿಲ್ಲದೆ ತೆರೆಯಬಹುದಾಗಿದ್ದು ಖಾತೆ ನಿರ್ವಹಣೆಗೂ ಯಾವುದೇ ಶುಲ್ಕ ಇರುವುದಿಲ್ಲ. ಯೋಜನೆ ಆರಂಭವಾದ ಸಂದರ್ಭದಲ್ಲಿ ಪ್ರತಿಯೊಂದು

ಕುಟುಂಬಕ್ಕೂ ಕನಿಷ್ಠ ಒಂದು ಬ್ಯಾಂಕ್ ಖಾತೆ ಒದಗಿಸುವ ಗುರಿ ಹೊಂದಲಾಗಿತ್ತು. ನಂತರ 2018ರಲ್ಲಿ ಯೋಜನೆಯ ವ್ಯಾಪ್ತಿಯನ್ನು ವಿಸ್ತರಿಸಿ ಬ್ಯಾಂಕಿಂಗ್ ವ್ಯವಸ್ಥೆಯಿಂದ ಹೊರಗಿರುವ ಪ್ರತಿಯೊಬ್ಬ ವಯಸ್ಕನಿಗೂ ಖಾತೆ ಒದಗಿಸುವತ್ತ ಗಮನಹರಿಸಲಾಯಿತು. ಕಳೆದ 12 ವರ್ಷಗಳಲ್ಲಿ ಜನ್ಧನ್ ಯೋಜನೆಯ ವ್ಯಾಪ್ತಿ ಗಮನಾರ್ಹವಾಗಿ ವಿಸ್ತರಿಸಿದೆ. 2026ರ ಆಗಸ್ಟ್ 19ರ ವೇಳೆಗೆ ದೇಶದಾದ್ಯಂತ ಒಟ್ಟು 59.09 ಕೋಟಿ ಜನ್ಧನ್ ಖಾತೆಗಳು ತೆರೆಯಲ್ಪಟ್ಟಿವೆ. ಈ ಖಾತೆಗಳಲ್ಲಿ 55.7% ಅಂದರೆ 32.92 ಕೋಟಿ ಖಾತೆಗಳು ಮಹಿಳೆಯರದ್ದಾಗಿವೆ. ಇದೇ ವೇಳೆ 77.8% ಅಂದರೆ 45.95 ಕೋಟಿ ಖಾತೆಗಳು ಗ್ರಾಮೀಣ ಮತ್ತು ಅರೆ ನಗರ ಪ್ರದೇಶದಲ್ಲಿವೆ. ಈ ಅಂಕಿ ಅಂಶಗಳು ಮೂಲತಃ ಮಹಿಳೆಯರು, ಗ್ರಾಮೀಣ ಜನರು ಮತ್ತು ಆರ್ಥಿಕವಾಗಿ ಹಿಂದುಳಿದ ವರ್ಗಗಳನ್ನು ಹಣಕಾಸು ವ್ಯವಸ್ಥೆಯೊಂದಿಗೆ ಸೇರಿಸುವಲ್ಲಿ ಯೋಜನೆಯ ಪಾತ್ರವನ್ನು ಬಿಂಬಿಸುತ್ತದೆ. ಜನ್ಧನ್ ಖಾತೆಗಳಲ್ಲಿ ಉಳಿತಾಯದ ಪ್ರಮಾಣವು ನಿರಂತರವಾಗಿ ಹೆಚ್ಚಾಗಿದೆ. 2026ರ ಆಗಸ್ಟ್ 19ರ ವೇಳೆಗೆ ಈ ಖಾತೆಗಳಲ್ಲಿನ ಒಟ್ಟು ಠೇವಣಿ ಮೊತ್ತ 316,514 ಕೋಟಿ ರೂಪಾಯಿಗಳಾಗಿದ್ದು ಅಂದರೆ ಸುಮಾರು 3.17 ಲಕ್ಷ ಕೋಟಿ ರೂಪಾಯಿಗಳಷ್ಟಿದೆ. 2015ರ

0: ಹಿಂದುಳಿದ ವರ್ಗಗಳನ್ನು ಹಣಕಾಸು ವ್ಯವಸ್ಥೆಯೊಂದಿಗೆ ಸೇರಿಸುವಲ್ಲಿ ಯೋಜನೆಯ ಪಾತ್ರವನ್ನು ಬಿಂಬಿಸುತ್ತದೆ. ಜನ್ಧನ್ ಖಾತೆಗಳಲ್ಲಿ ಉಳಿತಾಯದ ಪ್ರಮಾಣವು ನಿರಂತರವಾಗಿ ಹೆಚ್ಚಾಗಿದೆ. 2020 ಆಗಸ್ಟ್ 19 ವೇಳೆಗೆ ಈ ಖಾತೆಗಳಲ್ಲಿನ ಒಟ್ಟು ಠೇವಣಿ ಮೊತ್ತ 316,514 ಕೋಟಿ ರೂಪಾಯಿಗಳಾಗಿದ್ದು ಅಂದರೆ ಸುಮಾರು 3.17 ಲಕ್ಷ ಕೋಟಿ ರೂಪಾಯಿಗಳಷ್ಟಿದೆ. 2015 ಆಗಸ್ಟ್ನಿಂದ 2026 ಆಗಸ್ಟ್ವರೆಗೆ ಠೇವಣಿ ಮೊತ್ತವು ಸುಮಾರು 12.8 ಪಟ್ಟು ಹೆಚ್ಚಾಗಿದೆ. ಇದೇ ಅವಧಿಯಲ್ಲಿ ಖಾತೆಗಳ ಸಂಖ್ಯೆ ಸುಮಾರು 2.3 ಪಟ್ಟು ಹೆಚ್ಚಾಗಿದೆ. ಪ್ರತಿಯೊಂದು ಖಾತೆಯ ಸರಾಸರಿ ಠೇವಣಿ 5,356 ರೂಪಾಯಿಗಳಾಗಿದ್ದು 2015 ಆಗಸ್ಟ್ಗೆ ಹೋಲಿಸಿದರೆ ಸರಾಸರಿ ಠೇವಣಿ ಸುಮಾರು 3.4 ಪಟ್ಟು ಹೆಚ್ಚಾಗಿದೆ. ಖಾತೆಗಳ ಬಳಕೆ ಮತ್ತು ಉಳಿತಾಯದ ಅಭ್ಯಾಸದಲ್ಲಿ ಉಂಟಾಗಿರುವ ಸುಧಾರಣೆಗೆ ಇದು ಸಾಕ್ಷಿಯಾಗಿದೆ. ಮಹಿಳಾ ಸಬಲೀಕರಣದ ದೃಷ್ಟಿಯಿಂದಲೂ ಜನ್ಧನ್ ಯೋಜನೆ ಮಹತ್ವದ ಸಾಧನೆ ಮಾಡಿದೆ. ಒಟ್ಟು ಖಾತೆದಾರರಲ್ಲಿ 55.7% ಮಹಿಳೆಯರಾಗಿರುವುದು, ಮಹಿಳೆಯರ ಆರ್ಥಿಕ ಒಳಗೊಳ್ಳುವಿಕೆಗೆ ಈ ಯೋಜನೆ ನೀಡಿರುವ ಆದ್ಯತೆಯನ್ನು ತೋರಿಸುತ್ತದೆ. ಡಿಜಿಟಲ್ ಹಣಕಾಸು ವ್ಯವಸ್ಥೆಯ ವಿಸ್ತರಣೆ ಕೂಡ ಜನ್ಧನ್ ಯೋಜನೆಯ ಮತ್ತೊಂದು ಪ್ರಮುಖ ಅಂಶವಾಗಿದೆ. ಜನ್ಧನ್ ಖಾತೆದಾರರಿಗೆ ರೂಪೇ ಡೆಬಿಟ್ ಕಾರ್ಡ್ಗಳನ್ನು ಒದಗಿಸಲಾಗುತ್ತಿದ್ದು, ಅರ್ಹ ರೂಪೇ ಕಾರ್ಡ್ಗಳಿಗೆ ಅಪಘಾತ ವಿಮಾ ರಕ್ಷಣೆಯೂ ಲಭ್ಯವಿದೆ. ಖಾತೆದಾರರಿಗೆ ಅರ್ಹತೆಯ ಆಧಾರದ ಮೇಲೆ 10,000 ರೂಪಾಯಿಗಳವರೆಗೆ ಓವರ್ ಡ್ರಾಫ್ಟ್ ಸೌಲಭ್ಯವೂ ಒದಗಿಸಲಾಗುತ್ತದೆ. ಈ ಸೌಲಭ್ಯಗಳು ಹಣಕಾಸಿನ ಭದ್ರತೆಯನ್ನು ಬಲಪಡಿಸುವುದರ ಜೊತೆಗೆ ಜನರನ್ನು ಅಧಿಕೃತ ಹಣಕಾಸು ವ್ಯವಸ್ಥೆಯೊಂದಿಗೆ ಮತ್ತಷ್ಟು ಆಳವಾಗಿ ಸಂಪರ್ಕಿಸಲು ನೆರವಾಗುತ್ತದೆ. ಜನ್ಧನ್ ಖಾತೆಗಳು ವಿವಿಧ ಸಾಮಾಜಿಕ ಭದ್ರತಾ ಯೋಜನೆಗಳ ವಿಸ್ತರಣೆಯಲ್ಲಿಯೂ ಪ್ರಮುಖ ಮಾಧ್ಯಮವಾಗಿವೆ. ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬೀಮಾ ಯೋಜನೆ ಮತ್ತು ಪ್ರಧಾನಮಂತ್ರಿ ಸುರಕ್ಷಾ ಬೀಮಾ ಯೋಜನೆಗಳಂತಹ ವಿಮಾ ಯೋಜನೆಗಳ ಪ್ರಯೋಜನಗಳನ್ನು ಜನರಿಗೆ ತಲುಪಿಸಲು ಈ ಖಾತೆಗಳು ನೆರವಾಗಿವೆ. ಪಿಂಚಣಿ ಮತ್ತು ಇತರ ಹಣಕಾಸು ಸೇವೆಗಳಿಗೂ ಖಾತೆದಾರರಿಗೆ ಪ್ರವೇಶ ಕಲ್ಪಿಸುವ ಮೂಲಕ ವಿಶೇಷವಾಗಿ ಅಸಂಘಟಿತ ವಲಯದ ಜನರಿಗೆ ಸಾಮಾಜಿಕ ಮತ್ತು ಆರ್ಥಿಕ ಭದ್ರತೆಯನ್ನು ವಿಸ್ತರಿಸುವಲ್ಲಿ ಜನ್ಧನ್ ಯೋಜನೆ ನೆರವಾಗಿದೆ. ಸರ್ಕಾರದ ಕಲ್ಯಾಣ ಕಾರ್ಯಕ್ರಮಗಳ ಪ್ರಯೋಜನಗಳನ್ನು ನೇರವಾಗಿ ಜನರಿಗೆ ತಲುಪಿಸುವಲ್ಲಿ ಜಾಮ್ ತ್ರಿವಳಿ ವ್ಯವಸ್ಥೆಯು ಮಹತ್ವದ ಬದಲಾವಣೆ ತಂದಿದೆ. ಜನ್ಧನ್, ಆಧಾರ್ ಮತ್ತು ಮೊಬೈಲ್ಗಳ ಸಮನ್ವಯದಿಂದ ರೂಪುಗೊಂಡಿರುವ ಈ ವ್ಯವಸ್ಥೆಯ ಮೂಲಕ ಅರ್ಹ ಫಲಾನುಭವಿಗಳಿಗೆ ವಿವಿಧ ಸರ್ಕಾರಿ ನೆರವು ಮತ್ತು ಹಣಕಾಸು ಪ್ರಯೋಜನಗಳನ್ನು ನೇರವಾಗಿ ಬ್ಯಾಂಕ್ ಖಾತೆಗಳಿಗೆ ವರ್ಗಾಯಿಸಲು ಸಾಧ್ಯವಾಗಿದೆ. ಇದರಿಂದ ಸೇವಾ ವಿಳಂಬವನ್ನು ಕಡಿಮೆ ಮಾಡಿ ಸರ್ಕಾರಿ ನೆರವು ಹೆಚ್ಚು ಪಾರದರ್ಶಕವಾಗಿ ಮತ್ತು ನೇರವಾಗಿ ತಲುಪಿಸಲು ನೆರವಾಗಿದೆ. ಜನ್ಧನ್ ಯೋಜನೆಯು ಉಳಿತಾಯದ ಜೊತೆಗೆ ಸಾಲ ಮತ್ತು ಉದ್ಯಮಶೀಲತೆಯ ಅವಕಾಶಗಳಿಗೂ ದಾರಿ ತೆರೆದಿದೆ. ನಿಯಮಿತ ಬ್ಯಾಂಕಿಂಗ್ ವ್ಯವಹಾರ ಮತ್ತು ಉಳಿತಾಯದ ಅಭ್ಯಾಸ ಹೊಂದಿರುವ ಖಾತೆದಾರರಿಗೆ ವಿವಿಧ ಸಾಲ ಸೌಲಭ್ಯಗಳ ಪ್ರವೇಶ ಸುಲಭವಾಗುತ್ತಿದೆ. ಸಣ್ಣ ಉದ್ಯಮಗಳು ಮತ್ತು ಸ್ವಯಂ ಉದ್ಯೋಗಕ್ಕೆ ನೆರವಾಗುವ ಪ್ರಧಾನಮಂತ್ರಿ ಮುದ್ರಾ ಯೋಜನೆಯಂತಹ ಕಾರ್ಯಕ್ರಮಗಳೊಂದಿಗೆ ಹಣಕಾಸು ಸೇರ್ಪಡೆಯ ವ್ಯವಸ್ಥೆಯನ್ನು ಸಂಪರ್ಕಿಸುವ ಮೂಲಕ ಹಿಂದೆ ಔಪಚಾರಿಕ ಹಣಕಾಸು ವ್ಯವಸ್ಥೆಯಿಂದ ಹೊರಗಿದ್ದ ಅನೇಕ ಜನರಿಗೆ ಆರ್ಥಿಕ ಚಟುವಟಿಕೆಗಳನ್ನು ವಿಸ್ತರಿಸಲು ಅವಕಾಶ ದೊರೆತಿದೆ. ಇದುವರೆಗೂ ಅವಲೋಕನ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ.
1: ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ 6:35. ಒಂದು ಪ್ರಕಟಣೆ. ಗೀತಾ ಗಂಡ ಸತೀಶ್ ವಾಗ್ಮೋರೆ, ವಯಸ್ಸು 35, ಉದ್ಯೋಗ ಮನೆಗೆಲಸ, ಜಾತಿ ಹಿಂದೂ ಮಾದರ್, ಸಾಕಿನ ಹಕ್ಕಿಂ ಚೌಕ್ ಹತ್ತಿರ ವಡ್ರವೋನಿ ವಿಜಯಪುರ. ಇವಳು ಸಾದಗೆಂಪು ಮೈಬಣ್ಣ, ತಲೆಗಪ್ಪು ಕಪ್ಪು ಕೂದಲಿದ್ದು ಅಂದಾಜು 5'6" ಅಡಿ ಎತ್ತರ ಇದ್ದು ಮೈಯಿಂದ ಸಾಧಾರಣ ಮೈಕಟ್ಟು, ದುಂಡು ಮುಖ, ನೆಟ್ಟಗಿನ ಮೂಗು ಹೊಂದಿರುತ್ತಾಳೆ. ಇವಳು ಕನ್ನಡ, ಮರಾಠಿ ಹಾಗೂ ಹಿಂದಿ ಭಾಷೆ ಮಾತನಾಡುತ್ತಾಳೆ. ಮನೆಯಿಂದ ಹೋಗುವಾಗ ಹಳದಿ ಬಣ್ಣದ ಚೂಡಿದಾರ ಧರಿಸಿದ್ದು ಇರುತ್ತದೆ. ಎರಡನೇದು ಲಕ್ಷ್ಮಿ, ತಂದೆ ಸತೀಶ್ ವಾಗ್ಮೋರೆ, ವಯಸ್ಸು 12, ಉದ್ಯೋಗ ವಿದ್ಯಾರ್ಥಿ, ಜಾತಿ ಹಿಂದೂ ಮಾದರ್, ಹಕ್ಕಿಂ ಚೌಕ್ ಹತ್ತಿರ ವಡ್ಡರವನಿ ವಿಜಯಪುರ. ಇವಳು ಸಾದಗೆಂಪು ಮೈಬಣ್ಣ, ತಲೆಯಲ್ಲಿ ಕಪ್ಪು ಕೂದಲಿದ್ದು ಅಂದಾಜು 4'6" ಅಡಿ ಎತ್ತರ ಇದ್ದು ಮೈಯಿಂದ ಸಾಧಾರಣ ಮೈಕಟ್ಟು, ದುಂಡು ಮುಖ, ನೆಟ್ಟಗಿನ ಮೂಗು ಹೊಂದಿರುತ್ತಾಳೆ. ಇವಳು ಕನ್ನಡ, ಮರಾಠಿ ಮತ್ತು ಹಿಂದಿ ಭಾಷೆ ಮಾತನಾಡುತ್ತಾಳೆ. ಮನೆಯಿಂದ ಹೋಗುವಾಗ ಬಿಳಿ ಬಣ್ಣದ ಹೂಗಳಿರುವ ಚೂಡಿದಾರ ಧರಿಸಿರುತ್ತಾಳೆ. ಮೂರನೇದು ರೇಣುಕಾ, ಗಂಡ ಲಕ್ಷ್ಮಣ ಕಂಬ್ಳಿ, ವಯಸ್ಸು 50, ಉದ್ಯೋಗ ಮನೆಗೆಲಸ, ಜಾತಿ ಹಿಂದೂ ಮಾದರ್, ಹೊಲೇರ್, ಹಕ್ಕಿಂ ಚೌಕ್ ಹತ್ತಿರ ವಡ್ಡರವನಿ ವಿಜಯಪುರ. ಇವಳು ಸಾದಗೆಂಪು ಮೈಬಣ್ಣ, ತಲೆಯಲ್ಲಿ ಕಪ್ಪು ಕೂದಲಿದ್ದು ಅಂದಾಜು 5'6" ಅಡಿ ಎತ್ತರ ಇದ್ದು ಮೈಯಿಂದ ಸಾಧಾರಣ ಮೈಕಟ್ಟು, ದುಂಡು ಮುಖ, ನೆಟ್ಟಗಿನ ಮೂಗ ಹೊಂದಿರುತ್ತಾಳೆ. ಇವಳು ಕನ್ನಡ ಭಾಷೆ ಮಾತನಾಡುತ್ತಾಳೆ. ಮನೆಯಿಂದ ಹೋಗುವಾಗ ಬಿಳಿ ಬಣ್ಣದ ಹೂಗಳಿರುವ ಸೀರೆ ಧರಿಸಿದ್ದು ಇರುತ್ತದೆ. ಕಾರಣ ಸದರಿ ಕಾಣೆಯಾದ ತನ್ನ ಹೆಂಡತಿ ಮತ್ತು ಮಗಳು ಮತ್ತು ಅತ್ತೆ ಪತ್ತೆ ಮಾಡಿಕೊಡಬೇಕೆಂದು ಪ್ರಿಯಾದ ದಾರ ಗೋಲಗುಂಬಜ್ ಪೊಲೀಸ್ ಠಾಣೆಯಲ್ಲಿ ಫಿರ್ಯಾದಿಯನ್ನು ದಾಖಲು

ಮಾಡಿದ್ದು. ಈ ರೀತಿ ಚೇರಿಗಳ ವ್ಯಕ್ತಿ ಪತ್ತೆಯಾದಲ್ಲಿ ಪೊಲೀಸ್ ಠಾಣೆ ಗೋಲ್ಗುಂಬ ಸ್ಟೇಷನ್ ಇವರನ್ನು ಸಂಪರ್ಕಿಸಲು ಕೋರಲಾಗಿದೆ. ಖಾನಿಯಾದವರ ಬಗ್ಗೆ ಪ್ರಕಟಣೆ ಕೇಳಿದ್ರಿ. ಸಮಯ 6:37. ಇನ್ನು ಮುಂದೆ ವಾಣಿಜ್ಯ ಪ್ರಕಟಣೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: पीएम फसल बीमा योजना से करीब 2,00,000 करोड़ रूपये क्लेम के रूप में किसानों को मिले हैं।
1: मुंगारू हंगामिना बेले वीमे गागी ईग नोंदणी माडिकोळ्ळिरी।
2: बैंक सामान्य सेवा केंद्र ग्राम वन केंद्र हेच्चिन माहितिगागी www.samrakshane.karnataka.gov.in वेबसाइट के भेटी नीडी।
3: ಬೆಳೆಗೆ ವಿಮೆ ಮಾಡಿರಿ, ತಕ್ಷಣ ರಕ್ಷಣೆ ಗಳಿಸಿ।
4: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ। ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ। ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com।

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀದೇವಿ ದಿನೇಶ್. ಮುಖ್ಯಾಂಶಗಳು: ವಾಲ್ಮೀಕಿ ನಿಗಮದ ಅಕ್ರಮ ಪ್ರಕರಣ, ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡುವುದಾಗಿ ಬಿ ನಾಗೇಂದ್ರ ಘೋಷಣೆ. ಪಶ್ಚಿಮಘಟ್ಟ ಪ್ರದೇಶದಲ್ಲಿ ಕಸ್ತೂರಿ ರಂಗನ್ ವರದಿ ಜಾರಿಗೆ ಅವಕಾಶ ನೀಡುವುದಿಲ್ಲ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸ್ಪಷ್ಟನೆ. ಕೈಗಾರಿಕಾ ಅಭಿವೃದ್ದಿಗೆ ಬೆಂಗಳೂರು ಹೊರತುಪಡಿಸಿ 5 ನಗರಗಳನ್ನು ಗುರುತಿಸಲು ಮುಖ್ಯಮಂತ್ರಿ ಸೂಚನೆ. ಧಾರವಾಡದ ಕಾನೂನು ವಿಶ್ವವಿದ್ಯಾನಿಲಯವನ್ನು ಮತ್ತಷ್ಟು ಬಲಪಡಿಸುವಂತೆ ಸರ್ಕಾರಕ್ಕೆ ಉತ್ತರ ಕರ್ನಾಟಕ ಭಾಗದ ಶಾಸಕರ ಮನವಿ. ಪಶು ವೈದ್ಯಾಧಿಕಾರಿಗಳ ನೇಮಕಾತಿ ಹಗರಣ, ಸಿಐಡಿ ಅಧಿಕಾರಿಗಳಿಂದ ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಕುಮಾರ್ ವಿಚಾರಣೆ. ವಾಲ್ಮೀಕಿ ನಿಗಮದ ಅಕ್ರಮಕ್ಕೆ ಸಂಬಂಧಿಸಿದಂತೆ ಯೋಜನೆ ಮತ್ತು ಸಾಂಖ್ಯಿಕ ಖಾತೆ ಸಚಿವ ಬಿ ನಾಗೇಂದ್ರ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡುವುದಾಗಿ ಘೋಷಿಸಿದ್ದಾರೆ. ಪ್ರತಿಪಕ್ಷಗಳ ಒತ್ತಡದ ಹಿನ್ನೆಲೆಯಲ್ಲಿ ಸರ್ಕಾರಕ್ಕೆ ಮುಜುಗರ ಉಂಟು ಮಾಡಬಾರದು ಎಂಬ ಹಿನ್ನೆಲೆಯಲ್ಲಿ ರಾಜೀನಾಮೆ ಸಲ್ಲಿಸಿರುವುದಾಗಿ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಹಗರಣದಲ್ಲಿ ತಾವು ಭಾಗಿಯಾಗಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಸದನದ ಸಮಯ ಹಾಳು ಮಾಡಿದವರು ಸಂವಿಧಾನದ ವಿರೋಧಿಗಳು ಎಂದು ಪ್ರತಿಪಕ್ಷಗಳ ವಿರುದ್ದ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ರಾಜ್ಯದ ಜನರನ್ನ ವಿರೋಧ ಪಕ್ಷದವರು ದಿಕ್ಕು ತಪ್ಪಿಸುತ್ತಿದ್ದಾರೆ ಎಂದು ದೂರಿದ್ದಾರೆ. ಸಂವಿಧಾನಕ್ಕೆ ತಾವು ಸಂಪೂರ್ಣವಾಗಿ ತಲೆಬಾಗುವುದಾಗಿ ಹೇಳಿದ್ದಾರೆ. ಯಾವುದೇ ಕಾರಣಕ್ಕೂ ಕಸ್ತೂರಿ ರಂಗನ್ ವರದಿ ಜಾರಿಗೆ ಅವಕಾಶ ನೀಡುವುದಿಲ್ಲ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಮಾಧ್ಯಮ ಪ್ರಕಟಣೆ ಹೊರಡಿಸಿರುವ ಅವರು, ಕೇಂದ್ರ ಸರ್ಕಾರ ಹೊರಡಿಸಿರುವ ವರದಿ ಜಾರಿ ಮಾಡುವ ಅಧಿಸೂಚನೆಯು ಜೀವ ವಿರೋಧಿ ಹಾಗೂ ಅಮಾನವೀಯವಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಪಶ್ಚಿಮಘಟ್ಟ ಪ್ರದೇಶದ 10 ಜಿಲ್ಲೆಗಳ 1,449 ಗ್ರಾಮಗಳನ್ನು ಪರಿಸರ ಸೂಕ್ಷ್ಮ ಪ್ರದೇಶಗಳೆಂದು ಘೋಷಿಸಿ ಕೇಂದ್ರ ಸರ್ಕಾರ ಹೊರಡಿಸಿರುವ ಈ ಅಧಿಸೂಚನೆಯು ಲಕ್ಷಾಂತರ ಕುಟುಂಬಗಳನ್ನು ಆತಂಕಕ್ಕೆ ಈಡು ಮಾಡಿದೆ.

0: ಮಲೆನಾಡು ಹಾಗೂ ಪಶ್ಚಿಮಘಟ್ಟ ಪ್ರದೇಶಗಳ ಜನರ ಹಿತ ಗಮನದಲ್ಲಿ ಇಟ್ಟುಕೊಂಡು ಪರಿಹಾರ ಕಂಡುಕೊಳ್ಳಲು ಒಂದು ದಿನದ ವಿಶೇಷ ಅಧಿವೇಶನ ಕರೆಯಲು ನಿರ್ಧರಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಪಶ್ಚಿಮಘಟ್ಟ ಭಾಗದ ಜನರು ಯಾವುದೇ ಕಾರಣಕ್ಕೂ ಆತಂಕಕ್ಕೆ ಒಳಗಾಗುವುದು ಬೇಡ ಎಂದು ಧೈರ್ಯ ತುಂಬಿದ್ದಾರೆ. ರಾಜ್ಯದ ವಿವಿಧ ಭಾಗಗಳಲ್ಲಿ ಕೈಗಾರಿಕಾ ಅಭಿವೃದ್ದಿಯ ಉದ್ದೇಶದಿಂದ ಬೆಂಗಳೂರನ್ನು ಹೊರತುಪಡಿಸಿ ಇತರೆ 5 ನಗರಗಳನ್ನು ಗುರುತಿಸುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಗೃಹ ಕಚೇರಿ ಕೃಷ್ಣಾದಲ್ಲಿ ಇಂದು ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಅವರು, ವಿಮಾನ ನಿಲ್ದಾಣ ಮತ್ತಿತರ ಮೂಲಸೌಕರ್ಯ ಹೊಂದಿರುವ ಸೂಕ್ತ 5 ನಗರಗಳನ್ನು ಗುರುತಿಸುವಂತೆ ತಿಳಿಸಿದ್ದಾರೆ. ಕೈಗಾರಿಕೋದ್ಯಮಗಳ ಸ್ಥಾಪನೆಗೆ ಏಕಗವಾಕ್ಷಿ ಅನುಮೋದನೆಯ ವ್ಯವಸ್ಥೆಯನ್ನು ಇನ್ನಷ್ಟು ಬಲಪಡಿಸಲು ನಿಗದಿತ ಕಾಲಮಿತಿಯೊಳಗೆ ಅನುಮೋದನೆ ಪ್ರಕ್ರಿಯೆ ಪೂರ್ಣಗೊಳಿಸುವಂತೆ ಸೂಚನೆ ನೀಡಿದ್ದಾರೆ. ಪೊಲೀಸರ ಸಂಕಷ್ಟ ಭತ್ಯೆ ಪ್ರಮಾಣವನ್ನು ಆಂಧ್ರಪ್ರದೇಶ ಹಾಗೂ ತೆಲಂಗಾಣ ರಾಜ್ಯಗಳ ಮಾದರಿಯಲ್ಲಿ ಶೇಕಡ 50% ಹೆಚ್ಚಿಸಲು ಸರ್ಕಾರದ ಸಮ್ಮತಿ ಇದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರಿನ ಮಾಣಿಕ್ ಷಾ ಮೈದಾನದಲ್ಲಿ ಇಂದು ರಾಜ್ಯ ಪೊಲೀಸರಿಗಾಗಿ ಸಮಗ್ರ ಸಾಮರ್ಥ್ಯವೃದ್ದಿ ತರಬೇತಿಗೆ ಚಾಲನೆ ನೀಡಿ ಮಾತನಾಡಿದ ಅವರು, ಎನ್ಎಸ್ಜಿ ತರಬೇತಿಯಿಂದ ರಾಜ್ಯದ ಪೊಲೀಸರ ಸಾಮರ್ಥ್ಯ ಹಾಗೂ ಕೌಶಲ್ಯ ಹೆಚ್ಚಲಿದೆ ಎಂದು ತಿಳಿಸಿದ್ದಾರೆ. ಬೆಂಗಳೂರು ನಗರದಲ್ಲಿ ಗಗನಚುಂಬಿ ಕಟ್ಟಡಗಳ ಮೇಲೆ ಹೆಲಿಪ್ಯಾಡ್ ನಿರ್ಮಾಣ ಕಡ್ಡಾಯ ಎಂದು ತಿಳಿಸಿದ್ದಾರೆ. ರಾಜ್ಯದ ಪ್ರತಿಯೊಂದು ಜಿಲ್ಲೆಗಳಲ್ಲೂ ರೌಡಿಗಳ ನಿಗ್ರಹಕ್ಕೆ ಪ್ರತ್ಯೇಕ ಐಪಿಎಸ್ ಅಧಿಕಾರಿಗಳ ನೇತೃತ್ವದಲ್ಲಿ ರೌಡಿ ನಿಗ್ರಹ ಪಡೆ ರಚಿಸುವ ಕಾರ್ಯಕ್ಕೆ ಚಾಲನೆ ನೀಡಲಾಗಿದೆ ಎಂದು ಹೇಳಿದ್ದಾರೆ. ರಾಜ್ಯದ ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರುವ 72,000 ಸರ್ಕಾರಿ ಹುದ್ದೆಗಳ ಭರ್ತಿಗೆ ಅಧಿಸೂಚನೆ ಹೊರಡಿಸಲಾಗುತ್ತಿದ್ದು, ಬ್ಯಾಕ್ಲಾಗ್ ಹುದ್ದೆಗಳ ಭರ್ತಿ ಮಾಡಲು ಸರ್ಕಾರದ ಹಂತದಲ್ಲಿ ಚರ್ಚೆ ನಡೆಯುತ್ತಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ನಡೆದ ರಾಜ್ಯ ಸರ್ಕಾರಿ ಪರಿಶಿಷ್ಟ ನೌಕರರ ಸಮನ್ವಯ ಸಮಿತಿಯ 6ನೇ ರಾಜ್ಯ ಮಟ್ಟದ ಐಕ್ಯತಾ ಸಮಾವೇಶ ಉದ್ಘಾಟಿಸಿ ಮಾತನಾಡಿದ ಅವರು, ಮುಖ್ಯಮಂತ್ರಿಯೊಂದಿಗೆ ಚರ್ಚಿಸಿ ಬ್ಯಾಕ್ಲಾಗ್ ಹುದ್ದೆಗಳನ್ನು ತುಂಬಲಾಗುವುದು ಎಂದು ಭರವಸೆ ನೀಡಿದ್ದಾರೆ. ಸರ್ಕಾರಿ ನೌಕರರು ನಿಮ್ಮ ಮಕ್ಕಳೊಂದಿಗೆ ಬಡವರ ಮಕ್ಕಳನ್ನು ಇಂಜಿನಿಯರ್ ವೈದ್ಯರನ್ನಾಗಿ ಮಾಡುವಂತೆ ಪ್ರೋತ್ಸಾಹಿಸಿ ಎಂದು ಕರೆ ನೀಡಿದ್ದಾರೆ. ಈ ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬೆಂಗಳೂರಿನಲ್ಲಿ ಪ್ರತ್ಯೇಕ ನೂತನ ಕಾನೂನು ವಿಶ್ವವಿದ್ಯಾಲಯವನ್ನು ಸ್ಥಾಪಿಸುವ ಪ್ರಸ್ತಾವನೆ ಕೈಬಿಟ್ಟು ಪ್ರಸ್ತುತ ಹುಬ್ಬಳ್ಳಿ ಧಾರವಾಡದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾನಿಲಯವನ್ನು ಮತ್ತಷ್ಟು ಬಲಪಡಿಸಬೇಕು ಎಂದು ಉತ್ತರ ಕರ್ನಾಟಕ ಭಾಗದ ಶಾಸಕರು ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ವಿಧಾನಸಭೆ ವಿರೋಧ ಪಕ್ಷದ ಉಪನಾಯಕ ಅರವಿಂದ್ ಬೆಲ್ಲತ್, ಮಾಜಿ ಸಚಿವ ಸಿಸಿ ಪಾಟೀಲ್ ಸೇರಿದಂತೆ ಉತ್ತರ ಕರ್ನಾಟಕ ಭಾಗದ ಶಾಸಕರು ಮುಖ್ಯಮಂತ್ರಿಗೆ ಪತ್ರ ಬರೆದಿದ್ದಾರೆ. ಧಾರವಾಡ ವಿಶ್ವವಿದ್ಯಾನಿಲಯದಲ್ಲೇ ಸೈಬರ್ ಕಾನೂನು, ಸಂವಿಧಾನಿಕ ಕಾನೂನು, ವಾಣಿಜ್ಯ ಹಾಗೂ ಅಂತಾರಾಷ್ಟೀಯ ಕಾನೂನು ಅಧ್ಯಯನ ವಿಭಾಗಗಳನ್ನು ಆರಂಭಿಸಬಹುದು ಎಂದು ಪತ್ರದಲ್ಲಿ ತಿಳಿಸಿದ್ದಾರೆ. ಪಶು ವೈದ್ಯಾಧಿಕಾರಿಗಳ ನೇಮಕಾತಿ ಹಗರಣಕ್ಕೆ ಸಂಬಂಧಿಸಿದಂತೆ ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಕುಮಾರ್ ಬೆಂಗಳೂರಿನಲ್ಲಿ ಇಂದು ಸಿಐಡಿ ಅಧಿಕಾರಿಗಳ ಮುಂದೆ ವಿಚಾರಣೆಗೆ ಹಾಜರಾದರು. ತನಿಖಾಧಿಕಾರಿ ಎಸಿಪಿ ರಾಘವೇಂದ್ರ ಹೆಗಡೆ ಜ್ಞಾನೇಂದ್ರ ಕುಮಾರ್ ಅವರ ವಿಚಾರಣೆ ನಡೆಸಿದ್ದಾರೆ. ಪ್ರಕರಣದ ಹಣಕಾಸಿನ ಅಂಶಗಳನ್ನು ಇಡಿ ಪರಿಶೀಲನೆ ನಡೆಸುತ್ತಿದ್ದು, ನೇಮಕಾತಿ ಪ್ರಕ್ರಿಯೆಯಲ್ಲಿನ ಅಕ್ರಮಗಳು ಮತ್ತು ವಿವಿಧ ಅಧಿಕಾರಿಗಳ ಪಾತ್ರದ ಬಗ್ಗೆ ಸಿಐಡಿ ತನಿಖೆ ನಡೆಸುತ್ತಿದೆ. ಸಮಾಜದಲ್ಲಿ ಜಾತಿ ಧರ್ಮದ ಹೆಸರಿನಲ್ಲಿ ವಿಭಜನೆ ಮಾಡುವ ಮನೋಭಾವಕ್ಕೆ ಅವಕಾಶ ನೀಡದೆ ಎಲ್ಲರೂ ಸಮಾನರು ಎಂಬ ಮಾನವತಾ ಮೌಲ್ಯವನ್ನು ಜೀವನದಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ಡಾ ಬಿಆರ್ ಅಂಬೇಡ್ಕರ್ ಅವರಿಗೆ ನಿಜವಾದ ಗೌರವ ಸಲ್ಲಿಸಿದಂತಾಗುತ್ತದೆ ಎಂದು ಗ್ರೇಟರ್ ಬೆಂಗಳೂರು ಅಭಿವೃದ್ದಿ ಸಚಿವ ಕೃಷ್ಣ ಬೈರೇಗೌಡ ಅಭಿಪ್ರಾಯಪಟ್ಟಿದ್ದಾರೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ವತಿಯಿಂದ ನಡೆದ ಡಾ ಬಿಆರ್ ಅಂಬೇಡ್ಕರ್ ಹಾಗೂ ಪೌರ ಕಾರ್ಮಿಕರ ದಿನಾಚರಣೆ 2026 ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಅವರು, ಡಾ ಅಂಬೇಡ್ಕರ್ ಅವರು ಯಾವುದೇ ಒಂದು ಜಾತಿ ಅಥವಾ ಸಮುದಾಯಕ್ಕೆ ಸೀಮಿತರಾದವರಲ್ಲ, ಎಲ್ಲಾ ಸಮುದಾಯಗಳ ಏಳಿಗೆಗೆ ಅಭ್ಯುದಯಕ್ಕೆ ಬೆಳಕಾದವರು ಎಂದು ತಿಳಿಸಿದ್ದಾರೆ. ಪೌರ ಕಾರ್ಮಿಕರ ಕುಂದುಕೊರತೆಗಳು ಮತ್ತು ಬೇಡಿಕೆಗಳ ಕುರಿತು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಸಕಾರಾತ್ಮಕವಾಗಿ ಸ್ಪಂದಿಸಲು ಸರ್ಕಾರ ಕ್ರಮ ಕೈಗೊಳ್ಳಲಿದೆ ಎಂದು ಭರವಸೆ ನೀಡಿದ್ದಾರೆ.
4: ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕೂಡ

0: ನಾವೆಲ್ಲ ಮನುಷ್ಯರು ಅನ್ನುವಂತಹ ಮಾನವತಾ ಧರ್ಮವನ್ನ ನಮಗೆ ಪ್ರತಿಪಾದನೆ ಮಾಡಿದಂತ ಅವರು, ಪ್ರತಿಯೊಬ್ಬರಿಗೂ ಮಾರ್ಗದರ್ಶನ ಮಾಡಿದಂತ ಅವರು ಡಾಕ್ಟರ್ ಅಂಬೇಡ್ಕರ್ ಅವರು. ಯಾಕೆಂದ್ರೆ ಅಂಬೇಡ್ಕರ್ ಅಂದ್ರೆ ಯಾವುದೋ ಒಂದು ಜಾತಿ ಧರ್ಮಕ್ಕೆ ಸೀಮಿತವಾಗಿ ಮಾತಾಡ್ತೇವೆ, ಇಲ್ಲ, ಅವರು ಎಲ್ಲಾ ಮನುಷ್ಯರಿಗೂ ಸಮಾನತೆಯ ಸಂದೇಶವನ್ನ ಕೊಟ್ಟಂತವ್ರು. ಕೊನೆ ಉಸಿರು ಇರೋವರೆಗೂ ಕೂಡ ನಮ್ಮ ಸಮಾಜದಲ್ಲಿ ಸಮಾನತೆಗಾಗಿ ಹೋರಾಟ ಮಾಡಿದಂತವ್ರು.
1: ಚಾಮರಾಜನಗರ ಜಿಲ್ಲೆಯ ಕಾವೇರಿ ವನ್ಯಜೀವಿ ಧಾಮದಲ್ಲಿ ನಡೆದ ಶೂಟೌಟ್ ಪ್ರಕರಣದ ತನಿಖೆಯ ವರದಿಯನ್ನು ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಜಿಲ್ಲಾಧಿಕಾರಿ ಶ್ರೀರೂಪ ಸಲ್ಲಿಸಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮ್ಯಾಜಿಸ್ಟ್ರೇಟ್ ತನಿಖೆಗೆ ಆದೇಶಿಸಿದ ಹಿನ್ನೆಲೆಯಲ್ಲಿ ಕೊಳ್ಳೇಗಾಲದ ಉಪವಿಭಾಗಾಧಿಕಾರಿ ದಿನೇಶ್ ಕುಮಾರ್ ಮೀನಾ ತನಿಖೆ ನಡೆಸಿದ್ದರು. ಹನೂರು ವಲಯದ ಕರಡಿಕಲ್ಲು ಗುಡ್ಡದಲ್ಲಿ ಆಂಥೋಣಿಸ್ವಾಮಿ, ಪೀಟರ್ ಹಾಗೂ ಕುಮಾರ್ ಎಂಬುವರು ಗುಂಡಿನ ದಾಳಿಯಲ್ಲಿ ಮೃತಪಟ್ಟಿದ್ದರು. ಉಪಲೋಕಾಯುಕ್ತ ಬಿ ವೀರಪ್ಪ ಇಂದು ಮಂಡ್ಯ ಜಿಲ್ಲೆಯ ಮದ್ದೂರು ನಗರಸಭೆ ವ್ಯಾಪ್ತಿಯ ತ್ಯಾಜ್ಯ ನೀರು ಸಂಸ್ಕರಣಾ ಘಟಕಕ್ಕೆ ಭೇಟಿ ನೀಡಿ ಸ್ವಚ್ಛತೆ ಹಾಗೂ ತ್ಯಾಜ್ಯ ನಿರ್ವಹಣಾ ವ್ಯವಸ್ಥೆ ಪರಿಶೀಲಿಸಿದರು. ಘಟಕದಲ್ಲಿ ನೀರು ಸಂಸ್ಕರಣೆ ಪ್ರಕ್ರಿಯೆ ಕುರಿತು ಅಧಿಕಾರಿಗಳಿಂದ ಮಾಹಿತಿ ಪಡೆದ ಅವರು, ತ್ಯಾಜ್ಯ ನೀರನ್ನು ವೈಜ್ಞಾನಿಕವಾಗಿ ಸಂಸ್ಕರಿಸಿ ನಿಯಮಾನುಸಾರ ವಿಲೇವಾರಿ ಮಾಡುವಂತೆ ಸೂಚಿಸಿದರು. ತ್ಯಾಜ್ಯ ನೀರು ಯಾವುದೇ ಕಾರಣಕ್ಕೂ ಶಿಂಷಾ ನದಿಗೆ ಸೇರ್ಪಡೆಯಾಗದಂತೆ ಅಗತ್ಯ ಮುನ್ನೆಚ್ಚರಿಕೆ ಹಾಗೂ ಶಾಶ್ವತ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ಹೇಳಿದರು. ಸಂಕ್ಷಿಪ್ತ ಸುದ್ದಿಗಳು. ರಾಜ್ಯದ ಬರಪೀಡಿತ ತಾಲೂಕುಗಳ ಘೋಷಣೆಯು ಸಂಪೂರ್ಣವಾಗಿ ಕೇಂದ್ರ ಸರ್ಕಾರದ ಮಾನದಂಡಗಳು ಹಾಗೂ ಕರ್ನಾಟಕ ನೈಸರ್ಗಿಕ ವಿಕೋಪ ಉಸ್ತುವಾರಿ ಕೇಂದ್ರದ ಮಾರ್ಗದರ್ಶನದಲ್ಲಿಯೇ ನಡೆದಿದೆ ಎಂದು ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಹಾಗೂ ಚಿತ್ರದುರ್ಗ ಜಿಲ್ಲಾ ಉಸ್ತುವಾರಿ ಸಚಿವ ಟಿ ರಘುಮೂರ್ತಿ ತಿಳಿಸಿದ್ದಾರೆ. ನೇಪಾಳದಲ್ಲಿ ಸಂಭವಿಸಿರುವ ಪ್ರವಾಹ ದುರಂತದ ಹಿನ್ನೆಲೆಯಲ್ಲಿ ವಿಜಯನಗರ ಜಿಲ್ಲೆಯ ಪ್ರವಾಸಿಗರು ನಾಪತ್ತೆಯಾಗಿದ್ದಾರೆ ಅಥವಾ ಸಂಪರ್ಕಕ್ಕೆ ಸಿಗದೆ ಇದ್ದಲ್ಲಿ ಅವರ ವಿವರಗಳನ್ನು ತಕ್ಷಣ ಜಿಲ್ಲಾಡಳಿತಕ್ಕೆ ನೀಡುವಂತೆ ಜಿಲ್ಲಾಧಿಕಾರಿ ಕವಿತಾ ಎಸ್ ಮನ್ನಿಕೇರಿ ಮನವಿ ಮಾಡಿದ್ದಾರೆ. ಕೊನೆಯಲ್ಲಿ ಮುಖ್ಯಾಂಶಗಳು. ವಾಲ್ಮೀಕಿ ನಿಗಮ ಅಕ್ರಮ ಪ್ರಕರಣ, ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡುವುದಾಗಿ ಬಿ ನಾಗೇಂದ್ರ ಘೋಷಣೆ. ಪಶ್ಚಿಮಘಟ್ಟ ಪ್ರದೇಶದಲ್ಲಿ ಕಸ್ತೂರಿ ರಂಗನ್ ವರದಿ ಜಾರಿಗೆ ಅವಕಾಶ ನೀಡುವುದಿಲ್ಲ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸ್ಪಷ್ಟನೆ. ಕೈಗಾರಿಕಾ ಅಭಿವೃದ್ದಿಗೆ ಬೆಂಗಳೂರು ಹೊರತುಪಡಿಸಿ 5 ನಗರಗಳನ್ನು ಗುರುತಿಸಲು ಮುಖ್ಯಮಂತ್ರಿ ಸೂಚನೆ. ಧಾರವಾಡದ ಕಾನೂನು ವಿಶ್ವವಿದ್ಯಾನಿಲಯವನ್ನು ಮತ್ತಷ್ಟು ಬಲಪಡಿಸುವಂತೆ ಸರ್ಕಾರಕ್ಕೆ ಉತ್ತರ ಕರ್ನಾಟಕ ಭಾಗದ ಶಾಸಕರ ಮನವಿ. ಪಶು ವೈದ್ಯಾಧಿಕಾರಿಗಳ ನೇಮಕಾತಿ ಹಗರಣ, ಸಿಐಡಿ ಅಧಿಕಾರಿಗಳಿಂದ ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಕುಮಾರ್ ವಿಚಾರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35 ಕ್ಕೆ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ರೀ, ನಮ್ ತಾತಂಗೆ ಕ್ಯಾನ್ಸರ್ ಆಗಿದೆ ಅಂತ ಗೊತ್ತಾದ್ಮೇಲೆ ಅವ್ರು ತುಂಬಾ ಕುಗ್ಗೋಗಿದ್ದಾರೆ. ಈಗ ಅವರಿಗೆ ಕೆಮ್ಮು, ರೇಡಿಯೇಷನ್, ಆಪರೇಷನ್ ಇದೆಲ್ಲ ಸಹಿಸ್ಕೊಳಕ್ ಆಗ್ತಿಲ್ಲ.
3: ಅಯ್ಯೋ, ನೀನು ಚಿಂತೆ ಮಾಡಬೇಡ. ಕ್ಯಾನ್ಸರ್ ರೋಗಿಗಳಿಗೆ ಇಲೆಕ್ಟ್ರೋಪ್ಯಾಥಿವನ ಔಷಧ ಉಪಚಾರದಿಂದ ಜೀವದಾನ ಸಿಕ್ಕಾಯಿತೆ. ಕೀಮೋ ಇಲ್ಲ, ರೇಡಿಯೇಷನ್ ಇಲ್ಲ, ಆಪರೇಷನ್ ಕೂಡ ಇಲ್ಲ.
2: ಹೌದಾ, ನಿಜವಾ? ಈ ವಿಷಯ ನಮ್ ತಾತಂಗೆ ಗೊತ್ತಾದ್ರೆ ಬಹಳ ಖುಷಿ ಪಡ್ತಾರೆ.
3: ಹಾಗಾದ್ರೆ ಇವತ್ತೇ ಬನ್ನಿ ಸೋಲಾಪುರದ ಯುವರಾಜ ಇಲೆಕ್ಟ್ರೋಪ್ಯಾಥಿ ಕ್ಯಾನ್ಸರ್ ರಿಸರ್ಚ್ ಸೆಂಟರ್ಗೆ.
2: ಇಂಜಗಿರಿ ಮಠದ ಎದುರು, ಕುಬೇರ್ ಚೇಂಬರ್ಸ್, ಮೊದಲ ಮಹಡಿ, ವಿಜಯಪುರ ರಸ್ತೆ, ಸೋಲಾಪುರ್.
3: ಮೊಬೈಲ್ ನಂಬರ್ 7387-242525
2: ಅಥವಾ 9689-646218.
4: ನೀವು ಕೂಡ ಸಾವಯವ ಮತ್ತು ನೈಸರ್ಗಿಕ ಕೃಷಿ ಮಾಡಬೇಕಾ?
5: ನಿಮಗೆ ಸಾವಯವ ಮತ್ತು ನೈಸರ್ಗಿಕ ಕೃಷಿ ಎಲ್ಲಾ ಕಚ್ಚಾ ವಸ್ತುಗಳು ಬೇಕಾ?
4: ಹಾಗಾದ್ರೆ ಬನ್ನಿ ಪುಣ್ಯಕೋಟಿ ಕೃಷಿ ಆಶ್ರಮ ಮನಗುಳಿಯ ರೆಡ್ಡಿ ಫಾರ್ಮ್ ಹೌಸ್ಗೆ.
5: ಇಲ್ಲಿ ಎಲ್ಲ ತರಹದ ದೇಸಿ ಜವಾರಿ ಮತ್ತು ಗಿರ್ ಆಕಳಿನ ಗೋ ಆಧಾರಿತ ಗೋಮೂತ್ರ, ಗಂಜಲು, ಸಗಣಿ, ದೇಸಿ ಮಜ್ಜಿಗೆ,
4: ಸಂಪೂರ್ಣ ಸಾವಯವ ಬೆಲ್ಲ, ಜವಾರಿ ತುಪ್ಪ, ವಿಶೇಷವಾಗಿ ಪಂಚಗವ್ಯ, ಜೀವಾಮೃತ ಹಾಗೂ ಗೋಕೃಪಾಮೃತ ಎಲ್ಲವೂ ಸಿಗುತ್ತವೆ.
5: ಇಲ್ಲಿ ಎಲ್ಲಾ ಕಚ್ಚಾ ವಸ್ತುಗಳು ಸಂಪೂರ್ಣ ಮಾಹಿತಿಯೊಂದಿಗೆ ಹಾಗೂ ಯೋಗ್ಯ ದರದಲ್ಲಿ ಸಿಗುತ್ತವೆ.
4: ಆಸಕ್ತ ರೈತರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿರಿ
5: ಶ್ರೀಮತಿ ಅಶ್ವಿನಿ ಚಂದ್ರಶೇಖರ್ ರೆಡ್ಡಿ. ಮೊಬೈಲ್ ಸಂಖ್ಯೆ 8904479100.
4: ಮತ್ತೊಮ್ಮೆ ಮೊಬೈಲ್ ಸಂಖ್ಯೆ 8904479100.
0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
6: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
7: ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
8: ಅರೆ, ಈ ಕಸ್ಟಮರ್ ಕೇರ್ ಎಲ್ಲಿದೆ?
9: ಮೇಡಮ್
10: ಹೇಳಿ.
9: ಈ KYC ಅಪ್ಡೇಟ್ಗಾಗಿ ನನಗೆ ಪದೇ ಪದೇ ಮೆಸೇಜ್ ಯಾಕೆ ಬರ್ತಿದೆ?
10: ಏಕೆಂದ್ರೆ ಬ್ಯಾಂಕಿಂಗ್ ಸೇವೆಗಳಿಗಾಗಿ ಸಮಯಕ್ಕೆ ಸರಿಯಾಗಿ KYC ಅಪ್ಡೇಟ್ ಮಾಡಿಸಬೇಕು.
9: ಆದ್ರೆ ಇದನ್ನು ಹೇಗ್ ಮಾಡೋದು?
10: ಗುರುತು ಅಥವಾ ವಿಳಾಸದಲ್ಲಿ ಯಾವುದೇ ಬದಲಾವಣೆ ಇಲ್ದಿದ್ರೆ ನಿಮ್ಮ ಬ್ಯಾಂಕ್ ಅಥವಾ ATM ಅಥವಾ ಬಿಸ್ನೆಸ್ ಕರೆಸ್ಪಾಂಡೆಂಟ್ ಅಂದ್ರೆ BC ಬಳಿ ಹೋಗಿ ಬ್ಯಾಂಕ್ ನಲ್ಲಿ ನೋಂದಾಯಿಸಲಾದ ಇಮೇಲ್, ಮೊಬೈಲ್ ನಂಬರ್, ಮೊಬೈಲ್ ಬ್ಯಾಂಕಿಂಗ್ ಆಪ್ ಅಥವಾ ಪತ್ರದ ಮೂಲಕ ಅದರ ಡೆಕ್ಲರೇಷನ್ ನೀಡಿ.
9: ಹೌದಾ? ಒಂದ್ ವೇಳೆ ಏನಾದರೂ ಬದಲಾವಣೆ ಇದ್ರೆ?
10: ಆಗ ಇತ್ತೀಚಿನ ಗುರುತು ಮತ್ತು ವಿಳಾಸದ ಪುರಾವೆಗಳನ್ನು ನೀಡಿ KYC ಅಪ್ಡೇಟ್ ಮಾಡಿಸಬಹುದು.
9: ಅಷ್ಟೇ?
10: ಅಷ್ಟೇ.
9: ಗೊತ್ತಾಯ್ತು.
10: ನಿಮ್ಮ KYC ಅನ್ನು ನವೀಕರಿಸಲು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ ಶಿಬಿರ ಅಥವಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ.
9: RBI ಹೇಳುತ್ತೆ,
11: ಜಾಣರಾಗಿರಿ, ಜಾಗರೂಕರಾಗಿರಿ.
0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
12: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿ ಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
13: ಅದೇ ರೀತಿಯಾಗಿ ನಾವು ಪ್ರೋಬಯೋಟಿಕ್ ಅಂತ ಯೂಸ್ ಮಾಡಿ ಸಿಗ್ತಾ ಹೋಗ್ತದೆ.
14: ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇಂದಿನ ಕಿಸಾನ್ ಮನೆ ಕಾರ್ಯಕ್ರಮದಲ್ಲಿ ಸಾವಯವ ಕೃಷಿ ಮತ್ತು ಸಿರಿಧಾನ್ಯಗಳ ಕೃಷಿಯ ಅನುಭವ ಕುರಿತು ವಿಜಯಪುರ ಜಿಲ್ಲೆ ಬಸವನಬಾಗೇವಾಡಿ ತಾಲೂಕಿನ ಎರನಾಳ ಗ್ರಾಮದ ಯುವ ರೈತರಾದ ದಯಾನಂದ ನಾಗರಾಳ ಅವರೊಂದಿಗೆ ಸಂದರ್ಶನ ಕೇಳಿವಿರಿ. ಸಂದರ್ಶಕರು

0: ಸಿದರಾಯ್ ಎನ್ ಸಾಳಿಂಕೆ. ನಂತರ ಬಸಲಿಂಗಯ್ಯ ಹಿರೇಮಠ್ ಹಾಗೂ ಸಂಗಡಿಗರಿಂದ ಬಯಲಾಟದ ಪದಗಳನ್ನು ಕೇಳಿವಿರಿ. ಮೊದಲಿಗೆ ಕೇಳಿ ಸಾವಯವ ಕೃಷಿ ಹಾಗೂ ಸಿರಿಧಾನ್ಯಗಳ ಕೃಷಿಯ ಅನುಭವ ಕುರಿತು ವಿಜಯಪುರ ಜಿಲ್ಲೆ ಬಸವನಬಾಗಿವಡಿ ತಾಲೂಕಿನ ಎರನಾಳ ಗ್ರಾಮದ ಯುವ ರೈತರಾದ ದಯಾನಂದ ನಾಗರಾಳ್ ಅವರೊಂದಿಗೆ ಸಂದರ್ಶನ.
1: ಮಣ್ಣಿನ ಮಗ

0: ಇಂದಿನ ಕಾರ್ಯಕ್ರಮದಲ್ಲಿ ಸಾವಯವ ಕೃಷಿ ಮತ್ತು ಸಿರಿಧಾನ್ಯಗಳ ಕೃಷಿಯ ಅನುಭವ ಕುರಿತು ವಿಜಯಪುರ ಜಿಲ್ಲೆ ಬಸವನ ಬಾಗೇವಾಡಿ ತಾಲೂಕಿನ ಯರನಾಳ ಗ್ರಾಮದ ಯುವ ರೈತರಾದ ದಯಾನಂದ ನಾಗರಾಳ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸಿದ್ದರಾಯ್ ಎನ್ ಸಾಳುಂಕೆ.
1: ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಆತ್ಮೀಯರೇ, ಇವತ್ತು ನಮ್ಮ ಜೊತೆ ಒಬ್ಬರು ವಿಶೇಷ ಯುವ ರೈತರಿದ್ದಾರೆ. ಇವರು ಸಿರಿಧಾನ್ಯಗಳನ್ನು ಬೆಳೆದು ಇವುಗಳನ್ನು ಮೌಲ್ಯವರ್ಧನೆ ಮಾಡಿ ಆದಾಯವನ್ನು ಪಡಿತಾ ಇದ್ದಾರೆ. ಇವರು ವಿಜಯಪುರ ಜಿಲ್ಲೆ ಬಸವನ ಬಾಗೇವಾಡಿ ತಾಲೂಕಿನ ಯರ್ನಾಳ ಗ್ರಾಮದ ಯುವ ರೈತರು ದಯಾನಂದ ನಾಗರಾಳ್ ಅಂತೇಳಿ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ, ಅವ್ರನ್ನ ಮಾತಾಡಿಸಿ ಅವರಿಂದ ಸಿರಿಧಾನ್ಯಗಳ ಕುರಿತು ಮಾಹಿತಿಯನ್ನು ನಮ್ಮ ರೈತರೊಂದಿಗೆ ಹಂಚಿಕೊಳ್ಳೋಣಂತ. ದಯಾನಂದ ನಾಗರಾಳ್ ಅವರೇ, ತಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಮತ್ತು ನಮಸ್ಕಾರ.
2: ನಿಮಗೂ ಕೂಡ ನಮಸ್ಕಾರಗಳು, ಹಾಗೆ ಕೇಳುವವರಿಗೆ ಕೂಡ ತುಂಬ ಹೃದಯದ ನಮಸ್ಕಾರಗಳನ್ನು ತಿಳಿಸುತ್ತೇನೆ.
1: ದಯಾನಂದ್ ಅವರೇ, ತಮ್ಮ ಪರಿಚಯ ಮಾಡಿಕೊಡ್ರಿ.
2: ಹಾಂ ಸರ್, ನನ್ನ ಹೆಸರು ದಯಾನಂದ್ ಗುರಪ್ಪ ನಾಗರಾಳ್ ಸರ್. ಮೂಲತಃ ಬಿಜಾಪುರ ಜಿಲ್ಲೆ ಬಸವಂಬಾಗಡಿ ತಾಲೂಕಿನ ಯರ್ನಾಳ್ ಗ್ರಾಮದ ಸರ್. ಸೊ ನಮ್ಮದು ವಿದ್ಯಾಭ್ಯಾಸ ಎಲ್ಲ ಸರ್ಕಾರಲ್ಲೇ ಮುಗಿದಿದೆ, ಪ್ರಾಥಮಿಕ ಮತ್ತು ಹೈಸ್ಕೂಲ್ ಪಿ ಯು ಸಿ ಧಾರವಾಡದಲ್ಲಿ ಮುಗಿದು, ಡಿಗ್ರಿ ಬಿ ಕೆಮಿಕಲ್ ಇಂಜಿನಿಯರಿಂಗ್ ನಾನು ಬೆಳಗಾವಿಯಲ್ಲಿ ಮುಗಿಸಿದ್ದೀನಿ ಸರ್.
1: ಅದೇ ತಾವು ಇಂಜಿನಿಯರಿಂಗ್ ಪದವೀಧರರಾಗಿ ಆ ಕೆಲಸವನ್ನು ಬಿಟ್ಟು ಈ ಕೃಷಿ ಕಡೆ ಯಾಕೆ ಬಂದ್ರಿ?
2: ಅಂದರೆ ಸರ್, ನನಗೆ ಜಾಬ್ ಮಾಡೋ ಟೈಮ್ನಲ್ಲಿ ಸೊ ಒಂದು ಸ್ಪೈನಲ್ ಕಾರ್ಡ್ ಇಂಜುರಿ ಆಗುತ್ತೆ ಸರ್. ಸೊ ಸೊನ್ನೆಯಲ್ಲಿ ಬಿದ್ದಾಗ ಪೆಟ್ಟದು, ಸೊ ಅದು ಜಾಬ್ ಮಾಡೋ ಟೈಮ್ನಲ್ಲಿ ಪೇನ್ ಆಗುತ್ತೆ. ಸೊ ಮನೆಯಲ್ಲಿ ಹೇಳಿದ್ದಿರಲ್ಲ, ಸೊ ಅದರಿಂದ ಎಲ್ಲ ಕಡೆ ತೋರಿಸಿದೆ, ಆಯುರ್ವೇದಿಕ್ಕೂ ತೋರಿಸಿದೆ, ಅಲೋಪತಿ ತೋರಿಸಿದೆ, ಯಾವುದೂ ಕಡಿಮೆ ಆಗಲಿಲ್ಲ. ಸೊ ಈ ಸಿರಿಧಾನ್ಯಗಳ ಸಂತ ಆಗಿರ್ತ ಕಾದರ್ ಸರ್ನ ಭೇಟಿಯಾಗಿ ಸೊ ಅವರ ಸಲಹೆಗಳನ್ನ ಪಡ್ಕೊಂಡು ಸರ್ ಸಿರಿಧಾನ್ಯದ ಮೂಲಕವೇ ಈ ನಾನು ಆರೋಗ್ಯವನ್ನು ಕಂಡುಕೊಂಡೆ ಸರ್.
1: ತಮ್ಮದು ಎಷ್ಟು ಎಕರೆ ಹೊಲ ಇದ್ರಿ
2: ಸರ್? ನಮಗೆ ಸದ್ಯಕ್ಕೆ 10 ಎಕರೆ ಹೊಲ ಇದೆ ಸರ್. ಎಲ್ಲ ಒಣ ಬೇಸಾಯದಿಂದ ಬೆಳೀತಾ ಇದ್ದೇವೆ. ಸೊ ಸಾವಯವ ಕೃಷಿ ಮಾಡ್ತಾ ಮಾಡ್ತಾ ಈ ಸಿರಿಧಾನ್ಯಗಳ ಸಂಸ್ಕರಣೆ ಮಾಡೋದು ಮತ್ತು ಅದರ ಮೇಲೆ ಮೌಲ್ಯವರ್ಧನೆಗಳನ್ನು ಮಾಡ್ತಾ ಇದ್ದೇನೆ ಸರ್.
1: ತಾವು ಸಾವಯವ ಕೃಷಿ ಮಾಡ್ತೀನಿ ಅಂತ ಹೇಳಿದ್ರಿ, ಈ ಸಾವಯವ ಕೃಷಿನೇ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ ತಾವು?
2: ಹಾಂ ಸರ್, ಸಾವಯವ ಕೃಷಿ ಅಂದ ಸರ್ ಕಾಣದೇ ಇರುವಂಥ ಸೂಕ್ಷ್ಮ ಜೀವಿಗಳಿಂದ ಹಿಡ್ಕೊಂಡು ಕಾಣುವಂಥ ಪ್ರತಿಯೊಂದು ಜೀವಿಗೂ ಒಂದು ಆಹಾರವನ್ನು ಕೊಡುವಂತಹ ಕೃಷಿ ಅಂತ ಸಾವಯವ ಕೃಷಿನೇ ಸರ್. ಸೊ ಪ್ರತಿಯೊಂದು ಜೀವಿ ಕೊಡ್ತಾ ಇದೆ ಸರ್, ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಗೆ ಮಾಡುತ್ತೆ, ಮತ್ತು ನಮ್ಮ ಪ್ರಾಣಿ ಪಕ್ಷಿಗಳು ಕೂಡ ಆಹಾರ ಬೇಕಲ್ಲ ಸರ್. ಸೊ ಅದಕ್ಕೆ ಸಾವಯವ ಕೃಷಿ ಅನ್ನೋದು ಮತ್ತು ನಮಗೂ ಒಂದು ಉತ್ತಮ ಒಂದು ಬೆಳೆನೂ ಸಿಗುತ್ತೆ, ಇಳುವರಿ ಸಿಗುತ್ತೆ, ಮತ್ತು ನಾನು ಈಗ ಯಥೇಚ್ಛವಾಗಿ ಇಳುವರಿ ಪಡಿತಾರೆ ಸರ್ ಎಲ್ಲ ರೈತರು ಸದಕ್ಕೆ. ಸೊ ಅದರಲ್ಲಿ ಪೋಷಕಾಂಶಗಳೇ ಇಲ್ಲ, ಮತ್ತು ಪೋಷಕಾಂಶ ಇಲ್ಲದಂಥ ಬೆಳೆಗಳನ್ನು ತೊಗೊಂಡು ನಾವು ಏನು ಮಾಡೋದು ಸರ್? ಅದಕ್ಕೆ ನಾವು ಪೋಷಕಾಂಶ ಇರುವಂತಹ ಬೆಳೆಗಳನ್ನೇ ಬೆಳೀತಾ ಇದ್ದೇವೆ ಸರ್. ಅದಕ್ಕೆ ಸಾವಯವ ಅನ್ನೋದು ಒಂದು ಉತ್ತಮ ಮಾರ್ಗವಾಗಿದೆ ಸರ್.
1: ದಯಾನಂದ್ರೆ, ಈಗ ತಾವು ಮಾತಾಡ್ತಾ ಸಾವಯವ ಕೃಷಿ ಬಗ್ಗೆ ಹೇಳ್ತಾ ಇದ್ರಿ.
2: ಹಾಂ ಸರ್,
1: ಈಗ ಸಾವಯವ ಕೃಷಿಯಲ್ಲಿ ಲಾಭ ಇದೆಯಾ?
2: ಸರ್, ಖಂಡಿತ ಲಾಭ ಇದೆ ಸರ್.
1: ಅಂದರೆ ಈಗಿನ ಕೆಲವೊಂದಿಷ್ಟು ಅಂದರೆ ನಮ್ಮ ಯುವ ರೈತರು ಏನು ಹೇಳ್ತಾ ಇದ್ದಾರೆ ಅಂದ್ರೆ ಈ ರಾಸಾಯನಿಕವನ್ನು ಹಾಕಿ ಬೆಳೆಗಳನ್ನು ಬೆಳೆಯುವುದರಿಂದ ಅಧಿಕ ಆದಾಯ ಬರ್ತೈತಿ, ಇಳುವರಿ ಬರ್ತೈತಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ತಾವೇನು ಹೇಳ್ತೀರಿ?
2: ಸರ್, ಆದಾಯ ಬರ್ತೈತಿ, ಇಳುವರಿ ಬರ್ತೈತಿ ಅಂತ ಒಪ್ಕೋತೀನಿ ಸರ್. ಆದರೆ ನಾವು ಈಗ ಪರಿಸರನ ಹಾಳು ಮಾಡ್ತಾ ಇದ್ದೀವಲ್ಲ ಸರ್, ಈ ಮುಂದಿನ ಪೀಳಿಗೆ ಸಿಗಬೇಕಲ್ವಾ ಸರ್? ಈ ಪ್ರತಿಯೊಂದು ಮತ್ತು ಈಗ ಎಷ್ಟೆಲ್ಲ ಬೆಳೆಗಳನ್ನ ಬೆಳೀತಾ ಇದ್ದೀವಿ ಸರ್, ನಮ್ಗೆ ಆರೋಗ್ಯವಾಗಿ ಸಿಗ್ತಾ ಇದೆಯಾ? ಅದನ್ನ ನಾವು ಕ್ವಶನ್ ಮಾರ್ಕ್ ಹಾಕೋಬೇಕಾಗುತ್ತೆ. ಸೊ ಅದು ಅಗಳ ಹೇಳ್ದಂಗೆ ಪ್ರತಿಯೊಂದು ಜೀವಿಗೂ ಆಹಾರ ಕೊಟ್ಟು ರೈತ ತಾನು ಪಡಿತಾನೆ ಸರ್ ಬಂದಂಥ ಬೆಳೆಗಳನ್ನು. ಸೊ ಖಂಡಿತವಾಗಿ ರಾಸಾಯನಿಕ ಕೃಷಿಯಿಂದ ಸಾವಯವ ಕೃಷಿ ಬರಬೇಕಾದ್ರೆ ಸ್ವಲ್ಪ ಟೈಮ್ ತೊಗೋತ ಸರ್. ಆ ಟೈಮ್ನಲ್ಲಿ ಏನು ಮಾಡ್ತಾರೆ, ಇಲ್ಲ ಸಾವಯವ ಕೃಷಿಯಲ್ಲಿ ಇಳುವರಿ ಇಲ್ಲ ಅಂತ. ಸೊ ಮಿಶ್ರ ಬೆಳೆ ಅಂದರೆ ಆ ಬೆಳೆ ಬೆಳೆದಾಗ ಮಾತ್ರ ನಾವು ಇಳುವರಿ ಹೆಚ್ಚಿಗೆ ಕಾಣ್ಬೋದು ಸರ್.
1: ಈಗ ತಾವು ಹೇಳಿದ್ರಿ ಸಾವಯವ ಕೃಷಿಯನ್ನು ಮಾಡ್ತೀನಿ, ಅದರಲ್ಲಿ ಆದಾಯವೂ ಕೂಡ ಇದೆ, ಲಾಭನೂ ಇದೆ ಅಂತ ಹೇಳ್ತಾ ಇದ್ರಿ. ಈ ಸಾವಯವ ಕೃಷಿಯಲ್ಲಿ ಈಗ ಬೆಳೆಗಳಿಗೆ ಹಾಕ್ಬೇಕಂದ್ರೆ ಯಾವ ಯಾವ ಗೊಬ್ಬರಗಳನ್ನು ಬಳಸ್ತೀರಿ?
2: ಸರ್, ನಾವು ಅಂದ್ರೆ ಸ್ವಾವಲಂಬಿ ಜೀವನ ಮಾಡ್ಬೇಕಾಗತ್ತೆ. ಸಾವಯವ ಕೃಷಿ ಅಂದ್ರೆ ಸ್ವಾವಲಂಬಿ, ರೈತ ಅಂದ್ರೆ ಸ್ವಾವಲಂಬಿ ಸರ್. ಇವಾಗೆಲ್ಲ ನಾವು ಡಿಪೆಂಡೆನ್ಸಿ ಆಗಿಬಿಟ್ಟಿದ್ದೇವೆ, ಬೀಜದಿಂದ ಹಿಡ್ಕೊಂಡು ರಾಶಿವರೆಗೂ ನಾವು ಎಲ್ಲ ಡಿಪೆಂಡೆನ್ಸಿ ಆಗಿದ್ದೇವೆ. ಸೊ ಅದರ ನಿಜವಾದ ರೈತ ಅಲ್ಲ. ಸೊ ನಾವು ಇನ್ನು ಆದಾಯದ ರೈತಗಳ ಜಾಸ್ತಿ ಆಗಿದ್ದೇವೆ. ಸೊ ನಿಜವಾದ ರೈತ ಸ್ವಾವಲಂಬಿ ನಾವು ಮಾಡ್ಕೋಬೇಕಾಗತ್ತೆ. ಸೊ ಅದರ ಕಾಡು ಚೈತನ್ಯ ಮತ್ತು ಕಾಡು ಸೈತನ್ಯ ನಾವು ದ್ರಾವಣ ಹೆಚ್ಚಿಗೆ ಮಾಡ್ತೀನಿ ಸರ್. ಮಣ್ಣಿನ ಫಲವತ್ತೈದು ಹೆಚ್ಚಿಗೆ ಮಾಡೋಕೆ ಕಾಡು ಚೈತನ್ಯನ ನಾವು ದ್ರಾವಣ ನಾವು ಮನೆಯಲ್ಲಿ ನಾನೇ ಅದು ಖುದ್ದು ತಯಾರು ಮಾಡ್ಕೋತೀನಿ ಸರ್.
1: ಅದನ್ನ ಯಾವ ರೀತಿ ತಯಾರು ಮಾಡ್ಕೋತೀನಿ?
2: ಅದೇ ಸರ್, ಸಿಮಿಲಾರಿಟಿ ಜೀವಾಮೃತ ಅಂತ ಹೇಳಿ ಸರ್. ಸೊ ಇದಕ್ಕೇನಂತಂದ್ರೆ ಕಾಡು ಚೈತನ್ಯ ದ್ರಾವಣ ರೆಡಿ ಮಾಡ್ಕೋಬೇಕಪ್ಪ ಅಂತಂದ್ರೆ 1/4 ಕೆಜಿ ಏಕದಳ ಹಿಟ್ಟು ಯಾವುದೇ ಇರಲಿ ಸರ್, ಹಿಟ್ಟು ಮತ್ತೆ ದ್ವಿದಳ ಧಾನ್ಯದ ಹಿಟ್ಟು ಯಾವುದೇ ಇರಲಿ, ಅದೊಂದು 1/4 ಕೆಜಿ ತುಂಬಕೇಶಿಂದ 5 ಗ್ರಾಮ್ ಬೆಲ್ಲ ಹಾಕಿ ಗಡಿಗಿನಲ್ಲಿ ಮಿಕ್ಸ್ ಮಾಡಿ ಕೇಶಿಂದ ನೀರು ಹಾಕ್ಬೇಕು ಸರ್. 20 ಲೀಟರ್ ನೀರು ಹಾಕಿ ಆ ಗಡಿಗಿನ ಮನೇಲಿ ಹೂತ್ ಕೇಶಿಂದ 1 ವಾರದಲ್ಲಿ

0: ದ್ರಾವಣ ರೆಡಿ ಆಗುತ್ತೆ, ಮತ್ತು ಅದಕ್ಕೆ ಸ್ವಲ್ಪ ಒಂದು ಇಡಿಯಷ್ಟು ಮಣ್ಣು ಹಾಕ್ಬೇಕು ಸರ್. ಸೊ ನಮ್ಮ ಕಾಡು ಮಣ್ಣು ಸಿಕ್ತಂದ್ರೆ ಇನ್ನೂ ಒಳ್ಳೇದು, ಇಲ್ಲಪ್ಪ ಅಂತಂದ್ರೆ ಉತ್ತಮ ಮಣ್ಣು ಹಾಕಿಸಿ ದ್ರಾವಣ ತಯಾರು ಮಾಡ್ಕೋಬೋದು ಸರ್. ಆ ಕೀಟನಾಶಕಗಳಿಗೆ ಕಾಡು ಸಹಿತ ಅಂತ ಒಂದು ದ್ರಾವಣ ತಯಾರು ಮಾಡ್ಕೋತೀನಿ ಸರ್. ಒಂದು ಆರು ಥರ ಒಂದು ಎಲೆಗಳನ್ನು ತಯಾರು ಮಾಡ್ಕೊಂಡು, ಅಂದರೆ ಪ್ರಾಣಿಗಳು ತಿಂದೇ ಇರುವಂಥ ಎಲೆಗಳನ್ನು ಸಂಗ್ರಹ ಮಾಡ್ಕೊಂಡು ಕೇಶಿಂದ, ಸೊ ಅದಕ್ಕೆ ಬೆಳೆಗಳಿಗೆ ಕೀಟ ಬರಬಾರ್ದು, ರಿಪ್ಲೆಂಟ್ ಆಗಿ ಯೂಸ್ ಮಾಡ್ತೀನಿ ಸರ್.
1: ಅದಕ್ಕೆ ಸಾವಯವದಲ್ಲಿ ಕೀಟನಾಶಕಗಳನ್ನು ತಾವೇ ರೆಡಿ ಮಾಡ್ಕೊಂಡ ಕೀಟಗಳನ್ನ ನಿರ್ವಹಣೆ ಮಾಡ್ತೀನಿ ಅಂತ ಹೇಳಿದ್ರಿ. ಅದನ್ನ ಯಾವ ಯಾವ ಸಸ್ಯಗಳನ್ನು ತಾವು ಬಳಸ್ತೀರಿ ಅದರಲ್ಲಿ?
0: ಅದೇ ಸರ್, ಒಂದು ಎರಡು ಕಹಿ ಇರುವಂತಹ ಬೆಳೆಗಳು, ವಂಗಿ ಮತ್ತು ಬೇವು, ಆಮೇಲೆ ಎರಡು ಹೂವು ಇರುವಂತಹ ದಾಸವಾಳ, ಮತ್ತೆ ಇನ್ನೊಂದು ರೋಜ್ ಅಂತ ಬರುತ್ತೆ ಸರ್, ಅಲ್ಲಿ ನಮ್ಮ ಪುಟಾಣಿ ಗಿಡದ್ದೇ ಹೂವು ಅಂತಾರೆ. ಆಮೇಲೆ ಮತ್ತೆ ಎರಡು ಹಾಲಿರುವಂಥದ್ದು ಸರ್, ಎಕ್ಕೆ ಮತ್ತೆ ಒಂದು ನಾನು ಅರಳು ಅರುಳಿಯಲ್ಲಿ ಇನ್ನ ಯೂಸ್ ಮಾಡ್ತೀನಿ ಸರ್. ಇವೆಲ್ಲ ಅರ್ಧ ಕೆಜಿಯಿಂದ ಒಂದು ಕೆಜಿಯಿಂದ ಸಂಗ್ರಹ ಮಾಡ್ಕೊಂಡು ಜಜ್ಜಿ ಅದನ್ನ ರಸ ತೊಗೊಂಡು ಕೇಶಿಂದ ಗಡಿಗೆಯಲ್ಲಿ ಮತ್ತೆ ಒಂದು 20 ಲೀಟರ್ ಹಾಕಿ ಊತಾಕಿ ಒಂದು ವಾರದಿಂದ ತಯಾರಾಗುತ್ತೆ. ಅದಕ್ಕೆ 1 ಲೀಟರ್ ನಾವು ಮುಂಚೆಗೆ ಆಕಳಿಂದ ಗಂಜಲು ಹಾಕ್ಬೇಕಾಗುತ್ತೆ ಸರ್. ಅದೊಂದು ತಯಾರು ಮಾಡ್ಕೊಂಡು ಕೇಶಿಂದ ರಿಪ್ಲೆಂಟ್ ಆಗಿ ಅಂದ್ರೆ 15 ದಿವಸಕ್ಕೊಮ್ಮೆ ಕಂಟಿನ್ಯೂ ಹೊಡಿಬೇಕು, 15 ದಿವಸಕ್ಕೂ ಹೊಡಿಬೇಕು. ಸೊ 40 ಡ್ರಾಪ್ ಆಯ್ತು ಅಂದ್ರೆ ಮತ್ತೆ ಬೆಳೆಗಳಿಗೆ ಕೀಟ ಬರಬಹುದು ಸರ್. ಸೊ ಅದಕ್ಕೆ ಅದು ಆ ಟೈಮ್ ಪೀರಿಯಡ್ ಇದೆ ಸರ್, 8 ದಿವಸಕ್ಕೊಮ್ಮೆ ಕರೆಕ್ಟ್ ಆಗಿ ಹೊಡೆಯಲೇಬೇಕು ಸರ್.
1: ತಮ್ಮ ಮುಖ್ಯ ಬೆಳೆ ಅಂದ್ರೆ ಸಿರಿಧಾನ್ಯ ಅಂತ ಹೇಳಿದ್ರಿ, ಈಗ ಸಿರಿಧಾನ್ಯಗಳನ್ನ ಬೆಳಿತಿದ್ರಿ, ಅವುಗಳನ್ನು ಯಾವ ರೀತಿ ಬೆಳಿತೀರಿ, ಅವು ಯಾವ್ಯಾವ ಅಂತ ಹೇಳ್ಬೋದಾ?
0: ಹಾಂ ಸರ್, ಸಿರಿಧಾನ್ಯಗಳಲ್ಲಿ ಈ ಕಾಳುಗಳಲ್ಲೇ 3 ಇದೆ ಸರ್. ಒಂದು ಪಂಚರತ್ನ ಧಾನ್ಯಗಳು, ಮತ್ತು ನ್ಯೂಟ್ರಲ್ ಗ್ರೇನ್ಸ್, ಮತ್ತು ನಕಾರಾತ್ಮಕ ಧಾನ್ಯಗಳು ಸರ್. ಸೊ ಪಂಚರತ್ನ ಧಾನ್ಯಗಳಲ್ಲಿ ಈ ಸಿರಿಧಾನ್ಯಗಳು ನವಣೆ, ಅರ್ಕ, ಊತು, ಸಾಮೆ, ಕೊರಲೆ ಸರ್. ಸೊ ಇವು ಮಳೆ ಆಶ್ರಿತ ಬೆಳೆಗಳಾಗಿದೆ ಸರ್. ಇವೆಲ್ಲ ಮೆಕ್ಕೆಜೋಳ ಆಗಿದ್ರೆ ಜೋಳ ಆಗಿರ್ಬೋದು, ರಾಗಿ, ಬರಗು ಮತ್ತು ಸಜ್ಜೆ ಸರ್. ಇವೆಲ್ಲ ನಾವು ಈ 10 ಧಾನ್ಯಗಳನ್ನು ನಾವು ವಿಂಗಡಣೆ ಮಾಡ್ಕೊಂಡಿದ್ದೀವಿ ಸರ್. ಇದಕ್ಕೆ ಪಂಚರತ್ನ ಧಾನ್ಯಗಳಂತವೆ, ಇದಕ್ಕೆ ನ್ಯೂಟ್ರಲ್ ಗ್ರೇನ್ಸ್ ಅಂತ ಅಂತೀವಿ ಸರ್. ಇವೆಲ್ಲ ಮಳೆ ಆಶ್ರಿತ ಬೆಳೆಗಳಾಗಿದ್ದಾವೆ. ಸೊ ಮತ್ತು ಇದಕ್ಕೇನು ಗೊಬ್ಬರ ಹಾಕಬೇಕಂತ ಏನು ರೂಲ್ಸ್ ಇಲ್ಲ ಸರ್. ನಾವು ಜೋಳ ಹೆಂಗೆ ಬಿತ್ಕೋತೀವಿ ಆ ಥರ ನಾವು ಬಿತ್ಕೊಂಡು ಕೇಶಿಂದ ನಾವು ಬಿತ್ತನೆ ಮಾಡಿದ್ರಂತೆ ನಮಗೆ ಇಳುವರಿ ಬರುತ್ತೆ ಸರ್. ಅಂದರೆ ಏಕದ್ರಲ್ಲಿ ಅದ್ರ ಜೊತೆ ನಾವು ತೊಗರಿ ಜೊತೆನೂ ಅಂತರ್ಬೆಳೆ ಹಾಕಿ ತೊಗೊಂಡು ಕೇಶಿಂದ ನಾವು ಬೆಳ್ಕೋಬೋದು ಸರ್.
1: ಅದೇ ರೀತಿ ಈಗ ಸಿರಿಧಾನ್ಯಗಳನ್ನು ತಾವು ಬೆಳೀತಾ ಇದ್ದೀರಿ ಅಂತ ಹೇಳಿದ್ರಿ, ಈ ಬೇರೆ ಎಷ್ಟೋ ಬೆಳೆಗಳಿದಾವೆ, ವಾಣಿಜ್ಯ ಬೆಳೆಗಳಿದಾವೆ, ತೊಗರಿ ಇದೆ, ಹತ್ತಿ ಇದೆ, ಇವೆಲ್ಲ ಬಿಟ್ಟು ನೀವು ಸಿರಿಧಾನ್ಯಗಳಿಗೆ ಯಾಕೆ ಬಂದ್ರಿ?
0: ಅಂದ್ರೆ ಸರ್, ನಾವು ಅದ್ರ ಜೊತೆಗೂ ಬೆಳ್ಕೋತೀವಿ ಸರ್, ಅಂತರ್ ಬೆಳೆಯಾಗಿ ಬೆಳ್ಕೋತೀವಿ ಸರ್. ತೊಗರಿ ಜೊತೆ ಈಗ ಮನೆ ಪ್ರತ್ಯೇಕ ನಮ್ಗೆ ಒಳ್ಳೆ ಆಹಾರ ಬೇಕೇ ಬೇಕು ಸರ್. ಈ ದುಡ್ಡು ಸಿಗುತ್ತೆ, ದುಡ್ಡು ಅದನ್ನು ಸಿಗುತ್ತಲ್ಲ ಸರ್. ತೊಗರಿನೇ ಬೆಳ್ಕೋತೀವಿ, ಅಜವಾನು ಬೆಳ್ಕೋತೀವಿ. ನಾ ಏನು ಬೆಳ್ಕೊಂಡ್ರೆ ನಾ ಸಾವಯವದಿಂದ ಮಾಡ್ತೀನಿ ಸರ್. ಈ ತೊಗರಿ ಬೆಳೆದು ಹತ್ತಿನ ನಾ ಬೆಳೆದಿಲ್ಲ ಸರ್, ಅಜವಾನು ಬೆಳಿತೀನಿ. ಕಡಲೆ, ಜೋಳ, ಇವು ಏನೇನು ಮುಂಗಾರಿಗೆ ಹಿಂಗಾರಿಗೆ ಏನೇನು ಬೇಕು, ಆಯಾ ಪ್ರದೇಶಕ್ಕೆ ಏನೇನು ಬೇಕು, ನಮ್ಮ ಒಗ್ಗುವಂಥ ಪ್ರದೇಶಗಳಿಗೆ ಮಳೆ ಆಶ್ರಿತ ಬೆಳೆಗಳನ್ನ ನಾನು ಬೆಳಿತೀನಿ ಸರ್. ಬಟ್ ಅದು ಸಾವಯವ ಮುಖಾಂತರವೇ ಬೆಳಿತೀನಿ ಸರ್. ಈ ಸದ್ಯಕ್ಕೆ ನಾನು ಸಿರಿಧಾನ್ಯ ಮೂಲಕ ಮೌಲ್ಯವರ್ಧನೆ ಮಾಡ್ತಿದ್ದೇನೆ. ನಾನು ಸರ್ ಸಿರಿಧಾನ್ಯದಿಂದ ನಮ್ಗೆ ಉತ್ತಮ ಆಹಾರ ಸಿಕ್ಕಿದ್ದೇನೆ ಸರ್. ನಾ ಕಂಡುಕೊಂಡಿದ್ದೇನೆ ಸರ್, ಪ್ರತಿಯೊಬ್ಬರು ನಮ್ಮ ಮನೆಯಲ್ಲಿ ನಮ್ಮ ತಂದೆಯರಿಗೆ ಅಲರ್ಜಿ ಒಂದು ಇರುತ್ತೆ ಸರ್. ನಾನು ಹುಟ್ಟೋಕ್ಕಿಂತ ಮುಂಚೆ ಇಲ್ಲಿ ಅದು ಯಾವ ವೈದ್ಯರು ಕೂಡ ಅದು ಕಡಿಮೆ ಮಾಡಲಿಲ್ಲ, ಈ ಸಿರಿಧಾನ್ಯದ ಮೂಲಕವೇ ಕಡಿಮೆ ಆಯಿತು ಸರ್. ಸೊ ಅದೊಂದು ನನಗೆ ಪ್ಲಸ್ ಪಾಯಿಂಟ್ ಆಯಿತು, ನನಗೂ ಆರಾಮಾಯಿತು ಸರ್. ನನಗೆ ಒಂದು ಸ್ಪೈನಲ್ ಕಾರ್ಡ್ ಇಂಜುರಿ ಆಗಿತ್ತು, ಸೊರಾಸಿಸ್, ಇದರ ಮುಖಾಂತರವಾಗಿ ಆರಾಮಾಯಿತು. ಪ್ರತಿಯೊಬ್ಬರ ಮೇಲೆ ನಾನು ಪ್ರಯೋಗ ಮಾಡಿದ್ದೆ ನಮ್ಮ ಕುಟುಂಬದಲ್ಲಿ. ಫಸ್ಟ್ ನಾನು ಇದ್ರ ಮೇಲೆ ಒಂದಿಷ್ಟು ಕದಸ ಹೇಳಿದಂಗೆ ಪ್ರಯೋಗಗಳನ್ನು ನಾವು ಕಂಡುಕೊಂಡಿದ್ದೀವಿ ಸರ್. ಅದರಿಂದ ಒಂದು ಉತ್ತಮ ಒಂದು ಫಲಿತಾಂಶ ಸಿಕ್ಕಿದೆ. ಅದಕ್ಕೆ ನಾನು ಗ್ರಾಹಕರಿಗೆ ತಲುಪಬೇಕು, ಎಲ್ಲರೂ ಆರೋಗ್ಯವಾಗಿ ಇರಬೇಕು ಅಂತೇಳಿ ತಿಳ್ಕೊಂಡು ಇದ್ರ ಮೇಲೆ ಮೌಲ್ಯವರ್ಧನೆಗಳನ್ನು ಮಾಡ್ತಾ ಇದ್ದೀನಿ ಸರ್.
1: ತುಂಬ ಸಂತೋಷ ದಯಾನಂದ ಅವರೇ. ಅದೇ ರೀತಿ ಈಗ ಸಿರಿಧಾನ್ಯಗಳ ಬಗ್ಗೆ ಇಷ್ಟೆಲ್ಲ ಹೇಳ್ತಾ ಇದ್ದೀರಿ, ಮುಖ್ಯವಾಗಿ ಈ ಸಿರಿಧಾನ್ಯ ಅಂದ್ರೆ ಏನು ಅಂತೇಳಿ ಹೇಳ್ಬೋದಾ?
0: ಅದೇ ಸರ್, ಸಿರಿಧಾನ್ಯದಿಂದ ಅಪಾರ ಪೋಷಕಾಂಶಕ್ಕೆ ಎಲ್ಲ ಥರ ಪೋಷಕಾಂಶಗಳುಳ್ಳುವಂತಹ ಧಾನ್ಯಗಳು ಸರ್. ಇದ್ರೆ ಯಾವುದಿಲ್ಲ ಅಂತೇನಿಲ್ಲ. ಸೊ ರೋಗ ಬಂದವರಿಗೆ ಈ ಪಂಚರತ್ನ ಧಾನ್ಯಗಳನ್ನು ಯಥೇಚ್ಛವಾಗಿ ಬಳಸುತ್ತಾ ಬಂದರೆ ಅದರ ಆಯಾ ಗುಣಗಳಿದೆ ಸರ್. ನವಣೆಯಿಂದ ನರಗಳ ಸಂಬಂಧಪಟ್ಟ ಕಾಯಿಲೆಗಳನ್ನು ನಿವಾರಣೆ ಮಾಡ್ಬೋದು, ಕೊರಲೆಯಿಂದ ಮಲಬದ್ಧತೆ ಮತ್ತು ಕ್ಯಾನ್ಸರ್ ಕೂಡ ಗುಣಪಡಿಸ್ಬೋದು ಸರ್. ಅರ್ಕೆಯಿಂದ ಸರ್ ರಕ್ತಹೀನತೆಯಿಂದ ಇರ್ಬೋದು, ಮತ್ತು ಸಕ್ಕರೆ ಕಾಯಿಲೆಗಳನ್ನು ನಿವಾರಣೆ ಮಾಡ್ಬೋದು. ಸೊ ಅದಕ್ಕೆ ರಕ್ತ, ಮತ್ತು ಇನ್ನೊಂದು ಏನಕ್ಕೆ ಸರ್, ಜೇನುಹುಳ ಕಚ್ಚಿದಾಗ ನನ್ನ ಒಂದು ಎಕ್ಸಾಂಪಲ್ ಆಗಿತ್ತು ಸರ್, ಜೇನುಹುಳ ಕಚ್ಚಿತ್ತು ಸರ್, ಅಡ್ಮಿಟ್ ಆಗಿದ್ದೆ. ಸೊ ಆ ಟೈಮ್ನಲ್ಲಿ ಅರ್ಕ ಜಾಸ್ತಿ ತಿಂದು ಅದನ್ನು ನಾವು ಒಂದೇ 2 ದಿವಸದಲ್ಲೇ ನಾನು ರಿಕವರ್ ಆಗಿಬಿಟ್ಟೆ. ಸೊ ಯಾವೊಬ್ಬರು ವಿಷ ತೊಗೊಂಡಿರ್ತಕ್ಕೂ ಆ ಗುಣಪಡಿಸುವಂಥ ಶಕ್ತಿ ಅರ್ಕದಲ್ಲಿದೆ. ಸಾಮೆ ಕೂಡ ಹಾಗೆ ಸರ್, ಹೆಣ್ಣು ಮಕ್ಕಳಿಗೆ ಋತು ಚಕ್ರ ಕಡೆ ಏರುಪೇರು ಆಗ್ತಾ ಇದೆ ಸರ್, ಅದನ್ನು ನಿಯಂತ್ರಣ ಮಾಡೋದು ಮತ್ತು ಅವರಿಗೆ ರಕ್ತಹೀನತೆ ಶುದ್ಧ ಏನಂತ ಮತ್ತು ಬಂಜೆತನ ನಿವಾರಣೆ ಮಾಡೋದು ಈ ಸಾಮೆಯಲ್ಲಿದೆ. ಮತ್ತು ಊರಲ್ಲಿ ಏನಿದೆ ಸರ್, ಹೃದಯಕ್ಕೆ ಸಂಬಂಧಪಟ್ಟದ್ದು ಎಲ್ಲ ಗುಣಪಡಿಸುವಂಥ ಶಕ್ತಿನೂ ಇದರಲ್ಲಿದೆ. ಇವ್ರು ಬರುವಾಗಲ್ಲ ಇದ್ದವ್ರನ್ನ ದಿನ ಸೇವನೆ ಮಾಡಿದರೆ ಇದು ಚಲೋ ಸರ್. ಇಲ್ಲಪ್ಪ ನಾವು ಆರೋಗ್ಯವಾಗಿದ್ದೀವಿ, ಸೇವನೆ ಮಾಡ್ಬೇಕಪ್ಪ ಅಂತಂದರೆ ನ್ಯೂಟ್ರಲ್ ಗ್ರೇನ್ಸ್ ಅಂತ ಅಂತೀವಿ ಸರ್, ಜೋಳ, ಮೆಕ್ಕೆಜೋಳ, ರಾಗಿ, ಬರಗು, ಸಜ್ಜೆ ಇವೆಲ್ಲ ಇದರಂಥ ರೊಟ್ಟಿಗಳನ್ನು ತಯಾರು ಮಾಡ್ಕೊಂಡು ಇದರಲ್ಲಿ ಸಿರಿಧಾನ್ಯ ಪಂಚರತ್ನ ಧಾನ್ಯಗಳಿಂದ ನಾವು ಅನ್ನೊಂದು ಊಟ ಮಾಡ್ತಾ ಬಂದರೆ ನಮ್ಗೆ ಯಾವ ರೋಗ ಬರೋದಿಲ್ಲ ಸರ್. ನಾ ಈಗ 4 ವರ್ಷ ಆಯಿತು ಸರ್ ನಾನು ಸೇವನೆ ಮಾಡ್ತಿದ್ದೆ, ಇದುವರೆಗೂ ನಾ ದವಾಖಾನೆ ಹೋಗಿಲ್ಲ, ಒಂದೇ ಎಮರ್ಜೆನ್ಸಿ ಹೋಗಿದೆ. ಎಮರ್ಜೆನ್ಸಿಗೆ ಅಷ್ಟೇ ನಾವು ದವಾಖಾನೆ ಬಳಸೋದು, ಪ್ರತಿಯೊಂದಕ್ಕೂ ದವಾಖಾನೆ ಬಳಸೋದು ಬೇಕಾಗಿಲ್ಲ. ಸೊ ಅದು ಜೇನುಹುಳ ಕಚ್ಚಿದ್ದೆಲ್ಲ ಆ ಟೈಮ್ನಲ್ಲಿ ಅಷ್ಟೇ ಹೋಗಿದ್ದು, ವಿನಃ ನಮ್ಮ ಮನೆಯಲ್ಲೇ ನಾನು ಆರೋಗ್ಯವಾಗಿದ್ದೀನಿ ಸರ್ ಸಿರಿಧಾನ್ಯ ಮೂಲಕನೇ.
1: ಅಂದ್ರೆ ಒಟ್ಟಾರೆ ಹೇಳ್ಬೇಕಂದ್ರೆ ಸಿರಿಧಾನ್ಯಗಳಲ್ಲಿ ರೋಗ ನಿರೋಧಕ ಶಕ್ತಿ ಅಂತ ಹೇಳ್ಬೋದಲ್ಲ?
0: ಹೌದು ಸರ್, ಖಂಡಿತ.
1: ಸಂತೋಷ ದಯಾನಂದ ಅವರೇ. ಅದೇ ರೀತಿ ಈ ಸಿರಿಧಾನ್ಯಗಳನ್ನ ಬೆಳೆದು ಮೌಲ್ಯವರ್ಧನೆ ಮಾಡ್ತೇನೆ ಅಂತ ಹೇಳಿದ್ರಿ, ಇದನ್ನು ಯಾವ ರೀತಿ ಮೌಲ್ಯವರ್ಧನೆ ಮಾಡ್ತೀರಿ ತಾವು?
0: ಅದೇ ಸರ್, ಸಿರಿಧಾನ್ಯ ಮೂಲಕ ನಾವು ಅಂದ್ರೆ ನಾ ಬೆಳೆ ಬೆಳೆದ್ನ ಸರ್, ಕಾಳುಗಳನ್ನ ಅಷ್ಟೇ ಮಾರ್ತಿದ್ದೆ. ಸೊ ನಮ್ಮ ಪ್ರತಿಯೊಂದು ಮನೆಯ ಪ್ರತಿಯೊಬ್ಬರಿಗೂ ಬೇಕಾದವರಿಗೆ ಕಾಳುಗಳನ್ನು ಕೊಡ್ತಾ ಇದ್ದೆ. ಹಾಗೆ ಕೆ ವಿ ಕೆ ಬಂದು ನಾ ಈ ಥರ ಸಿರಿಧಾನ್ಯಗಳು ಬೆಳೆ

0: ಇದನ್ನ ಮೇಡಮ್ ಅವರ ಶ್ವೇತಾ ಮೇಡಮ್ ಮನೆ ಕೇರಿಯವ್ರು ಸ್ವಲ್ಪ ಹೆಲ್ಪ್ ಮಾಡಿದ್ರು. ಈ ಥರ ಬೆಳೆದಿಂದ ಏನಾಯ್ತಂದ್ರೆ ಕಾಳು ಮಾರೋದಕ್ಕಿಂತ ಅಷ್ಟು ಲಾಭ ಆಗೋದಿಲ್ಲ ಸರ್, ನೀವು ಅದರಿಂದ ಮೌಲ್ಯವರ್ಧನೆ ಮಾಡಿದ್ರಪ್ಪ ಅಂದರೆ ತುಂಬ ಲಾಭ, ಅಧಿಕ ಲಾಭ ಗಳಿಸ್ಬೋದು ಅಂತ ಹೇಳಿದರು. ಸೊ ನಾ ಎಲ್ಲ ಎಕ್ಸ್ಪೆರಿಮೆಂಟ್ ನಮ್ಮ ಪ್ರಯೋಗಿಕ ಮಾಡಿದ್ದು ನಮ್ಮ ಮನೆಯಲ್ಲಿ ನಿಮಗೆಲ್ಲ ಗೊತ್ತಿದೆ ಅಲ್ಲ, ಸೊ ಅದನ್ನೇ ಮೌಲ್ಯವರ್ಧನೆ ಮಾಡ್ಕೋರಿ. ನೀವು ಈಗ ಗಂಜಿ ಮಟ್ಟ ತಯಾರು ಮಾಡ್ಕೋತೀವಿ, ಪುಡಿ ತಯಾರು ಮಾಡ್ಕೋರಿ, ಉಂಡಿ ತಯಾರು ಮಾಡ್ಕೋರಿ, ರೊಟ್ಟಿ ತಯಾರು ಮಾಡಿದ್ರೆ ರೊಟ್ಟಿ ತಯಾರು, ನಮ್ಮ ಮನೇಲಿ ಏನೇನು ತಯಾರು ಮಾಡ್ಕೋದೆ ಅದನ್ನೇ ನಾವು ಮೌಲ್ಯವರ್ಧನೆ ಮಾಡ್ತಾ ಹೋದೆ ಸರ್, ನಮ್ಮ ತಾಯಿಯರು ಕರ್ಕೊಂಡು ಕೇಶಿಂದ. ಸೊ ಅದರಿಂದ ನಾವೇನು ಮಾರ್ತಾ ಮಾರ್ತಾ ಕಂಡುಕೊಂಡಾಗ ಸಿರಿಧಾನ್ಯ ಮೂಲಕ ಮಾರ್ಕೇಶನ್ ಲಾಭ ಗಳಿಸ್ಬೋದು ಸರ್. ಹೆಣ್ಮಕ್ಳು ಕೂಡ ಇತ್ತೀಚೆಗೆ ಗಳಿಸ್ಬೋದು, ಯಾಕಂದ್ರೆ ಅವ್ರ ಮನೇಲಿ ಇರ್ತಾರೆ, ಎಲ್ಲ ತರ ಮಾಡ್ಬೋದು. ನಾವು ಸಾವಯವ ಕೃಷಿ ಜೊತೆ ಮಾಡ್ತಾ ಇದೀವಿ.
1: ಈಗ ಮೌಲ್ಯವರ್ಧನೆ ಮಾಡ್ತೀನಿ ಅಂತ ಹೇಳಿದ್ರಿ, ಅದರಲ್ಲಿ ಯಾವ ಯಾವ ರೀತಿಯ ಒಂದು ಬ್ರ್ಯಾಂಡ್ ಗಳನ್ನ ತಾವು ತಯಾರು ಮಾಡಿದ್ರೆ
0: ಅಂದ್ರೆ ನಾನು ಜೀವಸಿರಿ ಅಂತ ಇಟ್ಟಿದ್ದೇನೆ. ಸೊ ಅದು ನವಣೆಯಿಂದ ಕರದಂಟು ಮಾಡ್ತೀವಿ, ಉಂಡಿನೂ ತಯಾರು ಮಾಡ್ಕೋತೀವಿ ಸರ್. ಸೊ ಅದಕ್ಕೇನು ನಾವು ಈ ರಸಾಯನ ಪದ್ಧತಿಯಲ್ಲಿ ಬೆಳೆದೇ ಅಂತ ಯೂಸ್ ಮಾಡಲ್ಲ, ಬೆಲ್ಲ ನಾವು ಸಾವಯವ ಕೃಷಿಕರನ್ನ ಉಟ್ಕೊಂಡು
1: ಪ್ರತಿಯೊಂದು ಎಲ್ಲ ಸಾವಯವ
0: ಸಾವಯವ ಅಂದ್ರೆ ಗೃಹ ಉತ್ಪನ್ನಗಳಂತ ನಾ ಮಾಡಿದ್ದೇನೆ ಸರ್. ಸೊ ಮನೆಯಲ್ಲೇ ತಯಾರಿ, ಸದ್ಯಕ್ಕೆ ಮನೆಯಲ್ಲೇ ನಾವು ತಯಾರು ಮಾಡ್ಕೋತೀವಿ. ಸೊ ಬೆಲ್ಲ ಯಾರು ಬೆಳೀತಾರ ಸಾವಯವ ಅಂದ ಅವ್ರ ಜೊತೆ ಕಾಂಟ್ಯಾಕ್ಟ್ ಮಾಡ್ಕೇಶಿಂದ ಅಲ್ಲಿಂದ ಬೆಲ್ಲ ತೊಗೊಂಬರೋದಾಯ್ತು. ಈಗ ಎಣ್ಣೆಯಿಂದ ನಾ ಸೇವ್ ತಯಾರು ಮಾಡ್ತೀವಿ ಸರ್. ಸೊ ಪಾನಿಪುರಿನೂ ತಯಾರು ಮಾಡ್ತೀನಿ ನಾನು
1: ಮನೇಲಿ ಮಾಡ್ತೀನಿ
0: ಸರ್. ನವನೇಲಿ ನವನೆಯಿಂದನೇ ಪಾನಿಪುರಿನೂ ಮಾಡ್ಕೋತೀವಿ, ಸೇವ್ ತಯಾರು ಮಾಡ್ಕೋತೀವಿ. ಸೊ ಕರಿಬೇಕಾದ್ರೆ ಎಣ್ಣೆ ಬೇಕು, ಈಗೆಲ್ಲ ಪ್ಯಾಕೆಟ್ ಅನ್ನ ಇದಲ್ಲ, ಆ ಎಣ್ಣೆ ಅಂಕರ್ ಯೂಸ್ ಮಾಡೋದಿಲ್ಲ. ಸೊ ಅದರಿಂದ ಗಾಣದಲ್ಲಿರುವಂಥ ಎಣ್ಣೆಗಳನ್ನ ಹೆಚ್ಚಿಗೆ ಯೂಸ್ ಮಾಡ್ತೇವೆ. ಸೊ ಮನೆಯಲ್ಲೇ ಆಯ್ತು, ಈ ಗ್ರಾಹಕರಿಗೂ ಕೂಡ
1: ಮನೆಯ ಉಪಯೋಗಕ್ಕೂ ಆಯ್ತು. ಆದ್ರೆ ಸಿರಿಧಾನ್ಯಗಳ ಮೌಲ್ಯವರ್ಧನೆ ಮಾಡ್ತೀರಿ, ಅದಕ್ಕೆ ಬೇಕಾದಂತ ಎಲ್ಲಾ ವಸ್ತುಗಳನ್ನು ತಾವು ಸಂಪೂರ್ಣ ಸಾವಯವದಲ್ಲೇ ಬಳಸ್ತಾ ಇದ್ದೀರಿ.
0: ಹೌದು ಸರ್. ಅಂದ್ರೆ ಮತ್ತೆ ಹೆಣ್ಣು ಮಕ್ಕಳಿಗೆ ಇದು ಅಧಿಕ ಲಾಭ ತಂದು ಕೊಡ್ತೇವೆ, ಯಾಕಂದ್ರೆ ಮನೆಯಲ್ಲಿ ಇದ್ದೇ ಇರ್ತಾರೆ. ಸೊ ಅವ್ರು ಮಾಡಿ ಕೊಟ್ಟೆ ಕೊಡ್ತಾರೆ ಸರ್.
1: ಅಂದ್ರೆ ಮನೆಯಲ್ಲಿರುವಂತ ನಮ್ಮ
0: ಗೃಹಿಣಿಯರಿಗೆ ಯಥೇಚ್ಛವಾಗಿ ಅಧಿಕ ಗಳಿಸಬಹುದು ಸರ್, ಹೆಚ್ಚು ಆದಾಯನೂ ಗಳಿಸಬಹುದು.
1: ಅವರಿಗೊಂದು ಕೆಲಸ
0: ಸಿಕ್ಕಂಗಾಗುತ್ತೆ ಸರ್,
1: ಅದರಿಂದ ಆದಾಯನೂ ಕೂಡ
0: ಆದಾಯನೂ ಹೆಚ್ಚಾಗುತ್ತೆ ಸರ್.
1: ಅಂದ್ರೆ ಒಂದು ಊರಿಂದ ಬೇರೆ ಊರಿಗೆ ಕೆಲಸಗಳನ್ನು ಮಾಡೋದಕ್ಕಿಂತ ಮನೆಯಲ್ಲಿ ತಾವು ತಮ್ಮ ಈ ಸಿರಿಧಾನ್ಯಗಳನ್ನ ಮೌಲ್ಯವರ್ಧನೆ ಮಾಡ್ಕೊಂಡು ಅದರಿಂದ ತಾವು ಆದಾಯವನ್ನು ಪಡೆದಬಹುದು ಅಂತ ಹೇಳ್ತಾ ಇದ್ದೀರಿ. ತುಂಬಾ ಸಂತೋಷ ದಯಾನಂದವರೇ. ಅದೇ ರೀತಿ ಈಗ ತಾವು ಬೆಳೆದ ಬೆಳೆಗಳನ್ನ ಮೌಲ್ಯವರ್ಧನೆ ಮಾಡೋದ್ರಿಂದ ವಿಶೇಷವಾಗಿ ಈ ರೈತರಿಗೆ ಲಾಭ ಆಕೈತಿ ಅಂತೀರಾ, ಅದ್ರ ಬಗ್ಗೆ ಏನಾದರೂ ನಮ್ಮ ರೈತರಿಗೆ ಹೇಳ್ಬೋದಾ?
0: ಸರ್, ರೈತರಿಗೆ ಅಂಕರು ಮೊದಲೇ ಲಾಭ ಏನಂತ ಸರ್, ಮಣ್ಣಿನ ಫಲವತ್ತತೆ ಹೆಚ್ಚಿಗೆ ಆಗುತ್ತೆ, ಪ್ರತಿಯೊಂದು ಜೀವಿಗೂ ಆಹಾರನ ಕೊಟ್ಟಂತಾಗುತ್ತೆ. ನಾವು ಆರೋಗ್ಯವಾಗಿದ್ದರೆ ಎಲ್ಲರೂ ಏನು ಬೇಕಾದ್ರೂ ಮಾಡಲು ಸಾಧ್ಯ ಸರ್. ಅದನ್ನು ಮೌಲ್ಯವರ್ಧನೆ ಮಾಡಿದರೆ ಅತ್ಯೆಚ್ಚು ಲಾಭ ಆಗುತ್ತೆ ಸರ್, ಮತ್ತು ಪ್ರತಿಯೊಂದು ಜೀವಿಗೂ ಒಂದು ಆಹಾರನ ಕೊಟ್ಟಂತಾಗುತ್ತೆ.
1: ಈಗ ರೈತರು ತಾವು ಸಾವಯವದಲ್ಲಿ ಸಿರಿಧಾನ್ಯಗಳು ಬೆಳೆಯುವುದರಿಂದ ಆ ರೈತರಿಗೂ ಲಾಭ ಆಗುತ್ತಾ, ಇದನ್ನು ಉಪಯೋಗಿಸುವಂಥ ಗ್ರಾಹಕರಿಗೂ ಲಾಭ,
0: ಗ್ರಾಹಕರ ಆರೋಗ್ಯದಲ್ಲಿ ತುಂಬ ಲಾಭ ಆಗುತ್ತೆ ಸರ್.
1: ಅದೇ ರೀತಿ ದಯಾನಂದವ್ರೆ, ಈ ಮಾರುಕಟ್ಟೆ ವ್ಯವಸ್ಥೆಯನ್ನು ಯಾವ ರೀತಿ ಮಾಡ್ಕೊಂಡಿರಿ?
0: ಅಂದ್ರೆ ನಾವು ಸದ್ಯಕ್ಕೆ ಸೋಷಿಯಲ್ ಮೀಡಿಯಾ ಆಂಕರ್ ಯೂಸ್ ಮಾಡ್ತೀವಿ ಸರ್. ಸೊ ನಾನು ಯಥೇಚ್ಛವಾಗಿ ನಾನು ಎಲ್ಲಿ ಹೋದ್ರ ಸತಕ ನಾನು ಯಾವುದೇ ಕಾರ್ಯಕ್ರಮಕ್ಕೆ ಹೋದರೂ ಎಲ್ಲಿ ಹೋದರೂ ನಾವು ಅಂದರೆ ನಾನು ಕ್ಯಾರಿಯರ್ ಕ್ಯಾರಿ ಮಾಡ್ತೀನಿ ಸರ್. ಸೊ ಅದೆಲ್ಲ ಪ್ರಚಾರ ಆಗಿ ಗೊತ್ತಾಗುತ್ತೆ. ಇವನು ಸಿರಿಧಾನ್ಯಗಳು ತಿಂದು ಈಗ ಸಣ್ಣ ಹುಡುಗರು ಸತಕ ಅವರಿಗೆ ಸಿರಿಧಾನ್ಯಗಳ ಅಂದರೆ ಸಿರಿಧಾನ್ ಅಣ್ಣ ಬಂದಂತ ಒಬ್ಬ ಹೇಳ್ತಾನೆ, ಸಿರಿಧಾನ್ ಮಾವ ನವನಿ ಮಾವ ಬಂದಂತಾನೆ, ನವನಿ ಅಣ್ಣ ಬಂದಂತ ಹೇಳ್ತಾನೆ. ಸೊ ಅವರಿಗೆ ಸಣ್ಣ ಮಕ್ಕಳಿಗೂ ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ದೀನಿ ಸರ್.
1: ನಿಮ್ ನೋಡಿದ ತಕ್ಷಣ ಇವರೊಬ್ಬರು
0: ಗೊತ್ತಿಲ್ಲ ಸರ್. ಸೊ ಇದೇ ಥರ ನಾ ಪ್ರಚಾರ ಮಾಡ್ಕೊತಾ ಹೋಗಿದ್ದೆ. ನವನಿ ಮಾವ ಅಂತ ಒಬ್ಬರು ಕರೀತಾರೆ, ಮಿಲೆಟ್ ಮಾವ ಅಂತ ಎಲ್ಲರೂ ಅವರವ್ರ ಹೆಸರು ಇಟ್ಕೊಂಡ್ಬಿಟ್ಟಿದ್ದಾರೆ ಸರ್. ಸೊ ನಾ ಎಲ್ಲಿ ಹೋದ್ರೆ ನಾನು ಸಿರಿಧಾನ್ಯ ಬಗ್ಗೆ ಜಾಸ್ತಿ ಹೇಳ್ತೀನಿ, ಮತ್ತು ಅದನ್ನೇ ಬಳಕೆ ಮಾಡೋದ್ರಿಂದ. ಸೊ ಅದರಿಂದ ನಾ ಪ್ರಚಾರವಾಗಿ ಮಾರ್ಕೆಟಿಂಗ್ ಬಿಲ್ಡ್ ಅಪ್ ಆಗಿದೆ ಸರ್. ನಮ್ಮ ಸ್ವಾಯವರದಲ್ಲಿ ನಾವೇ ರಾಜರು ಸರ್, ನಾವೇ ಅಂಬಾಸೆಡರ್ ಇದೆ ಸಿರಿಧಾನ್ಯಗಳಿಗೆ. ಹಾ ಸರ್, ಅಂದ್ರೆ ನಾವು ಸಾವಯವ ಕೃಷಿ ನಾವೇ ಮಾರ್ಕೆಟಿಂಗ್ ಹುಡ್ಕೋಬೇಕಾಗುತ್ತೆ ಸರ್.
1: ತುಂಬಾ ಸಂತೋಷದ ಏನಂದ್ರೆ, ಈಗ ತಾವು ಮಾರ್ಕೆಟಿಂಗ್ ಮಾಡ್ತೀನಿ ಅಂತ ಹೇಳಿದ್ರಿ, ಇದರ ಬೇಡಿಕೆ ಯಾವ ರೀತಿ ಇದೆ?
0: ಇದೆ ಸರ್, ಖಂಡಿತವಾಗಿದೆ. ಸಿಟಿಯಲ್ಲಿ ಎಲ್ಲರಿಗೂ ಸತಕ ಪ್ರತಿಯೊಬ್ಬರಿಗೂ ಸಕ್ಕರೆ ಕಾಯಿಲೆ ನಮ್ಮ ತಾಯಿಯರಿಗೆ ಇತ್ತು, ಸಿರಿಧಾನ್ಯ ಮೂಲಕ ಕಡಿಮೆ ಆಯ್ತು ಸರ್. ಎಲ್ಲರಿಗೂ ನಮ್ಮ ರಿಲೇಟಿವ್ ಎಲ್ಲರಿಗೂ ಗೊತ್ತಿದೆ. ಸೊ ಸಿಟಿಯಲ್ಲಿ ಎಲ್ಲರಿಗೂ ಅವೇರ್ನೆಸ್ ಇದೆ, ಹಳ್ಳಿಗಳು ಎಲ್ಲರಿಗೂ ಗೊತ್ತಿದೆ ಸರ್, ಎಲ್ಲ ಪ್ರತಿಯೊಬ್ಬರಿಗೂ ಗೊತ್ತಿದೆ. ಆದರೆ ಮಾಡ್ಕೊಂಡು ತಯಾರು ಮಾಡ್ಕೋಕ್ಕಾಗಲ್ಲ, ಯಾಕೆ ಇವು ಸಿರಿಧಾನ್ಯಗಳ ಸರ್ ಹಂಗೆ ಮಾಡೋಕ್ಕೆ ಬರಲ್ರಿ. ಅವ್ನು ನೆನೆಸಿಟ್ಟು ಮಾಡ್ಕೋಬೇಕಾಗತ್ತೆ 6-8 ತಾಸು. ಆ ನೆನೆಸೋಳಕ್ಕೆ ಸ್ವಲ್ಪ ನಮಗೆ ಸಮಯ ಇಲ್ಲ ಸರ್, ಪ್ರತಿಯೊಬ್ಬರಿಗೂ ಬಡ ಬಡ ತೊಗೊಂಬರ್ತಾರೆ, ಆ ಕುಕ್ಕರ್ನ ಹಾಕಿ ಅಡುಗೆ ಮಾಡಿಬಿಡ್ತೇವೆ. ಸುಮ್ಮ ತಿಂತಾ ಇದೆ ಸರ್, ಏನು ತಿಂತಾ ಇದೀವಿ ಅಂತ ನಮಗೆ ಅರಿವಿಲ್ಲ. ಪ್ರತಿಯೊಬ್ಬರಿಗೂ ತಿಳುವಳಿಕೆ ಇದೆ ಸರ್, ಪ್ರತಿಯೊಬ್ಬರು ಡಿಗ್ರಿ ಕಲ್ತಿದ್ದಾರೆ, ಡಬಲ್ PhD ಎಲ್ಲ ಕಲಿತಾರೆ. ಸೊ ಅರಿವು ಮುಖ್ಯ ಆಗುತ್ತೆ ಸರ್. ನಾವು ಆರೋಗ್ಯವಾಗಿರ್ಬೇಕು, ಮುಂದಿನ ಪೀಳಿಗೆ ಒಳ್ಳೇದು ಒಂದು ಕೊಡುಗೆ ಕೊಟ್ಟು ಹೋಗ್ಬೇಕಂತೇಳಿ ಒಂದು ಇದು ಒಂದು ಆಸೆ ಇತ್ತಪ್ಪ ಅಂತಂದರೆ ಖಂಡಿತವಾಗಿ ಎಲ್ಲರೂ ಮಾಡ್ತಾರೆ. ಸಿಟಿಯಲ್ಲಿ ಸ್ವಲ್ಪ ಅವೇರ್ನೆಸ್ ಇದೆ ಸರ್ ಜಾಸ್ತಿ.
1: ತುಂಬ ಸಂತೋಷ ದಯಾನಂದವರೆ. ಮುಖ್ಯವಾಗಿ ಈಗ ತಾವು ಸಿರಿಧಾನ್ಯ ಬೆಳೆಗಳ ಬಗ್ಗೆ ಹೇಳ್ತಾ ಇದ್ರಿ, ತಾವು ಈ ಅಂದ್ರೆ ಮುಂಚೆ ಮುಂಗಾರಲ್ಲಿ ಬೆಳೀತಾರೆ ಅಥವಾ ಹಿಂಗಾರಿನಲ್ಲಿ ಬೆಳೀತಾರೆ ಸಿರಿಧಾನ್ಯವನ್ನ?
0: ಸಿರಿಧಾನ್ಯ ಮುಂಗಾರಿಗೂ ಬೆಳಿಬಹುದು ಸರ್, ಹಿಂಗಾರಿಗೂ ಬೆಳಿಬಹುದು.
1: ಮುಂಗಾರಿನಲ್ಲಿ ಯಾವ ಯಾವ ಬೆಳೆಗಳನ್ನು ಬೆಳಿಬಹುದು?
0: ಎಲ್ಲಾ ತರ ಸರ್. ನಮ್ಮ ಈ ಪ್ರದೇಶದಲ್ಲಿ ಅರ್ಕ ಹಾಕಿದ್ದೆ ಬರಲಿಲ್ಲ ಸರ್, ಅದು ಫೆಬ್ರವರಿ ತಿಂಗಳು ಬಿತ್ತಬೇಕಂತಂದ್ರೆ ಸ್ವಲ್ಪ ಅದು ನೀರಾವರಿ ಪ್ರದೇಶದಲ್ಲಿ ಬೆಳೆಯುತ್ತೆ ಸರ್.
1: ಇದು ಒಣ ಬೇಸಾಯ ಬೆಳೆನ ಅಥವಾ?
0: ಇಲ್ಲ, ಒಣ ಬೇಸಾಯನೇ ಬೆಳೆ ಸರ್. ಸ್ವಲ್ಪ ಇಲ್ಲಿ ಮಳೆ ಸ್ವಲ್ಪ ಜಾಸ್ತಿ ಇರೋ ಪ್ರದೇಶದಲ್ಲಿ ಅರ್ಕ ಒಂದು ಬೆಳೆಯುತ್ತೆ. ಉಳಿದೇನಿದೆ, ನಾವು ಉಳಿದ 4 ತರ ಧಾನ್ಯಗಳು ಯಾವುದೇ ಇರಲಿ ಸರ್, ಈಗ ಒಟ್ಟ 10 ಅದಲ್ಲ, 10 9 ಧಾನ್ಯಗಳನ್ನ ನಾವು ಒಣ ಬೇಸಾಯ ಮೂಲಕವೇ ಬೆಳ್ಕೋಬಹುದು ಸರ್.
1: ಅಂದ್ರೆ ಒಟ್ಟು ಮಳೆಯಾಶ್ರಿತ?
0: ಮಳೆಯಾಶ್ರಿತ ಸರ್. ಒಂದು ಅಧಿಕ ಲಾಭ ಕಂಡ್ಕೋಬಹುದು ಸರ್, ಪ್ರತಿಯೊಬ್ಬರಿಗಲ್ಲಿ ನೀರಾವರಿ ಇರೋದಿಲ್ಲ. ಸೊ ಈ ಮಳೆ ಆಶ್ರಿತ ಇರುವುದರಿಂದ ಬಿಜಾಪುರದಿಂದ ಒಂದು ಒಳ್ಳೆಯ ಆದಾಯ ಗಳಿಸಬಹುದು ಸರ್ ರೈತರು.
1: ತುಂಬಾ ಸಂತೋಷ ದಯಾನಂದ ಅವರೇ. ಅದೇ ರೀತಿ ಈ ಸಿರಿಧಾನ್ಯ

0: ತಾವು ಬೆಳೆದ ಈ ಮೌಲ್ಯವರ್ಧನೆ ಮಾಡ್ತಾ ಇದ್ರಿ, ಇದರಿಂದ ಬೇಡಿಕೆನೂ ತುಂಬಾ ಇದೆ ಅಂತ ಹೇಳ್ತಾ ಇದ್ರಿ. ಈ ಸಿರಿಧಾನ್ಯಗಳ ಈ ಮಾರುಕಟ್ಟೆ ವ್ಯವಸ್ಥೆಯನ್ನು ಮಾಡ್ಕೊಳಕ್ಕೆ ಮೌಲ್ಯವರ್ಧನೆ ಮಾಡಕ್ಕೆ ಸರ್ಕಾರದ ಯೋಜನೆಗಳಿಂದ ಏನಾದರೂ ಲಾಭ ಪಡ್ಕೊಂಡಿರಿ ತಾವು?
1: ಸದ್ಯಕ್ಕೆ ಯಾವ ಪಡ್ಕೊಂಡಿಲ್ಲ ಸರ್, ಅದರಲ್ಲಿ ಈಗ ಒಂದು ಕಾರ್ಯರೂಪಕ್ಕೆ ತರ್ತಾ ಇದ್ದೀನಿ ಸರ್. ಸ್ವಲ್ಪ ಅದು ಪ್ರೊಸೆಸಿಂಗ್ ಅಂಡರ್ ಪ್ರೊಸೆಸಿಂಗ್ ಇದೆ. ಸೊ FSSI ಅಂತ ಲೈಸೆನ್ಸ್ ಅಂಕರ್ ತೊಗೊಂಡಿದ್ದೇನೆ ಸರ್, ಈ ಮೌಲ್ಯವರ್ಧನೆ ಮಾರುಕಟ್ಟೆ ಮಾರ್ಬೇಕಾದ ಏನೇನು ಲೈಸೆನ್ಸ್ ತೊಗೊಂಡಿದ್ದೇನೆ. ಸೊ ಅದ್ರಿಗೆ ಇನ್ನೊಂದಿಷ್ಟು ಪಡ್ಕೋಬೇಕಾದ್ರೆ ಅದರಲ್ಲಿ ನಮ್ಮ ಹೆಸರಲ್ಲಿ ಆಗುವ ಒಂದು ಕಾರ್ಯರೂಪಕ್ಕೆ ನಡೀತಾ ಇದೆ ಸರ್. ಅದೇ ಹಿರಿಯರು ಸ್ವಲ್ಪ
0: ತುಂಬಾ ಸಂತೋಷದ ನಂದವ್ರೆ. ಅದೇ ರೀತಿ ಈಗ ತಾವು ಈ ಮೌಲ್ಯವರ್ಧನೆ ಮಾಡ್ಬೇಕಂದ್ರೆ ಎಲ್ಲಾದರೂ ತರಬೇತಿಯನ್ನು ಪಡ್ಕೊಂಡಿರಿ?
1: ತರಬೇತಿ ನನಗೆ KVKಯಲ್ಲಿ ಮೇಡಮ್ ಅವ್ರು ಭೇಟಿಯಾಗಿದ್ವಿ, ಶ್ವೇತಾ ಮನ್ನಿಕೇರಿ ಅವರಿಗೆ ತುಂಬ ಅವರಿಗೆ ಋಣಿಯಾಗಿದ್ದೇನೆ ಸರ್. ಸೊ ನಾವು ಬೆಳೆದಂಥ ಬೆಳೆಯನ್ನು ಹೋಗಿ ಕೆಶಿಯಿಂದ ಹಾವೇರಿಯಲ್ಲಿ ಪ್ರೊಸೆಸಿಂಗ್ ಯೂನಿಟ್ ಇದೆ ಅಲ್ಲಿ ಹೋಗಿ ಹಾಕ್ಸ್ಕೊಂಬಂದಿದ್ವಿ. ಅವ್ರ ಮುಖಾಂತರ ಬೈ ಪ್ರಾಡಕ್ಟ್ ಮಾಡ್ಕೋರಿ ಅಂತೇಳಿದರು. ಸೊ ನಮ್ಮದು ಮನೆಯಲ್ಲಿ ಹಿರಿಯರಿದ್ದರು, ಅವರೆಲ್ಲ ಹಿಂದಿನ ಕಾಲದಲ್ಲಿ ಇದೆಲ್ಲ ಬಳಕೆ ಮಾಡಿದ್ವಿ, ಅದರಿಂದ ತಯಾರು ಮಾಡ್ಕೊಂಡಿದ್ದೀನಿ ಸರ್. ನಾನೇ ಖುದ್ದಾಗಿ ಯೂಟ್ಯೂಬ್ ಸೋಷಿಯಲ್ ಮೀಡಿಯಾ ಇವೆಲ್ಲ ನೋಡ್ಕೇಶನ್ ಕಲ್ತಿದ್ದೀವಿ ಸರ್.
0: ದಯಾನಂದ ಅವರೇ, ಇಷ್ಟು ವರ್ಷದ ತಮ್ಮ ಕೃಷಿ ಅನುಭವದಲ್ಲಿ ಈ ಕೃಷಿಯಲ್ಲಿ ಏನಾದರೂ ಸಮಸ್ಯೆಗಳು ಅದಾವ ಅನ್ನೋದಂತ ಏನಾದರೂ ತಾವು ಹೇಳ್ಬೋದಾ?
1: ಹಾಂ ಸರ್, ಕೃಷಿಯಲ್ಲಿ ಖಂಡಿತವಾಗಿದೆ. ಮೊದಲೇದು ಜಾಯಿಂಟ್ ಫ್ಯಾಮಿಲಿ ಸರ್, ಈ ಯಾವ ಜಾಯಿಂಟ್ ಫ್ಯಾಮಿಲಿ ಇಲ್ಲ ಅಂದ್ರೆ ಮೊದಲೆಲ್ಲ ತುಂಬು ಕುಟುಂಬ
0: ಕುಟುಂಬ ಇದ್ರೆ
1: ಕೃಷಿ ಮಾಡಕ್ ಅನುಕೂಲ ಆಗುತ್ತೆ ಸರ್. ಒಬ್ಬೊಬ್ಬರು ಒಂದೊಂದು ಉದ್ಯೋಗನ ಅಲಂಕರಿಸ್ತಿದ್ದೆ ಸರ್, ಹೈನುಗಾರಿಕೆ ಆಗಿರ್ಬೋದು, ಪ್ರತಿಯೊಂದು ಲಿಂಕ್ ಇತ್ತು ಸರ್. ಆಹಾರ ಸರಪಳಿ ಏನಂತಾರಲ್ಲ ಅದೆಲ್ಲ ಪ್ರತಿಯೊಂದು ತುಂಬ ಕುಟುಂಬದಲ್ಲಿತ್ತು. ಒಬ್ಬೊಬ್ಬರೊಬ್ಬರು ನೋಡ್ಕೊಂಡು ಹೋಗ್ತಾ ಇದ್ರು. ಈಗೆಲ್ಲ ಒಂಟಿ ಜೀವ ಸರ್, ಎತ್ತುಗಳಿಲ್ಲ, ಟ್ರ್ಯಾಕ್ಟರ್ ಅದಾವು, ಎಲ್ಲ ಒಂಟಿ ಜೀವನ ಮಾಡ್ತಾ ಇದ್ದೇವೆ. ಅದೊಂದು ಸರ್, ಈಗೆಲ್ಲ ಬೆಳೆಗಳನ್ನು ಬೆಳಿತೀವಿ ಸರ್, ಅದಕ್ಕೆ ನಾವು ಮೌಲ್ಯವರ್ಧನೆ ಒಂದು ಮಾಡೋದಿಲ್ಲ ಸರ್. ಡೈರೆಕ್ಟಾಗಿ ಏನು ಮಾಡ್ಬಿಡ್ತೀವಿ, APMC ಕೊಟ್ಟುಬಿಡ್ತೀವಿ. ಯಾವ ಎಷ್ಟು ಬೆಳೆ ಇದೆ ಅದು ನಮ್ಗೆ ಬೆಂಬಲ ಬೆಲೆ ಅಂಕರ್ ಸಿಗ್ತಾ ಇಲ್ಲ ಸರ್. ಈ ಸಿರಿಧಾನ್ಯಗಳಲ್ಲಿ ಅಂಕರು ಇಲ್ಲ, ರಾಗಿ ಒಂದಿದೆ ಬೆಂಬಲ ಬೆಲೆ, ಉಳಿದಿದ್ದು ಯಾವುದಕ್ಕೂ ಇಲ್ಲ ಸರ್. ಸೊ ಅದಕ್ಕೆ ನಾವು ಏನ್ಮಾಡ್ಬಿಡ್ತೀವಿ, ಎಷ್ಟಿದೆ ಅಷ್ಟು ಮಾರಿಬಿಡ್ತೀವಿ. ಅದೊಂದು ಸರ್. ಮತ್ತು ನಾವು ಡಿಪೆಂಡೆನ್ಸಿ ಜಾಸ್ತಿ ಆಗಿದೆ ಸರ್, ಬೀಜನ ಹಿಡ್ಕೊಂಡು ಎಲ್ಲನೂ ರಾಶಿ ಮಾಡೋವರೆಗೂ ನಾವೆಲ್ಲ ಡಿಪೆಂಡೆನ್ಸಿ ಆಗಿಬಿಟ್ಟಿದ್ದೀವಿ ರೈತರು. ಸೊ ಅದನ್ನು ನಾವು ಬಿಡಬೇಕಾಗಿತ್ತು ಸರ್. ಅದೊಂದು ದೊಡ್ಡ ಸಮಸ್ಯೆ. ನಾವೇ ಸ್ವಾವಲಂಬಿ ದೇಸಿ ಬೀಜಗಳನ್ನು ನಾವು ಸಂರಕ್ಷಣೆ ಮಾಡೋದು ಒಂದು ಕಲಿಬೇಕಾಗಿತ್ತು ಸರ್. ನಾವು ಪ್ರತಿಯೊಬ್ಬರು ರೈತರಾಗಿ ಅದೊಂದು ಕಲ್ತೀವಿ ಅಂದರೆ ನಾವು ಸ್ವಾವಲಂಬಿ ರೈತರ ಆಗೋಣ ಅಂತೇಳಿ ಒಂದು ಆಸೆ ಸರ್.
0: ತುಂಬ ಸಂತೋಷದ ಏನಂದರೆ, ಅದೇ ರೀತಿ ಈಗ ತಾವು ಬೀಜಗಳನ್ನು ಸಂಸ್ಕರಣೆ ಮಾಡಬೇಕು ಅಂತ ಹೇಳ್ತಾ ಇದ್ರಿ. ಇದನ್ನು ತಾವು ಈ ಬೆಳೆಗಳ ಸಿರಿಧಾನ್ಯಗಳಿಗೆ ಬೀಜೋಪಚಾರದವ್ರು ಏನಾದರೂ ಮಾಡ್ತೀರಾ?
1: ಬೀಜೋಪಚಾರ ಮಾಡ್ತೀನಿ ಸರ್.
0: ಯಾವ ರೀತಿ ಮಾಡ್ತೀರಿ?
1: ಬೀಜಾಮೃತ ಅಂತೇಳಿ ಒಂದು ಮಾಡ್ತೀನಿ ಸರ್, ಸಗಣಿ ಒಂದು 5 KG. ಅದನ್ನು ರಾತ್ರಿಯಲ್ಲಿ ಬಟ್ಟೆಯಲ್ಲಿ ಒಂದು 15 ಲೀಟರ್ ನೀರಿನಲ್ಲಿ ಮುನುಗಿಸಿ ಇಡ್ತೀನಿ ಸರ್, ಬಟ್ಟೆ ಕಟ್ಟಿ. ತದನಂತರ ಮರುದಿವಸ ಒಂದು 5 ಲೀಟರ್ ನಾವು ನೀರು ಹಾಕೊಂಡು ಕೇಶಿಂದ ಒಂದು ಗಂಜಲ ಸರ್, ಆಕಳದ ಗಂಜ ಪ್ಯೂರ್ ಸರ್, ನಾವು ದೇಸಿ ಆಕಳನ್ನ ನಾವು ಸಾಕ್ತೀವಿ ಸರ್. ಸೊ ಅದು ಗಂಜಲನ 5 ಲೀಟರ್ ಹಾಕೊಂಡು ರಾತ್ರಿಯಲ್ಲಿ ಸ್ವಲ್ಪ ಒಂದು 5 ಗ್ರಾಮ್ ಅಷ್ಟು ಸುಣ್ಣ ಸರ್ ಕಲಸಿಡಬೇಕು. ಮರುದಿವಸ ಅದನ್ನು ಹಾಕೊಂಡು ಕೇಶಿಂದ ಸರಿಯತ್ನೇ ತಿರುಗಿಸಿ ಮತ್ತೆ ಒಂದು ಉತ್ತಿನ ಮಣ್ಣು ಒಂದಿಷ್ಟು ಹಾಕೋಬೇಕು ಸರ್. ಇವೆಲ್ಲ ಮಿಶ್ರಣ ಮಾಡಿ ಕೇಶಿಂದ ನಮಗೆ ಬೀಜೋಪಚಾರ ಮಾಡ್ಕೋಬೇಕಾಗತ್ತೆ ಸರ್. ಆ ಥರ ಒಂದು ಪದ್ಧತಿ ಇದೆ ಸರ್. ಇಲ್ಲವಂದರೆ ನಾವು ಬೀಜ ಬೆಳಗ್ಗೆ ನೆನೆಸಿಟ್ಟು ರಾತ್ರಿ ಬಟ್ಟೆ ಕಟ್ಟೋದ್ರಿಂದ ಅದೊಂದು ಲಾಭ ಇದೆ ಸರ್. 2 ಪ್ರೊಸೆಸಿಂಗ್ ಇದೆ, ನಾ 2ರಲ್ಲಿ ಯಾವುದು ಸಿಗುತ್ತೋ ಅದನ್ನು ನಾನು ಆ ಸಮಯದಲ್ಲಿ ಮಾಡ್ಕೋತೀನಿ ಸರ್.
0: ಈಗ ತಾವು ಮಾತಾಡ್ತಾ ಹೇಳಿದ್ರಿ ಈಗ ಗಂಜಲವನ್ನು ಬೇಕು ಅಂತೇಳಿ, ಇವುಗಳಿಗೆ ಹಸು ಬೇಕು, ಗಂಜಲ ಬೇಕು. ತಾವು ಹೈನುಗಾರಿಕೆಯನ್ನು ಕೂಡ ಮಾಡ್ತೀರಾ?
1: ಅಂದ್ರೆ ಈ ಸಣ್ಣ ಸಣ್ಣ ಅದಾವ, ಅಂದ್ರೆ ಹೈನುಗಾರಿಕೆಯನ್ನ ಮಾಡಿಲ್ಲ ಸರ್. ಮುಂದೆ
0: ಮಾಡ್ಬೇಕನ್ನೋದೊಂದು ತಮ್ಮ ಒಂದು ಆಸೆ ಇದೆ
1: ಅಂದ್ರೆ ಅದರಿಂದ ನಾನು ಗೊಬ್ಬರ ತಯಾರು ಮಾಡ್ಕೋತೀನಿ ಸರ್. ಎರೆಹುಳು ಗೊಬ್ಬರನ ತಯಾರು
0: ಮಾಡ್ತೀನಿ. ಈಗ ಸಂಪೂರ್ಣ ಸಾವಯವ ಬರ್ಬೇಕಂದ್ರೆ ಹಸುಗಳ ಅವಶ್ಯಕತೆ ಬಹಳ ಇದೆ,
1: ತುಂಬಾ ಮುಖ್ಯ.
0: ಮನೆಯಲ್ಲಿ ಎತ್ತುಗಳು ಬೇಕು, ಆಕಳುಗಳು ಬೇಕು, ಅದರಲ್ಲಿ ದೇಸಿ ಆಕಳುಗಳ ಮಹತ್ವ ಬಹಳ ಇದೆ.
1: ಹೌದು ಸರ್.
0: ಇವೆಲ್ಲ ತಾವು ಸಾಕ್ಬೇಕು ಅನ್ನುವಂತ ಆಸೆ ಏನಾದ್ರು ಇದೆ?
1: ಸಾಕ್ತಾ ಇದ್ದೀನಿ ಸರ್. ಸದ್ಯಕ್ಕೆ 2 ಇದಾವೆ ಸರ್, ಅದನ್ನ ಸ್ವಲ್ಪ ಮುಂದೆ
0: ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡ್ಬೇಕು ಅನ್ನೋದು ಒಂದು ತಮ್ಮ ಆಸೆ.
1: ಒಂದು ಆಕಳ ತೊಗೊಂಡಿದ್ದೀವಿ ಸರ್, ಗಬ್ಬಿದೆ, ಇನ್ನೊಂದು ತಿಂಗಳಲ್ಲಿ ಕವರ್ ಹಾಕುತ್ತೆ.
0: ತುಂಬಾ ಸಂತೋಷದ ಏನಂದ್ರೆ, ಈ ಸಿರಿಧಾನ್ಯಗಳ ಕುರಿತು ಮುಂದಿನ ಯೋಜನೆಗಳನ್ನು ಏನಾದರೂ ತಾವು ರೂಪಿಸಿಕೊಂಡಿರಿ?
1: ಅದೇ ಸರ್, ಈಗೆಲ್ಲ ನಾವು ಮೌಲ್ಯವರ್ಧನೆ ಈಗ ಸಣ್ಣ ಪ್ರಮಾಣದಲ್ಲಿ ನಡೀತಾ ಇದೆ ಸರ್. ಇದನ್ನ ದೊಡ್ಡ ಪ್ರಮಾಣದಲ್ಲಿ ಮಾಡ್ಬೇಕಂತ ಒಂದು ತುಂಬಾ ಆಸೆ ಇದೆ.
0: ಅಂದ್ರೆ ಅದೇ ಯಾವ ರೀತಿ ಮಾಡ್ಬೇಕಂತೀರಿ?
1: ಅಂದ್ರೆ ನಮ್ದೇ ಒಂದು ಓನ್ ಬ್ರ್ಯಾಂಡ್ ಮಾಡ್ಕೊಂಡು, ಸೊ ಇದಕ್ಕಂದ್ರೆ ಎಲ್ಲಾನೂ ಲಿಂಕ್ ಇರ್ಬೇಕಂತ ಸಿರಿಧಾನ್ಯ ಮೂಲಕವೇ ಸ್ವಲ್ಪ ಅಂದ್ರೆ ನಾವು ಬೆಳೆಯುವಂತ ಬೆಳೆಯನ್ನ ಮೌಲ್ಯವರ್ಧನೆ ಮಾಡ್ಬೇಕಂತ ವಿಚಾರ ಇದೆ. ಈಗ ಫಸ್ಟ್ ಈ ಸಿರಿಧಾನ್ಯದಲ್ಲಿ ಮಾಡಿದ್ದೇನೆ, ನೆಕ್ಸ್ಟ್ ತೊಗರಿ ಆಗಿರ್ಬೋದು, ಅಜ್ವಾನಿಂದ ಈ ತರ ಒಂದು ಪ್ಲಾನಿಂಗ್ ಮಾಡ್ಕೋಬೇಕಂತ ಒಂದು ಇದೆ ಸರ್ ಯೋಜನೆ.
0: ಅಂದ್ರೆ ಪೂರ್ವಜರು ಕೃಷಿಯನ್ನ ಮರುಬಳಕೆ ಮಾಡ್ಕೊಂಡು ತಾವು ಕೃಷಿಯನ್ನ ಸಾವಯವದತ್ತ ತೆಗೆದುಕೊಂಡು ಹೋಗ್ಬೇಕು ಅನ್ನೋಂತ ಒಂದು ಆಸೆ ತಮ್ಮದಿದೆ. ತುಂಬಾ ಸಂತೋಷ ದಯಾನಂದವ್ರೆ. ಅದೇ ರೀತಿ ಇಷ್ಟೆಲ್ಲ ತಮ್ಮ ಕೃಷಿಯ ಸಾಧನೆಯನ್ನು ಕಂಡ ಯಾವ್ಯಾವ ಪ್ರಶಸ್ತಿಗಳು ತಮಗೆ ಲಭಿಸಾವ?
1: ಅದೇ ಸರ್, ನಂದು ಮಿಲೆಟ್ಸ್ ಬೇಸಿನ ಮೇಲೆ ಒಂದಿಷ್ಟು ಕಾಂಪಿಟೇಷನ್ ಇಟ್ಟಿದ್ದೆ ಸರ್, ಫುಡ್ ಕಾಂಪಿಟೇಷನ್ಗಳಲ್ಲಿ. ಸೊ ಅದರಲ್ಲಿ ಭಾಗವಹಿಸಿದ್ದೆ ಸರ್, ಇಲ್ಲಿ ಜಿಲ್ಲಾ ಮಟ್ಟದ ಬಿಜಾಪುರದಲ್ಲಿ ಭಾಗವಹಿಸಿದೆ, ಅಲ್ಲಿ 2nd ಪ್ರೈಸ್ ಬಂತು. ಆಮೇಲೆ ಧಾರವಾಡದಲ್ಲಿ ಕೃಷಿ ಮೇಳದಲ್ಲಿ 2 ಸತನೂ ಭಾಗವಹಿಸಿದ್ದೆ ಸರ್, ಅಲ್ಲಿ 1st ಮತ್ತು 3rd ಪ್ರೈಸು ಬಂದಿದೆ ಸರ್ ನನಗೆ. ಸೊ ಸಿರಿಧಾನ್ಯಗಳ ಮೂಲಕ ಮಾಡಿದ್ದೆ ಸರ್. ಇಲ್ಲಿ ಜಿಲ್ಲಾ ಮಟ್ಟದಲ್ಲಿ ಭಾಗವಹಿಸಿದಾಗ ಸೇವ್ ಪುರಿ ಮಾಡ್ಕೊಂಡಿದ್ದೆ ಸರ್, ಪಾನಿಪುರಿ. ಈಗ ಯಥೇಚ್ಛವಾಗಿ ಹೆಣ್ಮಕ್ಳಿಗೆ ಫೇವ್ರೇಟ್ ಸರ್, ಸವಣಿಯಿಂದ ಪಾನಿಪುರಿ ಸೇವ್ ಮಾಡ್ಕೊಂಡೋಗಿದ್ದೆ. ಸೊ ಅದರಲ್ಲಿ 2nd ಸ್ಥಾನ ಲಭಿಸಿತ್ತು ಸರ್. ಅಲ್ಲಿ ಬಿಸಿಬೇಳೆ ಬಾತು ಒಂದಿಷ್ಟು ತಯಾರು ಮಾಡ್ಕೊಂಡಿದ್ದೆ. ಸೊ ಅದರಲ್ಲಿ 2nd ಮತ್ತು 3rd ಬಂದಿದೆ ಸರ್.
0: ತುಂಬ

0: ಸಂತೋಷ ದಯಾನಂದವರೇ. ಅದೇ ರೀತಿ ಈ ಮುಂದೆ ನಮ್ಮ ಯುವ ರೈತರು ಕೃಷಿ ಕಡೆ ಬರಬೇಕು, ಸಿರಿಧಾನ್ಯಗಳನ್ನ ಬೆಳಿಬೇಕು, ಸಾವಯವ ಕೃಷಿ ಮಾಡಬೇಕು ಅನ್ನೋಂಥವ್ರಿಗೆ ತಾವು ಏನು ಕಿವಿ ಮಾತು ಹೇಳಕ್ಕೆ ಬಯಸ್ತೀರಿ?
1: ಸರ್, ನೀವು ರೈತರು, ಈಗಿನ ರೈತರು ಯಾವುದೇ ಬೆಳೆ ಬೆಳೀರಿ ಸರ್, ಬೆಳೆಯೋದಕ್ಕೇನು ಬೇಡ ಅಂತಿಲ್ಲ. ಸೊ ಸಂಪೂರ್ಣವಾಗಿ ಸಾವಯವದಿಂದ ಮಾಡ್ಕೊರಿ ಅಂತ ಹೇಳ್ತೇನೆ. ಸೊ ಮನೆಗೆ ಏನು ಬೇಕಾಗಿದೆ, ಇವು ಧಾನ್ಯಗಳು, ಸಿರಿಧಾನ್ಯಗಳು, ಇದರಿಂದ ಆರೋಗ್ಯ ಒಂದು ಬರುತ್ತೆ ಅಂತ ಎಲ್ಲರಿಗೂ ಗೊತ್ತಿದೆ ಸರ್. ಈ ಸಿರಿಧಾನ್ಯಗಳು ಬಳಸೋದ್ರಿಂದ ಇನ್ನೊಂದು ಏನಪ್ಪ ಅಂತಂದರೆ ಅನುವಂಶೀಯ ಕಾಯಿಲೆಗಳನ್ನು ನಿವಾರಣೆ ಮಾಡ್ಬೋದು ಸರ್. ಅದು ಮತ್ತು ತುಂಬ ಮುಖ್ಯವಾಗಿ ಈಗ ಹುಟ್ಟೋ ಮಕ್ಕಳು ಎಲ್ಲ ಅಂಗವಿಕಲರಾಗಿ ಹುಟ್ಟುತ್ತಾ ಇದ್ದಾರೆ ಸರ್, ಪ್ರತಿಯೊಬ್ಬರಿಗೂ ಗೊತ್ತಿದೆ. ಸೊ ಎಲ್ಲರೂ ವಿದ್ಯಾವಂತರಾಗಿದೆ ಸರ್, ಮೊದಲಿನ ಥರ ಇಲ್ಲ. ಸೊ ಮೊದಲ ಹಿರಿಯರು ನೋಡುತ್ತಾ ಇದ್ರೆ ಅವರ ಬುದ್ಧಿವಂತರೇನೋ ಅನ್ಸುತ್ತೆ ಸರ್ ನನಗೆ, ನನ್ನ ಪ್ರಕಾರ. ಯಾಕಂದ್ರೆ ನಾವು ಬರೀ ಒಂದಕ್ಕೆ ನಾವು ವಿದ್ಯಾಭ್ಯಾಸ ಮಾಡ್ತಿದ್ವಿ, ಅವಾಗೆಲ್ಲ ಸಕಲ ಕಾಲ ಒಲ್ಲೊಬ್ಬರು ಇದ್ದರು ಸರ್, ಈಗ ಯಾವ ಥರ ಇಲ್ಲ. ಸೊ ಅದಕ್ಕೆ ಕೃಷಿ ಬರ್ಬೇಕಪ್ಪ ಅಂದರೆ ಯಾವುದೇ ರೈತರೆಲ್ಲರೂ ನಮ್ಮ ಮನೆಗೆ ಏನು ಬೇಕಾದಷ್ಟು ಬೆಳ್ಕೊಂಡು ನಮ್ಮ ಸಿರಿಧಾನ್ಯಗಳು ಬೆಳ್ಕೊಂಡು, ಈಗೆಲ್ಲ ಕಣ್ಮರೆ, ಈಗ ಜೋಳನೂ ಕಣ್ಮರೆ ಆಗ್ತಿದೆ ಸರ್. ಬಿಜಾಪುರ ನಮ್ಮ ಜೋಳ ಯಥೇಚ್ಛವಾಗಿ ಸಜ್ಜೆ ಆಗಿರ್ಬೋದು, ಇವೆಲ್ಲ ನಾವು ಕಬ್ಬು ಬಂದಾಗಿಂದ ಕಡಿಮೆ ಮಾಡ್ತಾ ಇದ್ದೀವಿ ಸರ್. ಯಾವಾಗ ಬೆಳಿತೀವಿ ಅಂದರೆ ಏನು ಪಕ್ಷಿಗಳು ತಿಂದ್ಬಿಡ್ತಾವೆ ಅಂತ ಹೇಳ್ತಾರೆ ಸರ್. ಈ ಸಿರಿಧಾನ್ಯ ಇಳುವರಿ ಯಾಕಿಲ್ಲ, ಇವೆಲ್ಲ ಈ ಧಾನ್ಯಗಳಿಗೆ ಯಾಕೆ ಇಳುವರಿ ಕಡಿಮೆ ಅಂದರೆ ಎಲ್ಲೋ ಒಬ್ಬ ರೈತ ಹಾಕ್ಬಿಡ್ತಾನೆ, ಪಕ್ಷಿಗಳು ಎಲ್ಲ ಬಂದು ಅಲ್ಲೇ ಕುಂತು ತಿಂದು ಹೋಗ್ಬಿಡ್ತಾವೆ. ಸೊ ಅವಾಗ ಏನು ಅನಿಸ್ಬಿಡ್ತೈತಿ, ಎಲ್ಲ ಪಕ್ಷಿಗಳು ತಿಂತಪ್ಪ ನಮ್ಗೆ ಸಿಗಂಗಿಲ್ಲ ಅಂದ್ರೆ ಒಬ್ಬನೇ ಹಾಕಿದ್ದೆ ಅಂದರೆ ಪಕ್ಷಿಗಳು ಸಹಜ ಅಲ್ಲ, ಅವಕ್ಕೂ ಕೊಟ್ಟು ಜೀವನ ಮಾಡಬೇಕಾಗಿದೆ.
0: ಅಂದರೆ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಬೆಳೀತಾ ಇದ್ರೆ
1: ಪಕ್ಷಿಗಳಿಗೆ ಅಂದರೆ ಕಡಿಮೆ ಅಂದರೆ ಎಲ್ಲ ಕಡಿಮೆ ತಿಂದು ಹೋಗ್ತಾ ಇದೆ ಸರ್. ಅದಕ್ಕೆ ನಮಗೇನು ಬೇಕು ಅಷ್ಟು ಬೆಳ್ಕೊಂಡು ಅನಿಜಗಳು ಬೆಳೆ ನೀವು ಬೇಡ ಅಂತ ಇಲ್ಲ ಸರ್, ಸಾವಯವ ರೂಪದಲ್ಲಿ ತುಂಬರಿ. ಸಾವಯವ ರೂಪದಲ್ಲಿ ತೊಗೊಂಬಂದ್ರೆ ಈಗ 500-600 ಅಡಿ ನಾವು ಬೋರ್ವೆಲ್ ಹಾಕ್ತಾ ಇದ್ದೇವೆ, ಮುಂದೆ ಎಷ್ಟು ಹೋಗೋದು ಗೊತ್ತಿಲ್ಲ, ಗಿಡ ಮರಗಳು ಕಣ್ಮರೆ ಆಗ್ತಿದ್ದೇವೆ. ಸೊ ನಮ್ದು ಏನೈತೆ, ಕಾಡು ಕೃಷಿಗಳನ್ನು ಹೊಲದಲ್ಲಿ ಗಿಡಗಳನ್ನು ಯಥೇಚ್ಛವಾಗಿ ಬೆಳ್ಕೊಂಡು ಕೇಶಿಂದ ನಾವು ಸಾವಯವ ಕೃಷಿ ಮಾಡ್ತಾ ಬಂದರೆ ಖಂಡಿತವಾಗಿ ಮುಂದಿನ ಪೀಳಿಗೆಗಿಂತ ಹೆಚ್ಚಾಗಿ ನಾವು ಅನುಭವಿಸೋಣ ಸರ್, ಅನುಭವಿಸ್ ಕೇಶಿನ ಇನ್ನೊಬ್ಬರಿಗೆ ಕೊಟ್ಟು ಹೋಗೋಣ ಅಂತ.
0: ತುಂಬ ಸಂತೋಷದ ಏನಂದರೆ, ತಾವು ಮಾತಾಡ್ತಾ ಹೇಳ್ತಾ ಇದ್ರಿ ಈಗ ಪೂರ್ವಜರ ಕೃಷಿ ಚಟುವಟಿಕೆಗಳನ್ನು ನಾವು ಮರು ಅಳವಡಿಸಿಕೊಂಡು ನಮ್ಮ ಒಂದು ಕೃಷಿಯಲ್ಲಿ ನಾವು ಸುಧಾರಣೆ ಆದರೆ ನಮ್ಮ ಮುಂದೆ ನಮ್ಮ ಕೃಷಿ ಬದುಕು ಹಸನಾಗಿರ್ತೈತೆ ಅಂತ ಅವ್ರು ಹೇಳ್ತಾ ಇದ್ರಿ. ಅದೇ ರೀತಿ ಈ ನಮ್ಮ ಕಾರ್ಯಕ್ರಮವನ್ನು ಕೇಳಿ ಯಾರಾದರೂ ಯುವ ರೈತರು ತಮ್ಮ ಜೊತೆ ಮಾತಾಡಿ ತಮ್ಮಿಂದ ಸಲಹೆ ಸೂಚನೆಗಳನ್ನು ಪಡಿಬೇಕಾದ್ರೆ ತಮ್ಮ ನಂಬರ್ ಕೊಡ್ತೀರಿ?
1: ಹಾಂ ಸರ್, ಖಂಡಿತವಾಗಿ ಕೊಡ್ತಾ ಇದ್ದೀನಿ ಸರ್. 7411-9120 ಸರ್.
0: ಆತ್ಮೀಯರಿ, ದಯಾನಂದ ನಾಗರಾಳ್ ಅವರು ಹೇಳಿದಂಥ ನಂಬರನ್ನು ನಾನು ಮತ್ತೊಮ್ಮೆ ಹೇಳ್ತೀನಿ, ತಾವು ಬರ್ಕೋಬೋದು. 7411-9120 ಈ ನಂಬರ್ಗೆ ಕರೆ ಮಾಡಿ ದಯಾನಂದ ನಾಗರಾಳ್ ಅವ್ರ ಜೊತೆ ಮಾತಾಡಿ ಅವರಿಂದ ಈ ಸಿರಿಧಾನ್ಯಗಳನ್ನು ಕುರಿತು ಅದರ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ಕುರಿತು ತಾವು ಮಾಹಿತಿಯನ್ನು ಪಡ್ಕೋಬೋದು. ದಯಾನಂದ ನಾಗರಾಳ್ ಅವರೇ, ಇಲ್ಲಿ ತನಕ ನಮ್ಮ ಆಕಾಶವಾಣಿಗೆ ಬಂದು ನಮ್ಮ ರೈತರಿಗೆ ಸಿರಿಧಾನ್ಯಗಳ ಕುರಿತು ಮತ್ತು ಸಿರಿಧಾನ್ಯಗಳ ಮೌಲ್ಯವರ್ಧನೆ ಮತ್ತು ಸಾವಯವ ಕೃಷಿಯ ಕುರಿತು ಸಾಕಷ್ಟು ಮಾಹಿತಿಯನ್ನು ಹಂಚಿಕೊಂಡ್ರಿ. ಅದಕ್ಕಾಗಿ ನಮ್ಮ ಪರವಾಗಿ ಹಾಗೂ ನಮ್ಮ ಆಕಾಶವಾಣಿ ಪರವಾಗಿ ತಮಗೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ.
1: ನಿಮಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಸರ್. ನಾವು ಕೂಡ ಆಕಾಶವಾಣಿ ಕೇಳೋಗರು ಸರ್, ನಮ್ಮ ತಂದೆಯವರ ಪ್ರೇರಣೆಯಿಂದ ನಾವು ಆಕಾಶವಾಣಿ ಎಲ್ಲ ಕೇಳ್ತಾ ಇದ್ದೀವಿ. ಸೊ ಇದೊಂದು ಅವಕಾಶ ಕೊಟ್ಟಿರುವಂಥ ನಿಮಗೆ ಕೂಡ, ಸಿಬ್ಬಂದಿ ವರ್ಗಕ್ಕೂ ಕೂಡ ತುಂಬ ಋಣಿಯಾಗಿದ್ದೇನೆ ಸರ್.
0: ನಮಸ್ಕಾರ.
1: ನಮಸ್ಕಾರ ಸರ್.
2: ಇದುವರೆಗೆ ಸಾವಯವ ಕೃಷಿ ಮತ್ತು ಸಿರಿಧಾನ್ಯಗಳ ಕೃಷಿಯ ಅನುಭವ ಕುರಿತು ವಿಜಯಪುರ ಜಿಲ್ಲೆ ಬಸವನ ಭಾಗ್ಯವಾಡಿ ತಾಲೂಕಿನ ಯರನಾಳ ಗ್ರಾಮದ ಯುವ ರೈತರಾದ ದಯಾನಂದ ನಾಗರಾಳ್ ಅವರೊಂದಿಗೆ ಸಂದರ್ಶನವನ್ನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಸಿದ್ದರಾಯ್ ಎನ್ ಸಾಳುಂಕೆ. ಈ ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು.

ಈಗ ಕೇಳಿ ಜಾನಪದ ಸಂಗೀತ ಕಾರ್ಯಕ್ರಮದಲ್ಲಿ ಬೈಲೂರು ಗ್ರಾಮದ ಬಸಲಿಂಗಯ್ಯ ಹಿರೇಮಠ ಹಾಗೂ ಸಂಗಡಿಗರಿಂದ ಬಯಲಾಟದ ಪದಗಳು.

ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ 7:34 ಆಗುತ್ತಿದೆ. ಇನ್ನು ಮುಂದೆ ವಾಣಿಜ್ಯ ಪ್ರಕಟಣೆ. ಸರಿಯಾಗಿ 7:35 ಕನ್ನಡದಲ್ಲಿ ವಾರ್ತೆ ಕೇಳುವಿರಿ. ಬೆಂಗಳೂರು ಕೇಂದ್ರದಿಂದ

0: ಆಕಾಶವಾಣಿ ಇದೀಗ ಒಂದು ಪ್ರಕಟಣೆ, ನಂತರ 7:35 ಕನ್ನಡದಲ್ಲಿ ವಾರ್ತೆಗಳು.
1: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಶ್ರೀದೇವಿ ದಿನೇಶ್. ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆಯಿಂದ ಉಜ್ಬೇಕಿಸ್ತಾನ ಕಿರ್ಗಿಸ್ತಾನ ಪ್ರವಾಸ, ಎಸ್ಸಿಒ ಸಭೆಯಲ್ಲಿ ಭಾಗಿ. ನೇಪಾಳದಲ್ಲಿ ಪ್ರವಾಹ, ಈವರೆಗೆ 84 ಭಾರತೀಯರ ರಕ್ಷಣೆ, ಇನ್ನೂ ಸಂಪರ್ಕಕ್ಕೆ ಸಿಗದ 290 ಭಾರತೀಯರು. ದೇಶದಲ್ಲಿ ಸಕ್ಕರೆ ಕೊರತೆ ಇಲ್ಲ, ಸೂಕ್ತ ಬೆಲೆಯಲ್ಲಿ ಮಾರಾಟಕ್ಕೆ ಅಗತ್ಯ ಕ್ರಮ ಕೇಂದ್ರ ಸರ್ಕಾರ. ನವದೆಹಲಿಯಲ್ಲಿ ಭಾರತ ಕುವೈತ್ ಜಂಟಿ ರಕ್ಷಣಾ ಸಮಿತಿ ಸಭೆ, ಉಭಯ ದೇಶಗಳ ನಡುವೆ ದ್ವಿಪಕ್ಷೀಯ ಸಹಕಾರ ಬಲವರ್ಧನೆ ನಿಟ್ಟನಲ್ಲಿ ಚರ್ಚೆ. ವಾರ್ತೆಗಳ ವಿವರ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆಯಿಂದ ಉಜ್ಬೇಕಿಸ್ತಾನ ಮತ್ತು ಕಿರ್ಗಿಸ್ತಾನಕ್ಕೆ 4 ದಿನಗಳ ಪ್ರವಾಸ ಕೈಗೊಳ್ಳಲಿದ್ದಾರೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಪ್ರವಾಸದ ಮೊದಲ ಚರಣದಲ್ಲಿ ಉಜ್ಬೇಕಿಸ್ತಾನ ಅಧ್ಯಕ್ಷ ಶಫ್ಕಟ್ ಮಿರ್ಜಿಯೋಯೆವ್ ಅವರ ಆಹ್ವಾನದ ಮೇರೆಗೆ ತಾಷ್ಕೆಂಟ್ಗೆ 2 ದಿನಗಳ ಪ್ರವಾಸ ಕೈಗೊಳ್ಳಲಿರುವ ಪ್ರಧಾನಿ ಮೋದಿ ಉಭಯ ದೇಶಗಳ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುವ ಕುರಿತು ಉಜ್ಬೇಕಿಸ್ತಾನದ ಅಧ್ಯಕ್ಷರೊಂದಿಗೆ ನಿಯೋಗ ಮಟ್ಟದ ಮಾತುಕತೆ ನಡೆಸಲಿದ್ದಾರೆ. ಬಳಿಕ ಪ್ರಧಾನಿ ಮೋದಿ ಅವರು ಕಿರ್ಗಿಸ್ತಾನದ ರಾಜಧಾನಿ ಬಿಷ್ಕೆಕ್ಗೆ ತೆರಳಲಿದ್ದು ಇದೇ 31ರಂದು ನಡೆಯಲಿರುವ ಶಾಂಘೈ ಸಹಕಾರ ಸಂಘಟನೆಯ 26ನೇ ಶೃಂಗಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಶೃಂಗಸಭೆಯಲ್ಲಿ ಭದ್ರತೆ, ಸಂಪರ್ಕ ಮತ್ತು ಅವಕಾಶಗಳಿಗೆ ಸಂಬಂಧಿಸಿದ ಭಾರತದ ಆದ್ಯತೆಗಳನ್ನು ಪ್ರಧಾನಿ ಪ್ರಸ್ತಾಪಿಸಲಿದ್ದಾರೆ. ಶೃಂಗಸಭೆಯ ನೇಪಥ್ಯದಲ್ಲಿ ಎಸ್ಸಿಒ ನಾಯಕರೊಂದಿಗೆ ದ್ವಿಪಕ್ಷೀಯ ಮಾತುಕತೆಗಳನ್ನು ನಡೆಸಲಿದ್ದಾರೆ. ಎಸ್ಸಿಒ ಸ್ಥಾಪನೆಯಾಗಿ 25 ವರ್ಷಗಳು ಪೂರ್ಣಗೊಳ್ಳುತ್ತಿರುವ ಹಿನ್ನೆಲೆಯಲ್ಲಿ ಈ ಬಾರಿಯ ಶೃಂಗಸಭೆ ಮಹತ್ವ ಪಡೆದಿದ್ದು ಭಾರತ 2017ರಿಂದ ಸಂಘಟನೆಯ ಪೂರ್ಣ ಸದಸ್ಯ ರಾಷ್ಟವಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಇದೇ ಭಾನುವಾರ ಬೆಳಗ್ಗೆ 11 ಗಂಟೆಗೆ ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ಭಾರತೀಯರೊಂದಿಗೆ ತಮ್ಮ ಮನದ ಮಾತನ್ನು ಹಂಚಿಕೊಳ್ಳಲಿದ್ದಾರೆ. ಇದು ಮಾಸಿಕ ಮನ್ ಕಿ ಬಾತ್ ಕಾರ್ಯಕ್ರಮದ 137ನೇ ಆವೃತ್ತಿಯಾಗಿದೆ. ಈ ಕಾರ್ಯಕ್ರಮವು ಆಕಾಶವಾಣಿ ಮತ್ತು ದೂರದರ್ಶನ ಎಲ್ಲಾ ಚಾನೆಲ್ಗಳು, ಆಕಾಶವಾಣಿ ನ್ಯೂಸ್ ವೆಬ್ಸೈಟ್ ಮತ್ತು ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಪ್ರಸಾರವಾಗಲಿದೆ. ಆಕಾಶವಾಣಿ ನ್ಯೂಸ್, ಡಿಡಿ ನ್ಯೂಸ್, ಪ್ರಧಾನಮಂತ್ರಿ ಕಾರ್ಯಾಲಯ ಹಾಗೂ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ಚಾನೆಲ್ಗಳಲ್ಲಿಯೂ ನೇರ ಪ್ರಸಾರ ಮಾಡಲಾಗುತ್ತದೆ. ಹಿಂದಿ ಪ್ರಸಾರದ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಪ್ರಸಾರವಾಗಲಿದೆ. ನೇಪಾಳದಲ್ಲಿ ಸಂಭವಿಸಿದ ಪ್ರವಾಹದ ನಂತರ ಭಾರತ ರಕ್ಷಣಾ ಮತ್ತು ಪರಿಹಾರ ಕಾರ್ಯಾಚರಣೆಯನ್ನು ಪ್ರಾರಂಭಿಸಿದೆ. ನೇಪಾಳದಲ್ಲಿ ಇನ್ನೂ 290 ಭಾರತೀಯ ಪ್ರಜೆಗಳು ಸಂಪರ್ಕಕ್ಕೆ ಸಿಗದೆ ಉಳಿದಿದ್ದಾರೆ. ಅವರನ್ನು ಪತ್ತೆಹಚ್ಚಲು ಮತ್ತು ಅವರ ರಕ್ಷಣೆಗಾಗಿ ಪ್ರಯತ್ನಗಳು ನಡೆಯುತ್ತಿವೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಈವರೆಗೆ 84 ಭಾರತೀಯ ಪ್ರಜೆಗಳನ್ನು ರಕ್ಷಿಸಲಾಗಿದೆ. ಇದರಲ್ಲಿ ತ್ರಿಶೂಲಿ ಜಲವಿದ್ಯುತ್ ಯೋಜನೆಯ 63 ಕಾರ್ಮಿಕರು ಮತ್ತು ತಮಿಳುನಾಡಿನ 21 ಜನರು ಸೇರಿದ್ದಾರೆ. ನೇಪಾಳ ಸರ್ಕಾರ, ಭಾರತದ ಇತರ ಸಚಿವಾಲಯಗಳು, ರಾಜ್ಯ ಸರ್ಕಾರಗಳು, ಪ್ರವಾಸ ನಿರ್ವಾಹಕರು ಮತ್ತು ಸಂಬಂಧಿತ ಅಧಿಕಾರಿಗಳೊಂದಿಗೆ ವಿದೇಶಾಂಗ ಸಚಿವಾಲಯ ಸಮನ್ವಯ ಸಾಧಿಸುತ್ತಿದೆ. ಅಲ್ಲದೆ ಸಚಿವಾಲಯದಲ್ಲಿ 24 ಗಂಟೆಗಳ ನಿಯಂತ್ರಣ ಕೊಠಡಿಯನ್ನು ಸಹ ಸ್ಥಾಪಿಸಲಾಗಿದೆ ಎಂದು ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಮಾಹಿತಿ ನೀಡಿದ್ದಾರೆ. ಈ ನಡುವೆ ಪ್ರಧಾನಿ ನರೇಂದ್ರ ಮೋದಿ ಅವರು ನೇಪಾಳ ಪ್ರಧಾನಿ

0: ಬಾಲೇಂದ್ರ ಶಾ ಅವರೊಂದಿಗೆ ಮಾತುಕತೆ ನಡೆಸಿದ್ದು ಭಾರತದ ಸಂಪೂರ್ಣ ಮಾನವೀಯ ನೆರವಿನ ಭರವಸೆ ನೀಡಿದ್ದಾರೆ. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ನವದೆಹಲಿಯಲ್ಲಿ ಇಂದು ನೇಪಾಳದಿಂದ ರಕ್ಷಿಸಲ್ಪಟ್ಟ 21 ಯಾತ್ರಿಕರನ್ನು ಭೇಟಿಯಾದರು. ಈ ಯಾತ್ರಿಕರು ನಿನ್ನೆ ಪ್ರವಾಹ ಪೀಡಿತ ಪ್ರದೇಶದಿಂದ ಕಠ್ಮಂಡುವಿಗೆ ಆಗಮಿಸಿ ಇಂದು ನವದೆಹಲಿ ತಲುಪಿದರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವ ಡಾ ಎಸ್ ಜೈಶಂಕರ್, ಹಠಾತ್ ಪ್ರವಾಹದ ನಂತರ ಪರಿಹಾರ ಮತ್ತು ರಕ್ಷಣೆಯಲ್ಲಿ ನೇಪಾಳ ಸರ್ಕಾರವನ್ನು ಬೆಂಬಲಿಸಲು ಭಾರತ ಕೆಲಸ ಮಾಡುತ್ತಿದೆ. ಇಂದು ಬೆಳಗ್ಗೆ ನೇಪಾಳದ ವಿದೇಶಾಂಗ ಸಚಿವರೊಂದಿಗೆ ಮಾತುಕತೆ ನಡೆಸಿದ್ದು ಎಲ್ಲ ರೀತಿಯ ಬೆಂಬಲ ನೀಡುವುದಾಗಿ ಭರವಸೆ ನೀಡಲಾಗಿದೆ ಎಂದು ತಿಳಿಸಿದರು. ಸಾಮಾಜಿಕ ಜಾಲತಾಣದಲ್ಲಿ ಸಚಿವ ಡಾ ಎಸ್ ಜೈಶಂಕರ್ ಭಾರತೀಯ ಯಾತ್ರಿಕರ ರಕ್ಷಣೆಗಾಗಿ ನೇಪಾಳ ಸರ್ಕಾರ ಮತ್ತು ಅಲ್ಲಿನ ಸೇನೆಯ ರಕ್ಷಣಾ ಕಾರ್ಯಗಳಿಗೆ ಧನ್ಯವಾದ ಸಲ್ಲಿಸಿದರು. ಇದೇ ವೇಳೆ ಭಾರತಕ್ಕೆ ಸುಗಮವಾಗಿ ಯಾತ್ರಿಕರು ಮರಳಲು ಅನುವು ಮಾಡಿಕೊಟ್ಟಿದ್ದಕ್ಕಾಗಿ ಕಠ್ಮಂಡುವಿನಲ್ಲಿರುವ ಭಾರತೀಯ ರಾಯಭಾರ ಕಚೇರಿಯನ್ನು ಸಹ ಅವರು ಶ್ಲಾಘಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಚೀನಾ ನೇಪಾಳ ಗಡಿಯಲ್ಲಿರುವ ಟಿಬೆಟ್ನ ಗೈರಾಂಗ್ ಕೌಂಟಿಯಲ್ಲಿ ಸಂಭವಿಸಿದ ಹಠಾತ್ ಪ್ರವಾಹದಲ್ಲಿ 5 ನಾಗರಿಕರು ಮೃತಪಟ್ಟಿದ್ದು 558 ಜನರು ಕಾಣೆಯಾಗಿದ್ದಾರೆ. ಕಾಣೆಯಾದವರ ಪೈಕಿ 260 ಮಂದಿ ವಿದೇಶಿ ಪ್ರವಾಸಿಗರಾಗಿದ್ದರು ಎಂದು ಚೀನಾ ತಿಳಿಸಿದೆ. ಪ್ರವಾಸಿಗರು ಮತ್ತು ಸ್ಥಳೀಯ ನಿವಾಸಿಗಳು ಸೇರಿದಂತೆ 1,000 ಹೆಚ್ಚು ಜನರನ್ನು ಗೈರಾಂಗ್ ಕೌಂಟಿಯಿಂದ ಸುರಕ್ಷಿತ ಪ್ರದೇಶಕ್ಕೆ ಸ್ಥಳಾಂತರಿಸಲಾಗಿದೆ ಎಂದು 7 ಚೀನಾ ಅಧಿಕಾರಿಗಳು ತಿಳಿಸಿದ್ದಾರೆ. ಕೈಲಾಸ ಮಾನಸ ಸರೋವರ ಯಾತ್ರೆಗಾಗಿ ಹೆಚ್ಚಿನ ಭಾರತೀಯ ಯಾತ್ರಿಕರು ಟಿಬೆಟ್ ಗಡಿ ಪ್ರದೇಶಕ್ಕೆ ಆಗಮಿಸಿದ್ದರು. ಕಾಣೆಯಾದವರ ಪತ್ತೆಗಾಗಿ ವಿದೇಶಗಳ ರಾಯಭಾರ ಕಚೇರಿಗಳೊಂದಿಗೆ ಸಮನ್ವಯ ಸಾಧಿಸಲಾಗುತ್ತಿದೆ. ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದ್ದು ತುರ್ತು ಸಾಮಗ್ರಿಗಳನ್ನು ಪೀಡಿತ ಪ್ರದೇಶಕ್ಕೆ ರವಾನಿಸಲಾಗುತ್ತಿದೆ. ಪ್ರವಾಹದಿಂದಾಗಿ ರಸ್ತೆ ಸಂವಹನ ವಿದ್ಯುತ್ ಸಂಪರ್ಕ ಕಡಿತಗೊಂಡಿದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ದೇಶದಲ್ಲಿ ಸಕ್ಕರೆ ಕೊರತೆಯಿಲ್ಲ. ಸೂಕ್ತ ಬೆಲೆಯಲ್ಲಿ ಸಕ್ಕರೆಯ ಸಮರ್ಪಕ ಲಭ್ಯತೆಗಾಗಿ ಅಗತ್ಯವಿರುವ ಎಲ್ಲಾ ಕ್ರಮಗಳನ್ನು ತೆಗೆದುಕೊಳ್ಳಲಾಗುವುದು ಎಂದು ಕೇಂದ್ರ ಗ್ರಾಹಕ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಇತ್ತೀಚಿನ ದಿನಗಳಲ್ಲಿ ಸಗಟು ಸಕ್ಕರೆ ಬೆಲೆ ಸುಮಾರು 20% ಕುಸಿದಿದೆ ಮತ್ತು ಚಿಲ್ಲರೆ ಮಾರಾಟದ ಸಕ್ಕರೆ ಬೆಲೆ ಕೂಡ ತಗ್ಗಲು ಪ್ರಾರಂಭಿಸಿವೆ. ದೇಶೀಯ ಮಾರುಕಟ್ಟೆಯಲ್ಲಿ ಸಕ್ಕರೆಯ ಸಮರ್ಪಕ ಲಭ್ಯತೆಯನ್ನು ಖಚಿತಪಡಿಸಿಕೊಳ್ಳಲು ಮತ್ತು ಕೃತಕ ಅಭಾವವನ್ನು ತಡೆಯಲು ಸಚಿವಾಲಯ ಅನೇಕ ಪೂರ್ವಭಾವಿ ಕ್ರಮಗಳನ್ನು ತೆಗೆದುಕೊಂಡಿದೆ. ಹೊಸ ಋತುವಿಗೆ ಕಬ್ಬು ಅರಿಯುವಿಕೆಯು 15 ಪ್ರಾರಂಭವಾಗಲಿದ್ದು ಈ ತಿಂಗಳಲ್ಲಿ 10 ಟನ್ಗಳಿಗೂ ಹೆಚ್ಚು ಸಕ್ಕರೆ ಉತ್ಪಾದಿಸುವ ನಿರೀಕ್ಷೆ ಇದೆ. ಅಕ್ಟೋಬರ್ನಲ್ಲಿ ಉತ್ಪಾದಿಸುವ ಸಕ್ಕರೆಯನ್ನು ನಿರ್ಬಂಧವಿಲ್ಲದೆ ಮಾರಾಟ ಮಾಡಲು ಸಕ್ಕರೆ ಕಾರ್ಖಾನೆಗಳಿಗೆ ಅನುಮತಿ ನೀಡಿದೆ ಎಂದು ಸಚಿವಾಲಯ ಮಾಹಿತಿ ನೀಡಿದೆ. ದೇಶದ ಕೆಲವೆಡೆ ಈರುಳ್ಳಿ ಬೆಲೆ ಏರಿಕೆಯಾಗಿರುವ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಸುಮಾರು 1.21 ಟನ್ ಈರುಳ್ಳಿ ಖರೀದಿಸಿ ಮಾರುಕಟ್ಟಿಗೆ ಬಿಡುಗಡೆ ಮಾಡುತ್ತಿದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಕರ್ನಾಟಕದ ಹುಬ್ಬಳ್ಳಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬೆಲೆ ಹೆಚ್ಚಿರುವ ಪ್ರದೇಶಗಳಿಗೆ ಈರುಳ್ಳಿ ಎಕ್ಸ್ಪ್ರೆಸ್ ಮೂಲಕ ಪೂರೈಕೆ ಮಾಡಲಾಗುತ್ತಿದೆ. ಹೊಸ ಹಂಗಾಮಿನ ಈರುಳ್ಳಿ ಬಂದ ಬಳಿಕ ಬೆಲೆ ನಿಯಂತ್ರಣಕ್ಕೆ ಬರುವ ನಿರೀಕ್ಷೆ ಇದೆ ಎಂದು ಹೇಳಿದ್ದಾರೆ. ಧಾರವಾಡ ಜಿಲ್ಲೆಯಲ್ಲಿ ಮಳೆಯ ಕೊರತೆ ಇದ್ದರೂ ಯಾವುದೇ ತಾಲೂಕನ್ನು ಬರಪೀಡಿತ ಎಂದು ಘೋಷಿಸಿಲ್ಲ. ರಾಜ್ಯ ಸರ್ಕಾರ ವೈಜ್ಞಾನಿಕವಾಗಿ ಅಧ್ಯಯನ ನಡೆಸಿ ವರದಿ ಸಲ್ಲಿಸಿ ರೈತರಿಗೆ ಪರಿಹಾರ ನೀಡಬೇಕು ಎಂದು ಆಗ್ರಹಿಸಿದ್ದಾರೆ. ಭಾರತ ಕುವೈತ್ ಜಂಟಿ ರಕ್ಷಣಾ ಸಮಿತಿಯ ಉದ್ಘಾಟನೆ ಸಭೆ ಇಂದು ನವದೆಹಲಿಯಲ್ಲಿ ನಡೆಯಿತು. ಸಭೆಯಲ್ಲಿ ತರಬೇತಿ, ಮಿಲಿಟರಿ ಸಮರಾಭ್ಯಾಸ, ಔಷಧ, ರಕ್ಷಣಾ ಉದ್ಯಮ, ಸಂಶೋಧನೆ ಮತ್ತು ಅಭಿವೃದ್ದಿ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಹಕಾರವನ್ನು ಮತ್ತಷ್ಟು ಬಲಪಡಿಸಲು ಉಭಯ ದೇಶಗಳು ಒಪ್ಪಿಗೆ ಸೂಚಿಸಿವೆ. 5 ಸದಸ್ಯರ ಕುವೈತ್ ನಿಯೋಗದ ಬ್ರಿಗೇಡಿಯರ್ ಜನರಲ್ ರೇದ್ ಅಲ್ಸಾಕ್ರಾನ್ ಮತ್ತು ರಕ್ಷಣಾ ಇಲಾಖೆಯ ಜಂಟಿ ಕಾರ್ಯದರ್ಶಿ ಅಮಿತಾ ಪ್ರಸಾದ್ ಸಭೆಯ ಅಧ್ಯಕ್ಷತೆ ವಹಿಸಿದ್ದರು. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಇಂದಿನಿಂದ 6 ದಿನಗಳ ಕಾಲ ಅಮೆರಿಕ ಪ್ರವಾಸ ಕೈಗೊಳ್ಳಲಿದ್ದಾರೆ. ಶಿಕಾಗೋ, ಅಶ್ವಿಲ್ ಮತ್ತು ನ್ಯೂಯಾರ್ಕ್ ನಗರಗಳಿಗೆ ಭೇಟಿ ನೀಡಲಿರುವ ಅವರು ಪ್ರಮುಖ ಹೂಡಿಕೆದಾರರು, ಕಂಪನಿಗಳ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಹಾಗೂ ಉದ್ಯಮ ಪ್ರತಿನಿಧಿಗಳೊಂದಿಗೆ ಭಾರತದ ಹೂಡಿಕೆ ಅವಕಾಶಗಳು ಮತ್ತು ಆರ್ಥಿಕ ಸಹಕಾರದ ಕುರಿತು ಚರ್ಚಿಸಲಿದ್ದಾರೆ. ಅಶ್ವಿಲ್ನಲ್ಲಿ ಇದೇ 31 ಮತ್ತು ಸೆಪ್ಟೆಂಬರ್ 1 ನಡೆಯಲಿರುವ ಜಿ 20 ಹಣಕಾಸು ಸಚಿವರು ಮತ್ತು ಕೇಂದ್ರ ಬ್ಯಾಂಕ್ ಗವರ್ನರ್ಗಳ

0: ಸಭೆಯಲ್ಲಿ ಅವರು ಭಾರತೀಯ ನಿಯೋಗವನ್ನು ಮುನ್ನಡೆಸಲಿದ್ದಾರೆ. ನ್ಯೂಯಾರ್ಕ್ನಲ್ಲಿ ಹೂಡಿಕೆದಾರರ ದುಂಡು ಮೇಜಿನ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಪ್ರತಿಷ್ಠಿತ ಗ್ರ್ಯಾಂಡ್ ಚೆಸ್ ಟೂರ್ ಪ್ರಶಸ್ತಿ ವಿಜೇತ ಮೊದಲ ಭಾರತೀಯ ಆಟಗಾರ ಎಂಬ ಹೆಗ್ಗಳಿಕೆಗೆ ಪಾತ್ರರಾದ ಗ್ರ್ಯಾಂಡ್ ಮಾಸ್ಟರ್ ಆರ್ ಪ್ರಜ್ಞಾನಂದ ಅವರನ್ನು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅಭಿನಂದಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅವರು ಈ ಐತಿಹಾಸಿಕ ಗೆಲುವು ಪ್ರಜ್ಞಾನಂದ ಅವರ ಅಸಾಧಾರಣ ಪ್ರತಿಭೆ, ದೃಢ ನಿಶ್ಚಯ, ಸಂಯಮ ಮತ್ತು ನಿರಂತರ ಶ್ರೇಷ್ಠತೆಯ ಅನ್ವೇಷಣೆಗೆ ಸಾಕ್ಷಿಯಾಗಿದೆ. ಅವರು ಜಾಗತಿಕ ಮಟ್ಟದಲ್ಲಿ ಅನೇಕ ಪ್ರಶಸ್ತಿಗಳನ್ನು ಗೆದ್ದು ನಿರಂತರ ಯಶಸ್ಸು ಸಾಧಿಸಲಿ ಎಂದು ಹಾರೈಸಿದ್ದಾರೆ. ನಾರ್ವೆಯ ದೊರೆ ಐದನೇ ಹರಾಲ್ಡ್ ಅವರು ಇಂದು ಓಸ್ಲೋದ ಆಸ್ಪತ್ರೆಯೊಂದರಲ್ಲಿ ನಿಧನರಾಗಿದ್ದಾರೆ. ಅವರಿಗೆ 89 ವರ್ಷ ವಯಸ್ಸಾಗಿತ್ತು. ಯುರೋಪಿನ ಅತ್ಯಂತ ಹಿರಿಯ ದೊರೆಯಾಗಿದ್ದ ಹರಾಲ್ಡ್ ಅವರು ತಮ್ಮ ತಂದೆ ಐದನೇ ಒಲಾವ್ ಅವರ ನಿಧನದ ಬಳಿಕ 1991ರಲ್ಲಿ ನಾರ್ವೆಯ ದೊರೆಯಾಗಿ ಅಧಿಕಾರ ವಹಿಸಿಕೊಂಡಿದ್ದರು. ರಾಜಪ್ರಭುತ್ವದ ಆಧುನೀಕರಣಕ್ಕೆ ಅವರು ನೀಡಿದ ಕೊಡುಗೆಯಿಂದಾಗಿ ಜನಪ್ರಿಯರಾಗಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆಯಿಂದ ಉಜ್ಬೇಕಿಸ್ತಾನ ಕಿರ್ಗಿಸ್ತಾನ ಪ್ರವಾಸ, ಎಸ್ಸಿಒ ಸಭೆಯಲ್ಲಿ ಭಾಗಿ. ನೇಪಾಳದಲ್ಲಿ ಪ್ರವಾಹ, ಈವರೆಗೆ 84 ಭಾರತೀಯರ ರಕ್ಷಣೆ, ಇನ್ನೂ ಸಂಪರ್ಕಕ್ಕೆ ಸಿಗದ 219 ಭಾರತೀಯರು. ದೇಶದಲ್ಲಿ ಸಕ್ಕರೆ ಕೊರತೆ ಇಲ್ಲ, ಸೂಕ್ತ ಬೆಲೆಯಲ್ಲಿ ಮಾರಾಟಕ್ಕೆ ಅಗತ್ಯ ಕ್ರಮ, ಕೇಂದ್ರ ಸರ್ಕಾರ. ನವದೆಹಲಿಯಲ್ಲಿ ಭಾರತ ಕುವೈತ್ ಜಂಟಿ ರಕ್ಷಣಾ ಸಮಿತಿ ಸಭೆ, ಉಭಯ ದೇಶಗಳ ನಡುವೆ ದ್ವಿಪಕ್ಷೀಯ ಸಹಕಾರ ಬಲವರ್ಧನೆ ನಿಟ್ಟನಲ್ಲಿ ಚರ್ಚೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05ಕ್ಕೆ.
1: ಆಕಾಶವಾಣಿ ವಿಜಯಪುರ ಕೇಂದ್ರ, ಸಮಯ 7:45. ಈಗ ಕೇಳಿ ಕನ್ನಡ ಚಿತ್ರಗೀತೆಗಳು. ಮೊದಲಿಗೆ ಕೇಳಿ ಈ ಬಂಧನ ಚಿತ್ರದಿಂದ ಗೀತೆ.

ಸ್ನೇಹಿತರೆ, ಇದುವರೆಗೆ ಕನ್ನಡ ಚಿತ್ರಗೀತೆಗಳನ್ನ ಕೇಳಿದಿರಿ. ಈಗ ಕೇಳಿ ಗಾತಾ ರಹೆ ಮೇರಾ ದಿಲ್, ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಕೇಳಿ ಬಾಜಿಗರ್ ಚಿತ್ರದಿಂದ ಗೀತೆ.

ಸ್ನೇಹಿತರೆ, ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಗಾತಾ ರಹೇ ಮೇರಾ ದಿಲ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳ್ತಾ ಇದ್ದರೆ, ಈಗ ಮುಂದಿನ ಗೀತೆ ಕೇಳಿ. ಬಾರ್ಡರ್ ಚಿತ್ರದಿಂದಾದ ಗೀತೆ

ಸ್ನೇಹಿತರೆ, ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಗಾತಾ ರಹೇ ಮೇರಾ ದಿಲ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳುತ್ತಿರುವಿರಿ. ಈಗ ಕೇಳಿ, ದಿಲ್ ತೋ ಪಾಗಲ್ ಹೈ ಚಿತ್ರದಿಂದ ಗೀತೆ ಹಾಡಿದ್ದಾರೆ ಲತಾ ಮಂಗೇಶ್ಕರ್ ಹಾಗೂ ಉದಿತ್ ನಾರಾಯಣ್.

ಸ್ನೇಹಿತರೆ, ಈಗ ಕೇಳಿ ಪುಷ್ಪಹಾರ್ ಹಿಂದಿ ಚಿತ್ರಗೀತೆಗಳು. ದಿಲ್ವಾಲೆ ಚಿತ್ರದಿಂದ ಆದ ಗೀತೆ ಕೇಳಿ.